ಆಕಾಶವಾಣಿ ಮೈಸೂರು ಎಫ್ಎಂ 100.6 ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ವೈಶಾಖ ಮಾಸದ 6ನೇ ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಶುಕ್ಲಪಕ್ಷದ ಏಕಾದಶಿ, ಅಂದರೆ 2026ನೇ ಇಸವಿ ಮೇ ತಿಂಗಳ 27ನೇ ತಾರೀಕು ಬುಧವಾರ. ಈಗ ವೇಳೆ ಸರಿಯಾಗಿ 5:58:45. ನಮ್ಮೆಲ್ಲ ಪ್ರಿಯ ಕೇಳುಗರಿಗೆ ನಿಮ್ಮ ರೇಡಿಯೋ ಸಖಿ ಕೀರ್ತನ ಮಾಡುವ ನಮಸ್ಕಾರಗಳು.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:45. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಎಎಸ್ಎನ್ ಹೆಬ್ಬಾರವರಿಂದ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ, ಬಾನುಲಿ ಸರಣಿ. ಪ್ರಸ್ತುತಿ ಪ್ರೊಫೆಸರ್ ಒಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಿಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:30 ಸೇವಾವಾಹಿನಿ. 7:45, 8:45, 2:40 ಹಾಗೂ ಸಂಜೆ 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು. ಪ್ರಸ್ತುತಿ ಉಮೇಶ್ ಎಸ್ಎಸ್. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಿಶೋರಿ ಅಮೋನ್ಕರ್ ಅವರ ಗಾಯನ ಹಾಗೂ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಅವರ ಬಾನ್ಸುರಿ ವಾದನದ ಜುಗಲ್ಬಂದಿ. ಈ ಬೆಳಗ್ಗೆ 10:30, ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಅನಿತಾ ಶೆಟ್ಟೆ ಮೂಡುಬಿದಿರೆ ಅವರಿಂದ ಕಥೆ ಅವಳ ಹೆಜ್ಜೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳನ್ನು ಕೇಳುವಿರಿ. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಲಕಾಡಿನ ಬಟ್ಟಮ್ಮ ಮತ್ತು ಸಂಗಡಿಗರಿಂದ ಬಂಡರಸಮ್ಮನ ಹಾಡು. 12:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಉಮಂಗ್ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:20 ವಾಸವಿ ಜಿಎಸ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 12:30 ಹಾಗೂ ಸಂಜೆ 5:30 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ಆದಿತಾಳದಲ್ಲಿ ಲಯವಿನ್ಯಾಸ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ, ಎನ್ಸಿಇಆರ್ಟಿ, ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ನಾಟಕ ಜೀವನ್ಮುಖಿ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. 4:45 ಹಿಂದಿ ಪಾಠ, ಪ್ರಸ್ತುತಿ ಸಂಧ್ಯಾ ಜವರಿ. 5:00

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ವಿಜಯದಾಸರ ರಚನೆ ಸದಾ ಎನ್ನ ಹೃದಯದಲ್ಲಿ ಹಾಡಿದ್ದಾರೆ ಟಿಎನ್ ಶೇಷಗೋಪಾಲನ್.

ಗೀತಾರಾಧನಾ ಕಾರ್ಯಕ್ರಮದ ಕಡೆಯಲ್ಲಿ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ವೃಂದಗಾನದಲ್ಲಿ ಕೇಳಿ. ರಚನೆ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ.

ಇದುವರೆಗೂ ಗೀತಾರಾಧನ ಭಕ್ತಿ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:30. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಮಂಗಳೂರು ಕೇಂದ್ರದ ಕೊಡುಗೆ.

0: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿ ರಚನೆಗಳು ಮೂಡಿ ಬಂದವು. ಆಕಾಶವಾಣಿ ಇದೀಗ ಚಿಂತನ ಎ.ಎಸ್.ಎನ್. ಹೆಬ್ಬಾರ್ ಅವರಿಂದ.
1: ಸಮಾಜದಲ್ಲಿ ಎಲ್ಲ ಬಗೆಯ ವೃತ್ತಿಯವರು ಇರುತ್ತಾರೆ. ಇವರಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಇವರೆಲ್ಲ ನಮ್ಮ ಒಟ್ಟಿಗೆ ಇರುವುದರಿಂದಲೇ ನಮ್ಮ ಸಮಾಜ. ಇವರಿದ್ದರೆ ಮಾತ್ರ ನಾವು. ನಮ್ಮ ಉಳಿವು ಅಳಿವುಗಳೆಲ್ಲ ಈ ಎಲ್ಲ ವೃತ್ತಿಯವರನ್ನೇ ಅವಲಂಬಿಸಿದೆ. ಹಾಗಾಗಿ ಯಾರನ್ನು ಯಾವ ವೃತ್ತಿಯವರನ್ನು ಕಡೆಗಣಿಸುವಂತಿಲ್ಲ. ಉದಾಹರಣೆಗೆ ಕ್ಷೌರಿಕರು, ಇವರಿಲ್ಲದಿದ್ದಲ್ಲಿ ನಮ್ಮ ನಿಮ್ಮ ಗಡ್ಡ ಮೀಸೆ ತಲೆ ಕೂದಲುಗಳು ರಸ್ತೆ ತನಕೂ ಹೋಗುತ್ತಿದ್ದವು. ಇವರಿದ್ದರೆ ಮಾತ್ರ ನಾವು ಚಂದವಾಗಿ ಮನೆಯಿಂದ ಹೊರಬೀಳಲು ಸಾಧ್ಯ. ದರ್ಜಿಗಳು ಅಷ್ಟೇ, ಇವರು ಬಟ್ಟೆ ಹೊಲಿದು ಕೊಡದಿದ್ದರೆ ನಾವು ಎಲ್ಲಿಗೂ ಹೋಗುವಂತಿಲ್ಲ. ಬೆಳಗಿನ ಜಾವದಲ್ಲೇ ಮನೆ ಎದುರು ಹಾಲು ತಂದಿಟ್ಟು ಹೋಗುವವರಿದ್ದಾರಲ್ಲ, ಎಂಥ ಮಳೆ ಇರಲಿ ಚಳಿ ಇರಲಿ ಕತ್ತಲಿರಲಿ ಇವರು ತಮ್ಮ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಾರೆ. ಹಾಲು ಬರುವುದು ತುಸು ತಡವಾದರೂ ಮನೆಯಲ್ಲಿ ಬೆಳಗ್ಗಿನ ಚಹಾ ಕಾಫಿ ಕುಡಿಯಲಾಗದೆ ಹಾಲಾಹಲ ಕೋಲಾಹಲವೇ ಉಂಟಾಗುತ್ತದೆ. ಅದೇ ರೀತಿ ದಿನಪತ್ರಿಕೆ ಹಂಚುವ ಹಿರಿಯರು ಹುಡುಗರು ಸಹ, ಪಾಪ, ಪ್ರತಿದಿನ ಪತ್ರಿಕೆ ಹಂಚಿಯೇ ಶಾಲೆಗೆ ಹೋಗುವ ಬಾಲಕರಿದ್ದಾರೆ. ವರ್ಷಗಟ್ಟಲೆಯಿಂದ ಸೈಕಲ್ ತುಳಿದು ಪತ್ರಿಕೆ ಹಂಚುವ ಹಿರಿಯರಿದ್ದಾರೆ. ಇವರನ್ನು ನಾವೆಲ್ಲ ಕೃತಜ್ಞತೆಯಿಂದ ನೆನೆಯಬಿಡುವೆ. ಅಡುಗೆ ಮಾಡುವ ಬಾಣಸಿಗರಂತೂ ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿರುವ ವೃತ್ತಿಪರರು. ಸದಾ ಬೆಂಕಿಯ ಮುಂದೆ ಕುಳಿತು ನಿಮಗಾಗಿ ರುಚಿ ರುಚಿಯ ಊಟ ತಿಂಡಿ ಪಾನೀಯ ತಯಾರಿಸಿಕೊಡೋ ಇವರನ್ನು ದೂರುವಂತೆಯೇ ಇಲ್ಲ. ನೀವು 500 ಜನರಿಗೆ ಅಡುಗೆ ಅಂತ ಹೇಳಿ ಊಟಕ್ಕೆ 700 ಜನ ಬಂದರೂ ಏನೂ ಬೇಜಾರು ಮಾಡದೆ ಒಲೆಯ ಮುಂದೆ ಕುಳಿತು ತನ್ನನ್ನೇ ತಾನು ಸುಟ್ಟುಕೊಂಡು ನಿಮ್ಮ ಮರ್ಯಾದೆ ಪ್ರತಿಷ್ಠೆ ಹೆಸರು ಹಾಳಾಗದಂತೆ ಅಷ್ಟೂ ಜನಕ್ಕೆ ಸಾಕಾಗುವಷ್ಟು ಅಡುಗೆ ಮಾಡಿ ಹಾಕುವ ಈ ಬಾಣಸಿಗರು ಸಾಮಾನ್ಯರೇ. ಹೀಗೆ ವೈವಿಧ್ಯಮಯವಾದ ಒಂದೊಂದು ವೃತ್ತಿ ಉದ್ಯೋಗದವರು ಬದುಕಿನಲ್ಲಿ ಬಹು ಪ್ರಮುಖರೇ. ಮಡಿವಾಳರು ಬಟ್ಟೆ ಮಡಿ ಮಾಡದಿದ್ದರೆ, ಚಮ್ಮಾರರು ಪಾದರಕ್ಷೆ ಮಾಡದಿದ್ದರೆ, ಮನೆ ಕೆಲಸಕ್ಕೆ ಬರದಿದ್ದರೆ, ಹೀಗೆ ಒಂದೊಂದು ವೃತ್ತಿಯವರು ನಮ್ಮನ್ನು ಆಳುತ್ತಾರೆ. ಒಬ್ಬ ಕೃಷಿಕ ಭತ್ತ ಬೆಳೆದಿದ್ದರೆ ನೀವೇನು ಉಣ್ಣುತ್ತೀರಿ? ಶಿಕ್ಷಕರೇ ಇಲ್ಲದಿದ್ದರೆ ಮಕ್ಕಳ ವಿದ್ಯಾಭ್ಯಾಸದ ಗತಿಯೇನು? ತೆಂಗಿನ ಮರ ಹತ್ತಿ ತೆಂಗಿನಕಾಯಿ ಕೊಯ್ಯುವರು ಇಲ್ಲದಿದ್ದರೆ ತಲೆ ಮೇಲೆ ಬಿದ್ದು ಸಾಯಬೇಕಾ? ಮೇಸ್ತ್ರಿಗಳು, ಗಾರೆ ಮಾಡುವವರು, ಬಡಗಿಗಳು, ವಿದ್ಯುತ್ ಜೋಡಣೆಗಾರರು, ಕೊಳಾಯಿ ಹೊಂದಿಸುವವರು, ಬಾವಿ ತೋಡುವವರು, ಹೀಗೆ ಒಂದು ಮನೆ ಕಟ್ಟಬೇಕಾದ್ರೆ ಇವರೆಲ್ಲರೂ ಬೇಕೇ ಬೇಕಲ್ಲವೇ? ನಿಮ್ಮ ಮೇಲೆ ಸುಳ್ಳು ಕೇದು ಬಿದ್ದರೆ ಕಾಪಾಡಲು ವಕೀಲರು ಬೇಕಲ್ಲವೇ? ಹಾಗಿದ್ದರೂ ಒಂದು ಮಗು ಹುಟ್ಟಿದ ತಕ್ಷಣ ಜನ ಯೋಚಿಸುವುದೇ ಈ ಮಗುವನ್ನು ಇಂಜಿನಿಯರ್ ಮಾಡೋದಾ, ಡಾಕ್ಟರ್ ಮಾಡೋದಾ ಎಂತ. ಈ ಎರಡು ದೊರಕದಿದ್ದರೆ ಮಾತ್ರ ವಕೀಲರಿಗೆ ಸ್ಥಾನ. ಇದೆಂತಹ ವಿಪರ್ಯಾಸ! ದೇಶದ ಎಲ್ಲರೂ ಇಂಜಿನಿಯರೇ ಡಾಕ್ಟರೇ ಆದರೆ ಬೆಳೆ ಬೆಳೆಯುವವರು ಯಾರು? ನಿಮ್ಮ ಮಕ್ಕಳಿಗೆ ಪಾಠ ಹೇಳುವವರು ಯಾರು? ದವಸ ಧಾನ್ಯ ಎಣ್ಣೆ ಬೇಳೆ ಕಾಳು ಮಾರುವ ವರ್ತಕರೇ ಇಲ್ಲವಾದರೆ ನೀವು ಉಣ್ಣುವುದೇನು? ಸಣ್ಣ ಸಂಪಾದನೆ ಇರಲಿ ದೊಡ್ಡ ಸಂಪಾದನೆ ಇರಲಿ ಅದೇ ಮುಖ್ಯವಲ್ಲ. ನಾವು ನೀವು ಎಲ್ಲ ಸಮಾಜದಲ್ಲಿ ಗೌರವದಿಂದ ಬದುಕಬೇಕಾದರೆ ಸುತ್ತಲಿರುವ ಇಂತಹ ಎಲ್ಲ ವೃತ್ತಿ ಉದ್ಯೋಗ ಕಸುಬಿನ ಜನಗಳು ಅಷ್ಟೇ ಮುಖ್ಯ. ಪ್ರಾಮುಖ್ಯ ಸಹ ಅವರಿಲ್ಲದೆ ನಾವಿಲ್ಲ ಎಂಬುದನ್ನು ನಾವು ಅರಿತಿರಬೇಕು. ನನಗಂತೂ ಈ ವೃತ್ತಿಪರರ ಪ್ರಾಮುಖ್ಯತೆ ಅವಶ್ಯಕತೆ ಕೊರೋನಾ ಸಂದರ್ಭದಲ್ಲಿ ಚೆನ್ನಾಗಿಯೇ ಆಯಿತು. ಪ್ರಧಾನಿಯವರು ಇಡೀ ದೇಶದಲ್ಲಿ ಒಂದು ತಿಂಗಳ ಸ್ವಯಂ ಕರ್ಫ್ಯೂ ವಿಧಿಸಿಕೊಳ್ಳಿ ಎಂದಾಗ ಮೈಸೂರಲ್ಲಿ ಮಗನ ಗೃಹ ಪ್ರವೇಶದಲ್ಲಿ ಇದ್ದ ನಾನು ತಕ್ಷಣ ಕುಂದಾಪುರದ ನನ್ನ ಮನೆಗೆ ಮರಳಬೇಕಾಯಿತು. ನನ್ನ ಕಾರಿನಲ್ಲಿ ನಮ್ಮನ್ನು ಕುಂದಾಪುರಕ್ಕೆ ಬಿಟ್ಟು ಬನ್ನಿ ಎಂತ ಮೈಸೂರಿನ ಚಾಲಕರಲ್ಲಿ ಕೇಳಿದರೆ, ಕಾರನ್ನು ಅಲ್ಲೇ ಬಿಟ್ಟರೆ ನಾವು ವಾಪಸ್ಸು ಬರುವುದು ಹೇಗೆ? ರೈಲಿಲ್ಲ, ಬಸ್ ಇಲ್ಲ, ಯಾವುದೇ ಸಾರಿಗೆ ಸಂಪರ್ಕ ನಾಳೆ ಬೆಳಗ್ಗೆಯಿಂದ ನಿಷೇಧ ಅಲ್ವೇ ಎಂದರು. ಹಾಗೆ ಒಂದು ಉಪಾಯ ಮಾಡಿದೆವು. ನನ್ನ ಮಗನ ಕಾರನ್ನು ಹೊರಡಿಸಿ ನಾವು 8 ಮಂದಿ ಕುಂದಾಪುರಕ್ಕೆ ಹೊರಟೆವು. ಚಾಲಕರು ನನ್ನ ಕಾರನ್ನು ಕುಂದಾಪುರದಲ್ಲಿ ಬಿಟ್ಟು ನನ್ನ ಮಗನ ಕಾರಲ್ಲಿ ಮೈಸೂರಿಗೆ ಹಿಂದಿರುಗುವುದು ಎಂದಾಯಿತು. ಆದರೆ ಮಡಿಕೇರಿಗೆ ಪ್ರವೇಶ ಬಂದ್ ಆಗಿತ್ತು, ಮಂಗಳೂರಿಗೂ ಮಾರ್ಗ ಮುಚ್ಚಿದ್ದರು. ಚಾಲಕರು ಧೃತಿಗೆಡದೆ ಧರ್ಮಸ್ಥಳ, ಕಾರ್ಕಳ, ಮಣಿಪಾಲಗಳ ಒಳದಾರಿಯಲ್ಲಿ ಆ ರಾತ್ರಿಯಲ್ಲಿ ಕಾರು ಓಡಿಸಿ ಕ್ಷೇಮವಾಗಿ ಕುಂದಾಪುರ ಮುಟ್ಟಿಸಿದರು. ಇಂತಹ ಚಾಲಕರು ಇಲ್ಲದಿದ್ದರೆ ಏನಾಗುತ್ತಿತ್ತು? ಮನೆ ತಲುಪಿದರೆ ಕೊಳಾಯಿಗಳಲ್ಲಿ ಒಂದು ಹನಿ ನೀರು ಬರುತ್ತಿಲ್ಲ, ಕುಡಿಯಲು ನೀರಿಲ್ಲ, ಪಂಪ್ ಹಾಳಾಗಿತ್ತು. ರಾತ್ರಿ 1 ಗಂಟೆಗೆ ಪ್ಲಂಬರ್ನಿಗೆ ಫೋನ್ ಮಾಡಿ ಅಸಹಾಯಕತೆ ಹೇಳಿದಾಗ ಅಪರಾತ್ರಿಯಲ್ಲೂ ನಿದ್ದೆ ಬಿಟ್ಟು ಎದ್ದು ಬಂದು ದುರಸ್ತಿ ಮಾಡಿ ನೀರು ದೊರಕಿಸಿಕೊಟ್ಟ. ಹೇಳ ಹೋದರೆ ಒಂದೊಂದು ವೃತ್ತಿ ಕಸುಬಿನವರು ಸಮಾಜದ ಅವಿಭಾಜ್ಯ ಅಂಗ, ನಮ್ಮ ಬದುಕಿಗೆ ಅನಿವಾರ್ಯವಾದವರೇ. ಯಾರನ್ನೂ ನಾವು ಸಣ್ಣವರೆಂತಲೂ, ಸಣ್ಣ ಕೆಲಸದವರೆಂತಲೂ ಉಪೇಕ್ಷಿಸುವಂತಿಲ್ಲ. ಇಂತಹವರನ್ನೆಲ್ಲ ಕೂಡಿಕೊಂಡೇ ಸಮಾಜ ಅಸ್ತಿತ್ವದಲ್ಲಿದೆ. ಈ ಸತ್ಯವನ್ನು ಅರಿತಾಗಲೇ ವಿವಿಧತೆಯಲ್ಲಿ ಏಕತೆ ಎಂಬ ಉಕ್ತಿಯ ಅಂತರಾಳ ಅರ್ಥವಾಗುತ್ತದೆ.
0: ಇದುವರೆಗೆ ಎ.ಎಸ್.ಎನ್. ಹೆಬ್ಬಾರ್ ಅವರಿಂದ ಚಿಂತನ ಕೇಳಿದಿರಿ. ಇದು ಮಂಗಳೂರು ಕೇಂದ್ರದ ಕೊಡುಗೆ.
2: ಸಮಯ ಸರಿಯಾಗಿ 6:35:35.
3: ಆಕಾಶವಾಣಿ ಮೈಸೂರು. ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ.

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ಈ ದಿನ ಮೋಳಿಗೆ ಮಾರಯ್ಯನವರ ಒಂದು ವಚನವನ್ನು ನೋಡೋಣ. ಮೋಳಿಗೆ ಮಾರಯ್ಯ ಕಾಶ್ಮೀರ ಪ್ರಾಂತದಲ್ಲಿ ಅರಸರಾಗಿದ್ದವರು. ಆತ ಕಲ್ಯಾಣಕ್ಕೆ ಬಂದು ಮೋಳಿಗೆ ಅಥವಾ ಕಟ್ಟಿಗೆ ಹೊರೆಯನ್ನು ಸಿದ್ಧ ಮಾಡಿ ಮಾರಾಟ ಮಾಡಿ ಅದರಿಂದ ಬಂದ ಸಂಪಾದನೆಯಲ್ಲಿ ಬದುಕು ಸಾಗಿಸುತ್ತಿದ್ದ ಭಕ್ತ. ಇದು ಅವರ ಬಗ್ಗೆ ಇರುವ ಐತಿಹ್ಯ. ಅವರ ವಚನ ಈ ಹೊತ್ತು ನಾವು ನೋಡ್ತಾ ಇರುವುದು ಹೀಗಿದೆ. ಕಚ್ಚುವ ಹಾವ ಹಿಡಿಯುವುದಕ್ಕೆ ಗಾರುಡವ ಕಲಿಸಿದುದು ಇಲ್ಲ, ಕುತ್ತುವ ಹಸುವಿನ ಕೊಂಬ ಹಿಡಿಯಲು ಕಲಿಸಿದುದಿಲ್ಲ. ಇದು ನಿನಗೆ ದಿಂಡೆಯತನವೋ ನಿರಂಗ ನಿಕ್ಕಳಂಕ ಮಲ್ಲಿಕಾರ್ಜುನ? ದೇವರು ಮನುಷ್ಯರನ್ನು ಸೃಷ್ಟಿ ಮಾಡಿದ ಎಂದುಕೊಂಡರೆ ಆ ಸೃಷ್ಟಿ ಮಾಡಿದ ದೇವರು ಏನನ್ನೂ ಕಲಿಸದೆ ನಮ್ಮನ್ನೆಲ್ಲ ಭೂಮಿಗೆ ಕಳುಹಿಸಿಬಿಟ್ಟಿದ್ದಾನೆ ಎಂಬ ಧೋರಣೆ ಈ ವಚನದಲ್ಲಿದೆ. ಕಚ್ಚುವ ಹಾವ ಹಿಡಿಯುವುದಕ್ಕೆ ಗಾರುಡವ ಕಲಿಸಿದುದಿಲ್ಲ. ಕಚ್ಚಲು ಬರುವ ಹಾವನ್ನು ಪಳಗಿಸಲು ಗರುಡ ಮಂತ್ರವನ್ನು ಮನುಷ್ಯರಿಗೆ ದೇವರು ಕಲಿಸಲಿಲ್ಲ. ಕುತ್ತುವ ಹಸುವಿನ ಕೊಂಬ ಹಿಡಿಯ ಕಲಿಸುವುದಿಲ್ಲ. ಕುತ್ತಲು ಅಂದರೆ ತಿವಿಯಲು ಬರುವ ಹಸುವಿನ ಕೊಂಬು ಹಿಡಿದು ಬಗ್ಗಿಸುವುದನ್ನೂ ದೇವರು ಕಲಿಸಲಿಲ್ಲ. ಹೀಗೆ ಬದುಕಲು ಅಗತ್ಯವಾದ ವಿದ್ಯೆಯನ್ನು ಕಲಿಸದೆ ಸುಮ್ಮನೆ ನಮ್ಮನ್ನು ಭೂಮಿಗೆ ಕಳುಹಿಸಿದ್ದು ದೇವರ ದಿಂಡಿಗತನವೋ ಎಂದು ಮೋಳಿಗೆ ಮಾರಯ್ಯ ಕೇಳುತ್ತಿದ್ದಾರೆ. ದಿಂಡೆ ದಿಂಡು ಎಂಬ ಮಾತಿಗೆ ಬಂಡೆ ಅನ್ನುವ ಅರ್ಥವಿದೆ, ಮರದ ಬೊಡ್ಡೆ ಅನ್ನುವ ಅರ್ಥವಿದೆ, ಹಾಗೆಯೇ ರೂಕ್ಷತೆ ತುಂಟತನ ಅನ್ನುವ ಅರ್ಥಗಳೂ ಇವೆ. ನೋಡಿ, ಕೇಡಿನಿಂದ ಪಾರಾಗುವುದು, ಅದರಿಂದ ತಪ್ಪಿಸಿಕೊಂಡು ಬದುಕುವುದು, ಇದೇ ನಾವು ಕಲಿಯಬೇಕಾದ ಸಂಗತಿ. ಆದರೆ ಇದ್ಯಾವುದನ್ನೂ ದೇವರು ನಮ್ಮನ್ನು ಸೃಷ್ಟಿಸಿದರೂ ನಮಗೆ ಕಲಿಸಲಿಲ್ಲ. ಯಾಕೆಂದರೆ ದೇವರು ನಿರಂಗ, ದೇಹವಿಲ್ಲದವನು, ಸಾವಿಲ್ಲದ, ಕೇಡಿಲ್ಲದ, ರೂಪವಿರದ ಶಕ್ತಿ. ಅಥವಾ ದಿಂಡೆ, ಅವನು ಬಂಡೆಯಂಥವನೂ ಇರಬಹುದು, ಅವನಿಗೆ ಒಳಿತು ಕೆಡುಕು ಎರಡೂ ಇಲ್ಲ. ಹಾಗೆಯೇ ಕಲಿಸಬೇಕಾದ್ದನ್ನು ಕಲಿಸದೆ ನೀವೇ ಕಲಿತುಕೊಳ್ಳಿ ಎಂದು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ತುಂಟನಂತೆ ನೋಡುತ್ತಾ ಸುಮ್ಮನೆ ಇದ್ದಾನೆ. ಇದನ್ನು ಈ ವಚನದ ಕೊನೆಯ ಸಾಲು ಹೇಳುತ್ತದೆ. ಇದು ನಿನಗೆ ದಿಂಡೆಯತನವೋ ನಿರಂಗ ನಿಕ್ಕಳಂಕ

0: ಲಕ್ಷ್ಮಣನವರ ಒಂದು ವಚನ ಇದೆ, ಎಲ್ಲಿ ಹೋದರೂ ನೀನು ನಿನ್ನ ವಿಕಾರತನವನ್ನು ಬಿಡುವುದಿಲ್ಲ, ದಾಸಿಮಯ್ಯನ ವಸ್ತ್ರವನ್ನು ಸೀಳಿದೆ, ಬಲ್ಲಾಳನ ಹೆಂಡತಿಯನ್ನು ಬೇಡಿದೆ, ಸಿರಿಯಾಳನ ಮಗನನ್ನು ಕೊಂದು ಅವನನ್ನು ಉಣಬಡಿಸಬೇಕು ಎಂದೆ. ನೀನೆಂಥ ಹಿರಿಯ, ನೀನೆಂಥ ಶ್ರೇಷ್ಠ, ನೀನು ಹುಲ್ಲಿನ ರಾಶಿಯಲ್ಲಿ ಬಚ್ಚಿಟ್ಟುಕೊಂಡ ಕೋಡಗನಂಥವನು ಎಂದು ಕೂಡಲ ಸಂಗಮನನ್ನು ಆ ವಚನದಲ್ಲಿ ಲಘುಹಾಸ್ಯದ ದೃಷ್ಟಿಯಲ್ಲಿ ಪ್ರಶ್ನಿಸುತ್ತಾರೆ ಬಸವಣ್ಣನವರು. ಈ ವಚನವೂ ಕೂಡ ಬದುಕಿಗೆ ಅಗತ್ಯವಾದ ಕಲಿಕೆಯನ್ನು ಒದಗಿಸದೆ ಮನುಷ್ಯರೇ ಬದುಕಿನ ಮೂಲಕ ಅದನ್ನು ಕಲಿಯುವಂತೆ ಮಾಡಿದ ತುಂಟನೋ ದೇವರು ಎಂದು ಟೀಕೆ ಮಾಡುತ್ತಲೇ ದೇವರ ಬಗ್ಗೆ ಮೆಚ್ಚುಗೆಯನ್ನು ನುಡಿಯುವಂತೆ ಕಾಣುತ್ತದೆ.
1: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದಿರಿ.

0: ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಸಮಯ ಸರಿಯಾಗಿ 6:40:40.
2: ಆಕಾಶವಾಣಿ ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ.

0: ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಕೆಎಲ್ ಪದ್ಮಿನಿ ಹೆಗಡೆ. ಪದಪರಿಚಯ.
1: ಇವತ್ತಿನ ಒಂದು ಪದ ಸೆಳೆ. ಇದು ಕ್ರಿಯಾಪದವಾಗಿ ಬಳಕೆ ಆದಾಗ ಇದರ ಅರ್ಥ ಜಗ್ಗು, ಎಳೆ, ಆಕರ್ಷಿಸು, ಕೀಳು, ಹೊರತೆಗೆ, ವಶಪಡಿಸಿಕೊಳ್ಳು, ಕೋಲಿನಿಂದ ಹೊಡೆ, ಬಟ್ಟೆ ಮೊದಲಾದುವನ್ನು ಒಗೆ, ಬಳುಕು, ನಡುಗು, ಬೀಸು, ಎಸೆ ಎಂದಾಗುತ್ತದೆ. ನಾಮಪದವಾಗಿ ಸೆಳೆ, ಸೆಣೆ, ಚಳೆ, ಸೆಡೆ ಸಮಾನಾರ್ಥಕಗಳು. ಇದರ ಅರ್ಥ ಬೇಟೆಯಲ್ಲಿ ಪ್ರಾಣಿಗಳನ್ನು ಆಕರ್ಷಿಸಿ ಹಿಡಿಯೋದಿಕ್ಕೆ ತರಬೇತು ಕೊಟ್ಟಿರುವ ಪ್ರಾಣಿ. ಲೂಟಿ, ಕಂಬಿ, ಸರಳು, ಸಲಾಕೆ, ಮಕ್ಕಳನ್ನು ವಿದ್ಯಾಭ್ಯಾಸ ಕಾಲದಲ್ಲಿ ದಂಡಿಸುವ ಬೆತ್ತ, ಕೋಲು, ಸಣ್ಣ ರೆಂಬೆ, ತೆಳುವಾದ, ಬಡಕಲಾದ ಎಂದು. ನುಣ್ಪೊಗೆದ ಕದಂಪು ನೀಳ್ದಸಿಯ ಕಣ್ ಸೆಳೆಯೊಳ್ ನಡು ಎಂದಾಗ ಸೆಳೆ ಎನ್ನುವುದು ಬಳಕು, ಬಡಕಲಾದ ಎನ್ನುವ ಅರ್ಥದಲ್ಲಿ ಬಳಕೆಯಾಗಿದೆ. ಸಿದ್ಧ ದಯೆಯಿಂದ ಕೊಟ್ಟ ಸೆಳೆಯಿಂ ಪುಲಿಯುಮ್ಮಿಗೆ ಪೈಸಳ ಎಂದೊಡೆ ಎನ್ನುವ ಉದಾಹರಣೆಯಲ್ಲಿ ಸೆಳೆ ಎಂದರೆ ಸಲಾಕೆ ಎಂದಾಗುತ್ತದೆ. ಸೆಳೆ ಎಂಬುದರ ಒಂದು ರೂಪಾಂತರ ಪದ ಸೆಳೆ ಕಾಲ್ ಅ ಸೆಳೆಗಾಲ. ಇದಕ್ಕೆ ಕಾಲನ್ನು ಎಳೆದೆಳೆದು ಹೆಜ್ಜೆ ಇಡುವವನು ಎಂದರ್ಥ. ಇನ್ನೊಂದು ಸೆಳೆ ತ ಸೆಳೆತ ಅಂದರೆ ಕಣ್ಣನ್ನು ಕೋರೈಸುವ ಕಾಂತಿ ಎಂದು. ತೊದಲು ಇನ್ನೊಂದು ಪದ. ಇದಕ್ಕೆ ತಡವರಿಸುತ್ತಾ ಮಾತನಾಡುವುದು, ಅಸ್ಪಷ್ಟವಾದ ಮಾತು, ಹುಸಿ, ಸುಳ್ಳು, ಅನುಮಾನ, ಶಂಕೆ, ಮೋಸ, ಕಪಟ ಎಂದೆಲ್ಲ ಅರ್ಥ ಇವೆ. ಈ ಪದದ ರೂಪಾಂತರಗಳಲ್ಲಿ ಒಂದಾದ ತೊದಲಿರಿ ಅಂದರೆ ಸುಳ್ಳಿಲ್ಲದುದು, ಇನ್ನೊಂದು ತೊದಲು ನುಡಿ ಅಂದರೆ ಸುಳ್ಳು ಹೇಳು, ಮತ್ತೊಂದು ತೊದಲ್ವಾತು ಅಂದರೆ ಮುದ್ದು ಮಾತು. ಮಕ್ಕಳ ತೊದಲು ನುಡಿ ಖಂಡಿತವಾಗಿಯೂ ಮುದ್ದು ಮುದ್ದಾದ ಮಾತೆ. ನಡೆನುಡಿಗಳೆರಡೂ ಒಂದೇ ಆಗಿರಬೇಕು, ಪರಿಶುದ್ಧ ಆಗಿರಬೇಕು, ಒಂದು ಆದರ್ಶ. ಈ ಅರ್ಥದಲ್ಲಿಗೆ ಇರಿವ ಬೆಡಂಗನ ಕೊರಲೊಳ್ ಕೊಂಕುಂಟೆ, ನುಡಿಯೊಳೆಂ ತೊದಲುಂಟೆ ಎನ್ನುವಾಗ ರನ್ನ ತನ್ನ ಗದಾಯುದ್ಧದಲ್ಲಿ ತೊದಲು ಪದವನ್ನು ಬಳಸಿದ್ದಾನೆ.
0: ತಪ್ಪು ಒಪ್ಪು.
1: ಆತ್ಮಕ್ಕೆ ಸಂಬಂಧಿಸಿದುದು ಎನ್ನುವುದಕ್ಕೆ ಆಧ್ಯಾತ್ಮ ಎಂದು ಹೇಳಿದರೆ ತಪ್ಪು. ಅಧ್ಯಾತ್ಮ ಸರಿಯಾದದ್ದು. ಅಧಿ ಆತ್ಮ, ಅಧ್ಯಾತ್ಮ. ಇಲ್ಲಿ ಇಕಾರಕ್ಕೆ ಸವರ್ಣವಲ್ಲದ ಆಕಾರ ಪರ ಆಗಿರೋದ್ರಿಂದ ಯಕಾರ ಆದೇಶವಾಗಿ ಬಂದು ಎಣ್ ಸಂಧಿಯಾಗಿ ಅಧ್ಯಾತ್ಮ ಎಂದಾಗುತ್ತದೆ. ಕನ್ನಡದಲ್ಲಿ ಆಧ್ಯಾತ್ಮಿಕ ಎನ್ನುವ ಪದ ಮಾತ್ರ ಇದೆ.
0: ಸುಮಧುರ.
1: ತಿಳಿಮುಗಿಲ ತೊಟ್ಟಿಲಿನಲ್ಲಿ ಎಸ್ ವಿ ಪರಮೇಶ್ವರ ಭಟ್ಟರ ಕವಿತೆ, ಇದನ್ನ ಕೇಳೋಣ.
2: ತಿಳಿಮುಗಿಲ

0: ಈ ಕವಿತೆ ರಾತ್ರಿಯಾದಾಗ ಪ್ರಾಕೃತಿಕ ಮತ್ತೆ ಮಾನವಿಕ ಪರಿಸರದಲ್ಲಿ ಆಗುವ ತೋರಿಬರುವ ಬದಲಾವಣೆಗಳನ್ನ ಸುಂದರವಾಗಿ ಬಣ್ಣಿಸುತ್ತೆ. ಸೂರ್ಯ ಮುಳುಗಿ ಕತ್ತಲು ಆವರಿಸುತ್ತಿದ್ದಂತೆ ಚಂದ್ರನ ಬೆಳದಿಂಗಳು ಎಲ್ಲಾ ಕಡೆ ಆಹ್ಲಾದಕರವಾಗಿ ಹರಡುತ್ತದೆ. ಬೇಡ ಎಂದರೂ ಗಮನ ಚಂದ್ರನ ಕಡೆಗೆ ಹರಿಯುತ್ತದೆ. ಶರತ್ಕಾಲದಲ್ಲಿ ಬಿಳಿ ಮೋಡಗಳು ಚಂದ್ರನ ಬೆಳದಿಂಗಳ ಜೊತೆಗೆ ಆಕಾಶದ ತುಂಬ ಹರಡಿಕೊಂಡು ಗಾಳಿಯಲ್ಲಿ ತೇಲಾಡುತ್ತವೆ. ಅವು ಚಂದ್ರನನ್ನು ಮಲಗಿಸಿಕೊಂಡ ತೊಟ್ಟಿಲಾಗಿಯೂ ಅವುಗಳ ಚಲನೆ ಗಾಳಿಯ ಬೀಸಿನ ಗತಿಗೆ ಅನುಗುಣವಾದ ತೊಟ್ಟಿಲಿನ ತೂಗಾಟವಾಗಿಯೂ ತೋರಿಬರುತ್ತವೆ. ನಮ್ಮನ್ನು ಮುದಗೊಳಿಸುವ ಚಂದ್ರನಿಗೆ ಜೋಗುಳ ಹಾಡಿ ಸಂತೈಸುವ ಸಂಗತಿಯಾಗಿ ಮೋಡಗಳ ಹರಿವು ಗಾಳಿಯ ಬೀಸು ಇದೆ ಸುಂದರವಾದ ಕಲ್ಪನೆ. ಇದಕ್ಕೆ ಸಂವಾದಿಯಾದದ್ದು ಪೊದೆ ಒಂದರಲ್ಲಿ ಅಡಗಿರುವ ಮೊಗ್ಗು ಬಿರಿಯುತ್ತಾ ಮನಸ್ಸನ್ನು ಅರಳಿಸುವ ಪರಿಮಳವನ್ನು ಹರಡುವುದು, ಅರೆಬಿರಿದ ಮೊಗ್ಗು ಮಕರಂದವನ್ನು ಹೊರಸೂಸುವುದು. ಮುಚ್ಚಿದ ಹೂದಳೆಗಳು ನಿಧಾನವಾಗಿ ಅರಳುವ ಈ ಕ್ರಿಯೆಯು ಜೇನುಗನಸಿನ ಹಾಡೆ. ಜೀವನಾಧಾರಕ್ಕಾಗಿ ತನ್ನ ಕಿರುದೋಣಿಯನ್ನು ತುಂಬು ಹೊಳೆಗೆ ಇಳಿಸಿದ್ದ ಅಂಬಿಗ ತನ್ನ ಉದ್ದೇಶ ಸಾರ್ಥಕವಾಗಿದೆ ಅನ್ನುವ ಭಾವದಲ್ಲಿದ್ದಾನೆ. ಅವನ ಹುಟ್ಟಿನ ನಾದವು ಬದುಕು ಪರಮಸಿದ್ಧಿಯನ್ನು ಪಡೆಯುವುದರ ಸೂಚಕವಾಗಿ ಕೇಳಿಬರುತ್ತಿದೆ. ಇರುಳು ಶಾಂತವಾಗಿ ಮೆಲ್ಲ ಮೆಲ್ಲನೆ ಸರಿಯುತ್ತಿದೆ. ಸೊಬಗಿನ ರಂಗುರಂಗಿನ ಸೂರ್ಯೋದಯದ ಸೂಚನೆ ನೀಡುತ್ತಿದೆ. ಇಲ್ಲಿ ತಪಸ್ಸು ಮುಖ್ಯವಾದ ಪದ. ನಿಯತವಾದ ಗತಿಗೆ ಸೊಂಪಾಗಿ ಮಲಗಿ ಜೇನುಗನಸಿನ ಹಾಡು ಕೇಳಿ ಪರಮ ಸಾರ್ಥಕತೆಯ ಭಾವದಿಂದ ತುಂಬಿ ಹೋಗುವ ಮನಸ್ಥಿತಿ ಪರಿಸ್ಥಿತಿ ನಿಂತ ನೀರಲ್ಲ, ಅದೊಂದು ರೀತಿಯ ತಪಸ್ಸು. ಪ್ರತಿದಿನವೂ ನವನವೋದಯವಾಗಿರಲಿ ಎಂದು ಆಶಿಸಿ ಮಾಡುವ ತಪಸ್ಸು. ದಿನವೊಂದು ಮುಕ್ತಾಯಗೊಂಡು ಇನ್ನೊಂದರ ಶುಭೋದಯವಾಗುತ್ತದೆ ಎನ್ನುವುದನ್ನು ಸಾರುವ ಮತ್ತೆ ಅದನ್ನು ವಾಸ್ತವವಾಗಿಸುವ ತಪಸ್ಸು. ಇದು ಪ್ರಕೃತಿಯ ತಪಸ್ಸು ಹೌದು, ಮನುಷ್ಯರ ತಪಸ್ಸು ಹೌದು, ಎರಡು ಪರಸ್ಪರ ಪೂರಕ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಕೆಎಲ್ ಪದ್ಮಿನಿ ಹೆಗಡೆ. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್.
2: ಕನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಕನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:50. ಕೇಳಿ ರೈತರಿಗೆ ಸಲಹೆ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಮುಸುಕಿನ ಜೋಳವನ್ನ ಬೆಳೀತಾ ಇರುವಂತಹ ಹಾಸನ ಜಿಲ್ಲೆಯ ಕೆಲವು ಪ್ರದೇಶಗಳು, ಮೈಸೂರು ಹಾಗೂ ಮಂಡ್ಯ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಮುಸುಕಿನ ಜೋಳಕ್ಕೆ ಕೇದಿಗೆ ರೋಗದ ಬಾಧೆ ತೀವ್ರತರವಾಗಿ ಜಾಸ್ತಿ ಆಗ್ತಾ ಇದೆ. ಸೊರ್ಗಮ್ ಡೌನಿ ಮಿಲ್ಡ್ಯೂ ಅಂತ ಕರೆಯಲ್ಪಡುವಂತಹ ಈ ಕಾಯಿಲೆ ಶಿಲೀಂಧ್ರದಿಂದ ಬರುವಂತಹ ಒಂದು ರೋಗ. ಗಾಳಿ ಮೂಲಕ ಈ ರೋಗ ಪಸರಿಸುತ್ತೆ, ಹಾಗೆ ಮಣ್ಣಿನ ಮೂಲಕನೂ ಕೂಡ ಈ ಕಾಯಿಲೆ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಪಸರಿಸುತ್ತೆ. ಇಲ್ಲಿವರೆಗೂ ಇಷ್ಟೊಂದು ಪ್ರಮಾಣದಲ್ಲಿ ಇಲ್ಲದೇ ಇದ್ದಂತಹ ಮುಸುಕಿನ ಜೋಳದ ಕೇದಿಗೆ ರೋಗ ಈಗ ಒಮ್ಮೆಗೆ ಇಷ್ಟೊಂದು ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನು ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಕಾರಣ ಮತ್ತೇನೂ ಇಲ್ಲ. ಈಗ ಮುಸುಕಿನ ಜೋಳವನ್ನು ಜೋಳದ ಉತ್ಪಾದನೆಗಾಗಿ ಬಳಸೋದಕ್ಕಿಂತ ಜಾಸ್ತಿಯಾಗಿ ರಾಸುಗಳಿಗೆ ಮೇವಿನ ಉತ್ಪಾದನೆಗಾಗಿ ಬೆಳೆಯಲಾಗ್ತಾ ಇದೆ. ಇಲ್ಲಿ ಒಂದು ಅಂಶನ ತಾವು ಗಮನಿಸಬೇಕು. ಜಾನುವಾರುಗಳಿಗೆ ರಸಮೇವನ್ನು ಪೂರೈಕೆ ಮಾಡಲಾಗುತ್ತೆ. ರಸಮೇವನ್ನು ತಯಾರಿಸುವಂತಹ ಅನೇಕ ಘಟಕಗಳು ಮೈಸೂರು ಹಾಸನ ಜಿಲ್ಲೆಯಲ್ಲಿ ಬಹಳ ಸಂಖ್ಯೆಯಲ್ಲಿ ಇದ್ದಾವೆ. ಈ ರಸಮೇವನ್ನು ಉತ್ಪಾದನೆ ಮಾಡುವಂಥವರು ರಸಮೇವನ್ನು ಉತ್ಪಾದನೆ ಮಾಡೋದಕ್ಕೆ ಬಳಸುವಂತಹ ಕಚ್ಚಾ ಪದಾರ್ಥವೇ ಮುಸುಕಿನ ಜೋಳದ ದಿಂಡು. ಹೀಗಾಗಿ ಇವರೇನು ಮಾಡ್ತಾರೆ, ಅಕ್ಕಪಕ್ಕದಲ್ಲಿರುವಂತಹ ರೈತರ ಬಳಿ ಹೋಗಿ ಅವರಿಗೆ ಮುಸುಕಿನ ಜೋಳವನ್ನು ಮೇವಿಗಾಗಿ ಬೆಳೆದುಕೊಡೋದಕ್ಕೆ ಒಪ್ಪಂದವನ್ನು ಮಾಡ್ಕೋತಾರೆ. 45-60 ದಿವಸದಲ್ಲಿ ಮೇವಿಗಾಗಿ ಬೆಳೆಯುವಂತಹ ಮುಸುಕಿನ ಜೋಳದ ಬೆಳೆ ಕಟಾವಿಗೆ ಸಿದ್ಧವಾಗುತ್ತೆ. 60 ದಿವಸದಲ್ಲಿ ಒಂದು ಬೆಳೆ ಅಂತಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ, ವರ್ಷದಲ್ಲಿ 6 ಬೆಳೆಯನ್ನು ಸುಲಭವಾಗಿ ಬೆಳೆದು ಬಿಡ್ಬೋದು. ಕಾಳಿಗಾಗಿ ಮುಸುಕಿನ ಜೋಳವನ್ನು ಬೆಳೆಯೋದೇ ಆದರೆ ತಳಿಯ ಅವಧಿಯನ್ನು ಅನುಸರಿಸಿಕೊಂಡು 110-120 ದಿನ ಬೇಕಾಗತ್ತೆ. ಇಲ್ಲಿ ರೈತರಿಗೆ ಒಂದು ಬೆಳೆ ಆದ ತಕ್ಷಣ ಮತ್ತೊಂದು ಬೆಳೆನ ಶೀಘ್ರವಾಗಿ ತೆಗೆದುಕೊಳ್ಳೋ ಅವಕಾಶ ಇರೋದರಿಂದ ಈಗೆಲ್ಲ ಕೃಷಿಕರು ಏನು ಮಾಡ್ತಾ ಇದ್ದಾರೆ, ಒಂದೇ ಒಂದು ಜಮೀನಿನಲ್ಲಿ ನಿರಂತರವಾಗಿ ಮುಸುಕಿನ ಜೋಳವನ್ನು ಮೇವಿಗಾಗಿ ಬೆಳೆಯೋದನ್ನು ಶುರು ಹಚ್ಚಿಕೊಂಡಿದ್ದಾರೆ. ಈಗ ಏನಾಗುತ್ತೆ, ಒಂದೇ ಬೆಳೆನ ನಿರಂತರವಾಗಿ ನೀವು ಒಂದೇ ಜಮೀನಿನಲ್ಲಿ ಬೆಳೆಯೋಕ್ಕೆ ಶುರು ಮಾಡಿದ ಮೇಲೆ ಆ ಬೆಳೆಗೆ ಬರುವಂತಹ ರೋಗಾಣುಗಳು ಇಲ್ಲ ಗಾಳಿಯಲ್ಲೋ ಇಲ್ಲ ಮಣ್ಣಿನಲ್ಲೋ ಆಶ್ರಯವನ್ನು ಪಡೆಯುತ್ತೆ. ಮೊದಲಿಗೆ ಈ ರೋಗ ವಿಪರೀತವಾಗಿ ಬರೋದಿಲ್ಲ, ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ. ಸುತ್ತಮುತ್ತ ಎಲ್ಲ ಒಂದೇ ಬೆಳೆ ಇದ್ದಾಗ ರೋಗಕ್ಕೂ ಖುಷಿಯಾಗಿ ಶಿಲೀಂಧ್ರಗಳು ತಮ್ಮ ಸಂತಾನವನ್ನು ಹೆಚ್ಚು ಹೆಚ್ಚು ಅಭಿವೃದ್ಧಿ ಮಾಡಿಕೊಂಡು ಈಗ ಯಾವ ಹಂತಕ್ಕೆ ಬಂದಿದೆ ಅಂತಂದರೆ ಈ ರೋಗವನ್ನು ಹತೋಟಿ ಮಾಡೋದಕ್ಕೆ ಮುಸುಕಿನ ಜೋಳದ ಬೆಳೆಯನ್ನು ಬೆಳಿಬೇಡಿ ಅಂತ ಜಿಲ್ಲಾಡಳಿತ ಹೇಳೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಯಾಕೆಂದರೆ ಅಷ್ಟು ತೀವ್ರತರವಾಗಿ ಈ ಕಾಯಿಲೆ ಹರಡ್ತಾ ಇದೆ. ಮತ್ತು ಒಂದು ಕೆಲಸ ಜಿಲ್ಲಾಡಳಿತದವರು ಏನು ಮಾಡಿದ್ದಾರೆ ಅಂತಂದರೆ, ಮುಸುಕಿನ ಜೋಳವನ್ನು ವಿಶೇಷವಾಗಿ ಬಿತ್ತನೆಗಾಗಿ ಮುಸುಕಿನ ಜೋಳವನ್ನು ಉತ್ಪಾದನೆ ಮಾಡುವಂತಹ ಎಲ್ಲ ಬೀಜ ತಯಾರಕರು ಈ ಬೀಜದಲ್ಲಿ ರೋಗ ಇಲ್ಲ ಅನ್ನೋದನ್ನು ಕಡ್ಡಾಯವಾಗಿ ಖಾತ್ರಿಪಡಿಸ್ಕೊಂಡು ಅದನ್ನು ಸಂಶೋಧನಾ ಸಂಸ್ಥೆಗಳಿಗೆ ಕೊಟ್ಟು ಆ ಪ್ರಮಾಣ ಪತ್ರವನ್ನು ಕೊಟ್ಟ ಮೇಲಷ್ಟೇ ಬೀಜವನ್ನು ಮಾರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮುಸುಕಿನ ಜೋಳವನ್ನು ಮಣ್ಣಿನಂತಹ ಕಾಯಿಲೆಯನ್ನು ತೆಗೆಯೋದಕ್ಕೆ ಬಳಸಲಾಗ್ತಾ ಇತ್ತು. ಈಗ ಅದೇ ಮಣ್ಣಿನ ಕಾಯಿಲೆಗೆ ಮೂಲ ಆಗಿರೋದು ಎಂತಹ ವಿಪರ್ಯಾಸ ಅಲ್ವಾ?
0: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:55 ನಿಮಿಷವಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.

0: സമാചാരം.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.
2: ಅರಿವಾಗ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಕೃಷಿ ನಾವೀನ್ಯತೆ ಹಾಗೂ ಕೃಷಿ ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಕರ್ನಾಟಕ ಪ್ರಮುಖ, ಸಚಿವ ಎನ್ ಚಲುವರಾಯಸ್ವಾಮಿ. ರಾಜ್ಯದಲ್ಲಿ ತೆರವಾಗಲಿರುವ ವಿಧಾನ ಪರಿಷತ್ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ಏರುತ್ತಿರುವ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆಗೆ ರಾಜ್ಯಪಾಲರ ಅಂಕಿತ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂತಸ. ವಾರ್ತೆಗಳ ವಿವರ: ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ ಸೂಚಿಸುತ್ತದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಮನೆವಾಡಿ ಗ್ರಾಮದಲ್ಲಿ ರಾಷ್ಟೀಯ ಸಂತ ಆಚಾರ್ಯ 108 ಗುಣಧರ ನಂದಿ ಮಹಾರಾಜರ ನೇತೃತ್ವದಲ್ಲಿ ಎಜಿಎಂ ಎಂಜಿನಿಯರಿಂಗ್ ಕಾಲೇಜು ಉದ್ಘಾಟನೆ ಹಾಗೂ 151 ಅಡಿ ಭಗವಾನ್ ಪಾರ್ಶ್ವನಾಥ ಮೂರ್ತಿಯ ಪ್ರತಿಷ್ಠಾಪನೆಯ ಭೂಮಿ ಶುದ್ದೀಕರಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರಾಷ್ಟೀಯ ಸಂತ ಆಚಾರ್ಯ ಗುಣಧರನಂದಿ ಮಹಾರಾಜರು ಮಾನವೀಯತೆ, ಶಾಂತಿ, ಕರುಣೆ ಮತ್ತು ಸಾಮಾಜಿಕ ಜಾಗೃತಿಗೆ ದೈವಿಕ ಸ್ಫೂರ್ತಿಯಾಗಿದ್ದರು. ಅವರ ಇಡೀ ಜೀವನ ತ್ಯಾಗ, ತಪಸ್ಸು, ಧ್ಯಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಮೀಸಲಾಗಿದೆ. ಸಮಾಜಕ್ಕೆ ಆಧ್ಯಾತ್ಮಿಕ ಸಂದೇಶವನ್ನು ನೀಡುವ ಜೊತೆಗೆ ಶಿಕ್ಷಣ, ಸೇವೆ ಮತ್ತು ಸಂಸ್ಕೃತಿಯ ಮೂಲಕ ಬಲಿಷ್ಠ ಭಾರತವನ್ನು ನಿರ್ಮಿಸುವ ಸಂದೇಶ ನೀಡಿದ್ದಾರೆ ಎಂದು ತಿಳಿಸಿದರು. ಸಮಾಜದಲ್ಲಿ ನೈತಿಕತೆ ಬೆಳೆಸುವ ಶಿಕ್ಷಣ ವ್ಯವಸ್ಥೆ ಅವಶ್ಯವಾಗಿದ್ದು, ಜ್ಞಾನದೊಂದಿಗೆ ಮೌಲ್ಯಗಳ ಸಂಯೋಜನೆ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಕರ್ನಾಟಕ ಕೃಷಿ ನಾವೀನ್ಯತೆ, ಕೃಷಿ ಉದ್ಯಮಶೀಲತೆ ಹಾಗೂ ಸುಸ್ಥಿರ ಕೃಷಿ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಪ್ರಮುಖ ರಾಜ್ಯವಾಗಿ ಗುರುತಿಸಿಕೊಂಡಿದೆ ಎಂದು ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಬೆಂಗಳೂರು ಜಿಕೆವಿಕೆ ಆವರಣದಲ್ಲಿ ನಡೆದ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು, ಕೃಷಿ ಕ್ಷೇತ್ರದ ನವೀನತೆ, ತಂತ್ರಜ್ಞಾನ ಆಧಾರಿತ ಬೆಳವಣಿಗೆ ಹಾಗೂ ಭವಿಷ್ಯದ ಕೃಷಿ ದಿಕ್ಸೂಚಿಗಳ ಕುರಿತು ಮಾತನಾಡಿದರು. ರಾಜ್ಯದಲ್ಲಿರುವ ಪ್ರಮುಖ ಕೃಷಿ ವಿಶ್ವವಿದ್ಯಾನಿಲಯಗಳು, ಸಂಶೋಧನಾ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು, ಇನ್ಕ್ಯುಬೇಷನ್ ಕೇಂದ್ರಗಳು ಹಾಗೂ ಪ್ರಗತಿಪರ ರೈತರ ಬಲಿಷ್ಠ ಜಾಲವು ತಂತ್ರಜ್ಞಾನ ಆಧಾರಿತ ಕೃಷಿ ಪರಿವರ್ತನೆಗೆ ಬಲ ನೀಡುತ್ತಿದೆ ಎಂದು ತಿಳಿಸಿದರು. ಇಂದಿನ ಯುವಕರು ಹಾಗೂ ಕೃಷಿ ಪದವೀಧರರು ಕೇವಲ ಉದ್ಯೋಗ ಹುಡುಕುವವರಾಗದೆ ಉದ್ಯೋಗ ಸೃಷ್ಟಿಕರ್ತರಾಗಬೇಕು ಎಂಬುದು ಕಾಲದ ಅಗತ್ಯ ಎಂದು ಸಚಿವರು ಅಭಿಪ್ರಾಯಪಟ್ಟರು. ಜೂನ್ 26ರಂದು ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆಯಾಗಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1ರಂದು ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು, ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ನಾಮಪತ್ರ ಹಿಂಪಡೆಯಲು ಜೂನ್ 11ರಂದು ಕೊನೆಯ ದಿನವಾಗಿದೆ. ಮತದಾನ ಜೂನ್ 18ರಂದು ನಡೆಯಲಿದ್ದು, ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಾಜೀರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನೀಲ್ ವಲ್ಯಾಪುರೆ ಮತ್ತು ಗೋವಿಂದ ರಾಜು ಅವರ ಅಧಿಕಾರಾವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಗದಗ ಜಿಲ್ಲೆಯಲ್ಲಿ 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ದಿ ಕಾರ್ಯಕ್ರಮ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿರುವ ಕಾಮಗಾರಿಗಳು 4 ತಿಂಗಳೊಳಗೆ ಪೂರ್ಣಗೊಳ್ಳಲಿದ್ದು, ರಸ್ತೆ ಅಭಿವೃದ್ದಿ ಕಾರ್ಯಗಳನ್ನು ಗುಣಮಟ್ಟದಿಂದ ಪೂರ್ಣಗೊಳಿಸುವಂತೆ ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಖಾತೆ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಿದ್ದಾರೆ. ಗದಗ ಬೆಟಗೇರಿ ನಗರದ 3 ವಿಭಾಗಗಳಲ್ಲಿ ರಸ್ತೆ ಅಭಿವೃದ್ದಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಸಾರ್ವಜನಿಕರ ಅನುಕೂಲಕ್ಕಾಗಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ರಸ್ತೆ ಕಾಮಗಾರಿಗಳು ದೀರ್ಘಕಾಲ ಬಾಳಿಕೆ ಬರುವಂತಾಗಬೇಕು.

0: ಕಾಮಗಾರಿಯ ಪ್ರತಿಯೊಂದು ಹಂತದಲ್ಲೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ನಿಗಾ ವಹಿಸಬೇಕು, ಗುಣಮಟ್ಟದಲ್ಲಿ ಯಾವುದೇ ರಾಜಿಯಾಗಬಾರದು ಎಂದು ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ 7 ಲಕ್ಷ ಕೋಟಿ ರೂಪಾಯಿ ದಾಟುತ್ತಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ತ್ಯಜಿಸುವ ವೇಳೆಗೆ ಅದು 10 ಲಕ್ಷ ಕೋಟಿ ತಲುಪಲಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಸಿ ರೆಡ್ಡಿ ಕಾಲದಿಂದ ಬಸವರಾಜ ಬೊಮ್ಮಾಯಿ ಸರ್ಕಾರದವರೆಗೆ ಒಟ್ಟು ಶೇಕಡ 47% ಸಾಲ ಮಾಡಲಾಗಿತ್ತು. ಆದರೆ ಕಳೆದ 3 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರವೇ ಶೇಕಡ 53% ಸಾಲ ಮಾಡಿದೆ ಎಂದು ಟೀಕಿಸಿದರು. ಬಿಜೆಪಿ ಸರ್ಕಾರ ಆದಾಯದ ಆಧಾರದ ಮೇಲೆ ಬಡವರಿಗೆ ಯೋಜನೆಗಳನ್ನು ಜಾರಿಗೆ ತಂದಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಈಗ ಅವುಗಳನ್ನು ಸಮರ್ಪಕವಾಗಿ ನೀಡಲು ವಿಫಲವಾಗಿದೆ ಎಂದು ದೂರಿದರು. ಸರ್ಕಾರದ ಖಜಾನೆ ಖಾಲಿಯಾಗಿರುವ ಕಾರಣ ಬಿಪಿಎಲ್ ಕಾರ್ಡ್ ರದ್ದುಪಡಿಸಲು ಸರ್ಕಾರ ಮುಂದಾಗಿದೆ, ಬಡವರ ಅನ್ನಕ್ಕೂ ಕತ್ತರಿ ಹಾಕಲು ಹೊರಟಿದೆ ಎಂದು ಅವರು ಆರೋಪಿಸಿದರು. 43 ವರ್ಷಗಳ ನಂತರ ಮತ್ತೆ ಧಾರವಾಡಕ್ಕೆ ನಗರ ಪಾಲಿಕೆ ದಕ್ಕಿದ್ದು ಅತ್ಯಂತ ಹೆಮ್ಮೆಯ ಸಂಗತಿ ಎಂದು ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಹೇಳಿದ್ದಾರೆ. ರಾಜ್ಯಪಾಲರು ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆ ಪ್ರಸ್ತಾವನೆಗೆ ಅನುಮೋದನೆ ನೀಡಿರುವ ವಿಷಯ ತಿಳಿದು ಕರ್ನಾಟಕ ವಿದ್ಯಾವರ್ಧಕ ಸಂಘ ತುರ್ತು ಕಾರ್ಯಕಾರಿ ಸಮಿತಿ ಸಭೆ ನಡೆಸಿ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಹಾಗೂ ಅವಳಿ ನಗರದ ಜನಪ್ರತಿನಿಧಿಗಳಿಗೆ ಕೃತಜ್ಞತೆ ಸಲ್ಲಿಸಿತು. ವಿಶೇಷವಾಗಿ 11 ದಿನಗಳ ಕಾಲ ಸತ್ಯಾಗ್ರಹ ನಡೆಸಿರುವ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ನಡೆಸಿದ ಹೋರಾಟ ಮತ್ತು ಪ್ರಯತ್ನ ಅಭಿನಂದನೀಯವಾದದ್ದು, ಧಾರವಾಡದ ಜನತೆಯ ಬೇಡಿಕೆಗೆ ಮನ್ನಣೆ ಸಿಕ್ಕಿದ್ದು ಅತ್ಯಂತ ಹರ್ಷ ತಂದಿದೆ ಎಂದರು. ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಪಶ್ಚಿಮಘಟ್ಟದ ಜೀವವೈವಿಧ್ಯ, ಅರಣ್ಯ, ಪರಿಸರ ಕುರಿತು ಈವರೆಗೆ ನಡೆದಿರುವ ಸಂಶೋಧನೆಗಳು ಹಾಗೂ ಅಧ್ಯಯನಗಳ ಬಗ್ಗೆ ರಾಜ್ಯಮಟ್ಟದ ಕಾರ್ಯಾಗಾರ ಕಾಳಿ ಬೇಡ್ತಿ ಕಣಿವೆಗಳ ಮಧ್ಯೆ ಯಲ್ಲಾಪುರದಲ್ಲಿ ಇಂದು ಆಯೋಜಿತವಾಗಿದೆ ಎಂದು ವೃಕ್ಷಲಕ್ಷ ಆಂದೋಲನ ಕರ್ನಾಟಕ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ ತಿಳಿಸಿದ್ದಾರೆ. ರಾಜ್ಯ ಜೀವವೈವಿಧ್ಯ ಮಂಡಳಿ, ತಾಲೂಕು ಪಂಚಾಯತ್ ಜೀವವೈವಿಧ್ಯ ಸಮಿತಿ ಯಲ್ಲಾಪುರ ಇವರು ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಕಾರ್ಯಾಗಾರ ಏರ್ಪಡಿಸಲಾಗಿದೆ. ಅಂತಾರಾಷ್ಟೀಯ ಜೀವವೈವಿಧ್ಯ ದಿನಾಚರಣೆ ಅಂಗವಾಗಿ ನಡೆಯುವ ಕಾರ್ಯಾಗಾರ ಈವರೆಗಿನ ಹಲವು ಅಧ್ಯಯನ ವರದಿಗಳು, ಶಿಫಾರಸು ಇವುಗಳನ್ನು ಆಧರಿಸಿ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ಚರ್ಚಿಸಲಿದೆ. ಅತಿ ಹೆಚ್ಚು ರಾಸಾಯನಿಕ ಬಳಸಿ ಕೃಷಿ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಬೇಗ ಕಡಿಮೆಯಾಗುತ್ತದೆ ಎಂದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾವಯವ ಕೃಷಿಕ ಚಂದ್ರಶೇಖರ್ ನಾರಾಯಣಪುರ್ ಹೇಳಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಮೂಗ್ತಿಹಳ್ಳಿ ಗ್ರಾಮದಲ್ಲಿ ನಡೆದ ಆರೋಗ್ಯಕರ ಭವಿಷ್ಯಕ್ಕಾಗಿ ಸಾವಯವ ಕೃಷಿ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಮ್ಮ ದೇಶದಲ್ಲಿ ಯಥೇಚ್ಛವಾಗಿ ರಾಸಾಯನಿಕ ಬಳಸಿ ಬೆಳೆಗಳನ್ನು ಬೆಳೆಯುತ್ತಿರುವುದರಿಂದ ಸಣ್ಣ ವಯಸ್ಸಿನಿಂದಲೇ ಮಧುಮೇಹ, ರಕ್ತದೊತ್ತಡ ಕಾಯಿಲೆ ಹಾಗೂ ಪೌಷ್ಟಿಕಾಂಶ ಕೊರತೆಯಿಂದ ಅಂಗಾಂಗಗಳು ಹಾನಿಗೆ ತುತ್ತಾಗುತ್ತಿರುವ ಪ್ರಕರಣಗಳು ಕೇಳಿಬರುತ್ತಿವೆ. ಇದೇ ರೀತಿ ಮಣ್ಣಿಗೆ ವಿಷ ಉಣಿಸಿದರೆ ಭಾರತ 2042ರ ಹೊತ್ತಿಗೆ ಮಣ್ಣಿನ ಸತ್ವ ಕಳೆದುಕೊಳ್ಳಲಿದೆ ಎಂದು ವಿಶ್ವಸಂಸ್ಥೆ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ರೈತರು ಜಾಗೃತರಾಗಬೇಕೆಂದು ಅವರು ಕರೆ ನೀಡಿದರು. ಕೋಲಾರ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಹಾವಳಿಯನ್ನು ಬೇರು ಸಹಿತ ಕಿತ್ತುಹಾಕಲು ಜಿಲ್ಲಾಡಳಿತ ಕ್ರಮ ವಹಿಸಿದ್ದು, ನಗರ ಪ್ರದೇಶಗಳಲ್ಲಿನ ಖಾಲಿ ನಿವೇಶನಗಳಲ್ಲಿ ಗಾಂಜಾ ಗಿಡಗಳು ಕಂಡುಬಂದರೆ ನೇರವಾಗಿ ಆಯಾ ನಿವೇಶನಗಳ ಮಾಲೀಕರ ವಿರುದ್ದವೇ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ.ಎಂ.ಆರ್. ರವಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ರಾಷ್ಟೀಯ ಮಾದಕ ವಸ್ತು ಸಮನ್ವಯ ಪೋರ್ಟಲ್ ಸಮಿತಿ ಸಭೆಯಲ್ಲಿ ಡ್ರಗ್ಸ್ ನಿಯಂತ್ರಣ ಕುರಿತು ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಅಲ್ಪಸಂಖ್ಯಾತರ ಅಭಿವೃದ್ದಿಗಾಗಿ ಪ್ರಧಾನಮಂತ್ರಿಯವರ 15 ಅಂಶಗಳ ಕಾರ್ಯಕ್ರಮಗಳನ್ನು ಕಾಲಮಿತಿಯೊಳಗೆ ತಲುಪಿಸಬೇಕು ಹಾಗೂ ಕಾರ್ಯಕ್ರಮದ ಪರಿಣಾಮಕಾರಿ ಅನುಷ್ಠಾನಕ್ಕೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಆದ್ಯತೆ ನೀಡಬೇಕು, ಯೋಜನೆಗಳ ಅನುಷ್ಠಾನದಲ್ಲಿ ಯಾವುದೇ ನಿರ್ಲಕ್ಷ್ಯ ಬೇಡ ಎಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯುನಿಸ್

0: ಸಾಬರ್ ಅಹಮದ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಜಿಲ್ಲಾ ಮಟ್ಟದ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಕೃಷಿ ನಾವೀನ್ಯತೆ ಹಾಗೂ ಕೃಷಿ ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಕರ್ನಾಟಕ ಪ್ರಮುಖ, ಸಚಿವ ಎನ್ ಚಲುವರಾಯಸ್ವಾಮಿ. ರಾಜ್ಯದಲ್ಲಿ ತೆರವಾಗಲಿರುವ ವಿಧಾನ ಪರಿಷತ್ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ಏರುತ್ತಿರುವ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆಗೆ ರಾಜ್ಯಪಾಲರ ಅಂಕಿತ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂತಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ದಿನನಿತ್ಯ ಬಳಕೆಯಲ್ಲಿ ಕ್ವಾಂಟಮ್ ತಂತ್ರಜ್ಞಾನ. ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಆಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಆಶ್ವಿಜಾ ಬಿ ಅವರು, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಶ್ವಿಜಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ತಿಳಿಸ್ಕೊಡ್ಬೇಕು. ಯಾಕೆಂದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನೋ ಪದ ಕೇಳಿದ ತಕ್ಷಣ ಸಾಮಾನ್ಯ ಜನರಿಗೆ ಏನಪ್ಪ ಇದೊಂದು ವಿಜ್ಞಾನದ ಪದ ಅಂತ ಅನ್ಸುತ್ತೆ. ವಿಜ್ಞಾನ ಕಲ್ತಿದವರಿಗೆ ಮಾತ್ರ ಇದು ಅರ್ಥ ಆಗತ್ತೆ, ನಮ್ಮಂತವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಮೊದಲು ತಲೆಗೆ ಬರುತ್ತೆ. ಸೊ ಹಾಗಾಗಿ ನನ್ನ ಮೊದಲ ಪ್ರಶ್ನೆನೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಏನು ಅಂತ ಸರಳವಾಗಿ ತಿಳಿಸಿ.
3: ಕ್ವಾಂಟಮ್ ಕಂಪ್ಯೂಟಿಂಗ್ ಅಥವಾ ಕ್ವಾಂಟಮ್ ಗಣಕಯಂತ್ರಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಕ್ವಾಂಟಮ್ ಭೌತಶಾಸ್ತ್ರದ ತತ್ವಗಳನ್ನು ಆಧರಿಸಿ ಈ ಗಣಕಯಂತ್ರಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ನಾವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಏನು ಗಣಕಯಂತ್ರಗಳನ್ನ ಬಳಸ್ತೀವಿ, ಲ್ಯಾಪ್ಟಾಪ್ ಆಗಿರಬಹುದು ಅಥವಾ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ಇರುವಂತಹ ಗಣಕಯಂತ್ರಗಳು, ಈ ಎಲ್ಲ ಗಣಕಯಂತ್ರಗಳನ್ನು ವಿದ್ಯುನ್ಮಾನ ತಂತ್ರಜ್ಞಾನದಿಂದ ನಿರ್ಮಾಣಗೊಂಡಿರುವಂತಹದ್ದು. ಇವು ಬೈನರಿ ಲಾಜಿಕ್ ಅಂತ ಹೇಳ್ತೀವಿ ನಾವು. ಈ ಸಾಮಾನ್ಯ ಕಂಪ್ಯೂಟರ್ಗಳು ಬಿಟ್ಗಳನ್ನ ಬಳಸುತ್ತೆ. ಈ ಬಿಟ್ಗಳು 0 ಅಥವಾ 1 ಈ ಇನ್ಫಾರ್ಮೇಶನ್ ಅನ್ನು ಮಾತ್ರ ಇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಕ್ಯೂಬಿಟ್ ಒಂದೇ ಸಮಯದಲ್ಲಿ ಅನೇಕ ಸ್ಥಿತಿಗಳಲ್ಲಿ ಇರಬಹುದಾಗುತ್ತೆ. ಸೊ ಹೀಗಾಗಿ ಈ ಕ್ಯೂಬಿಟ್ಗಳನ್ನು ಆಧರಿಸಿ ಕ್ವಾಂಟಮ್ ಕಂಪ್ಯೂಟರ್ ಅಥವಾ ಕ್ವಾಂಟಮ್ ಗಣಕಯಂತ್ರಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. ಇದರಿಂದ ಆಗುವಂಥ ಪ್ರಯೋಜನ ಏನು, ಏನಕ್ಕೆ ನಾವು ಈ ರೀತಿಯಾದಂಥ ಕ್ಯೂಬಿಟ್ಗಳನ್ನು ಬಳಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ. ಈಗ ಒಂದು ಶಾಲೆಯನ್ನು ತಗೊಂಡ್ರೆ, ಒಂದು ವಿದ್ಯಾರ್ಥಿಗಳ ಗುಂಪು ಒಂದು ಇದೆ ಅಂತ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಶಿಕ್ಷಕರು ಈ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳೋಣ. ಒಂದು ಗ್ರಂಥಾಲಯ ಇದೆ, ಈ ಗ್ರಂಥಾಲಯದಲ್ಲಿ ಅನೇಕ ಪುಸ್ತಕಗಳಿದೆ. ಈ ಎಲ್ಲ ಪುಸ್ತಕಗಳನ್ನು ಹುಡುಕಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪುಸ್ತಕವನ್ನು ಹುಡುಕಬೇಕು ಅಂತಂದ್ಬಿಟ್ಟು ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಒಬ್ಬನೇ ವಿದ್ಯಾರ್ಥಿ ಎಲ್ಲಾ ಪುಸ್ತಕಗಳನ್ನು ಹುಡುಕಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪುಸ್ತಕವನ್ನು ಹುಡುಕೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಅಂತ ನಾವು ಗಮನಿಸಿದ್ರೆ, ಅದನ್ನೇ ಈ ಇಡೀ ವಿದ್ಯಾರ್ಥಿ ಸಮೂಹ, ಈ ಇಡೀ ವಿದ್ಯಾರ್ಥಿಗಳ ಗುಂಪು ಎಲ್ಲರೂ ಸೇರಿ ಒಟ್ಟಿಗೆ ಹುಡುಕಿದ್ರೆ ನಮ್ಗೆಲ್ಲರಿಗೂ ಗೊತ್ತಿರುವಂತೆ ಬೇಗ ಹುಡುಕಬಹುದು.
1: ಈಗ ಸಾಮಾನ್ಯವಾಗಿ ಬೇಗ ಇನ್ಫಾರ್ಮೇಶನ್ ಸಿಗುತ್ತೆ, ಫಾಸ್ಟ್ ಆಗಿ ಕೆಲಸ ಆಗುತ್ತೆ ಅನ್ನೋದೊಂದು ಸರಳವಾಗಿ ತಿಳ್ಕೊಂಡಾಯ್ತು. ಆದ್ರೆ ಸಾಮಾನ್ಯ ಜನರಿಗೆ ಇದರಿಂದ ಏನು, ಯಾವ ತರದಲ್ಲಿ ಬಳಸಬಹುದು ಅವರು?
3: ಈ ಕ್ವಾಂಟಮ್ ತಂತ್ರಜ್ಞಾನವನ್ನ ಅನೇಕ ಕ್ಷೇತ್ರಗಳಲ್ಲಿ ಬಳಕೆ ಮಾಡಬಹುದಾಗಿದೆ. ನಮಗೆಲ್ಲರಿಗೂ ಗೊತ್ತು, ಈ ನಾವು ಈಗ ಬಳಸ್ತಾ ಇರುವಂತಹ ಕಂಪ್ಯೂಟಿಂಗ್ ಕೂಡ ಸಾಕಷ್ಟು ಶಕ್ತಿಶಾಲಿಯಾಗಿದೆ. ಆದರೆ ಇವುಗಳ ಶಕ್ತಿಯನ್ನು ಮೀರಿ ಈ ಕಂಪ್ಯೂಟರ್ಗಳ ಕೆಪಾಸಿಟಿಗೂ ಮೀರಿ ಅವುಗಳ ಕೈಲಿ ಆಗದೆ ಇರುವಂಥ ಎಷ್ಟೊಂದು ಸಮಸ್ಯೆಗಳನ್ನು ನಾವು ಈಗಾಗಲೇ ಎದುರಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಹೊಸ ಹೊಸ ರೀತಿಯಾದಂಥ ಕಂಪ್ಯೂಟಿಂಗ್ ತಂತ್ರಜ್ಞಾನಗಳನ್ನು ಕಂಡುಹಿಡಿಯಬೇಕಾಗುತ್ತೆ. ಹಾಗಾಗಿ ಈ ಕ್ವಾಂಟಮ್ ಕಂಪ್ಯೂಟರ್ ಅನ್ನೋದು ಕೂಡ ಇದರಲ್ಲಿ
4: ಹೊಸ
3: ಆವಿಷ್ಕಾರವಾಗಿದೆ. ನಾನು ಈಗಾಗಲೇ ಹೇಳಿದಂತೆ ಕ್ವಾಂಟಮ್ ಕಂಪ್ಯೂಟರ್ದು ಮುಖ್ಯ ತತ್ವ ಏನು ಅಂತ ಹೇಳಿದ್ರೆ, ಅನೇಕ ಮಾರ್ಗಗಳಿದ್ದರೆ ಇವು ಎಲ್ಲ ಮಾರ್ಗಗಳನ್ನು ಒಂದೇ ಸಮಯದಲ್ಲಿ ಎಲ್ಲ ಮಾರ್ಗಗಳನ್ನು ಅನ್ವೇಷಿಸಿ ಅದರಲ್ಲಿ ಯಾವುದು ಅತ್ಯಂತ ಸಮರ್ಪಕವಾದಂಥ ಮಾರ್ಗ ಅಥವಾ ಯಾವುದು ಸಮರ್ಪಕವಾದಂಥ ಉತ್ತರ ಅಂತ ಕಂಡುಹಿಡಿಯೋದಕ್ಕೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಬಹಳ ಸಹಾಯಕವಾಗಿರುತ್ತವೆ. ನಾನು ಈಗಾಗಲೇ ಹೇಳಿದಂತೆ ಕ್ಯೂಬಿಟ್ ಅಂತ ಹೇಳಿದ್ನಲ್ಲ, ಅನೇಕ ಸ್ತರಗಳಲ್ಲಿ ಒಂದೇ ಸಮಯದಲ್ಲಿ ಅವು ಇರಬಹುದಾಗಿರುವಂಥದ್ದು. ಸೊ ಇವು ಈ ಎಲ್ಲ ಮಾರ್ಗಗಳನ್ನು ನಮ್ಮ ಸಮಸ್ಯೆಗಳಲ್ಲಿ ಯಾವ್ಯಾವ್ದು ಮಾರ್ಗಗಳು ಎಲ್ಲ ಇದೆಯೋ ಅದೆಲ್ಲದನ್ನು ಒಂದೇ ಸತಿ ಹುಡುಕಿ ಅದರಲ್ಲಿ ಅತ್ಯಂತ ಸಮರ್ಪಕವಾದಂಥ ಯಾವುದು ನಮಗೆ ಸೊಲ್ಯೂಷನ್ ಅಂತ ಏನಿದೆ ಅದನ್ನು ಕಂಡುಹಿಡಿಯಬಹುದಾಗಿದೆ. ಸೊ ಇದಕ್ಕೆ ನಮಗೆ ಕ್ವಾಂಟಮ್ ಕಂಪ್ಯೂಟರ್ಗಳು ಬಹಳ ಸಹಾಯಕವಾಗಿರುತ್ತೆ. ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ನಾವು ಬಳಸ್ಬೋದು ಅಂತ ಹೇಳಿದ್ರೆ, ಅನೇಕ ಸ್ತರಗಳಲ್ಲಿ ಇದನ್ನು ಅನೇಕ ಕ್ಷೇತ್ರಗಳಲ್ಲಿ ನಾವು ಇದನ್ನು ಬಳಸ್ಬೋದಾಗಿದೆ. ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಪ್ರತಿದಿನ ನಾವು ಎಲ್ಲರೂ ಫೇಸ್ ಮಾಡುವಂಥದ್ದು ಈ ಟ್ರಾಫಿಕ್ ಪ್ರಾಬ್ಲಮ್, ಸಂಚಾರ ದಟ್ಟಣೆ ಅಂತ ಸಮಸ್ಯೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಅನೇಕ ಮಾರ್ಗಗಳಿರುತ್ತವೆ, ಅನೇಕ ರೂಟ್ಸ್ ಇರುತ್ತೆ. ಇವುಗಳಲ್ಲಿ ಯಾವುದು ಅತ್ಯಂತ ಸಮರ್ಪಕವಾದಂತ, ಅತ್ಯಂತ ವೇಗವಾಗಿ ನಾವು ಹೇಗೆ ಹೋಗಬಹುದು, ಯಾವ ಮಾರ್ಗದಲ್ಲಿ ಹೋದ್ರೆ ಸಂಚಾರ ದಟ್ಟಣೆ ಕಡಿಮೆ ಇದೆ, ಯಾವ ಮಾರ್ಗವನ್ನು ನಾವು ಹಿಡಿದ್ರೆ ಬೇಗ ನಮ್ಮ ಗುರಿಯನ್ನು ತಲುಪಬಹುದು, ಈ ರೀತಿಯಾದಂತ ಎಲ್ಲ ವಿಷಯಗಳನ್ನು ನಾವು ಕ್ವಾಂಟಮ್ ಕಂಪ್ಯೂಟರ್ಸ್ ಅನ್ನ ಯೂಸ್ ಮಾಡಿಕೊಂಡು ಅತ್ಯಂತ ಸಮರ್ಪಕವಾಗಿ ನಾವು ಕಂಡುಹಿಡ್ಕೋಬಹುದು.
4: ಖಂಡಿತ ನೀವು ಸರಿಯಾದ ಒಂದು ಉದಾಹರಣೆ ಕೊಟ್ರಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆಪ್ ಅಲ್ಲಿ ಆಟೋ ಬುಕ್ ಮಾಡ್ತೀವಿ, ಟ್ಯಾಕ್ಸಿ ಬುಕ್ ಮಾಡ್ತೀವಿ, ಒಂದು ಕಡೆಯಿಂದ ಒಂದು ಕಡೆ ಹೋಗುವಾಗ ಯಾವ ಕಡೆ ಟ್ರಾಫಿಕ್ ಜಾಮ್ ಜಾಸ್ತಿ ಇದೆ, ಬೇರೆ ರೂಟ್ ಅಲ್ಲಿ ಯಾವ ಕಡೆಯಿಂದ ಬೇಗ ತಲುಪಬಹುದು ಅನ್ನೋದನ್ನ ನಮ್ಗೆ ಅಲ್ಲಿ ಮ್ಯಾಪ್ ಅಲ್ಲಿ ತೋರಿಸುತ್ತೆ. ಸೊ ಅದಕ್ಕೆ ಈ ಬಳಕೆ ಆಗುತ್ತೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ನಾವು ಸರಳವಾಗಿ ಅರ್ಥ ಮಾಡ್ಕೋಬಋದು ಅಂತ ಅನ್ಸುತ್ತೆ. ಇವಾಗ ಜನರಿಗೆ ಖಂಡಿತ ಅರ್ಥ ಆಗಿರುತ್ತೆ. ಹಾಗೆ ಇನ್ನು ರೈತರಿಗೆ ಅಂತ ಬಂದ್ರೆ ಇದರಿಂದ ಏನಾದ್ರೂ ಅವರಿಗೆ ಉಪಯೋಗ ಇದೆಯಾ? ಯಾಕಂದ್ರೆ ರೈತರೇ ನಮ್ಮ ದೇಶದ ಬೆನ್ನೆಲುಬು. ಸೊ ಅವರಿಗೆ ಕೂಡ ಇದರಿಂದ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಈ ಆವಿಷ್ಕಾರಕ್ಕೆ ಒಂದು ಶಭಾಷ್ ಅಂತ ಹೇಳಬಹುದು.
3: ನಿಜ, ನಾನು ಈಗಾಗಲೇ ಹೇಳಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಈ ತಂತ್ರಜ್ಞಾನವನ್ನು ಬಳಸಬಹುದು. ಈ ಹವಾಮಾನ ವೈಪರೀತ್ಯಗಳು ಅಂತ ನಾವು ಏನ್ ಹೇಳ್ತೀವಿ, ಅವುಗಳನ್ನ ವಿಶ್ಲೇಷಣೆ ಮಾಡುವುದಕ್ಕೆ ಹಾಗೂ ಅವುಗಳ ಬಗ್ಗೆ ಈ ಹವಾಮಾನದ ಬಗ್ಗೆ ಮುನ್ಸೂಚನೆಗಳನ್ನ ಕೊಡೋದಕ್ಕೆ ರೈತರಿಗೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನು ಬಳಸಬಹುದು. ಅದೇ ರೀತಿ ಈ ಮಣ್ಣಿನ ವಿಶ್ಲೇಷಣೆಯನ್ನ ಮಾಡುವುದಕ್ಕೆ ಅದಕ್ಕೂ ಕೂಡ ಬಳಸಬಹುದಾಗಿದೆ. ಹಾಗೂ ನೀರಿನ ಸಮರ್ಪಕ ಬಳಕೆಗೆ ಈ ತಂತ್ರಜ್ಞಾನವನ್ನು ಬಳಸಬಹುದಾಗಿದೆ.
4: ಮುಂದಿನ ಮುನ್ಸೂಚನೆಯನ್ನ ಅಷ್ಟು ಬೇಗ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇವಾಗ ಅವರಿಗೆ ಅರ್ಥ ಆಗಿರುತ್ತೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಇದಕ್ಕೆ ಸಹಕಾರ ನೀಡ್ತಾ ಇದೆ. ಸಾಮಾನ್ಯವಾಗಿ ನಾವು ಮಳೆಗಾಲದಲ್ಲಿ ಮೀನುಗಾರರು ತೀರಕ್ಕೆ ಹೋಗಬಾರದು, ಸಮುದ್ರಕ್ಕೆ ಇಳಿಬಾರದು ಅನೌನ್ಸ್ ಮಾಡ್ತಾ ಇರ್ತೀವಿ ರೇಡಿಯೋದಲ್ಲಿ. ಸೊ ಅದಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ ಅನ್ನೋದು ಈಗ ನಮ್ಮ ರೈತರಿಗೂ ಗೊತ್ತಾಗಿದೆ.
3: ಈಗಾಗಲೇ ಗಣಕಯಂತ್ರಗಳನ್ನ ಉಪಯೋಗಿಸಿ ನಾವು ಹವಾಮಾನ ಮುನ್ಸೂಚನೆ ಈ ರೀತಿಯಾದಂತಹ ಅನೇಕ ವಿಶ್ಲೇಷಣೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ಕ್ವಾಂಟಮ್ ತಂತ್ರಜ್ಞಾನಗಳನ್ನು ಬಳಸಿ ಇವುಗಳನ್ನು ಮತ್ತೂ ಹೆಚ್ಚು ನಿಖರವಾಗಿ ನಾವು ಮಾಡುವಂತ ಸಾಧ್ಯತೆಗಳಿವೆ.
4: ಇನ್ನು ಆಸ್ಪತ್ರೆಗಳಿಗೆ ಅಂತ ಬಂದಾಗ ನೂರಾರು ಜನ ಪೇಷಂಟ್ಸು ವಿಧ ವಿಧವಾದ ಒಂದು ಕಾಯಿಲೆಯಿಂದ ಬರ್ತಾರೆ, ಅವರಿಗೆ ಸಾಕಷ್ಟು ಅದರಿಂದ ರಿಪೋರ್ಟ್ಗಳು ಬೇಕಾಗತ್ತೆ, ಇನ್ನೇನು ವೈದ್ಯಕೀಯ ತಪಾಸಣೆಯನ್ನ ಮಾಡ್ತಾರೆ, ಹೇಗೆ ಅಲ್ಲಿ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಅವರಿಗೆ ಸಹಾಯವಾಗ್ತಾ ಇದೆ?
3: ಕ್ವಾಂಟಮ್ ತಂತ್ರಜ್ಞಾನಗಳು ಈ ವೈದ್ಯಕೀಯ ಕ್ಷೇತ್ರದಲ್ಲೂ ಬಳಕೆ ಮಾಡಬಹುದಾಗಿದೆ. ಈ ಹೊಸ ರೋಗಗಳನ್ನ ನಿಖರವಾಗಿ ಪತ್ತೆ ಹಚ್ಚೋದಕ್ಕೆ ಈ ಕ್ವಾಂಟಮ್ ಸೆನ್ಸರ್ಸ್ ಅಂತ ಹೇಳ್ತೀವಿ ನಾವು, ಅವು ಅತಿ ಹೆಚ್ಚಾಗಿ ಬಳಕೆ ಮಾಡಬಹುದು. ಹಾಗೇನೆ ಈ ರೋಗಗಳಿಗೆ ಹೊಸ ರೀತಿಯಾದಂತಹ ಔಷಧಿಗಳನ್ನ ಆವಿಷ್ಕಾರ ಮಾಡುವುದಕ್ಕೆ ಅಥವಾ ಚುಚ್ಚುಮದ್ದುಗಳನ್ನ ಅಭಿವೃದ್ಧಿಪಡಿಸುವುದಕ್ಕೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಬಹುದಾಗಿದೆ.
4: ಈಗ ಇನ್ನೊಂದು ಅಶ್ವಿಜ ಅವರೇ, ಎಲ್ಲ ಕಡೆ ಕ್ಯಾಶ್ ಲೆಸ್ UPI ನಿಂದ ನಾವು ಪೇಮೆಂಟ್ ಗಳನ್ನ ಮಾಡ್ತಾ ಇದೀವಿ. ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ವಯಸ್ಸಾದವರು ಕೂಡ, ಹಾಗೆಯೇ ರೈತರು, ಬೀದಿ ಬದಿಯ ವ್ಯಾಪಾರಿಗಳು ಕೂಡ ಇವತ್ತಿನ ದಿನ UPI ಮೂಲಕ ಪೇಮೆಂಟ್ ಅನ್ನ ಮಾಡ್ತಾ ಇದಾರೆ. ಎಷ್ಟು ಸುರಕ್ಷಿತ ಇದಕ್ಕೆ, ಇದರಿಂದ ಏನಾದ್ರೂ ಉಪಯೋಗ ಇದೆಯಾ, ಇದರ ಕೊಡುಗೆ ಏನಿದೆ?
3: ಹೌದು, ನೀವು ಹೇಳದಂತೆ ಎಲ್ಲರಿಗೂ ಕೂಡ ಅದೊಂದು ರೀತಿಯಾದಂತ ಆತಂಕ ಇರುತ್ತೆ. ಯಾವುದೋ ಒಂದು QR ಕೋಡ್ ಅನ್ನ ತೋರಿಸಿ ಇದನ್ನ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡಿ ಅಂತ ಹೇಳಿದಾಗ ನನ್ನ ಹಣ ಎಷ್ಟು ಸುರಕ್ಷಿತವಾಗಿದೆ ಅನ್ನುವಂತಹ ಒಂದು ಆತಂಕ ಎಲ್ಲರಿಗೂ ಖಂಡಿತ ಇದ್ದೇ ಇರುತ್ತೆ. ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಈ ರೀತಿಯಾದಂತಹ ಆನ್ಲೈನ್ ವಹಿವಾಟುಗಳನ್ನು ನಾವು ಏನ್ ಮಾಡ್ತೀವಿ, ಇದನ್ನ ಅತ್ಯಂತ ಸುರಕ್ಷಿತವಾಗಿ ಮಾಡುವಂತ ಸಾಧನಗಳು ಈ ಕ್ವಾಂಟಮ್ ತಂತ್ರಜ್ಞಾನದಿಂದ ಇದೆ. ಕ್ವಾಂಟಮ್ ಕಮ್ಯುನಿಕೇಶನ್ ಮತ್ತು ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತ ನಾವು ಹೇಳ್ತೀವಿ. ಇದನ್ನ ಬಳಸಿ ಈ ರೀತಿಯಾದಂತಹ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಅನ್ನ ಅತ್ಯಂತ ಹೆಚ್ಚು ಸುರಕ್ಷಿತವಾಗಿ ನಾವು ಮಾಡಬಹುದಾಗಿದೆ.
4: ಸೊ ಡಿಜಿಟಲ್ ಇಂಡಿಯಾ. ಸೊ ಹಾಗಾಗಿ ನಿಮ್ಮ ಕ್ವಾಂಟಮ್ ಕಂಪ್ಯೂಟಿಂಗ್ ಇದಕ್ಕೂ ಕೂಡ ಅದರ ಕೊಡುಗೆಯನ್ನ ನೀಡ್ತಾ ಇದೆ. ಜನರು ಭಯವನ್ನ ಬಿಟ್ಟು ಸುರಕ್ಷಿತವಾಗಿದೆ ಅಂತ ಹೇಳಿ ಯು ಪಿ ಐ ಪೇಮೆಂಟ್ ಅನ್ನ ಕೂಡ ಮಾಡಬಹುದು ಅನ್ನೋ ಒಂದು ಭರವಸೆಯನ್ನ ನೀಡ್ತಾ ಇದ್ದೀರಾ ಈ ಕಾರ್ಯಕ್ರಮದ ಮೂಲಕ. ಇನ್ನು ಮನುಷ್ಯ ಎಷ್ಟೇ ಮುಂದುವರೆದ್ರು ನಮ್ಮ ಪ್ರಕೃತಿ ನಿಸರ್ಗ ನಮ್ಮನ್ನ ಹಿಂದಕ್ಕೊಂದು ಸರಿ ಜಗ್ಗಿ ಎಳೆಯತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಕಾಲಕ್ಕೆ ತಕ್ಕಂತೆ ಋತುಮಾನಗಳು ಚೇಂಜ್ ಆಗ್ತಾ ಇರತ್ತೆ, ಅದು ವಿಕೋಪಕ್ಕೂ ತಿರುಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರತ್ತೆ. ಅದಕ್ಕೆ ನಮ್ಮ ಕೊಡುಗೆಗೇನೆ ಜಾಸ್ತಿ ಅಂತ ಕೂಡ ನಾವು ಹೇಳ್ತಾ ಇರ್ತೀವಿ, ಮನುಷ್ಯನಿಂದನೇ ಇದೆಲ್ಲ ಆಗ್ತಾ ಇರೋದು ಅಂತ. ಆದ್ರೂ ಮನುಷ್ಯ ಇದರ ಜೊತೆಗೆ ಹೋರಾಟವನ್ನ ಮಾಡಲೇಬೇಕಾಗತ್ತೆ, ಆ ವಿಕೋಪವನ್ನ ಎದುರಿಸಲೇಬೇಕಾಗತ್ತೆ. ಅಂತ ಸಮಯದಲ್ಲಿ ವಿಕೋಪದ ವಿಪತ್ತಿನ ಆಪತ್ತಿನ ಸಮಯದಲ್ಲಿ ನಿಮ್ಮ ಕ್ವಾಂಟಮ್ ಕಂಪ್ಯೂಟಿಂಗ್ ಯಾವ ರೀತಿ ಸಹಕಾರವಾಗಿದೆ?
3: ನಿಜ, ನೀವು ಹೇಳ್ದಂಗೆ ಈ ರೀತಿಯಾದಂಥ ನೈಸರ್ಗಿಕ ವಿಕೋಪಗಳು, ನೀವು ಈಗಾಗಲೇ ಹೇಳ್ದಂತೆ ಮೀನುಗಾರರು ಸಮುದ್ರಕ್ಕೆ ಹೋಗುವಾಗ ಯಾವುದೇ ಚಂಡಮಾರುತ ಅಥವಾ ಯಾವುದಾದ್ರೂ ಬರುವಂಥದ್ದು ಅಥವಾ ಪ್ರವಾಹಗಳಾಗುವಂಥದ್ದು, ಈ ರೀತಿಯಾದಂಥ ಎಲ್ಲ ನೈಸರ್ಗಿಕ ವಿಕೋಪಗಳನ್ನು ವಿಶ್ಲೇಷಣೆ ಮಾಡುವುದಕ್ಕೆ, ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುವುದಕ್ಕೆ ಗಣಕಯಂತ್ರಗಳನ್ನು ಸಾಧಾರಣವಾಗಿ ಬಳಸ್ತಾರೆ. ಸೊ ಆ ಕ್ಷೇತ್ರದಲ್ಲಿ ಸಹ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಅತ್ಯಂತ ಸಮರ್ಪಕವಾಗಿ ನಾವು ಬಳಕೆ ಮಾಡಬಹುದಾಗಿದೆ. ಈ ವಿಕೋಪಗಳನ್ನು ವಿಶ್ಲೇಷಿಸಿ ಅವುಗಳ ಸಂಬಂಧಪಟ್ಟಂತೆ ಏನಾದರೂ ಮುನ್ಸೂಚನೆಗಳನ್ನು ಕೊಡಬೇಕಾದ್ರೆ ಅವುಗಳಿಗೆ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಅತ್ಯಂತ ಸಮರ್ಪಕವಾಗಿ ನಾವು ಬಳಸಬಹುದಾಗಿದೆ.
4: ಇವತ್ತಿನ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತಹ ನಮ್ಮ ಶ್ರೋತೃಗಳಾಗಿರಬಹುದು ಅಥವಾ ಮಕ್ಕಳುಗಳಾಗಿರಬಹುದು, ಈ ಕ್ಷೇತ್ರಕ್ಕೆ ತಾವು ಕೂಡ ಬರಬೇಕು, ತಮಗೂ ಆಸಕ್ತಿ ಇದೆ, ಕಲಿಬೇಕು ಅಂತ ಆಸಕ್ತಿ ಹೊಂದಿರುವಂತಹ ಮಕ್ಕಳಿಗೆ ಈ ಕಾರ್ಯಕ್ರಮದ ಮೂಲಕ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ, ಯಾವ ರೀತಿ ಸಲಹೆಯನ್ನ ನೀಡ್ತೀರಾ?
3: ಖಂಡಿತ, ಇಂದಿನ ಮಕ್ಕಳೇ ನಾಳೆನ ವಿಜ್ಞಾನಿಗಳು ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ವಿಜ್ಞಾನ, ಗಣಿತ ಮತ್ತು ಕಂಪ್ಯೂಟರ್ ಸೈನ್ಸ್ ಅಥವಾ ಗಣಕ ವಿಜ್ಞಾನ ಅಂತ ನಾವು ಏನು ಹೇಳ್ತೀವಿ, ಈ ರೀತಿಯಾದಂಥ ಕ್ಷೇತ್ರಗಳಲ್ಲಿ ಪರಿಶ್ರಮ ಹೊಂದಿರುವಂಥ ವಿದ್ಯಾರ್ಥಿಗಳು ಈ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ತಮ್ಮ ಕೊಡುಗೆಗಳನ್ನು ಕೊಡಬಹುದಾಗಿದೆ. ಸೊ ಹಾಗಾಗಿ ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಅನೇಕ ರೀತಿಯಾದಂಥ ನಾವು ರಿಸರ್ಚ್ ಅಂತ ಏನು ಹೇಳ್ತೀವಿ ಅವರ ಕೊಡುಗೆಗಳನ್ನು ಈ ಎಲ್ಲ ಕ್ಷೇತ್ರಗಳಲ್ಲೂ ಕೊಡಬಹುದಾಗಿದೆ.
4: ಯಾವ ಏಜಿಂದ ಶುರುವಾಗುತ್ತೆ ಇಲ್ಲಿಗೆ ಎಂಟ್ರಿ?
3: ಸಾಧಾರಣವಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ ಶಾಲೆ ವಿದ್ಯಾರ್ಥಿಗಳು ಕೂಡ ಪ್ರೋಗ್ರಾಮಿಂಗ್ ಮಾಡುವಂತಹ ಸ್ಥಿತಿಗೆ ನಾವು ತಲುಪಿದ್ದೀವಿ. ಆಲ್ರೆಡಿ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಳಸಿ ಕೂಡ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಮಾಡಬಹುದಾಗಿದೆ. ಸೊ ಹಾಗಾಗಿ ಶಾಲಾ ವಿದ್ಯಾರ್ಥಿಗಳು ಕೂಡ ತಮ್ಮ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಜರ್ನಿ ಅಂತ ನಾವು ಏನು ಹೇಳ್ತೀವಿ ಅದನ್ನ ಸ್ಟಾರ್ಟ್ ಮಾಡಬಹುದಾಗಿದೆ. ಇವತ್ತು
4: ಪ್ರೋಗ್ರಾಮ್ ಕೇಳ್ತಾ ಇರುವಂತಹ ಮಕ್ಕಳಿಗೆ ಇದೊಂದು ಆಶಾದಾಯಕ ಉತ್ತರ ಅಂತ ಅನ್ಸತ್ತೆ. ಅವರು ಕೂಡ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಖಂಡಿತ ನಿಮ್ಮನ್ನ ಸಂಪರ್ಕಿಸಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಂಥವರಿಗೆ ನಿಮ್ಮ ಸಿಡ್ಯಾಕ್ ಬೆಂಗಳೂರಿನ ನಂಬರ್ ಅನ್ನ ಕೊಡಬಹುದಾ?
3: ಖಂಡಿತ, ಈ ವಿಷಯವಾಗಿ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು, 8050555639. ಇದರ ಜೊತೆಗೆ ನಮ್ಮ ಸಿಡ್ಯಾಕ್ ವೆಬ್ಸೈಟ್ cdac.in ಮತ್ತು ಈ ಕ್ವಾಂಟಮ್ ಕಂಪ್ಯೂಟಿಂಗ್ ತಂತ್ರಜ್ಞಾನದ ಸಂಬಂಧಪಟ್ಟಂತೆ qniverse.in ಅನ್ನುವಂಥ ವೆಬ್ಸೈಟ್ ಕೂಡ ಇದೆ. ಇವುಗಳನ್ನ
4: ಅವಲೋಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಡಾಕ್ಟರ್ ಆಶ್ವೇಜ ಬಿ ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು, ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ಧನ್ಯವಾದಗಳು ಮೇಡಮ್.
1: ದಿನನಿತ್ಯ ಬಳಕೆಯಲ್ಲಿ ಕ್ವಾಂಟಮ್ ತಂತ್ರಜ್ಞಾನ, ಭಾಗವಹಿಸಿದ್ದವರು ಡಾಕ್ಟರ್ ಆಶ್ವೇಜ ಬಿ ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು. ಇವರನ್ನ ಸಂದರ್ಶಿಸಿದವರು ನಿರ್ಮಲಾ ಎಸ್.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
5: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:30:25. ಸೇವಾವಾಹಿನಿ
6: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08211246369.
7: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
8: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
7: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
8: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
7: ಲಿಡ್ಕರ್, ನಂಬಿಕೆ ನಿರಂತರ.
9: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
10: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
9: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
10: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
11: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಎರಡು ಸಾವಿರದ 2026-27 ಸಾಲಿನ ಡಿಎಲ್ಇಡಿ ದಾಖಲಾತಿ ಪ್ರಕ್ರಿಯೆಯು ಪ್ರಾರಂಭಗೊಂಡಿದ್ದು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿಯೂ ವ್ಯಾಸಂಗ ಮಾಡಬಹುದಾಗಿರುತ್ತದೆ. ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಸಾಮಾನ್ಯ ಹಾಗೂ ಇತರೆ ಅಭ್ಯರ್ಥಿಗಳು ಶೇಕಡ 50% ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ವಿದ್ಯಾರ್ಥಿಗಳಿಗೆ ಶೇಕಡ 45% ಅಂಕಗಳನ್ನು ಗಳಿಸಿರಬೇಕು. ದಾಖಲಾತಿಗೆ ಜೂನ್ 1, 2026 ಕೊನೆಯ ದಿನಾಂಕವಾಗಿದ್ದು ಆಸಕ್ತ ಅಭ್ಯರ್ಥಿಗಳು 8884300503 ಅಥವಾ 9741209766 ಅಥವಾ 9632077960 ಅಥವಾ 9880977918 ಸಂಪರ್ಕಿಸಬಹುದಾಗಿದೆ. ಸೇವಾ ವಾಹಿನಿ ಕೇಳಿದಿರಿ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸಿಕ್ಕಿಂ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ. ಡ್ರೋನ್ ಮೂಲಕ ಮಾದಕ ವಸ್ತು ಶಸ್ತ್ರಾಸ್ತ್ರಗಳ ಕಳ್ಳಸಾಗಣೆ ತಡೆಗೆ ನಿಗ್ರಹ ವ್ಯವಸ್ಥೆ, ಗೃಹ ಸಚಿವ ಅಮಿತ್ ಶಾ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಂಬಂಧ ಇಂದು ತೀರ್ಪು ಪ್ರಕಟಿಸಲಿರುವ ಸುಪ್ರೀಂ ಕೋರ್ಟ್. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸಂಚಾರಕ್ಕೆ ಅನುಮೋದನೆ. ಐಪಿಎಲ್ ಟಿ20 ಕ್ರಿಕೆಟ್ ಸತತ ಎರಡನೇ ಬಾರಿ ಫೈನಲ್ ಪ್ರವೇಶಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ವಾರ್ತೆಗಳ ವಿವರ. ಮೂರು ದಿನಗಳ ಸಿಕ್ಕಿಂ ಪ್ರವಾಸ ಕೈಗೊಂಡಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ ನೀಡಲಿದ್ದಾರೆ. ಆನಂತರ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ರಾಷ್ಟ್ರಪತಿಯವರು ಸಿಕ್ಕಿಂ ಪೊಲೀಸ್ಗೆ ರಾಷ್ಟ್ರಪತಿಗಳ ಪದಕವನ್ನು ನೀಡಲಿದ್ದಾರೆ. ಈ ಪ್ರತಿಷ್ಠಿತ ಪದಕವನ್ನು ಸ್ವೀಕರಿಸುತ್ತಿರುವ 15ನೇ ಪೊಲೀಸ್ ಪಡೆ ಸಿಕ್ಕಿಂ ಆಗಿದೆ. ಮೂರು ದಿನಗಳ ಭೇಟಿಗಾಗಿ ನಿನ್ನೆ ಸಿಕ್ಕಿಂಗೆ ಆಗಮಿಸಿದ ಅವರನ್ನು ಆರ್ಚಿಡರಿಯಂನಲ್ಲಿ ರಾಜ್ಯಪಾಲ ಓಂಪ್ರಕಾಶ್ ಮಾಥೂರ್ ಮತ್ತು ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಮತ್ತಿತರರು ಸ್ವಾಗತಿಸಿದರು. ಡ್ರೋನ್ ಮೂಲಕ ಮಾದಕ ವಸ್ತುಗಳು ಹಾಗೂ ಶಸ್ತ್ರಾಸ್ತ್ರಗಳನ್ನು ಕಳ್ಳಸಾಗಣೆ ಮಾಡುವುದನ್ನು ತಡೆಯಲು ಮುಂದಿನ 6 ತಿಂಗಳಲ್ಲಿ ಡ್ರೋನ್ ನಿಗ್ರಹ ವ್ಯವಸ್ಥೆಯನ್ನು ಅಳವಡಿಸುವ ಪ್ರಕ್ರಿಯೆಯನ್ನು ಸರ್ಕಾರ ಕೈಗೊಂಡಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ರಾಜಸ್ಥಾನದ ಬಿಕನೇರ್ ಜಿಲ್ಲೆಯ ಸಾಂಚು ಗಡಿ ಹೊರಠಾಣೆಯಲ್ಲಿ ಗಡಿ ಭದ್ರತಾ ಪಡೆಯ ಯೋಧರನ್ನು ಉದ್ದೇಶಿಸಿ ಮಾತನಾಡಿದರು. ಗಡಿ ಉದ್ದಕ್ಕೂ ತೀವ್ರ ಎಚ್ಚರಿಕೆ ವಹಿಸಲಾಗಿದೆ. ಹೊರಗಿನ ಶತ್ರುಗಳ ಮೇಲೆ ಮಾತ್ರವಲ್ಲದೆ ದೇಶದೊಳಗಿನ ದುಷ್ಟಶಕ್ತಿಗಳ ಮೇಲೂ ತೀವ್ರ ನಿಗಾ ಇರಿಸಿ ಅವರನ್ನು ಮಟ್ಟ ಹಾಕಲು ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಭಾರತದ ಭೂಭಾಗದಲ್ಲಿನ ಡ್ರೋನ್ಗಳ ನೆರವಿನಿಂದ ಗಡಿಯಾಚೆಯ ಚಲನವಲನ ಮೇಲೆ ನಿಗಾ ಇಡಲಾಗುತ್ತದೆ ಮತ್ತು ಅಪಾಯಕಾರಿ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ಹತ್ತಿಕ್ಕಲಾಗುತ್ತಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ, ಎಸ್ಐಆರ್ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಿರುವ ಹಲವು ಅರ್ಜಿಗಳ ಕುರಿತು ಸುಪ್ರೀಂಕೋರ್ಟ್ ಇಂದು ತೀರ್ಪು ಪ್ರಕಟಿಸಲಿದೆ. ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಈ ವರ್ಷದ ಆರಂಭದಲ್ಲಿ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಯಾದವ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರಿದ್ದ ನ್ಯಾಯಪೀಠ ತನ್ನ ತೀರ್ಪು ಕಾಯ್ದಿರಿಸಿದ್ದು ಇಂದು ಆ ತೀರ್ಪನ್ನು ಪ್ರಕಟಿಸಲಿದೆ. ಚುನಾವಣಾ ಆಯೋಗ ಸಂವಿಧಾನದ 326ನೇ ಕಲಂ ಅಡಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಮತ್ತು ಅದರಡಿ ರೂಪಿಸಲಾಗಿರುವ ನಿಯಮಗಳ ಅನ್ವಯ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಎಸ್ಐಆರ್ ಅನ್ನು ಅರ್ಜಿದಾರರು ಪ್ರಶ್ನಿಸಿದ್ದರು. 2002ರಿಂದ ಈಚೆಗೆ ಯಾವ ಹೆಸರು ಮತದಾರರ ಪಟ್ಟಿಯಲ್ಲಿದೆಯೋ ಅವುಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಚುನಾವಣಾ ಆಯೋಗ ಕೈಗೊಂಡಿದೆ. ಭಾರತ ಕೆನಡಾ ಆರ್ಥಿಕ ಪಾಲುದಾರಿಕೆಯ ಮುಂದಿನ ಅಧ್ಯಾಯವು ವಿಶ್ವಾಸದಿಂದ ಮುನ್ನಡೆಸಲ್ಪಡುತ್ತದೆ ಮತ್ತು ಇದು ಎರಡು ರಾಷ್ಟ್ರಗಳ ಹಂಚಿಕೆಯ ಸಮೃದ್ಧಿಗೆ ಕಾರಣವಾಗುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೆನಡಾದ ಟೊರೆಂಟೋದಲ್ಲಿ ಕಳೆದ ರಾತ್ರಿ ನಡೆದ ರಾಜಕೀಯ ಪುನರ್ರಚನೆಯಿಂದ ವಾಣಿಜ್ಯ ವಿತರಣೆಗೆ ಎಂಬ ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಎರಡೂ ದೇಶಗಳು ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಒತ್ತಾಯಿಸುತ್ತಿರುವುದರಿಂದ ರಾಷ್ಟ್ರಗಳ ನಡುವಿನ ವಿಶ್ವಾಸವು ಹೊಸ ವ್ಯಾಪಾರ ಮತ್ತು ಹೂಡಿಕೆ ಅವಕಾಶಗಳನ್ನು ತೆರೆಯುತ್ತಿದೆ ಎಂದರು. ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ವಿಸ್ತರಿಸುವಲ್ಲಿ ಸಿಇಪಿಎ ಹೇಗೆ ಪ್ರಮುಖ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವಲಯಗಳಾದ್ಯಂತ ಸಹಯೋಗಕ್ಕಾಗಿ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಎಂಬುದರ ಕುರಿತು ಮಾತನಾಡಿದ ಅವರು, ವೈವಿಧ್ಯತೆಯು ಭಾರತ ಮತ್ತು ಕೆನಡಾ ನಡುವಿನ ಸಂಬಂಧಗಳನ್ನು ವ್ಯಾಖ್ಯಾನಿಸುತ್ತದೆ ಎಂದು ಅವರು ಹೇಳಿದರು. ಪರಿಶಿಷ್ಟ ಜಾತಿ ಕಲ್ಯಾಣ ಯೋಜನೆಗಳ ಅನುಷ್ಠಾನವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಬಲಪಡಿಸುವ ಉದ್ದೇಶದ ಪಿಎಂಎಜೆಎವೈ ಪೋರ್ಟಲ್ ಮತ್ತು ಎಜೆಎವೈ ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ನವದೆಹಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ಈ ಉಪಕ್ರಮವು ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ ಪಿಎಂ

0: ಬದುಕಿಗೆ ಪರಿವರ್ತನೆಗೊಳ್ಳಲು ಏಕೀಕೃತ ಡಿಜಿಟಲ್ ವ್ಯವಸ್ಥೆಯ ಪರಿಕಲ್ಪನೆ ರೂಪಿಸಿ ಅಭಿವೃದ್ಧಿಪಡಿಸಲಾಗುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಮೊದಲ ಹೈಡ್ರೋಜನ್ ಚಾಲಿತ 10 ಬೋಗಿಗಳ ಡೆಮು ರೈಲು ಸಂಚಾರವನ್ನು ಆರಂಭಿಸಲು ರೈಲ್ವೆ ಸಚಿವಾಲಯ ಅನುಮೋದನೆ ನೀಡಿದೆ. ಈ ಕ್ರಮವು ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ. ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿದ್ದು ವಿದ್ಯುತ್ ಉತ್ಪಾದಿಸಲು ಹೈಡ್ರೋಜನ್ ಇಂಧನ ಕೋಶಗಳನ್ನು ಬಳಸಲಾಗುವುದು. ಈ ರೈಲು ಒಟ್ಟು 1200 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇದು ಡಿಸ್ಟ್ರಿಬ್ಯೂಟೆಡ್ ಪವರ್ ರೋಲಿಂಗ್ ಸ್ಟಾಕ್ ತಂತ್ರಜ್ಞಾನವನ್ನು ಬಳಸುತ್ತದೆ. ಅಂದರೆ ವಿದ್ಯುತ್ ವ್ಯವಸ್ಥೆಯನ್ನು ಕೇವಲ ಒಂದು ಲೋಕೋಮೋಟಿವ್ನಲ್ಲಿ ಇರಿಸುವ ಬದಲು ರೈಲು ಕೋಚ್ಗಳಾದ್ಯಂತ ಹರಡಲಾಗಿರುತ್ತದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ನಿನ್ನೆ ತಮ್ಮ ಆಸ್ಟ್ರೇಲಿಯಾದ ಸಹವರ್ತಿ ಪೆನ್ನಿ ವಾಂಗ್ ಅವರೊಂದಿಗೆ 17ನೇ ವಿದೇಶಾಂಗ ಸಚಿವರ ಚೌಕಟ್ಟು ಸಂವಾದದ ಸಹ ಅಧ್ಯಕ್ಷತೆ ವಹಿಸಿದ್ದರು. ಇಂಡೋ ಪೆಸಿಫಿಕ್, ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಮತ್ತು ಇತರ ಪ್ರಾದೇಶಿಕ, ಜಾಗತಿಕ ಮತ್ತು ಬಹುಪಕ್ಷೀಯ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಾಯಿತು ಎಂದು ಡಾ ಜೈಶಂಕರ್ ಹೇಳಿದರು. ಎರಡು ರಾಷ್ಟ್ರಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಸ್ಥಿರ ಪ್ರಗತಿಯನ್ನು ಸಹ ಉಭಯ ನಾಯಕರು ಪರಾಮರ್ಶಿಸಿದರು. ಪರಮಾಣು ಶಕ್ತಿಯನ್ನು ಉತ್ಪಾದಿಸಲು ಯುರೇನಿಯಂ ಸರಬರಾಜು ಸೇರಿದಂತೆ ಇಂಧನ ವಲಯದಲ್ಲಿ ಸಹಕಾರ ವಿಸ್ತರಿಸುತ್ತಿದೆ. ಎರಡು ದೇಶಗಳು ನಿರ್ಣಾಯಕ ಖನಿಜಗಳಲ್ಲಿಯೂ ಸಹಭಾಗಿತ್ವದಲ್ಲಿ ತೊಡಗಿಸಿಕೊಂಡಿವೆ ಎಂದು ಡಾ ಜೈಶಂಕರ್ ಹೇಳಿದರು. ದ್ವಿಪಕ್ಷೀಯ ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಭಾರತ ಮತ್ತು ರೊಮೇನಿಯಾ ನವದೆಹಲಿಯಲ್ಲಿ ನಿನ್ನೆ ರಕ್ಷಣಾ ಸಹಕಾರದ ಜಂಟಿ ಸಮಿತಿಯ 2ನೇ ಸಭೆಯನ್ನು ನಡೆಸಿದವು. ಸಭೆಯು ಹಾಲಿ ಇರುವ ರಕ್ಷಣಾ ಸಹಕಾರ ಸಂಬಂಧಗಳನ್ನು ಪರಾಮರ್ಶೆ ನಡೆಸಿತು ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ವಿಸ್ತರಿಸುವ ಮಾರ್ಗಗಳ ಕುರಿತು ಚರ್ಚಿಸಿತು. ಸೈಬರ್ ರಕ್ಷಣೆ, ಮಿಲಿಟರಿ ವೈದ್ಯಕೀಯ ಸಹಕಾರ, ಜಂಟಿ ತರಬೇತಿ, ಸಾಮರ್ಥ್ಯ ವೃದ್ಧಿ ಮತ್ತು ರಕ್ಷಣಾ ಕೈಗಾರಿಕಾ ಸಹಯೋಗವನ್ನು ಒಳಗೊಂಡ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಯೋಜನೆಯನ್ನು ಎರಡೂ ದೇಶಗಳು ಅಂತಿಮಗೊಳಿಸಿದವು. ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಮತ್ತು ರೊಮೇನಿಯಾದ ರಕ್ಷಣಾ ನೀತಿ ಯೋಜನೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಕಂಪನಿಯ ಉಪಮುಖ್ಯಸ್ಥರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಚಂದ್ರನ ತನ್ನ ಮೇಲೆ ನೆಲೆಯನ್ನು ನಿರ್ಮಿಸುವ ಅಮೆರಿಕದ ಯೋಜನೆಯ ಭಾಗವಾಗಿ ಚಂದ್ರನಿಗೆ ಕಳುಹಿಸಲು ಉದ್ದೇಶಿಸಿರುವ ರೋಬೋಟಿಕ್ ಲ್ಯಾಂಡರ್ಗಳು, ಹಾಪಿಂಗ್ ಡ್ರೋನ್ಗಳು ಮತ್ತು ವಾಹಕಗಳ ವಿವರಗಳನ್ನು ಅಮೆರಿಕದ ರಾಷ್ಟೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಸಂಸ್ಥೆ ನಾಸಾ ಬಿಡುಗಡೆ ಮಾಡಿದೆ. 2028ರಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರದಿಂದ ಕೆಳಗಿಳಿಯುವ ಮುನ್ನ ಅಮೆರಿಕನ್ನರನ್ನು ಮತ್ತೆ ಚಂದ್ರನ ಮೇಲೆ ಇಳಿಸಲು ಅಮೆರಿಕ ಬಯಸಿದೆ. 2030ರ ವೇಳೆಗೆ ಚಂದ್ರನ ಮೇಲೆ ಮನುಷ್ಯರನ್ನು ಇಳಿಸುವ ತನ್ನದೇ ಆದ ಯೋಜನೆಗಳೊಂದಿಗೆ ಮುಂದುವರಿಯುತ್ತಿರುವ ಚೀನಾದಿಂದ ನಾಸಾ ಸ್ಪರ್ಧೆಯನ್ನು ಎದುರಿಸುತ್ತಿದೆ. 2032ರ ವೇಳೆಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಪರಮಾಣು ಮತ್ತು ಸೌರಶಕ್ತಿಯಿಂದ ಚಾಲಿತ ಶಾಶ್ವತ ನೆಲೆಯನ್ನು ನಿರ್ಮಿಸಲು $20 ಬಿಲಿಯನ್ ಯೋಜನೆಯನ್ನು ನಾಸಾ ಘೋಷಿಸಿದೆ. ಜೆಫ್ ಬೆಜೋಸ್ ಅವರ ಬಾಹ್ಯಾಕಾಶ ಕಂಪನಿ ಬ್ಲೂ ಒರಿಜಿನ್ ಯಂತ್ರಗಳನ್ನು ಉತ್ಪಾದಿಸಲು ಆಯ್ಕೆಯಾದ ಹಲವು ಕಂಪನಿಗಳಲ್ಲಿ ಒಂದಾಗಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ವಿರುದ್ದ ಗೆಲುವು ದಾಖಲಿಸಿತು. ಈ ಮೂಲಕ ಮೊದಲ ತಂಡವಾಗಿ ಫೈನಲ್ಗೆ ಪ್ರವೇಶಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ತಂಡವು ರಜಿತ್ ಪಾಟಿದಾರ್ ಅವರ 93 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 254 ರನ್ ಗಳಿಸಿತು. 255 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ ತಂಡವು 19.3 ಓವರ್ಗಳಲ್ಲಿ 162 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡಿತು. ರಾಯಲ್ ಚಾಲೆಂಜರ್ಸ್ ಪರ ಜೇಕಬ್ ಡಫಿ 3 ವಿಕೆಟ್ ಪಡೆದರು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ರಾತ್ರಿ 7:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಕ್ಕಿಂ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ. ಡ್ರೋನ್ ಮೂಲಕ ಮಾದಕ ವಸ್ತು, ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಣೆ ತಡೆಗೆ ನಿಗ್ರಹ ವ್ಯವಸ್ಥೆ, ಗೃಹ ಸಚಿವ ಅಮಿತ್ ಶಾ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಂಬಂಧ ಇಂದು ತೀರ್ಪು ಪ್ರಕಟಿಸಲಿರುವ ಸುಪ್ರೀಂ ಕೋರ್ಟ್. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸಂಚಾರಕ್ಕೆ ಅನುಮೋದನೆ. ಐಪಿಎಲ್ ಟಿ20 ಕ್ರಿಕೆಟ್.

0: ಸತತ ಎರಡನೇ ಬಾರಿ ಫೈನಲ್ ಪ್ರವೇಶಿಸಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ.
2: ಶ್ರೀ ವಿವೇಕ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ರೀ, ಸ್ಕೂಲ್ ಎಲ್ಲ ಇನ್ನೇನು ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕಾರ್ಯಕ್ರಮದ ಮೊದಲಿಗೆ ಶ್ರೀರಂಗಂ ಗೋಪಾಲರತ್ನಂ ಅವರು ಹಾಡಿರುವ ಪುತಿ ನರಸಿಂಹಾಚಾರ್ಯವರ ರಚನೆ, ಚಿತ್ರ ಸುಬ್ಬಶಾಸ್ತ್ರಿ. ಗೀತೆಗೆ ಸಂಗೀತ ನೀಡಿದ್ದಾರೆ ವೀಣಾ ದೊರೆಸ್ವಾಮಿ ಅಯ್ಯಂಗಾರ್ ಹಾಗೂ ಎಸ್ ಕೃಷ್ಣಮೂರ್ತಿ.

0: ಕೋಲಾಟದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: Build a career that balances mind, body and future.
4: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
5: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಭಜರಂಗಿ ಚಿತ್ರಕ್ಕಾಗಿ ಅನುರಾಧ ಭಟ್ ಅವರು ಹಾಡಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0822124386

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಈ ಬೆಳಗ್ಗೆ 8:35 ಪ್ರಸಾರ ಮಾಡುತ್ತೇವೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 8:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿ, ಅನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: court, contending that the revision was aimed at ensuring the purity of electoral rules and preventing duplication or inclusion of ineligible voters. After hearing the parties, the CJI Surya Kant-led bench reserved its verdict on January 29th. Central Board of Secondary Education, CBSE, has clarified that there has been no security breach in its actual on-screen marking system used for evaluation of answer books. The board said that the URL http://cbse.onmarks.co.in is the testing site only with sample data for internal testing and review purposes. More from our correspondent.
1: The Central Board of Secondary Education stated that the URL circulating on social media is different from the portal used for the evaluation of answer books. It noted that the system has been implemented for enhanced transparency in assessments with strong grievance redressal mechanisms. Refuting claims of any security breach on its actual on-screen marking system, CBSE reassured all concerned that safeguards are in place to ensure the integrity and security of the evaluation platform. Priya Mondal, Akashwani News, Delhi.
0: This is Akashwani giving you the news. For quick news updates round the clock, follow us on our X handle @AIRNewsAlerts. And for details of stories and more, log on to our website www.newsonair.gov.in and download the News on AIR app. President Draupadi Murmu will visit Nathula Pass in Sikkim this morning on the second day of her visit to the state. The president will interact with soldiers stationed at Nathula, where senior army officers will brief her on various activities in the area. She will also visit the Baba Harbhajan Shrine. Later in the day, President Murmu will award degrees and medals to students during convocation ceremony of Sikkim University at Manan Kendra in Gangtok. Nearly 14,000 degrees across 33 departments will be awarded, along with 285 gold and silver medals to meritorious students, which include 199 women. India Meteorological Department, IMD, has issued a red alert predicting heat wave to severe heat wave conditions over Madhya Pradesh, Uttar Pradesh and Vidarbha today. The weather agency has also forecast heat wave conditions over Delhi, Haryana, Chandigarh, Punjab, Rajasthan, Chhattisgarh, coastal Andhra Pradesh, Himachal Pradesh, Jammu and Kashmir, Ladakh, Jharkhand, Odisha, Telangana and Uttarakhand for the next 2 days. Onset of monsoon in Kerala, which was earlier predicted for yesterday, may be delayed for 1 or 2 days. More from our correspondent.
2: The arrival of the southwest monsoon in Kerala, which was earlier predicted for May 26, may be further delayed by 1 or 2 days. As of 7 a.m. this morning, 5 mm of rain has been recorded in some areas in the southern parts of Kerala, while no rain has been experienced in most places in Kerala and Lakshadweep today. The onset of the monsoon in Kerala will officially be declared if 2.5 mm of rain is recorded for 2 consecutive days in at least 60% of the monitoring stations in Kerala and Lakshadweep. As of now, there is no heavy rain warning for Kerala for the next 4 days. Nidhi M. Palluruthi, Akashwani News, Thiruvananthapuram.
0: A special court in Kolkata has remanded 15 more individuals to National Investigation Agency NIA custody till the 5th of June in connection with the attack on judicial officers in Motabari, Malda. The accused were arrested during a series of raids conducted by the central agency in Motabara and its adjoining areas late Monday night. During the court proceedings, the NIA submitted 2 case diaries regarding the matter. According to NIA sources, the suspects were identified by analyzing CCTV footage from the day of the incident alongside various video clips that went viral on social media. External Affairs Minister Dr. S. Jayashankar co-chaired the 17th Foreign Minister's Framework Dialogue with his Australian counterpart Penny Wong in New Delhi last evening. Dr. Jayashankar said that they exchanged views on the Indo-Pacific, the situation in West Asia and other regional, global and multilateral issues. They also reviewed the steady progress of the comprehensive strategic partnership between the two nations. Dr. Jayashankar added that cooperation is expanding in energy sector, including uranium supplies to generate nuclear energy.
3: On the energy side, we are looking to expand that as well into uranium supplies. Our own nuclear sector has undergone reform, which would grow nuclear energy. Our teams have been in discussion on critical minerals as well. Our defense exchange and exercises, again, have been taking place. Our maritime cooperation has been the centerpiece of that. We've had some talks on space cooperation.
0: NASA has released details of robotic landers, hopping drones and vehicles it aims to send to the moon as part of the US plans to build a lunar base. Amazon founder Jeff Bezos's space company Blue Origin is one of the several companies picked to build the machines. The US wants to land Americans back on the moon before President Donald Trump leaves office in 2028. But NASA is competing with China to return humans to the lunar surface, meaning the space agency is under pressure to appear to be winning the new space race. China is forging ahead with its own plans to land humans on the moon by 2030. Yesterday, it launched its Shenzhou 23 spacecraft, sending a crew of astronauts to the country's Tiangong space station. Royal Challengers Bengaluru stormed into the final of the IPL 2026, beating Gujarat Titans by 92 runs in the qualifier one match at Dharamshala last night. Chasing a mammoth target of 255 runs set by Royal Challengers Bengaluru, Gujarat Titans were all out for 162 with three balls to spare. Rahul Tevatia was the top scorer with 68 runs. For Royal Challengers Bengaluru, Jacob Duffy scalped 33 wickets, while Bhuvaneshwar Kumar, Razik Salamdar and Krunal Pandya took 2 wickets each. Earlier, Gujarat Titans won the toss and elected to field. Put into bat, Royal Challengers Bengaluru posted a massive 254 runs for the loss of 5 wickets in the stipulated 20 overs. Rajat Patidar top scored with an unbeaten 93 runs of 33 balls. Virat Kohli and Krunal Pandya added 43 runs each. For Gujarat Titans, Kagiso Rabada and Jason Holder took 2 wickets each. Rajat Patidar was adjudged the player of the match. Today, Sunrisers Hyderabad will face Rajasthan Royals in the Eliminator in New Chandigarh, Mohali at 7:30 p.m. And now, for a look at today's newspapers, it's over to Tanvi Khurana.
4: Thank you, Pramod. Quad announces energy initiative, Fiji Port Project, headlines the Hindustan Times. While the Tribune headlines committed to free and open Indo-Pacific, Quad unveils energy security initiative. And the Asian Age headlines, Quad unveils 4 key initiatives, expands energy, maritime ties. Another major story covered in most newspapers is the U.S. self-defense strikes casting shadow on Iran peace talks. The Asian Age headlines, talks under strain as U.S. strikes Iran, Tehran to retaliate. While the Tribune headlines, deal to end war may take a few days, says Rubio as U.S. strikes Iran again. The government forming panel on demographic changes caused due to infiltration is also a major story covered on the front page of most newspapers. The Times of India headlines, government panel to examine demographic changes. And the Hindu says, panel set up to study demographic change. The Indian Express headlines, HDFC Bank camouflaged crores as marketing spent to pay higher interest to state firm. The paper adds that violating RBI and bank norms, 45 crore extra interest was paid to Maharashtra State Road Development Corporation as sponsorship for road safety drive. The Indian Express in its editorial titled India First Can Converge with America First writes that against the backdrop of an uneasy phase in India-US relations over the past year or so, US Secretary Marco Rubio's visit to India signaled reassurance to New Delhi that Washington remains committed to a long-term strategic partnership. During his joint press conference with Rubio, Indian Foreign Minister Jaishankar acknowledged that the Trump administration has been forthright about pursuing an America First policy and said that Delhi too is guided by an India first approach. Convergence of interests may sustain cooperation, but India's standing in a fractured world will ultimately rest on the strength it builds at home, the paper concludes. And with that, it's back to you, Pramod.
0: Thank you, Tanvi. And now, before we end the bulletin, the headlines once again. Center forms high-level committee to study demographic change caused by infiltration and other reasons. Supreme Court to deliver its verdict today on petitions challenging special intensive revision of electoral rolls. CBSC rejects claims circulating on social media about breach of its on-screen marking system, saying it was only testing site and not actual platform. IMD issues red alert for severe heatwave conditions in Madhya Pradesh, Uttar Pradesh and Vidarbha today. And in IPL cricket, Royal Challengers Bengaluru storm into final, beating Gujarat Titans by 92 runs in qualifier 1 at Dharamshala. And with that, we end the morning news. Have a nice day.
5: ಸಮಯ ಸರಿಯಾಗಿ 8:30:10. ಇದು ಆಕಾಶವಾಣಿ ಎಫ್ಎಂ 100.6.
6: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
9: ಆಕಾಶವಾಣಿ ಮೈಸೂರು. ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್.
10: ಇವರು ಯಾರು, ಇಲ್ಲಿ ಮಲಗಿರುವವರು ಎಂದು ರಾಣಿಯವರು ಅಲ್ಲಿ ಬಿದ್ದಿದ್ದ ಜವಾನರನ್ನು ತೋರಿಸುತ್ತಾ ಕೇಳಿದರು.
11: ನನಗೇನು ಗೊತ್ತು
10: ಎಂದು ಅವಳು ಉತ್ತರ ಹೇಳಿಬಿಟ್ಟಳು. ಅನಂತರ ರಾಣಿ ಮಂತ್ರಿಯನ್ನು ಬಳಿಗೆ ಕರೆದು ಅವರನ್ನು ಮಗುಚು ಎಂದು ಅಪ್ಪಣೆ ಮಾಡಿದಳು. ಅವನು ಕಾಲಿನಿಂದ ಒಬ್ಬೊಬ್ಬರನ್ನಾಗಿ ಮಗುಚಿ ಬೆನ್ನ ಮೇಲೆ ಮಲಗಿಸಿದನು. ಅವರು ಕೇವಲ ಜವಾನರೆಂದು ತಿಳಿದ ಕೂಡಲೇ,
11: ನಿಂತುಕೊಳ್ಳ್ರೋ ಕತ್ತೆಗಳ, ಇಲ್ಲಿ ಏನು ಮಾಡುತ್ತಿದ್ದೀರಿ
10: ಎಂದು ಅವರನ್ನು ಕೇಳಿದರು.
11: ಮಹಾಸ್ವಾಮಿ, ನಾವು ಇಲ್ಲಿ ಕೊಂಚ
10: ಎಂದು ಪ್ರಾರಂಭಿಸಿದನು.
11: ಇವರ ತಲೆ ಕತ್ತರಿಸಿ
10: ಎಂದು ಆಜ್ಞೆ ಮಾಡಿ ರಾಣಿಯವರು ರಾಜನು ಮುಂದಕ್ಕೆ ಹೊರಟರು. ಪಾಪ, ಆ ಜವಾನರನ್ನು ಹಿಡಿದುಕೊಳ್ಳಲು 3 ಸಿಪಾಯಿಗಳು ಹಿಂದೆ ನಿಂತರು. ಪಾಪಚ್ಚಿ ಅವರನ್ನು ಹಿಡಿದೆತ್ತಿ ಹತ್ತಿರದಲ್ಲಿದ್ದ ಒಂದು ಕುಂಡದೊಳಗೆ ಇರಿಸಿದಳು. ಸಿಪಾಯಿಗಳು ಕೊಂಚ ಹೊತ್ತು ಹುಡುಕಿ ಶಪಿಸುತ್ತಾ ಹೊರಟು ಹೋದರು. ರಾಣಿಯವರು
11: ಆಯಿತೇ ಎಂದು ಕೇಳಲು, ತುಂಡು ತುಂಡು ಮಾಡಿ ಹೂತು ಬಿಟ್ಟಿದ್ದೇವೆ
10: ಎಂದು ಭಟರು ಹೇಳಿದರು. ಪಾಪಚ್ಚಿಯು ಮೆರವಣಿಗೆಯಲ್ಲಿ ಸೇರಿಕೊಂಡಳು. 8-10 ಮುಂದಕ್ಕೆ ಹೋದ ಮೇಲೆ ಅವಳನ್ನು ರಾಣಿಯವರು ಕರೆಸಿ,
11: ನಿನಗೆ ಚೆಂಡಾಡುವುದಕ್ಕೆ ಬರುತ್ತದೆಯೇ
10: ಎಂದು ವಿಚಾರಿಸಿದರು.
11: ಇತರರು ಆಡುವುದನ್ನು ನೋಡಿ ಅಲ್ಲೇ ಕಲಿತರಾಯಿತು, ಬರುವುದಿಲ್ಲವೆಂದು ಈಗಲೇ ಹೇಳಿದರೆ ಸೇರಿಸುವುದೇ ಇಲ್ಲ ಎಂದು ಯೋಚನೆ ಮಾಡಿ,
12: ಸ್ವಲ್ಪ ಸ್ವಲ್ಪ ಬರುತ್ತೆ
10: ಎಂದು ಪಾಪಚ್ಚಿ ಹೇಳಿದಳು. ಹಾಗಾದರೆ ನೀನು ಬಾ ಎಂದು ರಾಣಿಯವರ ಅಪ್ಪಣೆಯಾಯಿತು. ಬಿರಬಿರನೆ ನಡೆದು ಪಾಪಚ್ಚಿ ಅತಿಥಿಗಳ ನಡುವೆ ಇದ್ದ ಮೊಲದ ಸಮೀಪಕ್ಕೆ ಬಂದಳು.
11: ಚೆನ್ನಾಗಿದ್ದೀರಾ ತಿಮ್ಮಮ್ಮನವರೇ
10: ಎಂದು ಮೊಲವು ಕುಶಲ ಪ್ರಶ್ನೆ ಮಾಡಿತು.
11: ಇನ್ನೂ ನನ್ನನ್ನು ತಿಮ್ಮಿ ಎಂದು ತಿಳಿದುಕೊಂಡಿದೆ ಮಂಕು
10: ಎಂದು ಒಳಗೊಳಗೆ ಗೊಣಗುಟ್ಟುತ್ತಾ,
11: ನೀವು ಹೇಗಿದ್ದೀರಿ, ಅಮ್ಮ ಅವರು ಎಲ್ಲಿ
10: ಎಂದು ಪಾಪಚ್ಚಿ ಕೇಳಿದಳು. ಮೊಲ
13: ಮೆಲ್ಲಗೆ ಮೆಲ್ಲಗೆ ಮಾತನಾಡಿ, ಇಲ್ಲಿ ಎಲ್ಲರಿಗೂ ಮೈಯೆಲ್ಲ ಕಿವಿ
10: ಎಂದು ಹೇಳುತ್ತಾ ರಾಣಿಯವರು ಎಷ್ಟು ಹಿಂದೆ ಇರುವರೆಂದು ಹಿಂದಿರುಗಿ ನೋಡಿತು. ಅವರು ಇನ್ನೂ ದೂರದಲ್ಲೇ ಬರುತ್ತಿರುವರೆಂದು ತಿಳಿದು,
13: ಅಮ್ಮ ಅವರಿಗೆ ಆಗಲೇ ಮರಣದಂಡನೆಯಾಗಿದೆ, ಈಗ ಬಂದೀಖಾನೆಯಲ್ಲಿದ್ದಾರೆ
10: ಎಂದು ಹೇಳಿತು.
11: ಏಕೆ
10: ಎಂದು ಪಾಪಚ್ಚಿ ಕೇಳಿದಳು.
13: ಹತ್ತಿರ ಬನ್ನಿ, ಹೇಳುತ್ತೇನೆ. ಯಾರಿಗಾದರೂ ಕೇಳಿಸಿದರೆ ನನ್ನ ತಲೆಯು ಹಾರುತ್ತೆ. ಬೆಳಿಗ್ಗೆ ಅಮ್ಮ ಅವರು ರಾಣಿಯವರ ಕಿವಿಯನ್ನು ಹಿಡಿದು ಬಲವಾಗಿ ಹಿಂಡಿಬಿಟ್ಟರಂತೆ. ಏಕೆಂದರೆ ಅಮ್ಮ ಅವರು ಮನೆಯಿಂದ ಬರುವುದು ಕೊಂಚ ತಡವಾಯಿತು. ಅದಕ್ಕೆ ರಾಣಿಯವರು ಕೋಪಿಸಿಕೊಂಡು ತೊಪ್ಪೆ
11: ಸದ್ದು, ಸರ್ವರು ಕುಳಿತುಕೊಳ್ಳಬೇಕು
10: ಎಂದು ಎಲ್ಲ ಭಟರು ಒಟ್ಟಿಗೆ ಕೂಗಿದ್ದರಿಂದ ಮೊಲದ ಮಾತು ಅಲ್ಲಿಗೆ ನಿಂತು ಹೋಯಿತು. ಎಲ್ಲರೂ ನಿಂತಲ್ಲಿಯೇ ನೆಲ ನೋಡದೆ ಕುಕ್ಕರಿಸಿಬಿಟ್ಟರು. ಕೂಡಲೇ ಚೆಂಡಾಟವು ಪ್ರಾರಂಭವಾಯಿತು. ಆಟದ ಮೈದಾನವು ಸಮವಾಗಿರಲಿಲ್ಲ. ಅದು ಹಿಗ್ಗು ತಗ್ಗಾದ ಒಂದು ಪಾಳು ಬಯಲಾಗಿತ್ತು. ರಾಜನು ಮನಸ್ಸು ಮಾಡಿದ್ದರೆ ಅದಕ್ಕಿಂತ ಸೊಗಸಾದ ಹಳ್ಳಗಿಳ್ಳಗಳಿಲ್ಲದ ಮುಳ್ಳು ಪದರುಗಳಿಲ್ಲದ ಬಯಲನ್ನು ತಯಾರು ಮಾಡಬಹುದಾಗಿತ್ತು. ಆದರೆ ಅವನಿಗೆ ಅಸಡ್ಡೆ, ತಿಳಿಗೇಡಿತನ. ಚೆಂಡಾಟದ ರೀತಿಯೂ ಕೂಡ ಕೊಂಚ ವಿಚಿತ್ರವಾಗಿತ್ತು. ಎಲ್ಲರಿಗೂ ಒಂದೊಂದು ಚೆಂಡು, ಒಂದೊಂದು ದಾಂಡು. ಅಲ್ಲಲ್ಲಿ ಇಬ್ಬಿಬ್ಬರು ಸಿಪಾಯಿಗಳು ಎದುರು ಬದುರಾಗಿ ನಿಂತು ತಲೆ ಬಾಗಿಕೊಂಡು ಕಮಾನುಗಳ ಹಾಗೆ ನಿಂತಿದ್ದರು. ಅವರ ನಡುವೆ ಚೆಂಡನ್ನು ಹೊಡೆಯಬೇಕಾಗಿತ್ತು. ಎಷ್ಟು ಸಲ ಹೊಡೆದನೋ ಅಷ್ಟು ಗಟ್ಟಿಗ ಅಂತ ಹೆಸರು ಹೊಡೆದವನಿಗೆ. ಮೂತಿಯನ್ನು ಕಾಲು ಸಂದಿಯಲ್ಲಿಟ್ಟುಕೊಂಡು ನಿದ್ದೆ ಹೋಗುತ್ತಿದ್ದ ಮುಳ್ಳು ಹಂದಿಗಳೇ ಚೆಂಡುಗಳು. ದಾಂಡುಗಳು ಯಾವುವು ಅಂತ ಕೇಳುತ್ತೀರೋ? ರೆಕ್ಕೆ ಮಡಿಸಿದ ಕೊಕ್ಕರೆಗಳು. ಅಂದರೆ ಕೊಕ್ಕರೆಯ ಕಾಲುಗಳನ್ನು ಮಡಿಸಿ ಹೊಟ್ಟೆಯ ಭಾಗವನ್ನು ಕಂಕುಳಲ್ಲಿ ಬಲವಾಗಿ ಅದುಮಿ ಹಿಡಿದುಕೊಂಡು ಅದರ ಕೊಕ್ಕಿನಿಂದ ಮುಳ್ಳು ಹಂದಿಯನ್ನು ಹೊಡೆದು ಸಿಪಾಯಿಗಳ ಮಧ್ಯೆ ತೋರಿಸಬೇಕು. ಇದೇ ಆಟ. ಪಾಪಚ್ಚಿಗೆ ತಮ್ಮ ಪಾಠಶಾಲೆಯ ಚೆಂಡಾಟವೇ ಎಷ್ಟೋ ಮೇಲೆಂದೆನಿಸಿತು. ಏಕೆಂದರೆ ಇಲ್ಲಿ ಕೊಕ್ಕರೆಯನ್ನು ಮಡಿಸಿ ಹಿಡಿದುಕೊಳ್ಳುವುದೇ ಕಷ್ಟ. ಹೊಡೆಯುವ ತನಕ ಸುಮ್ಮನಿದ್ದು ಸಮಯಕ್ಕೆ ಸರಿಯಾಗಿ ಕತ್ತನ್ನು ಮೇಲಕ್ಕೆ ಎತ್ತಿ ಹಿಡಿದು ಬಿಡುತ್ತದೆ. ಏನು ಮಾಡಿದರೂ ತಲೆಯನ್ನು ಇಳಿಯಬಿಡುವುದಿಲ್ಲ. ಒಂದು ವೇಳೆ ಕೊಕ್ಕರೆ ಸುಮ್ಮನಿದ್ದರೂ ಅದುವರೆಗೂ ಗುಂಡಗಿದ್ದ ಮುಳ್ಳು ಹಂದಿ ನಿದ್ದೆಯಿಂದೆದ್ದು ಮಣ್ಣನ್ನು ಬಗೆದುಕೊಂಡು ನೆಲದೊಳಕ್ಕೆ ಹೊರಟು ಹೋಗುತ್ತದೆ. ಕೆಲವು ವೇಳೆ ಹಂದಿಯನ್ನು ಸರಿಯಾಗಿ ಹೊಡೆದರೂ ಅದು ಒಂದೇ ಸಮವಾಗಿ ಉರುಳದೆ ಹಳ್ಳದಲ್ಲಿ ಬಿದ್ದು ಬಿಡುತ್ತದೆ, ದಿಣ್ಣೆ ಹತ್ತುವುದಿಲ್ಲ. ಒಂದೆರಡು ಸಾರಿ ಹೊಡೆತದ ಜೋರಿನಿಂದ ಹಳ್ಳಗಳನ್ನು ಹಾರಿ ಹೋದರೂ ಕೂಡ ಅದುವರೆಗೂ ಸರಿಯಾಗಿ ಬಗ್ಗಿ ನಿಂತಿದ್ದ ಜವಾನರಿಗೆ ಕತ್ತು ನೋವೋ ಬಾಯಾರಿಕೆಯೋ ಬೀಡಿಯ ಜ್ಞಾಪಕವೋ ಬಂದು ಅವರು ಹೊರಟು ಹೋಗಿಬಿಡುವರು. ಹೀಗೆ ಕಡಲೆಯಿದ್ದಾಗ ಹಲ್ಲಿಲ್ಲ, ಹಲ್ಲಿದ್ದಾಗ ಕಡಲೆ ಇಲ್ಲ ಎಂಬ ಹಾಗೆ ಎಲ್ಲವೂ ಒಂದೇ ಕಾಲದಲ್ಲಿ ಕೂಡಿ ಬರುತ್ತಿರಲಿಲ್ಲ. ಇದು ಸಾಲದೆ ಆಟಗಾರರಲ್ಲೇ ಜಗಳ, ಮನಸ್ತಾಪ, ಅಂತಃಕಲಹ, ವಾಗ್ಯುದ್ಧ, ಹೊಡೆದಾಟ. ಯಾಕೆಂದರೆ ಆಟಗಾರರನ್ನು ಹತೋಟಿಯಲ್ಲಿಟ್ಟರಲು ಒಂದು ಕಾನೂನಿಲ್ಲ, ಕರಾರಿಲ್ಲ, ಹೇಳುವವರಿಲ್ಲ, ಕೇಳುವವರು ಮೊದಲೇ ಇಲ್ಲ. ಯಾರು ಮುಂದೆ, ಯಾರು ಹಿಂದೆ, ಗೆದ್ದವರು ಯಾರು, ಸೋತವರು ಯಾರು, ಆಟದ ನಿಯಮಗಳೇನು, ಯಾವುದು ಯಾರಿಗೂ ಗೊತ್ತಿರಲಿಲ್ಲ. ನನ್ನ ಹಂದಿಯನ್ನು ನಿನ್ನೇ ಕೊಡದೆ, ನನ್ನ ಕೊಕ್ಕರೆ ಮೂಗು ನಿನ್ನಿಂದ ಡೊಂಕಾಯಿತು, ಈ ಮೊದಲಾದ ಕೂಗು ಎಲ್ಲೆಲ್ಲಿಯೂ ಕೇಳಿಸುತ್ತಿತ್ತು. ಇದೆಲ್ಲವನ್ನು ಮೀರಿಸಿ ಮಾರಿಯ ಹಾಗೆ ರಾಣಿಯ ರೇಗಾಟ, ಅವನ ತಲೆ ಕತ್ತರಿಸು, ಇವಳನ್ನು ಗಲ್ಲಿಗೆ ಹಾಕು, ಅವನನ್ನು ಶೂಲಕ್ಕೆ ಏರಿಸು. ಕ್ಷಣ ಕ್ಷಣಕ್ಕೂ ಇದೇ ಆರ್ಭಟ. ಪಾಪಚ್ಚಿಗೆ ಯಾವಾಗ ತನ್ನ ತಲೆಗೆ ಬರುವುದೋ ಎಂಬ ಭಯ. ಹಿಂದೊಂದು ಸಲ ತಾನು ತಿರುಗಿ ಬಿದ್ದಾಗ ರಾಜನು ಕಾಪಾಡಿದನು. ಆದರೆ ಮತ್ತೊಮ್ಮೆ ತಲೆ ತಪ್ಪಿಸಿಕೊಳ್ಳಲು ಸಾಧ್ಯವೇ? ಅಂತೂ ತಾನು ಬಹಳ ಎಚ್ಚರಿಕೆಯಿಂದಿರಬೇಕೆಂದು ಪಾಪಚ್ಚಿಗೆ ತಿಳಿಯಿತು.
14: ಇಲ್ಲಿ ಏನು ಪ್ರಾಣ ತೆಗೆಯುವುದು ಅಂದರೆ ಪಾಯಸ ಕುಡಿದ ಹಾಗೆ, ತರೆಗೆಲೆಗಳ ಹಾಗೆ ಉದುರುತ್ತಿವೆ ತಲೆಗಳು. ಆದರೂ ಇಷ್ಟೊಂದು ಜನ ಮಿಕ್ಕಿದ್ದಾರಲ್ಲ, ಇದೇ ಆಶ್ಚರ್ಯ
10: ಎಂದು ಯೋಚಿಸಿದಳು. ಬುದ್ಧಿವಂತೆ ಹುಡುಗಿ. ಆಗ ಅವಳ ನೆತ್ತಿಗೆ ನೇರವಾಗಿ ಆಕಾಶದಲ್ಲಿ ಮಸುಕು ಮಸುಕಾಗಿ ಒಂದು ಪ್ರಕಾಶವಾದ ಹಾಗಾಯಿತು. ಕ್ರಮಕ್ರಮವಾಗಿ ಅದು ಹೆಚ್ಚಾಯಿತು, ಸ್ಪಷ್ಟವಾಯಿತು, ಕಣ್ಣಿಗೆ ಗೋಚರವಾಯಿತು. ಪಾಪಚ್ಚಿಗೆ ಅದು ಏನೆಂದು ಕೊನೆಗೆ ಗೊತ್ತಾಯಿತು.
14: ಓ, ಬಾಬಾ ಬುಡನ್ ಬೆಕ್ಕಿನ ಹಲ್ಲು ಕೇರಿತ. ಪರವಾಗಿಲ್ಲ, ಇಲ್ಲಿ ನನಗೊಂದು ಸ್ನೇಹಿತ ಸಿಕ್ಕಿದ ಹಾಗಾಯಿತು. ಇಲ್ಲಿಂದ ಹೇಗಾದರೂ ತಪ್ಪಿಸ್ಕೊಂಡು ಹೋಗೋದಕ್ಕೆ ಇದಕ್ಕೆ ಉಪಾಯ ಗೊತ್ತಿದ್ರೂ ಇರಬಹುದು
10: ಎಂದು ಯೋಚಿಸಿ ಅವಳು ಮತ್ತೆ ನಗುಮಗದವಳಾದಳು. ಆ ಕಿರೀಟದ ಹಿಂದೆ ಮಾತು ಹೊರಡುವುದಕ್ಕೆ ಸಾಕಾಗುವಷ್ಟು ಬಾಯಿ ಕಾಣಿಸಿಕೊಂಡ ತಕ್ಷಣವೇ
14: ಏನು ಮಾಡುತ್ತಿದ್ದೀರಿ
10: ಎಂದು ಬೆಕ್ಕು ಕೇಳಿತು.
14: ಈಗಲೇ ನಾನು ಉತ್ತರ ಹೇಳಿ ಏನು ಪ್ರಯೋಜನ? ಒಂದು ಕಿವಿಯಾದರೂ ಪ್ರತ್ಯಕ್ಷವಾಗಲಿ, ಇಲ್ಲದಿದ್ದರೆ ಬೆಕ್ಕಿಗೆ ಕೇಳಿಸೋದು ಹೇಗೆ
10: ಎಂದು ಪಾಪಚ್ಚಿ ಕೊಂಚ ಹೊತ್ತು ಕಾದಿದ್ದಳು. ಎರಡು ಮೂರು ನಿಮಿಷಗಳಲ್ಲಿಯೇ ಬೆಕ್ಕಿನ ತಲೆಬುರುಡೆ ಎಲ್ಲವೂ ಸಿದ್ಧವಾಯಿತು. ಪಾಪಚ್ಚಿ ತನ್ನ ಕೊಕ್ಕರೆಯನ್ನು ಕೆಳಗಿಳಿಸಿ ಚೆಂಡಾಟದ ತೊಂದರೆಗಳನ್ನು, ಆಟಗಾರರ ಅನ್ಯಾಯಗಳನ್ನು ಬೆಕ್ಕಿಗೆ ವಿವರಿಸಿದಳು.

0: ಕೊಳ್ಳಬೇಕಾಗಿದೆ. ಆಟದ ಸಾಮಾನುಗಳಿಗೆಲ್ಲ ಜೀವ ಇರೋದ್ರಿಂದ ಒಂದು ಕೈಗೆ ಸಿಕ್ಕೋದಿಲ್ಲ. ನೋಡಿ, ಈಗ ತಾನೇ ನಾನು ರಾಣಿಯವರ ಚೆಂಡನ್ನು ಹೊಡೆಯೋದ್ರಲ್ಲಿದ್ದೆ. ಅದು ನನ್ನ ಹತ್ತಿರಕ್ಕೆ ಓಡಿ ಬಂದುಬಿಟ್ಟಿದೆ. ನನ್ನ ಕಮಾನಿನ ಸಿಪಾಯಿಗಳಿಬ್ಬರು ಆಗೋ ಅಲ್ಲಿ ಹೊಡೆದಾಡ್ತಿದ್ದಾರೆ ಎಂದು ತನ್ನ ಗೋಳನ್ನು ಹೇಳಿಕೊಂಡಳು. ರಾಣಿ ಹೇಗಿದ್ದಾಳೆ ಎಂದು ಬೆಕ್ಕಿನ ಬಾಯಿ ಕೇಳಿತು. ಅವಳು ರಾಕ್ಷಸಿ. ಇಷ್ಟರಲ್ಲಿ ರಾಣಿಯವರೇ ತನ್ನ ಮುಳ್ಳು ಹಂದಿಯನ್ನು ಹುಡುಕುತ್ತಾ ಅಲ್ಲಿಗೆ ಬಂದು ಬಿಟ್ಟಿದ್ದರು. ಆದ್ದರಿಂದ
1: ರಾಕ್ಷಸಿಗಳ ಮಧ್ಯೆ ಇದ್ದ ಸೀತಾದೇವಿ ಆಗಿದ್ದಾರೆ
0: ಎಂದು ಪಾಪಚ್ಚಿ ಗಟ್ಟಿಯಾಗಿ ಹೇಳಿದಳು. ಈ ಉಪಾಯದಿಂದ ರಾಣಿಗೆ ಅವಳ ಮೇಲಿನ ಪ್ರೀತಿ ಇಮ್ಮಡಿಯಾಯಿತು. ಆದರೆ ಬಾಬಾ ಬುಡನ್ ಬೆಕ್ಕಿನ ಹಲ್ಲು ಕಿರಿತ ರಾಣಿಗೆ ಸ್ವಲ್ಪವೂ ಸರಿಬೀಳಲಿಲ್ಲ. ಅವಳನ್ನು ಹಿಂಬಾಲಿಸಿ ಅಲ್ಲಿಗೆ ಬಂದ ರಾಜನಿಗೂ ಅದು ತೀರಾ ಅಸಹ್ಯವಾಗಿ ಕಾಣಿಸಿತು.
2: ಪ್ರಿಯೇ, ಈ ಅನಿಷ್ಟವನ್ನು, ಈ ಅಪಶಕುನವನ್ನು ಬೇಗನೆ ಇಲ್ಲಿಂದ ತೊಲಗಿಸು ಎಂದು ರಾಜನು ಬೇಡಿದನು. ರಾಣಿಗೆ ತಿಳಿದುದ್ದುದು ಒಂದೇ ಮಂತ್ರ, ಅದರ ತಲೆ ಕತ್ತರಿಸು.
0: ಸರಿ, ಅಪ್ಪಣೆಯಾಯಿತು ಸುಗ್ರೀವಾಜ್ಞೆ.
2: ಆಗಲಿ, ನಾನೇ ಹೋಗಿ ಕಟುಕನನ್ನು ಕಳುಹಿಸುತ್ತೇನೆ ಎಂದು ಹೇಳಿ ರಾಜನು ಹೊರಟನು.
0: ಒಂದೆರಡು ನಿಮಿಷಗಳಲ್ಲಿಯೇ ಹರಿತವಾದ ಒಂದು ದೊಡ್ಡ ಕೊಡಲಿ ಸಹಿತವಾಗಿ ಆಸ್ಥಾನದ ಕಟುಕನು ಬಂದನು. ಎಲ್ಲರೂ ಬೆಕ್ಕಿನ ಸುತ್ತ ಸಭೆ ಸೇರಿದರು. ರಾಣಿಯವರು,
2: ಕತ್ತರಿಸು ಇದರ ತಲೆಯನ್ನು
0: ಎಂದು ಗರ್ಜಿಸಿದರು. ಆದರೆ ಕಟುಕನು ಅದಕ್ಕೆ ಒಪ್ಪಲಿಲ್ಲ.
3: ಮಹಾಸ್ವಾಮಿ, ಬಡವನ ಮೇಲೆ ಕೋಪಿಸಬಾರದು. ಕತ್ತೇ ಇಲ್ಲದ ಪ್ರಾಣಿಯ ತಲೆಯನ್ನು ನಾನು ಹೇಗೆ ಕತ್ತರಿಸಲಿ ಮಹಾಸ್ವಾಮಿ? ನನಗೆ ತಿಳಿಯದು ಎಂದು ಹೇಳಿ ಕೊಡಲಿಯನ್ನು ನೆಲದ ಮೇಲಿರಿಸಿ ಅಡ್ಡಬಿದ್ದನು.
0: ತಲೆ ತೆಗೆಯುವುದಕ್ಕೆ ತಲೆ ಎಂಬ ಪದಾರ್ಥ ಒಂದೇ ಇದ್ದರೆ ಸಾಕು ಎಂದು ಮುಂತಾಗಿ ರಾಜನು ಬಹಳವಾಗಿ ಕಟುಕನೊಂದಿಗೆ ವಾದಿಸಿದನು. ತನ್ನ ಕೋರಿಕೆಯನ್ನು ನೆರವೇರಿಸದಿದ್ದರೆ ಕಟುಕನ ತಲೆಯನ್ನು ಕಡಿದು ಬಿಡುವೆನೆಂದು ರಾಣಿಯು ಕೂಡ ರೇಗಿದಳು. ಆದರೇನು, ಅವನು ಏಳಲೇ ಇಲ್ಲ. ಪಾಪಚ್ಚಿಗೆ ಇದೆಲ್ಲವನ್ನೂ ನೋಡಿ ನಗು ಬಂತು. ಅವಳು ರಾಣಿಯ ಬಳಿಗೆ ಸರಿದು,
4: ಆ ಬೆಕ್ಕು ಅಮ್ಮ ಅವ್ರದ್ದು, ಅದರ ತಲೆ ಕಡಿಯಬೇಕಾದರೆ ಮೊದಲು ಅಮ್ಮ ಅವರ ಅನುಮತಿಯನ್ನು ಪಡೆಯಬೇಕಲ್ಲವೇ ಎಂದು ಸೂಚನೆ ಕೊಟ್ಟಳು.
2: ಲೋ ಒಂಬತ್ತು, ಬೆಟ್ಟದ ಮೇಲಿನ ಸೆರೆಮನೆಯಲ್ಲಿ ಅಮ್ಮ ಅವರಿದ್ದಾರೆ, ಇಲ್ಲಿಗೆ ಸರಸರನೆ ಎಳೆದುಕೊಂಡು ಬಾ
0: ಎಂದು ಹೇಳಿ ಆ ಆಳಿನ ಕೈಗೆ ರಾಣಿ ಒಂದು ದೊಡ್ಡ ಬೀಗದ ಕೈಯನ್ನು ಕೊಟ್ಟಳು. ಬಿಟ್ಟ ಬಾಣದ ಹಾಗೆ ಅವನು ಓಡಿದನು. ಅಷ್ಟರಲ್ಲಿ ಯಾರಿಗೂ ತಿಳಿಯದೆಯೇ ಬಾಬಾ ಬುಡನ್ ಬೆಕ್ಕಿನ ತಲೆ ಬುರುಡೆಯು ಅಳಿಸಿ ಹೋಗುತ್ತಾ ಬಂತು. ಅಮ್ಮ ಅವರು ಅಲ್ಲಿಗೆ ಬರುವುದರೊಳಗೆ ಅದು ಸಂಪೂರ್ಣ ಮಾಯವಾಗಿ ಬಿಟ್ಟಿತ್ತು. ಸಿಪಾಯಿಗಳೆಲ್ಲರೂ ಬೆಕ್ಕನ್ನು ಹಿಡಿಯಲು ಹುಡುಕಾಡಿದರು. ಆದರೆ ಅದರ ಕಿರಿತದ ಬೆಳಕೂ ಕೂಡ ಅವರಿಗೆ ಸಿಗಲಿಲ್ಲ. ಎಲ್ಲರೂ ಚೆಲ್ಲಾಪಿಲ್ಲಿಯಾಗಿ ಬೆಕ್ಕನ್ನು ಹಿಡಿದು ಬಂಧಿಸಲು ನಾಲ್ಕು ಕಡೆಗಳಿಗೂ ಹೋದದ್ದರಿಂದ ಆ ಮರದಡಿಯಲ್ಲಿ ಪಾಪಚ್ಚಿ, ಅಮ್ಮ ಅವರು ಇಬ್ಬರು ಮಾತ್ರ ಉಳಿದರು.
5: ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 8:45. ಚಿತ್ರಗೀತೆಗಳ ಕಾರ್ಯಕ್ರಮ.
1: ಬಿಲ್ಡ್ ಅ ಕರಿಯರ್ ದಟ್ ಬ್ಯಾಲೆನ್ಸಸ್ ಮೈಂಡ್, ಬಾಡಿ ಅಂಡ್ ಫ್ಯೂಚರ್.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಇಳಯರಾಜ ಹಾಗೂ ಚಿತ್ರ ಅವರು ಹಾಡಿರುವ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ನೀಡಿದ್ದಾರೆ ಇಳಯರಾಜ.

0: ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಎಲ್ಲ ಶಿಲ್ಪಗಳಿಗೂ ಒಂದೊಂದು ಹಿಂದಿನ ಕಥೆ.
4: ಅಮೃತ ವರ್ಷಿಣಿ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ದೇವಾ.

0: ಶ್ರೀ ವಿವೇಕಾನಂದ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ನಾಗಚಂದ್ರಿಕಾ ಅವರು ಹಾಡಿರುವ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣವರದು.

0: ಸಾವು ಅನ್ನುವುದು ಅನಿವಾರ್ಯ. ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಅಂಗಾಂಗದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
0: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಬೇಬಿ ಚಂದ್ರ ಹಾಗೂ ಎಲ್ಎನ್ ಶಾಸ್ತ್ರಿ ಅವರು ಹಾಡಿರುವ ಅಮ್ಮ ನಿನ್ನ ತೋಳಿನಲ್ಲಿ ಚಿತ್ರದ ಗೀತೆ. ಸಾಯಿ ಚಂದ್ರ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಚೈತನ್ಯ.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಪ್ರಸಾರವಾಗಲಿದೆ ನಾಟಕ ಜೀವನ್ಮುಖಿ.
1: ನಾನು ಬಸ್ರಿ ಅಂತ ಸಂಭ್ರಮಿಸೋಕೆ ಆ ಮನೇಲಿ ಯಾರೂ ಇರಲೇ ಇಲ್ವಲ್ಲಮ್ಮ. ಸೀಮಂತ, ಆರ್ತಿ, ಬೈಕೆ ಇವೆಲ್ಲ ನಾನು ಬೇರೆಯವ್ರ ಮನೆಗಳಲ್ಲಿ ಕೇಳಿದ್ದು ನೋಡಿದ್ದು ಅಷ್ಟೇ. ನನ್ನ ಪಾಲಿಗೆ ಅದೆಲ್ಲ ಒಂದು ದೂರದ ಕನಸಾಗಿಯೇ ಉಳಿತು.
0: ತಪ್ಪದೇ ಕೇಳಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಜೀವನ್ಮುಖಿ.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಅಮೆರಿಕ ಅಮೆರಿಕ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತಾ ಕಟ್ಟಿ ಅವರು ಹಾಡಿರುವ ಗೀತೆ. ಮನೋಮೂರ್ತಿಯವರ ಸಂಗೀತಕ್ಕೆ ಸಾಹಿತ್ಯ ನೀಡಿದ್ದಾರೆ ನಾಗತಿಹಳ್ಳಿ ಚಂದ್ರಶೇಖರ್.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿ ಇದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889.
1: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ರಾಜೇಶ್ ರಾಮನಾಥ್ ಅವರು ಸಂಗೀತ ನೀಡಿರುವ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್, ಗೀತೆಯ ಗಾಯಕರು ರಾಜೇಶ್ ಕೃಷ್ಣನ್.

0: ರೈತರಿಂದ ತಾಂತ್ರಿಕ ಮಾಹಿತಿ,
1: ರೈತರ ಅನುಭವದ ಮಾತು,
0: ನೇರ ಫೋನಿನ್ ಕಾರ್ಯಕ್ರಮಗಳು,
1: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
0: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
2: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ
1: ಆಲಿಸಿ
0: ಅನುಸರಿಸಿ
2: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
1: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
0: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
1: ರೇಷ್ಮೆ ರಂಗ.
3: ಕೇಳುಗರೆ, ಇಂದು ಸಂಜೆ 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಹೊಸ ರೇಷ್ಮೆ ಹುಳು ಹೈಬ್ರಿಡ್ ಮತ್ತು ಜನಪ್ರಿಯ ಡಬಲ್ ಹೈಬ್ರಿಡ್ಗಳ ಪ್ರಯೋಜನಗಳು ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಲ್ ಕುಸುಮ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ರಾಮ ಶ್ಯಾಮ ಭಾಮ ಚಿತ್ರಕ್ಕಾಗಿ ಚಿತ್ರ ಹಾಗೂ ರಮೇಶ್ ಚಂದ್ರ ಅವರು ಹಾಡಿರುವ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಸಾಹಿತ್ಯ ಕವಿರಾಜ್, ಸಂಗೀತ ನೀಡಿದ್ದಾರೆ ಗುರುಕಿರಣ್.

ಕೇಳುಗರೆ ಗಮನಿಸಿ, ಮೈಸೂರು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕರ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ 2026-27 ಸಾಲಿಗೆ ಹೊಸದಾಗಿ ಪ್ರವೇಶ ಬಯಸುವ ಪೋಷಕರ ಆದಾಯ ಮಿತಿ 2.5 ಲಕ್ಷವಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಮತ್ತು ಪೋಷಕರ ವಾರ್ಷಿಕ ಆದಾಯ ಮಿತಿ 1 ಲಕ್ಷವಿರುವ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ವರ್ಗದ ವಿದ್ಯಾರ್ಥಿಗಳಿಗೆ 25% ಮೀಸಲಾತಿ ಇದ್ದು ಪ್ರವೇಶಾತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿಗಳು sWDHMIS.karnataka.gov.in ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0821-25-20910. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಲಕ್ಷ್ಮೀ ಅವರು ಹಾಡಿರುವ ಸತ್ಯವಾನ್ ಸಾವಿತ್ರಿ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಗುರುಕಿರಣ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಗುರುಕಿರಣ್ ಅವರು ಸಂಗೀತ ನೀಡಿರುವ ಆಪ್ತ ಮಿತ್ರ ಚಿತ್ರದ ಗೀತೆ. ಉದಿತ್ ನಾರಾಯಣ್ ಚಿತ್ರ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ವಿ. ನಾಗೇಂದ್ರ ಪ್ರಸಾದ್.

0: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
2: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ ನೋಡಲು ಒಂದವು ರೈತರ ಒಕ್ಕಲು.
0: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
1: ಸುತ್ತಮುತ್ತ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmaarmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ತಪ್ಪದೇ ಆಲಿಸಿ ಸುತ್ತಮುತ್ತ ಪ್ರತಿ ಗುರುವಾರ ಬೆಳಗ್ಗೆ 11 ರಿಂದ 12 ಗಂಟೆಯವರೆಗೆ
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ. ಹರಿಚರಣ್ ಅವರು ಹಾಡಿರುವ ಪುಷ್ಪಕ ವಿಮಾನ ಚಿತ್ರದ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ನೀಡಿದ್ದಾರೆ MR ಚರಣ್ ರಾಜ್.

0: healthcare needs leaders, not just professionals.
1: At JSS AHER, deemed to be university accredited, A++ by NAC, offering BBA in hospital and health system management, MBA in HR, finance, marketing management and hospital administration. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಕೇಳುಗರೇ ಗಮನಿಸಿ, ಸಮಾಜ ಕಲ್ಯಾಣ ಇಲಾಖಾ ವತಿಯಿಂದ 2025-26 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಶೇಕಡಾ 74.99 ಅಂಕ ಪಡೆದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ 7,000 ರೂಪಾಯಿ ಮತ್ತು ಶೇಕಡಾ 75% ಹೆಚ್ಚು ಅಂಕ ಪಡೆದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿ ಪ್ರೋತ್ಸಾಹ ಧನವನ್ನು ಮಂಜೂರು ಮಾಡಲಾಗುತ್ತಿದೆ. ರಾಜ್ಯ ಪಠ್ಯಕ್ರಮ ಸಿಬಿಎಸ್ಇ ಮತ್ತು ಐಸಿಎಸ್ಇ ಪಠ್ಯಕ್ರಮದಲ್ಲಿ 2026 ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ 60%ಕ್ಕೂ ಹೆಚ್ಚಿನ ಅಂಕ ಪಡೆದ ಎಲ್ಲ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ತಮ್ಮ ಖಾತೆಗೆ ಆಧಾರ್ ಸೀಡ್ ಆಗಿರುವ ಬಗ್ಗೆ ಖಚಿತಪಡಿಸಿಕೊಂಡು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಆನ್ಲೈನ್ ವೆಬ್ಸೈಟ್ ವಿಳಾಸ https://swdservices.karnataka.gov.in/prize-money-client-app/register. ಅರ್ಜಿ ಸಲ್ಲಿಸಿದ ನಂತರ ಆನ್ಲೈನ್ ಸ್ವೀಕೃತಿಯೊಂದಿಗೆ ಎಸ್ಎಸ್ಎಲ್ಸಿ ಅಂಕಪಟ್ಟಿ, ಆಧಾರ್ ಪ್ರತಿ, ಜಾತಿ ಪ್ರಮಾಣ ಪತ್ರದ ನಕಲು ಪ್ರತಿಗಳನ್ನು ಸಂಬಂಧಿಸಿದ ಶಾಲಾ ಮುಖ್ಯೋಪಾಧ್ಯಾಯರಿಂದ ದೃಢೀಕರಿಸಿ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ಬಾಬು ಜಗಜೀವನ್ ರಾಮ್ ಕಟ್ಟಡ, ಆದಿಪಂಪಾ ರಸ್ತೆ, ಪಡವಾರಳ್ಳಿ, ಮೈಸೂರು ಇಲ್ಲಿಗೆ ಸಲ್ಲಿಸಲು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಯನ್ನು ಆಲಿಸೋಣ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಮತ್ತು ಸಂಗಡಿಗರು. ಸಾಹಿತ್ಯ ಬರೆದು ಸಂಗೀತ ನೀಡಿದ್ದಾರೆ ಕೆ ಕಲ್ಯಾಣ್.

0: ದೈಹಿಕ ದೀಕ್ಷೆ ಪ್ರೀತಿಯ ಕೇಳುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಮಧ್ಯಾಹ್ನ 2:40 ಪ್ರಸಾರ ಮಾಡುತ್ತೇವೆ. ಕೇಳುಗರೆ ಗಮನಿಸಿ, ಇಂದು ಸಂಜೆ 5:00 ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ: ಯುವಕರಲ್ಲಿ ಹೃದಯಾಘಾತ, ಕಾರಣಗಳು, ಮುನ್ನೆಚ್ಚರಿಕೆ ಹಾಗೂ ಚಿಕಿತ್ಸೆ ಕುರಿತು ತಿಳಿಸಿಕೊಡುತ್ತಾರೆ ಮಕ್ಕಳ ಹಾಗೂ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಗ್ಗನ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಫೋನ್ ಸಂಖ್ಯೆಗಳು 251-258-2, 251-508-9, ಮೈಸೂರಿನ STD ಕೋಡ್ 0821. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹೃದಯಾಲಯ ಸರ್ಜಿಕಲ್ ಹಾಸ್ಪಿಟಲ್, ಮೈಸೂರು.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ವೇಳೆಯಾಗಿದೆ 9:55:05.
1: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ರೇಷ್ಮೆ ರಂಗ
6: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಪ್ರಸಾರವಾಗಲಿದೆ ನಾಟಕ ಜೀವನ್ಮುಖಿ.
4: ನಾನು ಬಸ್ರಿ ಅಂತ ಸಂಭ್ರಮಿಸೋಕೆ ಆ ಮನೇಲಿ ಯಾರೂ ಇರಲೇ ಇಲ್ವಲ್ಲಮ್ಮ. ಸೀಮಂತ, ಆರ್ತಿ, ಬೈಕೆ ಇವೆಲ್ಲ ನಾನು ಬೇರೆಯವ್ರ ಮನೆಗಳಲ್ಲಿ ಕೇಳಿದ್ದು ನೋಡಿದ್ದು ಅಷ್ಟೇ. ನನ್ನ ಪಾಲಿಗೆ ಅದೆಲ್ಲ ಒಂದು ದೂರದ ಕನಸಾಗಿಯೇ ಉಳಿತು.
3: ತಪ್ಪದೇ ಕೇಳಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಜೀವನ್ಮುಖಿ.
0: ಹಣ್ಣು ಹೊನ್ನು
2: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಮೇರಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಕೇಳುಗರೆ ಗಮನಿಸಿ, ಇಂದು ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾಲೋಕ ಅಂತಾರಾಷ್ಟೀಯ ಸ್ಕೇಟಿಂಗ್ ತರಬೇತುದಾರ ಮತ್ತು ಸ್ಪೆಷಲ್ ಒಲಿಂಪಿಕ್ ಭಾರತ್ ಆಯ್ಕೆ ಸಮಿತಿಯ ಸದಸ್ಯರಾದ ನಾಗಳ್ಳಿ ಅನಿಲ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಹತ್ತು ಗಂಟೆಗೆ ಹಳ್ಳಿ ಹಾಡು ಭಾಗವಹಿಸುತ್ತಾರೆ ಬನ್ನೂರು ಯಾಚೇನಹಳ್ಳಿಯ ಲಕ್ಷ್ಮಮ್ಮ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 10 ಗಂಟೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕಿಶೋರಿ ಅಮೋನ್ಕರ್ ಅವರ ಗಾಯನ ಹಾಗೂ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಅವರ ಬಾನ್ಸುರಿ ವಾದನದ ಜುಗಲ್ಬಂದಿ ಕೇಳಿ ರಾಗ್ ಭೋಪಾಲಿ.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಿಶೋರಿ ಅಮೋನ್ಕರ್ ಅವರ ಗಾಯನ ಹಾಗೂ ಪಂಡಿತ್ ಹರಿಪ್ರಸಾದ್ ಚೌರಾಸಿ ಅವರ ಬಾನ್ಸುರಿ ವಾದನದ ಜುಗಲ್ಬಂದಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಇಂದು ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 10:30:10 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಓ ಕೌನ್ ಥಿ ಚಿತ್ರದ ಗೀತೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್.

0: shape a successful career with world-class education.
1: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Bandi Mantapa, Mysuru. Call 9980841859.
2: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕಾಲಾ ಬಜಾರ್ ಚಿತ್ರದ ಗೀತೆ. ಹಾಡಿದ್ದಾರೆ ಮೊಹಮ್ಮದ್ ರಫೀ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮೊಹಮ್ಮದ್ ರಫಿ ಅವರು ಹಾಡಿರುವ ಜಂಗ್ಲಿ ಚಿತ್ರದ ಗೀತೆ.

0: ಅಕ್ಕ ನೋಡು,
1: ಹ್ಯಾಪಿ ಬರ್ತ್ಡೇ ಬ್ರೋ.
0: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
1: ಯಾವಾಗ್ಲೂ ಶಾಪಿಂಗ್.
0: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
2: ಸೇವಿಂಗ್ ಮಾಡೋ ವಯಸ್ಸು ಕೂಡ.
3: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
0: ನನ್ಗೆ ಗೊತ್ತಲ್ವಾ,
3: ಆರ್ಬಿಐ ಹೇಳುತ್ತೆ.
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಚೋರಿ ಚೋರಿ ಚಿತ್ರದ ಈ ಗೀತೆ.

0: ಇದುವರೆಗೂ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.65 ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 10:55:30.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ವಚನ ಬಾನುಲಿ.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಪ್ರಸಾರವಾಗಲಿದೆ ನಾಟಕ ಜೀವನ್ಮುಖಿ.
1: ನಾನು ಬಸ್ರಿ ಅಂತ ಸಂಭ್ರಮಿಸೋಕೆ ಆ ಮನೇಲಿ ಯಾರೂ ಇರಲೇ ಇಲ್ವಲ್ಲಮ್ಮ. ಸೀಮಂತ, ಆರ್ತಿ, ಬೈಕೆ ಇವೆಲ್ಲ ನಾನು ಬೇರೆಯವ್ರ ಮನೆಗಳಲ್ಲಿ ಕೇಳಿದ್ದು ನೋಡಿದ್ದು ಅಷ್ಟೇ. ನನ್ನ ಪಾಲಿಗೆ ಅದೆಲ್ಲ ಒಂದು ದೂರದ ಕನಸಾಗಿಯೇ ಉಳಿತು.
0: ತಪ್ಪದೇ ಕೇಳಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಜೀವನ್ಮುಖಿ.
2: ಹಣ್ಣು ಹೊನ್ನು
3: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಬೇರೆ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
1: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲೇ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 11:00. ಆತ್ಮೀಯ ಕೇಳುಗರಿಗೆಲ್ಲ ನಿಲಯದ ಮುಂದಿನ ಪ್ರಸಾರ ಕಾರ್ಯದಲ್ಲಿ ಆಹಿರಿ ಪುಟ್ಟಿ ಮಾಡುವ ನಮಸ್ಕಾರಗಳು. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್.

ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಪತ್ರೋತ್ತರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ನಮ್ಮ ನಿಲಯದಿಂದ ಒಂದು ವಾರದಲ್ಲಿ ಪ್ರಸಾರವಾದಂತಹ ವೈವಿಧ್ಯಮಯವಾದಂಥ ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಕೂಡ ಆಸಕ್ತಿಯಿಂದ ಆಲಿಸಿದ್ದೀರಿ. ಕೇಳೋದಷ್ಟೇ ಅಲ್ಲ, ಕೇಳಿದಂಥ ಕಾರ್ಯಕ್ರಮಗಳನ್ನು ಕುರಿತಂತೆ ಪ್ರತಿಕ್ರಿಯೆಯ ರೂಪದಲ್ಲಿ ತಾವು ಕರೆಯನ್ನು ಮಾಡೋದ್ರ ಮೂಲಕ, ಪತ್ರವನ್ನು ಬರೆಯೋದ್ರ ಮೂಲಕ, ಮಿಂಚಂಚೆಯನ್ನು ಕಳಿಸೋದ್ರ ಮೂಲಕ ಪ್ರತಿಕ್ರಿಯೆಯನ್ನು ನೀಡ್ತಾ ಬರ್ತಾ ಇದ್ದೀರಿ. ಇಂದಿನ ಈ ಕಾರ್ಯಕ್ರಮದಲ್ಲೂ ಕೂಡ ತಾವು ಕರೆ ಮಾಡಿ ಕಾರ್ಯಕ್ರಮವನ್ನು ಕುರಿತಂತೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬಹುದು. ಕರೆಗಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 251252582, 251582089. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳು 251252582, 251582089. ಕೇಳುಗರೆ, ಮೈಸೂರಿನ ಎಸ್ ಟಿ ಡಿ ಸಂಖ್ಯೆ 0821. ಕಾರ್ಯಕ್ರಮವನ್ನು ಕೇಳಿದ ನಂತರದಲ್ಲಿ ಪತ್ರವನ್ನು ಬರೆದು ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತ ಅನ್ನಿಸಿದ್ರೆ ಪತ್ರಕ್ಕಾಗಿ ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರೋತ್ತರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 570020. ಮತ್ತೊಮ್ಮೆ ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರೋತ್ತರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 570020. ಮಿಂಚಂಚೆಗಾಗಿ ಅಂದರೆ ಮೇಲ್ ವಿಳಾಸ replyairmysore@gmail.com, replyairmysore@gmail.com. ಕೇಳುಗರೆ, ಇಂದಿನ ಪತ್ರೋತ್ತರ ಕಾರ್ಯಕ್ರಮದಲ್ಲಿ ತಮ್ಮ ಪತ್ರಗಳನ್ನು ಓದ್ತಾ ಹಾಗೇ ತಮ್ಮ ವಿಚಾರಗಳಿಗೆ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ನನ್ನ ಜೊತೆ ಇದ್ದಾರೆ ಆಹಿರಿ ಪುಟ್ಟಿಯವರು. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಶಿಕಾರಿ. ಗೀತಪ್ರಿಯ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SP ಜಾನಕಿ.

0: ತಪ್ಪದೆ ಆಲಿಸಿ ವಚನ ಬಾನುಲಿ. ಆಯ್ದ ವಚನ ವಿಶ್ಲೇಷಣೆಯ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
1: ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಗವಾ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪತ್ರೋತ್ತರ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ ಕೇಳುಗರೆ. ಬಹಳ ಪ್ರೀತಿಯಿಂದ ಕರೆಯನ್ನು ಮಾಡ್ತಾ ಇದ್ದೀರಿ. ಕಾರ್ಯಕ್ರಮದ ಮೊದಲ ಕರೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ಹಲೋ ಆಕಾಶವಾಣಿ.
3: ಹಲೋ ರೋಹಿಣಿ, ಹೆಬ್ಬಾಳಿಂದ ಮಾತಾಡ್ತೀವಿ, ಲಕ್ಷ್ಮೀಕಾಂತ ನಗರದಿಂದ. ನಮಸ್ತೆ.
2: ನಮಸ್ಕಾರ ರೋಹಿಣಿ ಅವರೇ, ಹೇಳಿ.
3: ಇದು ನಿಮ್ದು ಕಣೆ ಈ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಸಂತೋಷ ಆಗುತ್ತೆ. 5 ನಿಮಿಷದ್ದು 10 ನಿಮಿಷದ್ದು ಮತ್ತೆ ಶಾಸ್ತ್ರೀಯ ಸಂಗೀತ ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಗೇಮ್ ಶೋ ಅಂತೂ ಚೆನ್ನಾಗಿದೆ. ನಾನು ಗೇಮ್ ಶೋಗೆ 2 ಕಾನ್ಸೆಪ್ಟ್ ಕಲ್ಸಿದ್ದೆ, ಅದು ಏನಾಯ್ತು ಅಂತ ಗೊತ್ತಾಗ್ಲೇ ಇಲ್ಲ ನಂಗೆ. ಶಂಕರಾಚಾರ್ಯರ ಬಗ್ಗೆ ಮತ್ತೆ ಒಂದು ಜಾನಪದ ಒಗಟಿನ ಬಗ್ಗೆ ಕಲ್ಸಿದ್ದೆ, ಅದು ಏನು ಪ್ರಸಾರ ಮಾಡಕ್ ಯೋಗ್ಯ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗ್ಲಿಲ್ಲ ನನ್ಗೆ.
2: ಪ್ರಸಾರಕ್ಕೆ ಯೋಗ್ಯವಾಗಿದ್ರೆ ಖಂಡಿತ ಅದನ್ನ ಬಳಸ್ಕೊಳ್ತಾರೆ, ಅಥವಾ ಮುಂದಿನ ದಿನಗಳಲ್ಲಿ ಅದನ್ನ ಬಳಸ್ಕೊಳ್ಬಹುದು ಅಂತ ಅಂದ್ಕೊಳ್ತೇನೆ.
3: ಯಾಕೆಂದ್ರೆ ಅದ್ರ ಬಗ್ಗೆ ಏನು ಗೊತ್ತಾಗ್ಲಿಲ್ವಲ್ಲ ಇನ್ಫಾರ್ಮೇಶನ್, ಹಂಗಾಗಿ ಅದು ಸರಿ ಇದೆಯೋ ಇಲ್ವಾ ಗೊತ್ತಾಗ್ಲಿಲ್ಲ. ಅದೊಂದ್ ಸ್ವಲ್ಪ ಯೋಚನೆ ಇತ್ತು ನಂಗೆ ಅಷ್ಟೇ. ಮತ್ತೆ ಎಲ್ಲ ಕಾರ್ಯಕ್ರಮನು ತುಂಬಾ ಚೆನ್ನಾಗಿದೆ. ಕನ್ನಡ ಪದಗಳ ಬಗ್ಗೆ ಬರ್ತಾ ಇದೆಯಲ್ಲ, ಅದಂತೂ ತುಂಬಾ ಸಂತೋಷ ಆಗ್ತಿದೆ ಕೇಳಕ್ಕೆ.
2: ಖುಷಿ.
3: ಹೌದು, ಪದ ಸಂಸ್ಕೃತಿ ಮತ್ತೆ ನಾಟಕಗಳು, ರೇಡಿಯೋ ನಾಟಕ ಅದೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಖುಷಿ ಆಗುತ್ತೆ.
2: ಹೀಗೆ ಖುಷಿಯಿಂದ ಇರಿ ರೋಹಿಣಿ ಅವರೇ. ನಮಸ್ಕಾರ.
3: ಓಕೆ, ನಮಸ್ಕಾರ.
4: ನಮಸ್ತೆ ಆಕಾಶವಾಣಿ.
5: ನಮಸ್ತೆ ಮ್ಯಾಮ್,
4: ಹೇಳಿ ಸೌಮ್ಯ ಅವರೇ.
5: ನಮಸ್ತೆ ಸರ್.
2: ನಮಸ್ಕಾರ
5: ಸರ್. ಈಗ ಇತ್ತೀಚೆಗೆ ಅಷ್ಟೇನೆ ನಿನ್ನೆ ಬೇಸಿಗೆ ರಜೆಯಲ್ಲಿ ಶಿಶುಗೀತೆಗಳ ಕಾರ್ಯಕ್ರಮನೇ ಆಗಿರ್ಬೋದು, ಮತ್ತೆ ಈಗ ಪಾತಾಳದಲ್ಲಿ ಪಾಪಚ್ಚಿ ಮತ್ತೆ ಮರುಪ್ರಸಾರ ಆಗ್ತಾ ಇರೋದು ಮಕ್ಕಳಿಗೋಸ್ಕರ ಅಂತ ಹೇಳಿ ತುಂಬಾ ಚೆನ್ನಾಗಿದೆ. ಆದ್ರೆ ಇದ್ರ ಜೊತೆಗೆ ನಾನು ಪ್ರಭುಸ್ವಾಮಿ ಮಳಿಮಠ ಅವರಿದ್ದಾಗ ಒಂದು ಮನವಿಯನ್ನ ಹೇಳಿದ್ದೆ, ಏನು ಅಂತಂದ್ರೆ ಮಕ್ಕಳನ್ನ ಆಕಾಶವಾಣಿ ಜೊತೆ ತೊಡಗಿಸ್ಕೊಳ್ಳಿ ಸರ್. ನಾಟಕಗಳಲ್ಲಿ ಮಕ್ಕಳ ನಾಟಕಗಳನ್ನ ನಿರ್ಮಾಣ ಮಾಡಿ, ಇದು ಈ ರೀತಿಯಾಗಿ ಮಕ್ಕಳನ್ನ ಆಕಾಶವಾಣಿಯೊಟ್ಟಿಗೆ ತೊಡಸ್ಕೊಂಡಂಗಾಗುತ್ತೆ. ಈಗ ಬೇಸಿಗೆ ಶಿಬಿರ ಅಂತ ಎಲ್ಲೆಲ್ಲೋ ಹೋಗ್ತಾರೆ ಮಕ್ಕಳು, ಅದ್ರ ಬದಲು ಆಕಾಶವಾಣಿಗೆ ಪ್ರತಿಭೆ ಇರುವ ಮಕ್ಕಳನ್ನ ಕರೆಸಿಕೊಂಡು ಅವರ ಕೈಯಲ್ಲಿ ಒಂದು ಮಕ್ಕಳ ನಾಟಕಗಳನ್ನ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಹಿಂದೆ ಒಂದು ವಿಡಂಬವನ ಅಂತ ಹೇಳಿ ಮಳಿಮಠ ಸರ್ ಅವರು ನಿರ್ಮಾಣ ಮಾಡಿದ್ರು. ತದನಂತರ ಯಾವುದೇ ಒಂದು ಮಕ್ಕಳ ನಾಟಕಗಳು ಆಕಾಶವಾಣಿ ಕಡೆಯಿಂದ ಬಂದಿರ್ಲಿಲ್ಲ. ಈಗಲೂ ಅಷ್ಟೇ ಅದೇ ಒಂದು ಮನವಿಯನ್ನ ಹೇಳ್ತಾ ಇದ್ದೀನಿ. ಮತ್ತೆ ರಜೆ ಶುರುವಾದಾಗ ಮಕ್ಕಳು ಬಿಡುವಿದ್ದಾಗ ದಯವಿಟ್ಟು ಮಕ್ಕಳನ್ನ ಆಕಾಶವಾಣಿಯೊಟ್ಟಿಗೆ ತೊಡಗಿಸ್ಕೊಂಡಂಗಾಗತ್ತೆ, ಈ ತರ ನಾಟಕಗಳಲ್ಲಿ ಅವ್ರನ್ನ ಸೇರಿಸ್ಕೊಂಡಾಗತ್ತೆ.
2: ಓಕೆ, ಈಗ ಮಕ್ಕಳಿಗಾಗಿನೇ ಹಲವಾರು ಕಾರ್ಯಕ್ರಮಗಳು ನಮ್ಮಲ್ಲಿ ಪ್ರಸಾರ ಆಗ್ತಾ ಇದೆ. ಮಕ್ಕಳ ಮಂಟಪ ಇದೆ, ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗಿ ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಮಕ್ಕಳಿಗೋಸ್ಕರ ಕಥೆ ಹೇಳ್ತೀಯೋ ಹಾಡು ಹೇಳ್ತೀಯೋ ಅನ್ನುವಂಥ ಕಾರ್ಯಕ್ರಮವೂ ಕೂಡ ಪ್ರಸಾರ ಆಗ್ತಾ ಇದೆ. ಮಕ್ಕಳ ನಾಟಕಗಳಿಗೆ ಆದ್ಯತೆಯನ್ನು ಆಕಾಶವಾಣಿ ಕೊಡ್ತಾನೆ ಬರ್ತಾ ಇದೆ. ಆದರೆ ಒಂದೇ ಬಾರಿಗೆ ಮಕ್ಕಳೆಲ್ಲರನ್ನ ಒಳಗೊಳ್ಳುವಂಥದ್ದು ಕಷ್ಟ ಆಗುತ್ತೆ. ಅಂದರೆ ಸಂದರ್ಭ ಬಂದಾಗ ಆಯಾ ಮಕ್ಕಳನ್ನು ಬಳಸ್ಕೊಂಡು ಅವರ ಪ್ರತಿಭೆ ಅನಾವರಣಗೊಳಿಸಲಿಕ್ಕೆ ಆಕಾಶವಾಣಿ ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾನೆ ಇದೆ. ಸೌಮ್ಯ, ಬೇಸಿಗೆ ಈಗ ಬೇರೆ ಖಾಸಗಿಯವರು ಮಾಡುವ ಹಾಗೆ ಆಕಾಶವಾಣಿ ಬೇಸಿಗೆ ರಜೆಯ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮಗಳನ್ನು ರೂಪಿಸೋದಾಗಲಿ ಶಿಬಿರವನ್ನು ಮಾಡೋದಾಗಲಿ ಅದು ಕಷ್ಟ ಸಾಧ್ಯವಾದ ಮಾತು. ಅದು
5: ಅದೇ ನಾನು ಬಹುಶಃ ಸಾಧ್ಯವಾಗಬಹುದೇನೋ ಅಂದ್ರೆ ಶಿಬಿರ ತರ ಮಾಡಲಿಲ್ಲ ಅಂದ್ರು ಮಕ್ಕಳ ರಜೆಯಲ್ಲಿ ಇರ್ತಾರಲ್ಲ

0: ಇಲ್ಲ, ಈಗ ಅದು ಮಕ್ಕಳಿಗಾಗಿನೆ ಚೂಟಿ ಚೂಟಿ ಚುಟಕ್ ಗುಳಂ ಗುಟಕ್ ಬರ್ತಾ ಇದೆ, ಮತ್ತೆ ಪಾತಾಳದಲ್ಲಿ ಪಾಪಚ್ಚಿಯನ್ನ ಶುರು ಮಾಡಿದ್ದೇವೆ.
1: ಅದೆಲ್ಲ ಅವ್ರು ಕೇಳಿಸ್ಕೊಳ್ತಾರೆ, ಅದೇ ಆಕಾಶವಾಣಿಗೆ ಬಂದು ಅಲ್ಲಿ ಅಭಿನಯಿಸಿ ಅಂದ್ರೆ ಆಕಾಶವಾಣಿ ಜೊತೆಗೆ ಅವರು ತೊಡಗಿಸ್ಕೊಳ್ಳೋದು ಆತರ ರೀತಿಯಲ್ಲಿ ಹೇಳ್ತಾರೆ ಸರ್.
0: ಓಕೆ ಓಕೆ, ಸ್ಟುಡಿಯೋಗೆ ಕರೆದು ಅವರ ಪ್ರತಿಭೆಯನ್ನ ಅನಾವರಣಗೊಳಿಸಲಿಕ್ಕೆ ಏನಾದರೂ ಸಾಧ್ಯತೆಗಳಿವೆ ಅಂತ.
1: ಹಿರಿಯ ನಾಟಕ ಕಲಾವಿದರ ಕೈಯಲ್ಲಿ ನಾಟಕಗಳನ್ನ ಮಾಡಿಸ್ತಾ ಇದ್ದಾರೆ ಆ ತರ ಮಕ್ಕಳ ಕೈಯಲ್ಲಿ ಅಂತ ಹೇಳಿ ಅಂದ್ರೆ ಈಗ ಹೇಳಿದ್ನಲ್ಲ ಸರ್ ಒಂದ್ಸಲ ಉದಾಹರಣೆ, ಮಳಿಮಠವನ್ನ ಅಂತ ಹೇಳಿ ಮಾಡಿದ್ರು ಅಂತ ಹೇಳಿ ಮಕ್ಕಳನ್ನ ಸೇರಿಸ್ಕೊಂಡು ನಾಟಕ.
0: ಇನ್ನು ಮತ್ತೊಂದೇನು ಅಂತಂದ್ರೆ ಸೌಮ್ಯ ಅವರೇ, ಈಗ ಮಕ್ಕಳ ಸಾಹಿತ್ಯವನ್ನ ರಚನೆ ಮಾಡುವಂತವರ ಸಂಖ್ಯೆನೇ ಕಡಿಮೆ ಇದೆ, ಬೆರಳೆಣಿಕೆ ಮಾತ್ರ. ಅದರಿಂದ ಮಕ್ಕಳಿಗಾಗಿನೇ ನಾಟಕವನ್ನು ಬರೆದು ಕೊಡುವಂಥವ್ರು ಯಾರಾದರೂ ಇತ್ತು ಅಂತಂದರೆ, ಮಕ್ಕಳ ನಾಟಕಗಳನ್ನು ಬರೆಯುವಂಥವ್ರು, ಅಂಥವ್ರನ್ನ ಗುರುತಿಸಿ ಮಕ್ಕಳಿಗಾಗಿ ಹೆಚ್ಚು ಕಾರ್ಯಕ್ರಮಗಳನ್ನು ಬೇಸಿಗೆ ಸಂದರ್ಭದಲ್ಲಿ ಕೊಡುವ ಪ್ರಯತ್ನವನ್ನು ಮಾಡ್ತೇವೆ, ಅದು ಸಂಬಂಧಪಟ್ಟವರ ಗಮನಕ್ಕೆ ನಾವು ತರ್ತೇವೆ.
1: ಸರ್ ಶ್ರೀದೇವಿ ನಚಿಕೇತ ಅವ್ರ ಜೊತೆಗಿನ ಸಂದರ್ಶನ ತುಂಬಾ ಚೆನ್ನಾಗಿ ಮೂಡ್ ಬಂತು ಸರ್. ನಿಜಕ್ಕೂ ಅಂತಹ ವಿಜ್ಞಾವಂತರು ಈ ಜನಪದ ಸಾಹಿತ್ಯವನ್ನ ತುಂಬಾ ಚೆನ್ನಾಗಿ ಮುಂದುವರ್ಸ್ತಾರೆ. ಅಂದ್ರೆ ಮೊದಲ ಜನಪದ ಅಂತ ಅಂದ್ರೆ ಬಾಯಿಂದ ಬಾಯಿಗೆ ಮಾತ್ರ ಪ್ರಚಾರವಾಗ್ತಾ ಇತ್ತು, ಈಗ ನೋಡಿ ಅವರು ವಿದ್ಯಾವಂತರಾಗಿರೋದ್ರಿಂದ ಜಾಲತಾಣದಲ್ಲಿ ಅದನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಜನಗಳಿಗೆ ಅದನ್ನ ಪ್ರಚಾರ ಮಾಡಿ ಎಲ್ಲರಿಗೂ ಅದನ್ನ ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾರ್ಯ ಮಾಡ್ತಾ ಇದಾರಲ್ಲ, ತಾವು ಕಲಿತು ಅದನ್ನ ಅದು ನಿಜ ತುಂಬಾ ಒಂದು ಒಂದು ಒಂದು ಅಭಿವೃದ್ಧಿಯನ್ನ ಒಂದ್ ಕಡೆ ತೋರಿಸ್ತಾ ಇದೆ ಸರ್. ಅದು ಹಾದಿ ಅಂದ್ರೆ ಜನಪದ ಅನ್ನೋದು ಅಲ್ಲೇ ಹಳೆದು ಹೋಗ್ತಿಲ್ಲ ಅಂದ್ರೆ ಹಿರಿಯರು ಅವ್ರು ಗೊತ್ತಿದ್ದು ಹಳ್ಳಿಯಲ್ಲಿ ಅವ್ರವ್ರು ಬಾಯಿ ಬಾಯಿಯಿಂದ ಹೇಳ್ಕೊಳ್ತಾ ಇದ್ರು. ಆದ್ರೆ ಈಗ ಜಾಲತಾಣವನ್ನು ವಿದ್ಯಾವಂತರು ನೋಡಿ ಯಾವ ರೀತಿ ಜಾಲತಾಣವನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದು ಒಂದು ತುಂಬಾ ಒಂದು ಸಂತೋಷದ ವಿಷಯ. ಈ ರೀತಿ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಸರ್ ಜಾಲತಾಣಗಳನ್ನ.
0: ಯಾವುದೇ ಒಂದು ಪ್ರಕಾರ ಉಳ್ಕೋಬೇಕಾದ್ರೆ ಬಳಸಬೇಕಾಗುತ್ತೆ, ಹೆಚ್ಚು ಹೆಚ್ಚು ಬಳಸಬೇಕಾಗುತ್ತೆ. ಮತ್ತೆ ತಂತ್ರಜ್ಞಾನ ಅನ್ನುವಂಥದ್ದು ಎಲ್ಲ ಕಾಲದಲ್ಲೂ ಇರುವಂಥದ್ದೇನೆ, ಅದು ಅಪ್ಡೇಟ್ ಆಗ್ತಾ ನಾವು ಈಗ ಏನು ನೋಡ್ತಾ ಇದ್ದೇವೆ, ಇದನ್ನು ನೋಡೋದಕ್ಕೆ ಸಾವಿರಾರು ವರ್ಷಗಳ ಒಂದು ಪರಂಪರೆ ಇದೆ ಅದಕ್ಕೆ. ಅದರಿಂದ
1: ನಾನು ಹೇಳೋದೇನು ಅಂದ್ರೆ, ಇದ್ರೆ ವಿದ್ಯಾವಂತರು ಜನಪದವನ್ನ ಕಲಿಯೋದ್ರಿಂದ ಯಾವ ರೀತಿ ಉಪಯೋಗ ಆಗ್ತಾ ಇದೆ ನೋಡಿ ಅಂತ ಅದನ್ನ ನಾನು ಹೇಳ್ತಾ
0: ನಾನು ಅಲ್ಲಿಗೆ ಬರ್ತಾ ಇದ್ದೆ.
1: ಅವ್ರು ಕಲ್ತಿರೋದ್ರಿಂದಾಗಿ ಈ ತರ ಒಂದು ಈ ಒಂದು ಮಾಧ್ಯಮದನ್ನು ಉಪಯೋಗಿಸ್ಕೊಂಡು ಅವರು
0: ಒಂದು ಅಪಾಯ ಇದೆ ಸೌಮ್ಯ ಅವರೇ. ಏನು ಅಂತಂದ್ರೆ, ಜನಪದ ಅನ್ನುವಂಥದ್ದು ಏನಿದೆ ಅದು ಗ್ರಾಮೀಣ ಪ್ರತಿಭೆ, ಅದು ಗ್ರಾಮೀಣರ ಪ್ರತಿಭೆ, ಅದು ಗ್ರಾಮೀಣರ ಸಂಪತ್ತು, ಅದು ಬದುಕಿನ ಬಿಂಬ, ಅದು ಜನಪದ ಅನ್ನುವಂಥದ್ದು. ಅದನ್ನ ಉಳಿಸ್ಕೊಳ್ಬೇಕು, ಅದು ವಿದ್ಯಾವಂತರು ಈ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ಬಹಳ ಸಮರ್ಥವಾದಂಥ ಅಭಿಪ್ರಾಯ. ಆದರೆ ವಿದ್ಯಾವಂತರ ಬಾಯಿಗೆ ಅದು ಬರ್ತಾ ಇದ್ದಾರೆ, ಸ್ವರೂಪನೇ ಬೇರೆ ಆಗ್ಬಿಡ್ತದೆ, ಇದು ಅಪಾಯ ಇದೆ. ಯಥಾವತ್ತಾಗಿ ಅದನ್ನು ಉಳಿಸ್ಕೊಳ್ಬೇಕಾದಂಥದ್ದು ವಿದ್ಯಾವಂತರ ಜವಾಬ್ದಾರಿ ಆಗಬೇಕು. ಯಾಕೆ ಅಂತಂದರೆ ಜಾನಪದದ ಹೆಸರಿನಲ್ಲಿ ಇನ್ನೇನೇನೇನೋ ಗಿಮಿಕ್ಗಳನ್ನು ಮಾಡಿ ಆ ಇರುವಂಥದ್ದನ್ನು ಕೆಡಿಸುವ ಅಪಾಯಗಳು ಕೂಡ ಇರುತ್ತೆ. ಯಥಾಸ್ಥಿತಿಯಲ್ಲಿ ಅದು ನಮಗೆ ನಮ್ಮ ನಾಲಿಗೆಗೆ ಅದು ಒಲಿದು ಬಂದರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ. ಆ ಪ್ರಯತ್ನದಲ್ಲಿ ಒಂದಷ್ಟು ವಿದ್ಯಾವಂತರು ಮಾಡ್ತಾ ಇದ್ದಾರೆ
1: ಖಂಡಿತ ಇಲ್ಲ. ಅವರು ಮಾಡ್ತಾ ಇದಾರಲ್ಲ ಸರ್ ನೋಡಿ, ಅವರು ತಂಡಗಳನ್ನ ಕಟ್ಕೊಂಡು ಯಾವುದೇ ಒಂದು ಅದಕ್ಕೆ ಕುತ್ತು ಬರದೆ ಇರೋ ಹಾಗೆ ಜನಪದ ಕಲೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ರಲ್ಲ ಸರ್ ರಾಜಶೇಖರ್ ಅವರು ಆ ತರ.
0: ಓಕೆ ಓಕೆ ಸೌಮ್ಯ,
1: ಒಂದು ಹೊಂಗಿರಣ ಕಾರ್ಯಕ್ರಮ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸರ್. ಅದರಲ್ಲಿ ತಗೊಳ್ಕೊಳ್ತಿರೋ ವಸ್ತು ವಿಷಯಗಳು ತುಂಬಾ ಚೆನ್ನಾಗಿದೆ ಸರ್. ವಿಶ್ವದಾದಿಯರ ದಿನದ ಬಗ್ಗೆ ಆಗ್ಬೋದು, ಸಾಕು ಪ್ರಾಣಿಗಳ ಬಗ್ಗೆ ಆಗ್ಬೋದು, ಇನ್ನೆಂತೂ ಸಸ್ಯಗಳು ಯಾವ್ದು ವಿನಾಶದ ಅಂಚಿಗೆ ಹೋಗ್ತಿರೋ ಸಸ್ಯಗಳನ್ನ ಉಳಿಸಿ ಅನ್ನೋ ವಿಚಾರವನ್ನೇ ಆಗ್ಬೋದು ಸರ್. ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಊರಲ್ಲಿ ನಾನು ಹಿಂಗೆ ಹಿಂದೆನೂ ಹೇಳಿದ್ದೆ ಸರ್, ಸಿದ್ದರಬೆಟ್ಟ ಅಲ್ಲಿರುವ ಔಷಧಿ ಸಸ್ಯಗಳನ್ನ ಈಗಲೂ ಕಾಪಾಡಿಕೊಂಡು ಅದನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಸರ್. ಒಟ್ಟಲ್ಲಿ ತುಂಬಾ ಒಂದು ಉಪಯುಕ್ತ ಮಾಹಿತಿಗಳು ನಮಗೆ ಹೊಂಗಿರಣದಿಂದ ಸಿಗ್ತಾ ಇದೆ. ಮತ್ತೆ ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ ಮಹಿಳಾ ರಂಗದಲ್ಲಿ ನಮ್ಮ ಹೊಸ ಉದ್ಘೋಷಕಿಯರು ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಸರ್. ಅದು ಮಹಿಳಾ ದಿನಾಚರಣೆ ಬಗ್ಗೆನೆ ಆಗ್ಬೋದು, ವಿಶ್ವ ಕಾರ್ಮಿಕರ ದಿನಾಚರಣೆ ಬಗ್ಗೆ ಆಗ್ಬೋದು, ಒಂದು ಅರ್ಥಪೂರ್ಣವಾದ ಒಂದು ಸಂದರ್ಶನಗಳನ್ನ ನಡೆಸ್ತಾರೆ. ಆಮೇಲೆ ಇಂತ ನಾಟಕಗಳನ್ನೇ ಆಗ್ಬೋದು, ಮತ್ತೆ ವೈದ್ಯರ ಜೊತೆ ಆಪ್ತ ಸಮಾಲೋಚನೆ ಆಗ್ಬೋದು. ಪ್ರತಿಯೊಂದು ಒಂದು ಹೊಸ ಹೊಸ ರೀತಿಯಲ್ಲಿ ಮಹಿಳಾ ರಂಗವನ್ನ ಅವರು ಸಾಧಿಸ್ತಾ ಇದ್ದಾರೆ. ಮತ್ತೆ ಅದೇ ತರ ಮೈಸೂರು ಜಂಕ್ಷನ್ ಅಲ್ಲಿ ಹೇಳಿದ್ರು ದಿಗ್ವಿಜಯ್ ಸರ್ ಮತ್ತೆ ಅವರು ಟೀಮ್ ಅವರು ಆಕಾಶವಾಣಿ ಅವರು ಯಾವ ರೀತಿ ಒಂದು ಕೆಲಸವನ್ನ ಮಾಡ್ತಾ ಇದಾರೆ, ಅದ್ರ ಹಿಂದೆ ಎಷ್ಟು ಪರಿಶ್ರಮ ಇದೆ ಅಂತ. ನಿಜಕ್ಕೂ ಅದು ಮುಖಸ್ತುತಿ ಅಂತೂ ಖಂಡಿತ ಅಲ್ಲ ಸರ್, ಅದು ನಿಜ, ಅದು ಸತ್ಯ ಸರ್. ಯಾಕಂದ್ರೆ ಅಷ್ಟು ನಿಮ್ಗಳ ಪರಿಶ್ರಮ ಇರೋದ್ರಿಂದ ಇಂತಹ ಒಳ್ಳೆ ಒಂದು ಔಟ್ಪುಟ್ ನಮ್ಗೆ ಸಿಗ್ತಾ ಇದೆ ಸರ್, ಇಂತ ಒಳ್ಳೆ ಕಾರ್ಯಕ್ರಮ ನಮ್ಗೆ ಕೇಳಕ್ ಸಿಗ್ತಾ ಇದೆ. ಕೊನೆಯದಾಗಿ ಗೇಮ್ ಶೋ ಅಲ್ಲಿ ಈ ವಾರ

0: ನಾನು ಸುಧಾರಾಜ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತಿದ್ದೀನಿ. ಒಳ್ಳೆಯ ಒಂದು ಗಣಿತದ ವಿಚಾರವನ್ನ ತೆಗೆದುಕೊಂಡು ಅವರು ಒಂದು ಪ್ರಶ್ನೆಗಳನ್ನ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ನಮ್ಮ ಬಾಲ್ಯವನ್ನ ನೆನಪಿಸ್ತು, ರೋಮನ್ ಅಂಕಿಗಳು ಇದೆಲ್ಲ ಬಂದಾಗ ನಮ್ಮ ಬಾಲ್ಯವನ್ನ ನೆನಪಿಸ್ತು. ತುಂಬಾ ಒಂದು ಖುಷಿ ಆಯ್ತು ನನ್ಗೆ ಆ ಕಾರ್ಯಕ್ರಮ ಕೇಳಿ. ಏನ್ ತೋಣು ಅಷ್ಟೇ ಸರ್, ಪ್ರತಿ ವಾರ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸರ್.
1: ಓಕೆ ಸೌಮ್ಯವರೇ, ಧನ್ಯವಾದಗಳು ಕರೆ ಮಾಡಿ ಮಾತಾಡೋದಕ್ಕೆ.
0: ಧನ್ಯವಾದ.
1: ಆಕಾಶವಾಣಿ,
2: ಹಲೋ ನಮಸ್ಕಾರ ಸರ್.
1: ಯಾರು?
2: ನಾನು ನಂಜೂರಿಂದ ಮಹೇಶ್ ಮಾತಾಡ್ತಾ ಇದ್ದೀನಿ.
1: ಹೇಳಿ ಮಹೇಶ್.
2: ಹಾಂ, ಈ ವಾರ ಅಂತೂ ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ಅದ್ಭುತ ಸರ್. ಸಾಧ್ಯ ಆದರೆ ಮುಂದಿನ ವಾರ ನಮ್ಮ ಬೇಂದ್ರೆ ಮಂಜುನಾಥ್ ಸರ್ ಅವ್ರನ್ನ ಒಂದು ನಿಮ್ಮೊಂದಿಗೆ ಆಕಾಶವಾಣಿಗೆ ಬರಮಾಡಿ ಸರ್. ಅವ್ರನ್ನ ಮಾತಾಡಿಸಿ ತುಂಬ ದಿನ ಆಯಿತು. ಅವ್ರು ಬಂದರೆ ಅವ್ರ ಜೊತೆ ಒಂಚೂರು ಚರ್ಚೆ ಮಾಡ್ಬೋದು.
1: ಮುಂದಿನ ಬುಧವಾರನಾ?
2: ಮುಂದಿನ ಬುಧವಾರ ಅಂತಲ್ಲ ಸರ್, ಮುಂದಿನ ದಿನಗಳಲ್ಲಿ.
1: ಮುಂದಿನ ದಿನಗಳಲ್ಲ,
2: ಮುಂದಿನ ದಿನಗಳಲ್ಲಿ. ಹೌದು,
1: ನೋಡೋಣ.
2: ಮುಂದಿನ ದಿನ ಬುಧವಾರ ಆಗ್ಬೋದು ಅಥವಾ ಮುಂದಿನ ತಿಂಗಳಾಗ್ಬೋದು ಸರ್.
1: ಹೌದಾ?
2: ಅವ್ರು ಫ್ರೀ ಯಾವಾಗ ಆಯ್ತಾರೆ ಅವಾಗ ನಿಮ್ಮೊಂದಿಗೆ ಆಕಾಶವಾಣಿಗೆ ಅವ್ರು ನಿಮ್ ಜೊತೆ ಒಂಚೂರು.
1: ಏನ್ ಮಾಡೋದಪ್ಪ, ನಿಮ್ಮ
2: ಮಾತಾಡ್ಸಂಗ ಆಗುತ್ತೆ ಸರ್.
1: ನಿಮ್ಮ ಆಸೆ ಈಡೇರೋದಿಲ್ವಲ್ಲ, ಯಾಕೆಂದ್ರೆ
2: ತುಂಬಾ ದಿನ ಆಯ್ತು ಅವ್ರು ಮಾತಾಡ್ತೀವಿ. ಎಷ್ಟು ತುಂಬಾ
1: ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಇದು ಮಹೇಶ್ ಅವ್ರೆ, ಅವ್ರು ಕರೆಸ್ಬೋದಾಗಿತ್ತು, ಅವ್ರು ಬರಕ್ ಆಗಲ್ಲ, ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಆಗಲ್ಲ. ಇನ್ ಮುಂದೆ 31ಕ್ಕೆ ಅವ್ರು ನಿವೃತ್ತಿ ಆಗ್ಬಿಡ್ತಾರಲ್ಲಪ್ಪ. ಹೇಳಿ.
2: ದಯವಿಟ್ಟು ಈ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಅಧಿಕಾರಿಗಳನ್ನ ಒಂದ್ಸಲ ಬರಮಾಡಿ. ಯಾಕಂದ್ರೆ ಕಳೆದ ತಿಂಗಳು ಒಂದು ಕಾರ್ಯಕ್ರಮ ಬಂತು, ಸೋಮನಾಥ ದೇವಾಲಯ ಅಂತ ಹೇಳಿ ಗುಜರಾತ್ದು. ಪತ್ರಿಕೆ ಮತ್ತು ಟಿವಿಗಳಲ್ಲಿ ಸಿಕ್ಕಾಪಟ್ಟೆ ಜಾಹೀರಾತು ಬಂತು ಸರ್. ನಮ್ಮ ಆಕಾಶವಾಣಿಯಲ್ಲಿ ಜಾಹೀರಾತೆ ಬರಲಿಲ್ಲ. ಆಕಾಶವಾಣಿಗೆ ಇಂಥ ಜಾಹೀರಾತುಗಳು ಬೇಕು ಸರ್. ಬರೀ ಕಾರ್ಯಕ್ರಮಗಳಿಂದ ಉಪಯೋಗ ಆಗೋ ಬದಲು ಜಾಹೀರಾತು ಇರಲಿ.
1: ಇಲ್ಲ ನಿಮಗೆ, ಅಲ್ಲಲ್ಲ, ನೀವು ಒಬ್ಬ ಸಾರ್ವಜನಿಕರಾಗಿ ಮಾತಾಡುವಂಥದ್ದು ಸರಿ, ಆದರೆ ನಮಗೆ ನಮ್ಮದೇ ಆದಂಥ ಒಂದು ನೀತಿ ಸಂಹಿತೆ ಇರುತ್ತೆ. ಅದರ ಆವರಣದಲ್ಲೇ ನಾವು ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗುತ್ತೆ, ಪ್ರಚಾರವನ್ನು ಕೊಡಬೇಕಾಗುತ್ತೆ. ನಾವು ಇನ್ನು ಇತರ ಮಾಧ್ಯಮಗಳು ಮಾಡ್ತು, ಇದ್ಯಾಕೆ ಮಾಡಲಿಲ್ಲ ಅಂತ ಕೇಳುವಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತ ಅನಿಸುತ್ತೆ ಮಹೇಶ್.
2: ಹಾಂ, ನೀವು ಕೇಳಿದ್ರೆ ಸರ್ ನಾವು ಕೇಳ್ತೀವಿ ಸರ್ ಅದನ್ನ.
1: ಇಲ್ಲ, ನಾವು ಹಾಗೆ ಏಕಾಏಕಿ ಬಂದ್ಬಿಟ್ಟು ಅವ್ರನ್ನ ಕರೆದು ಲಿಸನರ್ಸ್ ಜೊತೆ ಮಾತಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಸಂದರ್ಭ ಬರಲಿ, ನೋಡೋಣ. ಓಕೆ ಓಕೆ, ನಮಸ್ಕಾರ.
2: ಏನಾಗಿದೆ ಯುವ ಪೀಳಿಗೆ ಈ ಕ್ರಿಕೆಟ್ ಬಗ್ಗೆ ಆಸಕ್ತಿ ವಹಿಸಿ ಪ್ರತಿಯೊಂದು ಮಕ್ಕಳು ಕೂಡ ಒಂದು ಚಿಕ್ಕ ಮಕ್ಕಳು ಕೂಡ 18 ವಿರಾಟ್ ಕೊಹ್ಲಿ ಅನ್ನ ಸರ್ ತಿಳ್ಕೊಂಡು ವಿಜೃಂಭಿಸ್ತಾ ಇದ್ದಾರೆ. ಇದೇ ರೀತಿ ಒಂದು ಅವಕಾಶ ಮುಂದಿನ ಒಂದು 10 ವರ್ಷಗಳು ಮೈಸೂರು ಆಕಾಶವಾಣಿ 100ರ ಸಂಭ್ರಮದೊಳಗಡೆ ಇದೇ ಒಂದು ಅವಕಾಶ ಬಂದೇ ಬರ್ತದೆ ಅನ್ನೋ ಒಂದು ನಂಬಿಕೆ ನಮಗೆ.
1: ನಮ್ಮ
2: ಮಕ್ಕಳೆಲ್ಲ ಟೀ ಶರ್ಟ್ ತಗೊಂಡು ಅದ್ರ ಮೈಸೂರು ಆಕಾಶವಾಣಿ ತೊರ್ಕೊಂಡು ಇನ್ನೂ ಒಂದು ಎತ್ತರದ ಸ್ಥಾನಕ್ಕೆ ಆಕಾಶವಾಣಿನ ನಾವು ತಗೋಬೇಕು, ನಮ್ಮನ್ನ ಆಕಾಶವಾಣಿನೂ ಆಶೀರ್ವದಿಸಬೇಕು ಅನ್ನೋ ಒಂದು ಬಯಕೆ ನಮ್ಗಿದೆ ಸರ್.
1: ಅದು ಸಾರ್ವಜನಿಕರ ನಿರ್ಧಾರಕ್ಕೆ ಬಿಟ್ಟಿದ್ದು, ನಾವು ಅದ್ರ ಬಗ್ಗೆ ಏನು ಹೇಳಲಿಕ್ಕಾಗಲ್ಲ ಮಹೇಶ್ ಅವರೇ. ಅಭಿಮಾನವನ್ನ ತೋರಿಸಿ ಅಂತ ಹೇಳುವಂತದಲ್ಲ, ಅಭಿಮಾನವನ್ನ ತೋರಿಸಬೇಕಾದಂಥದ್ದು ಸಾರ್ವಜನಿಕರ ಕೆಲಸ ಅದು.
2: ಸರಿ,
1: ನಮಸ್ಕಾರ. ಆಕಾಶವಾಣಿ, ಹಲೋ.
3: ಹಲೋ ಸರ್,
1: ನಮಸ್ಕಾರ. ಯಾರು
3: ಸರ್? ನಾಗಮಧು ಅಂತ, ದಟ್ಕಳ್ಳಿಯಿಂದ.
1: ಯಾರು?
3: ದಟ್ಕಳ್ಳಿಯಿಂದ ನಾಗಮಧು ಅಂತ.
1: ನಾಗಮಧು, ಹೇಳಿ ನಾಗಮಧು ಅವರೇ.
3: ಸರ್ ಏನಿಲ್ಲ, ಒಂದು ಈ ಬಾಂಬೆ ವಿವಿಧ ಭಾರತಿಯಲ್ಲೆಲ್ಲ ಈ ರಿಟೈರ್ಡ್ ಆದವ್ರಿಗೆ ಪ್ರೋಗ್ರಾಮ್ ಕೊಡಿಸ್ತಾ ಇರ್ತಾರೆ 9 to 9:30. ಆದ ತರ ನಿಮ್ ರಿಟೈರ್ಡ್ ಆಗಿರೋರು ಟೆಕ್ನಿಕಲ್ ಇರ್ಬೋದು, ದೂರದರ್ಶನ ಇರ್ಬೋದು, ಮಹೇಶ್ ಅವರು ಹೇಳಿದ್ರು ಮಾತಾಡೋದು ಅಂತ ಹೇಳಿ, ಈವನ್ ಬೇಂದ್ರೆ ರಿಟೈರ್ಡ್ ಆದ್ರೂ ಕೂಡ ರಿಟೈರ್ಡ್ ಯಾರು ಆಗಿದ್ದಾರೆ ಈಗ ಅವ್ರನ್ನ ಕರೆಸಿ ತಿಂಗಳಿಗೆ ಒಂದ್ಸರಿ ಅಥವಾ ಮಂತ್ ಎಂಡ್ ಅಲ್ಲಿ ಅಥವಾ 11 o'clock ಒಂದು ಪ್ರೋಗ್ರಾಮ್ ಕೊಡಿಸ್ಬೋದಲ್ಲ ಅವರಿಂದ ಒಂದು 1 hour.
1: ಇಲ್ಲಿ ನಾಗಮಧವರೇ, ತಾವ್ ಏನ್ ಮಾಡ್ಕೊಂಡಿದ್ರಿ?
3: ನಾನು ಕೆಪಿಟಿ ಸರ್ ಕಾವೇರಿ ಬೆಂಗಳೂರಲ್ಲಿದ್ದೆ ಸರ್, ರಿಟೈರ್ಡ್ ಆಗಿ ಮೈಸೂರಿಗೆ ಬಂದು 5 ವರ್ಷ.
1: ಬಹಳ ಸಂತೋಷ. ಒಂದು ಇಲಾಖೆಯಲ್ಲಿ ಕೆಲಸ ಮಾಡಿದಿರಿ, ನೋಡಿ, ಇದು ಕೇಂದ್ರ ಸರ್ಕಾರದ ಸಂಸ್ಥೆ, ಇಲ್ಲಿ ಬೇರೆ ಬೇರೆ ಭಾಗಗಳಿಂದ ಬಂದು ಇಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಒಂದು ವರ್ಗಾವಣೆಗೊಂಡಂಥವರು ಮೈಸೂರಿನಲ್ಲೇ ನಿಲ್ಲಬಹುದು ಅಥವಾ ತಮ್ಮ ಸ್ವಂತ ಊರುಗಳಿಗೆ ಹೋಗಬಹುದು. ಅದರಿಂದ ಇದೊಂದು ಟ್ರಾನ್ಸ್ಫರಬಲ್ ಜಾಬ್ ಆಗಿರೋದ್ರಿಂದ ಎಲ್ಲರೂ ಮೈಸೂರಿನಲ್ಲೇ ಉಳ್ಕೊಳ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉಳ್ಕೊಂಡಂಥ ಕೆಲವರಲ್ಲಿ ಅವರು ಬಂದು ಇಲ್ಲಿ ಮಾತಾಡ್ತೇವೆ, ನಾವು ಪ್ರೋಗ್ರಾಮ್ ಮಾಡಬೇಕು ಅನ್ನುವಂಥ ಆಸಕ್ತಿಯನ್ನು ತೋರಿಸುವಂಥವ್ರ ಸಂಖ್ಯೆಯೂ ಕೂಡ ಮುಖ್ಯ ಆಗುತ್ತಲ್ವಾ? ಅದರಿಂದ ಏನಾಗುತ್ತೆ, ನಾವೀಗಾಗಲೇ ಅನೇಕರು ನಮ್ಮಲ್ಲಿ ರಿಟೈರ್ ಆದಂಥವ್ರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ, ಈಗಲೂ ಕೂಡ ಕಾರ್ಯಕ್ರಮ ಬರ್ತಾ ಇದೆ. ಈಗ ಶ್ರೀನಿವಾಸ್ ಪ್ರಸಾದ್ ಅವರು ಸಿನಿಮಾಯಾನ ಅಂತ ಮಾಡ್ತಾ ಇದ್ದಾರೆ, ಹಾಡು ಹೇಳಿದ ಕಥೆ ಅಂತ ಮಾಡಿದ್ರು, ಈ ಥರದ್ದೆಲ್ಲವೂ ಮಾಡ್ತಾರೆ. ಮತ್ತು ಎಸ್ ಸುಬ್ರಹ್ಮಣ್ಯವರು ಕೂಡ ಆಕಾಶವಾಣಿಗೆ ಬಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಸುರೇಂದ್ರನಾಥ್ ಸಾತ್ವಿಕ್ ಅವರು ಕೂಡ ಬಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ, ದಿವಾಕರ ಹೆಗಡೆಯವರು ಕೂಡ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಅವರನ್ನು ಇಲ್ಲಿ ಕೂರಿಸ್ಕೊಂಡು ಮಾತನಾಡಿಸುವಂಥದ್ದನ್ನು ಒಮ್ಮೆ ಮಾತ್ರ ನಾವು ಮಾಡಲಿಕ್ಕೆ ಸಾಧ್ಯ. ಯಾವಾಗ ಅಂದರೆ ಅವರ ನಿವೃತ್ತಿಯ ದಿನ ಮಾತ್ರ. ಅದರಿಂದ ಅವರನ್ನು ನಿರಂತರವಾಗಿ ಇಲ್ಲಿ ಬಳಸ್ಕೊಳ್ಳುವಂಥದ್ದು ಸ್ವಲ್ಪ ಸಮಸ್ಯೆ ಆಗಬಹುದು. ನಿಮ್ಮ ಆಲೋಚನೆ ಸರಿ ಇದೆ.
3: ಅದೆಲ್ಲ ಇದ್ರಲ್ಲಿ ವಿವಿಧ ಭಾರತಿ ಬಾಂಬೆಲಿ ಬರುತ್ತೆ, ಕಮಲ್ ಶರ್ಮಾ ಇರ್ಬೋದು, ಈ ತರ ಎಲ್ಲ ಕೆಲವರನ್ನ ಕರೆದು 1930 ಮಾತಾಡ್ತಾರೆ.
1: ಅಲ್ಲ ಅದು ಮಾತಾಡಬಹುದು, ಏನು ಅಂದ್ರೆ ಒಂದು
3: ಅವರೇ ಪ್ರೋಗ್ರಾಮ್ ನಡೆಸ್ಕೊಂಡು ನೀವು ಮಾಡ್ತಾರೆ, ಅದೇ ತರ ಕಂಟಿನ್ಯೂಸ್.
1: ಖಂಡಿತ ಖಂಡಿತ, ಅವ್ರಿಗೆ ಒಂದು ದಟ್ಟವಾದಂತ ಅನುಭವ ಇದ್ದಾಗ, ಮತ್ತೆ ಈಗ ಯಾವುದೋ ಒಂದು ಕ್ಷೇತ್ರದಲ್ಲಿ ಒಂದು ಅನುಭವ ಇದ್ದಾಗ, ಈಗ ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಆಗಿರ್ಬೋದು, ಅಥವಾ ಅವರ ಒಂದು ಆಸೆ ಯಾವ ಬರವಣಿಗೆಯಲ್ಲಿ ರೂಢಿಸ್ಕೊಂಡಿರಬಹುದು, ಅಥವಾ ಇನ್ನೇನೋ ಅವರು ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇರಬಹುದು, ಆ ಥರದಲ್ಲಿ ಅವ್ರು ತೊಡಗಿಸ್ಕೊಂಡಿದ್ರೆ ಅಂಥವ್ರನ್ನ ಕರೆದು ಮಾತಾಡಿಸಿದ್ರೆ ಒಂದು ಔಚಿತ್ಯ ಅಂತ ಅನಿಸುತ್ತೆ. ಇನ್ನು ಉಳಿದ ಹಾಗೆ ಏನಾಗುತ್ತೆ ಅಂದರೆ, ಅವ್ರು ಅಲ್ಲೇನೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ, ನಾವು ಹಾಗೆ ಮಾಡಬೇಕು ಅಂತ ಹೊರಟಾಗ ಕೆಲವೊಮ್ಮೆ ಫ್ಲಾಪ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಅದರಿಂದ ಅದೆಲ್ಲವನ್ನು ತೂಗಿ ಅಳೆದು ಅನಂತರ ನಾವು ನಿರ್ಣಯವನ್ನು ಮಾಡಬೇಕಾಗುತ್ತೆ. ನಾಗಮಧು ಅವರೇ,
3: ಒಂದೆರಡು ಅಬ್ಸರ್ವೇಷನ್ ಇದೆ
1: ಹೇಳಿ.
3: ಒಂದು ಈಗ ಕೃಷ್ಣಮೂರ್ತಿ ಅವರು ಅವರು ಅಡ್ರೆಸ್ ಅವ್ರ ಹತ್ರ ನಂಬರ್ನ ಕೇಳುವಾಗ 100 ಸರಿ ಅವ್ರ ಹತ್ರನೇ ಯಾಕೆ ಕೇಳ್ತಾರೆ, ಒಂದು ಇವ್ರು ಹೇಳ್ಬೋದಲ್ಲ, ಕೊನೆಯಲ್ಲಿ ಏನಾಗುತ್ತೆ ಕೃಷ್ಣಮೂರ್ತಿಗೆ ಬಂದ್ಬಿಡ್ತಾರೆ ಅವರು. ಫಸ್ಟ್ ಒಂದು ನಂಬರ್ ಹೇಳಿ ನೀವು ಅಂತಾರೆ, ಸೆಕೆಂಡ್ ಇನ್ನೊಂದ್ ಸರಿ ಹೇಳ್ಬಿಡಿ ಅಂತಾರೆ. ಸುಮಾರು ಕಡೆ 2-3 ಸರಿ ಯಾಕೆ ಕೇಳಿಸ್ಬೇಕು, ಇನ್ನ ಯಾರೊಬ್ರು ಹಾಗಲ್ಲ ನೀವು ಹೇಳದೆ ಬಿಡದೆ ಇಲ್ಲ
1: ಅಂತ. ನಾನು ಒಂದು ಒಂದು ತಮಾಷೆಗೆ ಅದನ್ನು ಸ್ವೀಕರಿಸಿ ನೀವು ಅದನ್ನು ನಾನು ಹೇಳ್ತಾ ಇದ್ದೀನಿ. ಈಗ ಅವರು 3 ಸರ್ತಿ ಅವರು ಒಬ್ಬರೇ ಹೇಳೋದ್ರಿಂದ ತೊಂದರೆ ಏನಾದರೂ ಆಗ್ತಾ ಇದೆ, ಏನೋ ಸಂಖ್ಯೆ ಏನಾದರೂ ಬದಲಾವಣೆ ಆಗ್ಬಿಡ್ತದ?
3: ಯಾಕಂದ್ರೆ ಸುಬ್ರಹ್ಮಣ್ಯ ಇರುವಾಗ ಅವ್ರು ಏನ್ ಮಾಡ್ತಾರೆ, 3 ಸರಿ ಕನ್ನಡದಲ್ಲಿ ಮೊದಲೇ ಹೇಳ್ಬಿಡ್ತಾ ಇದ್ರು.
1: ಓಕೆ,
3: ಇವರು ಅವರು ಕಾಪಿ ಮಾಡೋದು ಬೇಡ ಅಂತ.
1: ಒಬ್ಬೊಬ್ಬರ ಸಂದರ್ಶನದ ಸ್ವರೂಪ ಬೇರೆ ಇರುತ್ತೆ, ಅದು ಹೀಗೆ ಇರಬೇಕು ಅಂತೇಳಿ ನಾವು ಸಿದ್ಧ ಮಾದರಿಯನ್ನ ಇಟ್ಕೊಂಡು ನಾವು ಇಲ್ಲ ಇಲ್ಲ ಇಲ್ಲ, ನಾಗಮಧು ಅವರೇ ಮುಕ್ತವಾಗಿ ಮಾತಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ, ಮಾತಾಡಬಹುದು. ಓಕೆ,
3: ಆಮೇಲೆ ಕೆಲವು ದೂರವರು ಹೆಸರು ಹೇಳದೇ ಇಲ್ಲ, ಸುಮ್ಮನೆ ಬಂದ್ಬಿಡ್ತಾರೆ. ಕೇಂದ್ರ ಸರ್ಕಾರದ ಡಿಸಿಪ್ಲಿನ್ ಇರ್ಬೇಕಂತ ನನ್ನ ಅನಿಸಿಕೆ.
1: ಹೆಸರು ಹೇಳಬೇಕು ಬೆಳಿಗ್ಗಿನ ಹೊತ್ತಿನಲ್ಲಿ, ಹೆಸರು ಖಂಡಿತ ಹೇಳೇ ಹೇಳ್ತಾರೆ,
3: ಬೆಳಿಗ್ಗೆ ಹೇಳ್ತಾರೆ. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ಪೂರ್ಣಿಮಾ ಅಂತ ಇಟ್ಕೊಂಡು ಅವ್ರು ಹೇಳೋದಿಲ್ಲ, ಇದುವರೆಗೂ ನಾನು ಮೇಲ್ ಕೂಡ ಮಾಡಿದ್ದೀನಿ.
1: ಓಕೆ,
3: ಅದೇನಂದ್ರೆ ನೀವು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಬರುತ್ತೆ ಅಂದ್ಮೇಲೆ ಒಂದು ಪ್ರೋಟೋಕಾಲ್
1: ನೋಡಿ, ಪರ್ಟಿಕ್ಯುಲರ್ ಆಗಿ ನೀವು ಹೆಸರನ್ನ ಸಂಬೋಧಿಸಿದ್ರು ಇರೋದ್ರಿಂದ ನಾವು ಅವ್ರ ಗಮನಕ್ಕೆ ಖಂಡಿತ ತರ್ತೇವೆ ನಾಗಮಧು ಅವರೇ. ಓಕೆ,
3: ಥ್ಯಾಂಕ್ ಯು ಸೋ ಮಚ್ ಸರ್.
1: ನಮಸ್ಕಾರ, ನಮಸ್ಕಾರ. ಹಲೋ ಆಕಾಶವಾಣಿ.
4: ನಮಸ್ತೆ ಸರ್, ನಾನು ವೆಂಕಟೇಶ್ ಬದನವಾಡ ಗ್ರಾಮದಿಂದ ಸರ್.
5: ವೆಂಕಟೇಶ್ ಅವರೇ ಹೇಳಿ.
4: ಹಾ, ಅದೇ ಮೇಡಮ್, ನಿನ್ನೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಸಂಜೆ 5 ಗಂಟೆ ಪ್ರಸಾದ ಅವರ ಕಾರ್ಯಕ್ರಮ ಚೆನ್ನಾಗಿತ್ತು, ನಾರಾಯಣ
5: ಹೃದಯಾಲಯ ಸ್ಪೆಷಾಲಿಟಿ ಆಸ್ಪತ್ರೆ.
4: ಹೌದು ಮೇಡಮ್, ಅದು ಮತ್ತೆ ಅಂಗುಲಿಮಾಲಾ ಅಂತೇಳಿ ಶುಕ್ರವಾರ ಪ್ರಸಾರವಾದ್ದು ನಾಟಕ 4 ಗಂಟೆಲಿ. ಮತ್ತೆ ಇದು ಮತ್ತೆ ವಿಶ್ವ ಬಿಪಿ ದಿನಾಚರಣೆ ನಿಮಿತ್ತ ಪ್ರಸಾರವಾದ ಸುದೀರ್ಘವಾಗಿ ಒಂದ 25-30 ನಿಮಿಷ ಅಂತ ಕಾಣಿಸುತ್ತೆ, ಚೆನ್ನಾಗಿ ಮೂಡ್ ಬಂತು ಮೇಡಮ್ ಅದು ಆರೋಗ್ಯ ಕಾರ್ಯಕ್ರಮ. ಮತ್ತೆ ಮಹಿಳೆಯ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕಾರ್ಯಕ್ರಮ, ಅದು ಲಕ್ಷ್ಮೀನಾಗೇಂದ್ರ ಮೇಡಮ್ ನಡೆಸ್ಕೊಟ್ರು, ಅದು ಚೆನ್ನಾಗಿತ್ತು. ಮತ್ತೆ ಇವರು ರಂಗಭೂಮಿ ಕಲಾವಿದೆ ಜನಪದ ಗೀತೆ ಡಾಕ್ಟರ್ ಉಮೇಶ್ ಅವರು ನಡೆಸ್ಕೊಟ್ಟದ್ದು 3 ಗಂಟೆಯಲ್ಲಿ ಮಂಡ್ಯದವರು ನಚಿಕೇತ್ ಅಂತ, ಏನೋ ಇವರು ಬಡಗಲ್ಪುರ
1: ಶ್ರೀದೇವಿ ನಚಿಕೇತ್ ಹೇಳಿ,
4: ಶ್ರೀದೇವಿ ನಚಿಕೇತ್
1: ಶನಿವಾರ ಹಳ್ಳಿ ಹಾಡು ಕಾರ್ಯಕ್ರಮ.
4: ಹ್ಮ್ ಸರ್, ಅದು ಬಹಳ ಚೆನ್ನಾಗಿ ಬಂತು ಸರ್. ಮತ್ತೆ ಕಾರ್ಯಕ್ರಮಗಳು ಬರ್ತಾ ಇದೆ. ಮತ್ತೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಸರ್ ವೈದ್ಯರ ನಂಬರ್ ಏನಾದ್ರು ಕೃಷಿ ರಂಗದಲ್ಲಿ ಈಗ ಮಾತಾಡ್ತಿದ್ರಲ್ಲ, ನಂಬರ್ ಕೇಳ್ತಾರಲ್ಲ, ಹಂಗೆ ಏನಾದ್ರು ನಂಬರ್ ಕೊಡೋ ಸಾಧ್ಯತೆ ಇದೆ, ಅಥವಾ ಅವರು ಯಾರು ಹಾಸ್ಪಿಟಲ್ ಆ ತರ ಏನಾದ್ರು?
1: ನಾನು ಈಗಷ್ಟೇ ಹೇಳಿದೆ, ಒಂದೊಂದು ಕಾರ್ಯಕ್ರಮ ಬಹಳ ಭಿನ್ನವಾಗಿರುತ್ತೆ. ಈಗ ನೋಡಿ, ಅವರು ವೈದ್ಯರು ಆಯ್ತಾ, ಅವರು ಯಾವಾಗ ಬ್ಯುಸಿ ಇರ್ತಾರೆ ಅವರೆಲ್ಲ ಆಯ್ತಾ, ಯಾವುದೊಂದು ಪೇಷೆಂಟ್ನ ಅಟೆಂಡ್ ಮಾಡ್ತಾ ಇರ್ತಾರೆ, ಮತ್ತೆ ಯಾವುದೋ ಒಂದು ಆಪರೇಷನ್ ಅಲ್ಲಿ ಮಗ್ನರಾಗಿರ್ತಾರೆ. ಆ ಸಂದರ್ಭದಲ್ಲೆಲ್ಲ ಕರೆ ಮಾಡಿ ತೊಂದರೆ ಹಾಗಾಗಿ ಸಾಮಾಜಿಕ ಸೇವೆಯಲ್ಲಿ ಗುರುತಿಸ್ಕೊಂಡಿರುವಂತವರ ಸಂಖ್ಯೆಯನ್ನು ನೀವು ಅಪೇಕ್ಷೆ ಪಡೋದು ಯಾಕೋ ಸೂಕ್ತ ಅಲ್ಲ ಅಂತ ಅನ್ಸುತ್ತೆ ನನಗೇನು, ಯಾಕೆಂದ್ರೆ ತೊಂದರೆ ಕೊಡ್ಲಿಕ್ಕೆ ಹೋಗ್ಬಾರ್ದು.
2: ಸರ್ ಅವರ ಆಸ್ಪತ್ರೆ ಹೆಸರು
1: ಹೇಳ್ತಾರೆ, ಹೇಳ್ತಾರೆ, ಖಂಡಿತ ಹೇಳಿರ್ತಾರೆ ನಾವ್ ಇಂತ ಜಾಗದಲ್ಲಿ ಸಿಗ್ತೇವೆ ಅನ್ನೋದನ್ನ ಹೇಳಿರ್ತಾರೆ. ನೀವು ಅದನ್ನ ಗುರುತು ಹಾಕೊಂಡು ನಿಮ್ಗೆ ಅಗತ್ಯ ಇತ್ತು ಅಂತಂದ್ರೆ ಅವ್ರನ್ನ ಭೇಟಿ ಮಾಡ್ಲೇಬೇಕು ಅನ್ನೋದಿದ್ರೆ ಖಂಡಿತ ಹೋಗಿ ಅವರು ಸಹಾಯ ಮಾಡೇ ಮಾಡ್ತಾರೆ.
2: ಅಂದ್ರೆ ಯಾಕೆ ಅಂತಂದ್ರೆ ತಾವು ಆಕಾಶವಾಣಿ ಅವರು ನುರಿತ ವೈದ್ಯರನ್ನ ತಾವು ಸಂದರ್ಶನ ಮಾಡ್ತಾರೆ, ಆ ದೃಷ್ಟಿಯಿಂದ ನಾವು ನಿಮ್ಮ ವೈದ್ಯರನ್ನೇ ಅಪೇಕ್ಷೆ ಪಡೋದು ಸಹಜ ಅಂತ.
1: ಖಂಡಿತ ನಿಮ್ಮ ನೀವು ಏನು ನೀವು ಬಯಸ್ತಾ ಇದ್ರಿ ಆಯ್ತಾ, ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ಆಸ್ಪತ್ರೆಗಳಲ್ಲೇ ಭೇಟಿ ಮಾಡಿದ್ರೆ ಸೂಕ್ತ ಅಂತ ಅನ್ಸುತ್ತೆ.
2: ಓಕೆ ಸರ್, ವಂದನೆಗಳು ಸರ್.
1: ನಮಸ್ಕಾರ ವೆಂಕಟೇಶ್ ಅವರೇ.
2: ಓಕೆ
1: ಅಹಿರಿ, ನಮ್ಮ ಕೇಳುಗರು ಬಹುಸಂಖ್ಯೆಯಲ್ಲಿ ಇವತ್ತು ಕರೆ ಮಾಡ್ತಾ ಇದ್ದಾರೆ, ಆದರೂ ಕೂಡ ಮಾತಿನ ನಡುವೆ ಒಂದು ಗೀತೆಯನ್ನ ಕೇಳಬೇಕು ಆ ಮನಾಟನಿಯನ್ನ ಬ್ರೇಕ್ ಮಾಡ್ಲಿಕ್ಕೋಸ್ಕರ. ಈಗ ಒಂದು ಗೀತೆಯನ್ನ ಕೇಳಿಸೋಣ. ಸ್ನೇಹಿತರ ಸವಾಲ್ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ SJಾನಕಿ ಅವರು ಗೀತೆಯನ್ನ ಹಾಡಿದ್ದಾರೆ. RN ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಸತ್ಯಂ.

0: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ, ನಿಮ್ಮ ಮೆಚ್ಚಿನ FM 100.6 ಮೈಸೂರು ಆಕಾಶವಾಣಿಯಿಂದ ಪತ್ರೋತ್ತರ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ರಿ. ತಾವು ಅಭಿಮಾನದಿಂದ ಬರೆದಿರುವಂತಹ ಪತ್ರಗಳನ್ನು ನಾವು ಈ ಕಾರ್ಯಕ್ರಮದಲ್ಲಿ ಓದ್ತಾ ಇದ್ದೇವೆ. ಮೈಸೂರಿನ ಕಾವೇರಿ ಬಡಾವಣೆ ಕುಂಬಾರಕೊಪ್ಪಲಿನ KS ವಿಜಯ್ ಕೌಶಿಕ್ ಅವರು ಈ ಪತ್ರವನ್ನು ಬರೆದಿದ್ದಾರೆ. ವಿಜಯ್ ಕೌಶಿಕ್ ಅವರೇ ಪತ್ರವನ್ನು ಸ್ವಲ್ಪ ದಪ್ಪ ಅಕ್ಷರಗಳಲ್ಲಿ ಬರೆದು ಕಳಿಸಿದ್ರೆ ನಾವು ಬಹಳ ಸುಲಭವಾಗಿ ಓದಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಹಾಗೆ ಮಾಡ್ತೀರಿ ಅಂತ ಅಂದ್ಕೊಳ್ತಾ ನನ್ನ ಒಲುಮೆಯ ಅಂಬರವಾಣಿಗೆ ಪ್ರೀತಿಯ ವಂದನೆಗಳು. ದಿನಾಂಕ 14/5/2026 ಗುರುವಾರ ಸಂಜೆ 4:30 ಹಾಗೂ ದಿನಾಂಕ 15 ಶುಕ್ರವಾರ ರಾತ್ರಿ 8:00 ಪ್ರಸಾರವಾದ ಖ್ಯಾತ ವಿದ್ವಾಂಸರಾದ ಹವೆಂನ ಅವರೊಂದಿಗೆ ಶ್ರೀಮತಿ ಸುರಭಿ ತಾತಾಚಾರ್ ಅವರು ನಡೆಸಿಕೊಟ್ಟ ರಸಮಂಜರಿ ಕಾರ್ಯಕ್ರಮ ಕರ್ಣಾನಂದವಾಗಿತ್ತು. ಶ್ರೀಯುತರು ಮುಕ್ತಕದ ಬಗ್ಗೆ ಹಾಗೂ ಕೆಲ ಮಹನೀಯರ ಶತಕಗಳ ಬಗೆಗಿನ ವಿವರಣೆ ಕೇಳಿ ಆನಂದಾಶ್ಚರ್ಯವಾಯಿತು. ನಿಜಕ್ಕೂ ಸಂಸ್ಕೃತವೆಂದರೇನೆ ಒಂದು ಮಧುರ ಭಾಷೆ. ಆದ್ದರಿಂದ ಈ ಇಂಥ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವಂತಹ ಆಕಾಶವಾಣಿಗೆ ಧನ್ಯವಾದಗಳು. ನಾನು ಕೂಡ ಪ್ರಥಮ ಭಾಷೆಯಾಗಿ ಸಂಸ್ಕೃತವನ್ನು ಶಾಲಾ ಕಾಲೇಜು ದಿನಗಳಲ್ಲಿ ಓದಿದ್ದೇನೆ. ಪ್ರಥಮ ಮತ್ತು ದ್ವಿತೀಯ ಸಂಸ್ಕೃತ ಪರೀಕ್ಷೆಯನ್ನೂ ಪಾಸ್ ಮಾಡಿದ್ದೇನೆ. ಇಂಥ ಭಾಷೆಯನ್ನು ಹವೆಂನರವರಂತಹ ವಿದ್ವಾಂಸರ ಕಂಠದಿಂದ ಕೇಳುವಾಗ ಮನಸ್ಸಿಗಾಗುವ ಆನಂದ ವರ್ಣನಾತೀತ. ಇಂತಹ ರಸವತ್ತಾದ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ಶ್ರೀಮತಿ ಸುರಭಿ ತಾತಾಚಾರ್ ಅವರಿಗೆ ತುಂಬು ಧನ್ಯವಾದಗಳು. ದಿನಾಂಕ 16/5/2026 ಶನಿವಾರ ಸಾಯಂಕಾಲ 4:30 ಮೂಡಿ ಬಂದ ಚಿತ್ರರಂಗದ ಸಾಹಿತ್ಯ ಸಿಂಹ ಎಂದೇ ಹೆಸರಾದ ದಿವಂಗತ ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಹಾಗೂ ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲ್ರವರ ಯಶೋಗಾಥೆ ಅವರ ಸಹೋದರರಾದ ಕಣಗಾಲ್ ನರಸಿಂಹಯ್ಯರ ಅವರಿಂದ ಬಹಳ ಚೆನ್ನಾಗಿ ತಿಳಿದು ಬಂತು. ಶರಪಂಜರ, ಸಾಕ್ಷಾತ್ಕಾರ, ಕೃಷ್ಣದೇವರಾಯ, ಕುಲವಧು, ಶುಭಮಂಗಳ, ಹೀಗೆ ನೂರಾರು ಚಿತ್ರಗಳಲ್ಲಿ ಅವರ ಸಾಹಿತ್ಯದ ತಿರಳನ್ನು ಚಿತ್ರರಸಿಕರು ಬಹಳವಾಗಿ ಸವಿದಿದ್ದಾರೆ. ಹಾಗೆಯೇ ಕಣಗಾಲ್ ಪುಟ್ಟಣ್ಣನವರ ಚಿತ್ರಗಳು ಅಷ್ಟೇ ಪ್ರಭಾವ ಬೀರಿದ್ದವು. ಒಂದೊಂದು ಮುತ್ತುಗಳು ಸಂದರ್ಶನ ಮಾಡಿದ ಶ್ರೀಯುತ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಇನ್ನು ದಿನಾಂಕ 16 ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾದ 6 ದಶಕಗಳ ಹಿಂದೆ ತಯಾರಾದ ನಟ ಸಾರ್ವಭೌಮರ ಪ್ರತಿಧ್ವನಿ ಚಿತ್ರದ ಧ್ವನಿವಾಹಿನಿ ನಮ್ಮ ನೇಪಥ್ಯಕ್ಕೆ ಕರೆದುಕೊಂಡು ಹೋಯಿತು. ಹಾಗೆಯೇ 3:40 ಸಿರಿಗನ್ನಡಂ ಗೆಲ್ಗೆ ಕಾರ್ಯಕ್ರಮದಲ್ಲಿ ಚಿತ್ರರಂಗದ ಸ್ವರ್ಣಕಾರ ಡಾಕ್ಟರ್ BR ಪಂತುಲುರವರ ಬಗ್ಗೆ GK ರವೀಂದ್ರ ಕುಮಾರ್ ಅವರು ಬಹಳ ಸೊಗಸಾಗಿ ತಿಳಿಸಿಕೊಟ್ರು. ನಂತರದ ಯಕ್ಷಗಾನದಲ್ಲಿ ಮೂಡಿಬಂದ ಅಕ್ರೂರನ ಶ್ರೀಕೃಷ್ಣ ದರ್ಶನ ಪ್ರಸಂಗ ಬಹಳ ಖುಷಿ ಕೊಡಿತು ಅಂತ ವಿಜಯ್ ಕೌಶಿಕ್ ಅವರು ಹೇಳಿದ್ದಾರೆ. ಇವರಿಗೆ ಧನ್ಯವಾದಗಳನ್ನು ಹೇಳೋಣ. ಆಹಿರಿ, ಈಗ ಮತ್ತೊಂದು ಪತ್ರ.
1: ಎಡಿ ನಂಜುಂಡಸ್ವಾಮಿ ಅವರು 2 ಪತ್ರಗಳನ್ನ ಬರೆದಿದ್ದಾರೆ. ದಿನಾಂಕ 16/5 ಶನಿವಾರ ಸಂಜೆ ಪ್ರಸಾರವಾದ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ಮಾನ್ಯ ಕಣಗಾಲ್ ನರಸಿಂಹಯ್ಯನವರೊಡನೆ ಶ್ರೀನಿವಾಸ್ ಪ್ರಸಾದ್ ರವರು ನಡೆಸಿದ ಬಾನುಲಿ ಸಂದರ್ಶನ ಚೆನ್ನಾಗಿ ಮೂಡಿಬಂತು. ಕನ್ನಡ ಚಿತ್ರರಂಗದ ದಂತಕತೆ ಎಂದೇ ಖ್ಯಾತರಾದ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಪುಟ್ಟಣ್ಣ ಕಣಗಾಲ್ ರವರು ಚಿತ್ರರಂಗ ಹಾಗೂ ರಂಗಭೂಮಿ ಕ್ಷೇತ್ರಗಳಲ್ಲಿನ ಅವರ ಸಾಧನೆಯನ್ನು ತುಂಬಾ ಆಪ್ತವಾಗಿ ಬಾನುಲಿ ಕೇಳುಗರಲ್ಲಿ ಹಂಚಿಕೊಂಡರು. ಶ್ರೀ ನರಸಿಂಹಯ್ಯನವರು ಕಣಗಾಲ್ ಸೋದರರು ಕಳೆದ ಶತಮಾನದ 70 ಹಾಗೂ 80 ದಶಕದಲ್ಲಿನ ಸಿನಿಮಾ ಕ್ಷೇತ್ರದಲ್ಲಿನ ಸಾಕಷ್ಟು ಸಂಗತಿಗಳನ್ನು ಅಂದಿನ ಚಲನಚಿತ್ರಗಳಾದ ಸ್ಕೂಲ್ ಮಾಸ್ಟರ್, ಸತೀಶಕ್ತಿ, BR ಪಂತುಲರವರೊಡನೆ, ಶ್ರೀ ಪ್ರಭಾಕರ್ ಶಾಸ್ತ್ರಿ ಪುಟ್ಟಣ್ಣನವರ ಒಡನಾಟ, ಸಮರಸ, ಸಮನ್ವಯ ಸಂಗತಿಗಳನ್ನು ಸಮಕಾಲೀನ ಚಿತ್ರರಂಗ ರಂಗಭೂಮಿಯ ಕಲಾವಿದರ ತಾಂತ್ರಿಕ ವರ್ಗ ಹಿನ್ನೆಲೆ ಗಾಯಕರಾದ PBS ಶೂಲಮಂಗಲಂ, ರಾಜಲಕ್ಷ್ಮಿ, ಪಿ ಲೀಲಾ ಮುಂತಾದವರ ಗೀತೆಗಳನ್ನು ಚೇತೋಹರಿಯಾಗಿ ಹಂಚಿಕೊಂಡರು. ಉತ್ತಮ ಕಾರ್ಯಕ್ರಮ ಸಂಯೋಜಿಸಿದ ಆಕಾಶವಾಣಿ ಬಳಗಕ್ಕೆ ಭಾಗವಹಿಸಿದ ಶ್ರೀನಿವಾಸ್ ಪ್ರಸಾದ್ ಕಣಗಾಲ್ ನರಸಿಂಹನಯ್ಯನವರಿಗೆ ಧನ್ಯವಾದಗಳು ಎಂದು ಅವರು ಹೇಳ್ತಾರೆ. ದಿನಾಂಕ 19/5 ಮಧ್ಯಾಹ್ನ 12:30 ಪ್ರಸಾರವಾದ ಕವಿ ಡಾಕ್ಟರ್ ಸುಜನಾರವರ ಯುಗ ಸಂಧ್ಯಾ ಮಹಾಕಾವ್ಯ ಕುರಿತು ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿರವರು ಈ ಮಹಾಕಾವ್ಯದಲ್ಲಿನ ಆತ್ಮಾನುಸಂಧಾನದ ಹೃದಯ ಸ್ಪರ್ಶಿ ಸನ್ನಿವೇಶ ಸಂಗತಿಗಳನ್ನು ಮಾನ್ಯ ಪ್ರೊಫೆಸರ್ ಕೃಷ್ಣಮೂರ್ತಿಯವರು ಬಾನುಲಿ ಕೇಳುಗರಲ್ಲಿ ಹಂಚಿಕೊಂಡದ್ದು ಮೆಚ್ಚುಗೆಯಾಯಿತು. ಮಹಾಭಾರತದ ಯುದ್ಧ ನಂತರ ಪಾಂಡವರಲ್ಲಿನ ಅಂತರಂಗದ ಶೋಧನೆ, ಅಶ್ವಮೇಧ ಯಾಗದ ಬಳಿಕ ಯುದ್ಧದ ಸಂದರ್ಭಗಳು ವಿರಳವಾಗಿಸಿಕೊಂಡು ನಾಡಾಡಿಯಾದ ಅರ್ಜುನ ಕಾಡಾಡಿಯಾದ ಏಕಲವ್ಯನನ್ನು ಭೇಟಿಯಾಗಿ ಈ ವನಜರ ವೀರನಿಂದ ಹಿಂದಿನ ದಿನಗಳನ್ನು ನೆನೆದುಕೊಳ್ಳುವುದು, ಏಕಲವ್ಯನ ಪುತ್ರನನ್ನು ಅರ್ಜುನ ಹರಸಿ ಆತಿಥ್ಯ ಪಡೆಯುವ ಸಂಗತಿಗಳು, ಕುಂತಿ ಋಷಿಪುಂಗವರಿಂದ ಪಡೆದ ವರಗಳನ್ನು ಸದಾಚಾರಕ್ಕೆ ಬಳಕೆಯಾದೀತೆ ಇಲ್ಲವೇ ಎಂದು ತನ್ನನ್ನೇ ಶೋಧನೆಗೆ ಒಳಪಡಿಸಿಕೊಳ್ಳುವುದನ್ನು ಪೂಜ್ಯ ಸುಜನಾರವರ ಯುಗ ಸಂಧ್ಯಾ ಕೃತಿಯನ್ನು

0: ಗುರು ಅಧ್ಯಯನ ನಡೆಸಲು ಕೃಷ್ಣಮೂರ್ತಿಯವರ ರೇಡಿಯೋ ಭಾಷಣ ಪೋಷಕ ಹಾಗೂ ಪೂರಕವಾಗಿದೆ. ಅದಕ್ಕಾಗಿ ಕೃಷ್ಣಮೂರ್ತಿಯವರಿಗೆ ಸಂಯೋಜಿಸಿದ ಮೈಸೂರು ಆಕಾಶವಾಣಿಗೆ ನಮನಗಳು ಎಂದು ಎಡಿ ನಂಜುಂಡಸ್ವಾಮಿ ಅವರು ನಮಗೆ ತಿಳಿಸ್ತಾರೆ.
1: ಎಡಿ ನಂಜುಂಡಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ಇಲ್ಲೊಂದು ಪತ್ರ ಇದೆ. ಈ ಪತ್ರವನ್ನು ಮಂಡ್ಯದ ಸಾಹುಕಾರ್ ಚೆನ್ನಯ್ಯ ಬಡಾವಣೆಯ ಬಿ ಕೆ ಪಾರ್ವತಿ ಅವರು ಬರೆದಿದ್ದಾರೆ. ಪ್ರಸಾರ ಭಾರತಿ ಕರ್ನಾಟಕ ಸಂಘ ಮಂಡ್ಯ ಮೈಸೂರು ಆಕಾಶವಾಣಿಯ 90ರ ಸಂಭ್ರಮದ ಸಡಗರವನ್ನು ಮಂಡ್ಯದಲ್ಲಿ ನಡೆದ ಮುಂಗಾರು ಮಳೆ ಎಳೆ ಕಾವ್ಯಧಾರೆ ಬಹಳ ಅರ್ಥಪೂರ್ಣವಾಗಿ ಪ್ರಸಾರವಾಯಿತು. ಈ ಕಾರ್ಯಾಗಾರಕ್ಕೆ ಮೈಸೂರು ಆಕಾಶವಾಣಿಯ ಅಧಿಕಾರಿಗಳು ಹಾಗೂ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಭಾಗವಹಿಸಿದರು. ಮಧ್ಯಾಹ್ನ ಪ್ರಾರಂಭವಾದ ಕಾವ್ಯಧಾರೆ ನವಕವಿಗಳಿಂದ ಮಳೆಯ ಬಗ್ಗೆ ಕವನಗಳನ್ನು ಪ್ರತಿಯೊಬ್ಬರೂ ಮನಸ್ಸಿಗೆ ಮುಟ್ಟುವಂತೆ ಓದಿ ಹೇಳಿದರು. ಈ ಕವನಗಳು ಮಳೆಯ ಬಗ್ಗೆ ಅತಿ ಹೆಚ್ಚು ಇತ್ತು. ತಾಯಿಯ ಬಗ್ಗೆಯೂ ಕೂಡ ವಾಚನವನ್ನು ಮಾಡಿದ್ರು. ನಮ್ಮ ಈ ಭೂಮಿಗೆ ಮಳೆ ಇಳೆಯಲ್ಲಿ ಜೀವ ಸಂಕುಲವು ನೆಮ್ಮದಿಯಿಂದ ಜೀವಿಸಲಿ ಎನ್ನುವಂಥದ್ದು ನನ್ನ ಆಶಯ. ಮತ್ತು ಬಾನುಲಿ ನಾಟಕಗಳು ಹೇಗೆ ಮೂಡಿಬರುತ್ತದೆ, ಆ ನಾಟಕಗಳ ಹಿಂದೆ ಎಷ್ಟು ಪರಿಶ್ರಮವಿದೆ, ದೊಡ್ಡ ಸಂಭಾಷಣೆಯನ್ನು ರಂಗಮಂಟಪದಲ್ಲಿ ನಟಿಸುವುದು ಹೇಗೆ, ಅದನ್ನೇ ರೇಡಿಯೋದಲ್ಲಿ ಧ್ವನಿಯ ಮುಖಾಂತರ ಚಿಕ್ಕದಾಗಿ ಚೊಕ್ಕವಾಗಿ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಧ್ವನಿಯಿಂದಲೇ ತಲುಪಿಸಬೇಕು ಎಂದು ಜಿ ಶಾಂತಕುಮಾರ್ ಅವರು ತಿಳಿಯಪಡಿಸಿದರು. ದಿಗ್ವಿಜಯ್ ಅವರು ವಿಶೇಷ ರೂಪಕ ಮತ್ತು ಸಾಕ್ಷ್ಯಚಿತ್ರದ ಬಗ್ಗೆ ತುಂಬ ವಿಸ್ತಾರವಾಗಿ ತಿಳಿಯಪಡಿಸಿದರು. ವಿಶೇಷ ರೂಪಕ ರಾತ್ರಿ 10 ಗಂಟೆಗೆ ಕೆಲವು ದಿನಗಳ ಹಿಂದೆ ಪ್ರಸಾರವಾಗ್ತಾಯಿತ್ತು ಅಂತ ನೆನೆಸಿಕೊಂಡಿದ್ದಾರೆ. ಮತ್ತು ಚಿಂತನ ಹಾಗೂ ಭಾಷಣಗಳ ಬಗ್ಗೆ ಡಾಕ್ಟರ್ ಮೈಸೂರು ಉಮೇಶ್ ಅವರು ಬಹಳ ಅರ್ಥಪೂರ್ಣವಾಗಿ ಮನಸ್ಸಿಗೆ ಮುಟ್ಟುವಂತೆ ಹೇಗೆ ಬರೆಯಬೇಕು, ಚಿಂತನವನ್ನು ಎಷ್ಟು ಸಮಯ ಮಿತಿಯಲ್ಲಿ ಇರಬೇಕು, ಮತ್ತು ಭಾಷಣಗಳು ಅದರ ಕಾಲಮಿತಿ ಪ್ರಾರಂಭವಾಗುವುದು, ಯಾವ ವಿಷಯದಲ್ಲಿ ಹೇಗೆ ಬರೆಯಬೇಕೆಂದು ತಿಳಿಯಪಡಿಸಿದರು. ತುಂಬ ವಿಷಯಗಳು ಆ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡ್ವಿ ಅಂತ ಹೇಳಿದ್ದಾರೆ ಬಿ ಕೆ ಪಾರ್ವತಿಯವರು.
0: ಎಸ್ ಮನೋರಮಾರವರು ಒಂದು ಪತ್ರವನ್ನು ಬರೆದಿದ್ದಾರೆ. ನಿಲಯದ ನಿರ್ದೇಶಕರಿಗೂ ಹಾಗೂ ಮೈಸೂರು ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಶುಭವಾಗಲಿ. ಮೈಸೂರು ಆಕಾಶವಾಣಿಯ ಎಲ್ಲ ಹೊಸ ಹೊಸ ಕಾರ್ಯಕ್ರಮಗಳು ಸವಿಜೇನಿನಂತೆ ಸವಿಯಲು ಆಲಿಸಲು ನಮ್ಮ ಕಿವಿಗಳು ಆತುರದಿಂದ ಕಾಯುತ್ತಿರುತ್ತವೆ. ಬಹಳ ಸಂತೋಷ. ಕೀಪ್ ಇಟ್ ಅಪ್. ಆಕಾಶವಾಣಿ ನನ್ನ ಪಾಲಿಗೆ ಹೆಮ್ಮೆಯ ಶಾಲೆ, ಏಕೆಂದರೆ ಆಹಾ ಪದ ಸಂಸ್ಕೃತಿ, ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿಬರುತ್ತಿದೆ. ಧನ್ಯವಾದಗಳು. ಆಕಾಶವಾಣಿ ಶಾಲೆ ಪದ ಸಂಸ್ಕೃತಿ ಕಾರ್ಯಕ್ರಮ ನಡೆಸುತ್ತಿರುವ ಎಲ್ಲರಿಗೂ, ಶಿಕ್ಷಕ ವೃಂದದವರು, ಈ ಕಾರ್ಯಕ್ರಮ ಕೇಳುತ್ತಿರುವವರು, ಆಕಾಶವಾಣಿ ತ್ರಿವೇಣಿ ಸಂಗಮ ಸ್ಥಳ ನಾನಂತೂ ನೆನಪಿನ ಸುರುಳಿಯಲ್ಲಿ ತೇಲುತ್ತಿರುತ್ತೇನೆ ಎಂದು ಹೇಳ್ತಾರೆ ಎಸ್ ಮನೋರಮಾ ಅವರು.
1: ಮನೋರಮಾ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಈಗ ಮತ್ತೊಂದು ಪತ್ರ ಇದೆ. ಅದು ಮೈಸೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಆಂಗ್ಲ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ನಾಗಣ್ಣ ಅವರದು. ಪದ ಸಂಸ್ಕೃತಿ ಕನ್ನಡ ಪದ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿಯನ್ನು ಕುರಿತು ಇವರು ಬರೆದಿದ್ದಾರೆ. ಕನಿಷ್ಠ ಪಕ್ಷ 2000 ವರ್ಷಗಳಿಂದ ವಿಕಾಸವಾಗುತ್ತಾ ಬಂದಿರುವ ಕನ್ನಡ ಭಾಷೆ ಆಧುನಿಕ ಜೀವನದ ಒತ್ತಡದಲ್ಲಿ ಅಸಡ್ಡೆಗೆ ಒಳಗಾಗಿ ನಲುಗುತ್ತಿರುವುದು ಸತ್ಯ. ಹಾಗಿರುವಾಗ ನಮ್ಮ ನುಡಿಯನ್ನು ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆ ನಿಟ್ಟಿನಲ್ಲಿ ಪದ ಸಂಸ್ಕೃತಿ ಒಂದು ಉತ್ತಮ ಕಾರ್ಯಕ್ರಮ. ಪದ ಪರಿಚಯ, ತಪ್ಪು ಒಪ್ಪು, ಸುಮಧುರ ಎಂದು ವಿಭಾಗ ಮಾಡಿಕೊಂಡಿರುವುದು ಔಚಿತ್ಯಪೂರ್ಣ. ಸಮಾಜ ಮುಂದೆ ಮುಂದೆ ಸಾಗುವ ಕಾರಣ ಭಾಷೆಗೆ ಹಿನ್ನಡೆ ಉಂಟಾಗುವುದು ಸಹಜ. ಯಾವ ಭಾಷೆಯಿಂದ ನಮ್ಮ ಜೀವನ ಯಾಪನೆಯಾಗುತ್ತದೋ ಅದನ್ನು ಅವಲಂಬಿಸುತ್ತೇವೆ. ಹೊಸ ತಲೆಮಾರಿನವರು ಇಂಗ್ಲಿಷ್ಗೆ ಜೋತು ಬಿದ್ದಿರುವುದರಿಂದ ಕನ್ನಡ ಪದಗಳು ಅವರ ಭಾವಕೋಶದಿಂದ ಮರೆಯಾಗುವ ಅಪಾಯವಿದೆ. ತಾವು ಪ್ರಸಾರ ಮಾಡುತ್ತಿರುವ ಪದ ಸಂಸ್ಕೃತಿ ಕಾರ್ಯಕ್ರಮದ ಮೂಲಕ ಮರೆಯಾಗಿರುವ ಅಥವಾ ಮನಸ್ಸಿನಿಂದ ಜಾರುವ ಅಪಾಯದಲ್ಲಿರುವ ಪದಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆಯೇ ತಪ್ಪು ಪ್ರಯೋಗಗಳನ್ನು ಬಿಟ್ಟು ಸರಿಯಾಗಿ ಪದಗಳನ್ನು ಬಳಸಲು ಕಲಿಯುವುದು ಮುಖ್ಯವೇ. ಸುಮಧುರ ಎಂಬ ಭಾಗ ಶ್ರೋತೃಗಳಿಗೆ ಕಾವ್ಯ ರಸಾಸ್ವಾದನೆಯನ್ನು ಕಲಿಸುವ ವಿಧಾನವಾಗಿದೆ ಮತ್ತು ಪದ ಸಂಸ್ಕೃತಿಯ ಸಂವರ್ಧನೆಗೆ ಪೂರಕವಾಗಿದೆ. ಈ ಸಂದರ್ಭದಲ್ಲಿ ಚರಿತ್ರಾರ್ಹವಾದ ಕನ್ನಡ ಇಂಗ್ಲಿಷ್ ನಿಘಂಟನ್ನು ನೀಡಿದ ರೆವರೆಂಡ್ ಫರ್ಡಿನಾಂಡ್ ಕಿಟಲ್ರವರ ಸ್ಮರಣೆ ಮಾಡುವ ಮನಸ್ಸಾಗ್ತಾ ಇದೆ. ಆರ್ ಎಫ್ ಕಿಟಲ್ ಅವರು ಪೂರ್ವ ಜರ್ಮನಿಯಲ್ಲಿ 1832 ಏಪ್ರಿಲ್ 2 ಜನಿಸಿದರು. 1850 ಬಾಸೆಲ್ ಮಿಷನ್ಗೆ ಸೇರ್ಪಡೆಗೊಂಡರು. 1853 ಮಿಷನ್ರವರ ನಿರ್ದೇಶನದಂತೆ ಭಾರತಕ್ಕೆ ಪ್ರಯಾಣ ಮಾಡಿದ್ರು. ಅದೇ ವರ್ಷ ಡಿಸೆಂಬರ್ ತಿಂಗಳಿನಲ್ಲಿ ಧಾರವಾಡವನ್ನು ತಲುಪಿದ್ರು. ಧಾರವಾಡದಲ್ಲಿ ಕನ್ನಡ ಕಲಿಯಬೇಕೆಂಬ ಸೂಚನೆಯೂ ಅವರಿಗೆ ದೊರಕಿತ್ತು. ಮತ ಪ್ರಚಾರಕ್ಕಾಗಿ ಬಂದ ಕಿಟಲ್ ಅವರು ಕನ್ನಡ ಭಾಷೆಯ ಇಲ್ಲಿಯ ಸಂಸ್ಕೃತಿಯ ಆಕರ್ಷಣೆಗೆ ಒಳಗಾದರು. ಕಿಟಲ್ರವರು ಕನ್ನಡ ಭಾಷೆಯ ವ್ಯಾಕರಣ, ಛಂದಸ್ಸು ಇತ್ಯಾದಿಗಳಿಗೆ ಹೆಚ್ಚು ಸಮಯ ಮೀಸಲಿಡುತ್ತಿರುವುದನ್ನು ಗಮನಿಸಿದ ಅವರ ಮೇಲಧಿಕಾರಿಗಳು ಬೇರೆ ಬೇರೆ ಕಡೆ ವರ್ಗ ಮಾಡತೊಡಗಿದರು. ಧಾರವಾಡದಿಂದ ಮಂಗಳೂರಿಗೆ, ಅಲ್ಲಿಂದ ಮಡಿಕೇರಿಗೆ ವರ್ಗವಾದರು. ಎಲ್ಲಿಗೆ ಹೋದರೂ ಕನ್ನಡದ ಬಗೆಗಿನ ಮಮತೆ ಕಡಿಮೆ ಆಗಲಿಲ್ಲ. ಹಳಗನ್ನಡ, ನಡುಗನ್ನಡ, ಹೊಸಗನ್ನಡದ ಸಹಸ್ರ ಪದಗಳನ್ನು ಸಂಗ್ರಹ ಮಾಡ

0: ಕನ್ನಡ ಪದಗಳ ಅರ್ಥ ಮತ್ತು ವ್ಯಾಖ್ಯಾನವನ್ನು ನೀಡಿದ್ದಾರೆ. ತಮ್ಮ ಸಮಕಾಲೀನ ವಿದ್ವಾಂಸರಾದ ಗುಂಡರ್ಟ್, ಮೊಗ್ಲಿಂಗ್, ಬರ್ನೆಲ್, ಬಿ ಎಲ್ ರೈಸ್, ವಾಲ್ಟರ್ ಎಲಿಯಟ್ ಮುಂತಾದವರನ್ನು ನೆನೆಯುವುದರ ಜೊತೆಗೆ ಧಾರವಾಡದ ಶಿವಲಿಂಗಪ್ಪ ವಸ್ತ್ರದವರ ಸಹಾಯವನ್ನೂ ಕೂಡ ನೆನೆದಿದ್ದಾರೆ. ಕನ್ನಡ ನುಡಿಗೆ ತಮ್ಮ ನಿಘಂಟಿನ ಮೂಲಕ ಅತ್ಯಮೂಲ್ಯ ಸೇವೆ ಸಲ್ಲಿಸಿದ ರೆವರೆಂಡ್ ಫರ್ಡಿನಾಂಡ್ ಕಿಟಲ್ ಅವರು ತಮ್ಮ 71ನೇ ವಯಸ್ಸಿನಲ್ಲಿ 1903 ನಿಧನರಾಗುವ ಹಿಂದಿನ ಸಂಜೆ ನಿಘಂಟನ್ನು ತಮ್ಮ ಹಸ್ತದಿಂದ ಮುಟ್ಟಿ ಭಾವುಕರಾದಾಗ ಅವರ ಕಪೋಲಗಳು ಕಣ್ಣೀರಿನಿಂದ ತೊಯ್ದವು. ಕಿಟಲ್ ಕೃತಾರ್ಥರಾದರು. ಕಿಟಲ್ ಅವರ ಈ ನಿಘಂಟು ಏನಿದೆ, ನಿಜಕ್ಕೂ ಅದು ಕನ್ನಡ ಭಾಷೆಯ ಒಂದು ಸಾಂಸ್ಕೃತಿಕ ಕೋಶ ಅಂತ ಹೇಳ್ಬೋದು. ಆಹಿರಿ, ಕೇವಲ ಪದಗಳಿಗೆ ಅರ್ಥವನ್ನಷ್ಟೇ ಅವರು ನೀಡಲಿಲ್ಲ, ಪದ ಸಂಸ್ಕೃತಿಯನ್ನು ಕುರಿತು ಅವರು ಹೇಳಿದ್ದಾರೆ. ಹಾಗಾಗಿ ಆ ಪದ ಸಂಸ್ಕೃತಿಯ ಶೀರ್ಷಿಕೆಯಲ್ಲೇ ಪ್ರಸಾರವಾಗ್ತಾ ಇರುವಂತಹ ನಮ್ಮ ಆಕಾಶವಾಣಿಯ ಈ ಕಾರ್ಯಕ್ರಮವನ್ನು ಕುರಿತು, ಅದರ ಔಚಿತ್ಯ ಮತ್ತು ಅದರ ಅಗತ್ಯತೆಯನ್ನು ಕುರಿತು ನಾಗಣ್ಣ ಅವರು ಹೇಳೋದಲ್ಲದೇ ಈ ಸಂದರ್ಭದಲ್ಲಿ ಫರ್ಡಿನಾಂಡ್ ಕಿಟಲ್ ಅವರನ್ನು ನೆನಪಿಸ್ಕೊಂಡಿರುವಂಥದ್ದು ಬಹಳ ಸಂತಸದ ಸಂಗತಿ. ಮತ್ತು ಫರ್ಡಿನಾಂಡ್ ಕಿಟಲ್ ಅವರ ಒಂದು ನಿಘಂಟು ಏನಿದೆ, ಅದು ಕೇವಲ ಅರ್ಥಕೋಶ ಅಷ್ಟೇ ಅಲ್ಲ, ಅದೊಂದು ವಿಸ್ತಾರವಾದಂಥ ಜ್ಞಾನದ ಸೆಲೆಗಳನ್ನು ಅದರ ಒಳಗಡೆ ಇಟ್ಕೊಂಡಿದೆ. ಮಹಾಪ್ರಬಂಧಗಳನ್ನು ಮಾಡುವಂತಹ ಒಂದು ಅರ್ಹತೆಯನ್ನು ಪಡ್ಕೊಂಡಿರುವಂತಹ ಒಂದು ನಿಘಂಟು ಅದು. ಹಾಗಾಗಿ ಡಾಕ್ಟರ್ ರಾಘವ್ ಅವರು, ರಾಮೇಗೌಡ ಅವರು, ಮೈಸೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರಾಗಿದ್ದಂಥವರು ಕಿಟಲ್ ಕೋಶದ ಗಾದೆಗಳು ಅಂತಲೇ ಒಂದು ಪುಸ್ತಕವನ್ನು ಮಾಡಿದ್ದಾರೆ. ಕಿಟಲ್ ಕೋಶದಲ್ಲಿರುವಂಥ ಗಾದೆಗಳು ಏನಿವೆ ಅದನ್ನೇ ಕುರಿತು ಅವರು ಆ ಒಂದು ಪುಸ್ತಕವನ್ನು ಮಾಡಿದ್ದಾರೆ. ಇಂಥ ವಿಸ್ತಾರವಾದ ಔಚಿತ್ಯಪೂರ್ಣವಾದಂಥ ಪತ್ರವನ್ನು ಬರೆದಂತಹ ಡಾಕ್ಟರ್ ಸಿ ನಾಗಣ್ಣ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ಮತ್ತೊಂದು ಪತ್ರ
1: ನಾಗಮಂಗಲದಿಂದ ರಾಧಾ ಹಿರಿಯಣ್ಣ ಅವರು ಪತ್ರವನ್ನು ಬರೆದಿದ್ದಾರೆ. 24/4 ಭಾನುವಾರ 6:50 ಪ್ರಸಾರವಾದ ಹಟ್ಟಿ ಹರಟೆ ಕಾರ್ಯಕ್ರಮದಲ್ಲಿ ಚಂದ್ರಣ್ಣ, ಜಯಣ್ಣ, ಕಮಲಕ್ಕ ಅವರ ಹಟ್ಟಿ ಹರಟೆ ಚೆನ್ನಾಗಿ ಮೂಡಿಬಂತು. ಬೇಸಿಗೆಯಲ್ಲಿ ಬೆಂಕಿ ಹತ್ತಿಕೊಳ್ಳುವುದು, ಹಾವು ಕಚ್ಚಿದಾಗ ಏನು ಮಾಡಬೇಕು, ಪುಸ್ತಕಗಳನ್ನು ಓದುವ ಹವ್ಯಾಸ ಇರಬೇಕು ಎಂಬುದನ್ನು ಗ್ರಾಮೀಣ ಭಾಷೆಗಳಲ್ಲಿ ಹೇಳಿದ್ದು ಸ್ವಾರಸ್ಯಕರವಾಗಿತ್ತು. ಹಾಗೆ ಹಲಸಂದೆ ವಡೆ ಟೀ ಮಾಡಿದ್ದನ್ನು ಚಂದ್ರಣ್ಣ ಹೇಳಿದ್ದು ನಮಗೆ ಬಾಯಲ್ಲಿ ನೀರು ಉರಿಯಿತು. ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂತು. ಏಪ್ರಿಲ್ ತಿಂಗಳಿನಿಂದ ಮೇ 14 ಮೂಡಿಬಂದ ಚುಟಿ ಚುಟಿ ಚುಟ್ಟು ಗುಳುಂ ಗುಟ್ಟು ಶಿಶುಗೀತೆಗಳ ಕಾರ್ಯಕ್ರಮ ಉತ್ತಮವಾಗಿತ್ತು. ಪ್ರತಿದಿನ 8:30 ಪ್ರಸಾರವಾಗುತ್ತಿದ್ದ ಶಿಶುಗೀತೆಗಳು ಮುಗಿದು ಹೋಯ್ತಲ್ಲ ಅಂತ ತುಂಬ ಬೇಸರವಾಗುತ್ತಿದೆ. ಅದರಲ್ಲೂ ಮೊದಲ ಶತ್ರು ಪೆನ್ಸಿಲ್, ಎರಡನೇ ಶತ್ರು ರಬ್ಬರ್ ಅನ್ನೋ ಶಿಶುಗೀತೆಯಂತೂ ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಮೂಡಿಬಂತು. ಜಿ ಶಾಂತಕುಮಾರ್ ಸರ್ ಅವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು, ಅವರಿಗೆ ಧನ್ಯವಾದಗಳು. ಎಲ್ಲ ಮಕ್ಕಳು ಚೆನ್ನಾಗಿ ಹಾಡಿದರು ಎಂದು ರಾಧಾ ಹಿರಿಯಣ್ಣ ಅವರು ನಮಗೆ ಪತ್ರವನ್ನು ಬರೆದಿದ್ದಾರೆ.
0: ಈಗ ಮತ್ತೊಂದು ಪತ್ರ, ಇವರು ಕೂಡ ಹಟ್ಟಿ ಹರಟೆ ಕಾರ್ಯಕ್ರಮವನ್ನು ಕುರಿತು ಬರೆದಿದ್ದಾರೆ. ಕೆ ವಿ ಶಂಕರ ಅವರು ಮೈಸೂರಿನ ಲಷ್ಕರ್ ಮೊಹಲ್ಲಾ ಅಶೋಕ ರಸ್ತೆಯಿಂದ. ಇತ್ತೀಚೆಗಷ್ಟೇ ಭಾನುವಾರ ಹಟ್ಟಿ ಹರಟೆ ವಿಭಾಗದಲ್ಲಿ ಪ್ರಕಟವಾದ ಆಲೂಗಡ್ಡೆಯ ಉಪಯೋಗ ಬೆಳೆದು ರೈತರು ಹಣ ಗಳಿಸಲು ನೀಡಿದ ಸಲಹೆ ಚೆನ್ನಾಗಿ ಮೂಡಿಬಂತು. ಬರಲಿರುವ ಹಟ್ಟಿ ಹರಟೆಯಲ್ಲಿ ಚಿನ್ನದ ಬಗ್ಗೆ ಇರುವ ಒಣಪ್ರತಿಷ್ಠೆಯನ್ನು ನಿವಾರಿಸಲು ಕಾರ್ಯಕ್ರಮ ನೀಡಬೇಕು ಅಂತ ಇವರು ಕೇಳಿಕೊಂಡಿದ್ದಾರೆ. ಚಿನ್ನ ಜಗತ್ತಿನಾದ್ಯಂತ ಸುದ್ದಿಯಲ್ಲಿರುವಂತಹ ಒಂದು ಸಂಗತಿ, ಹುಸಿ ಆರ್ಥಿಕತೆಯಾಗಿದ್ದು ಜಗತ್ತಿನ ನಿವಾಸಿಗಳ ಮೂಲ ಸೌಕರ್ಯವನ್ನು ನುಂಗಿ ಹಾಕಿದೆ. ಚಿನ್ನ ಜನ ಒಂದು ರೀತಿ ಜನಜೀವನದ ಅಗತ್ಯವನ್ನು ಒಂದು ರೀತಿ ಆಲೋಚನೆಯನ್ನು ಮಾಡುವತ್ತ ಸಾಗ್ತಾ ಇದೆ. ಚಿನ್ನದ ಉತ್ಪಾದನೆಗೆ ತೊಡಗಿಸಿಕೊಂಡಿರುವ ಮಾನವ ಶಕ್ತಿ ಮತ್ತು ಮಾರಾಟದಲ್ಲಿ ತೊಡಗಿಸಿಕೊಂಡಿರುವ ಮಾನವ ಶಕ್ತಿಯನ್ನು ಮಾನವ ಮೂಲ ಸೌಕರ್ಯಗಳಿಂದ ರಸ್ತೆ, ವಿದ್ಯಾಭ್ಯಾಸ, ಆಸ್ಪತ್ರೆ ಮುಂತಾದ ಸೌಕರ್ಯಗಳಿಗೆ ಬಳಸಿದರೆ ಮಾನವ ಇನ್ನೂ ಸುಖಿಯಾಗಿರ್ತಾನೆ. ಚಿನ್ನದಿಂದ ಲಾಭವಾಗುತ್ತಿರುವುದು ಕೇವಲ ವ್ಯಾಪಾರಿಗಳಿಗೆ ಮತ್ತು ಚಿನ್ನ ಕದಿಯುವ ಕಳ್ಳರಿಗೆ ಮಾತ್ರ ಅಂತ ಹೇಳಿದ್ದಾರೆ. ಚಿನ್ನಕ್ಕಾಗಿ ಮನೆಯ ಹೆಂಗಳೆಯರು ಪಡುವ ಆಸೆ ಮತ್ತು ಚಿನ್ನ ಕೊಳ್ಳಲು ಅವರು ಹಣದ ಹೊಂದಾಣಿಕೆಯನ್ನು ಹೇಗೆಲ್ಲ ಮಾಡ್ಕೊಳ್ತಾರೆ ಅನ್ನೋದನ್ನು ನೋಡಿದಾಗ ಕೇಳಿದಾಗ ಸಂಕಟ ಆಗುತ್ತೆ. ಒಟ್ಟಾರೆ ಮನೆಯವರೆಲ್ಲರ ನೆಮ್ಮದಿ ಹಾಳು ಆಗ್ತಾ ಇದೆ. ಜಗತ್ತು ಆರ್ಥಿಕ ಭದ್ರತೆಯಾಗಿ ಚಿನ್ನವನ್ನು ಬಳಸುತ್ತಿರುವುದು ಶೋಚನೀಯ. ಚಿನ್ನ ಈ ಜಗತ್ತಿನಲ್ಲಿ ಇಲ್ಲವಾದರೆ ಮಾನವನಿಗೆ ಯಾವ ಕಷ್ಟಗಳು ಬರುತ್ತವೆ ಯೋಚಿಸಿ ಅಂತ ಪ್ರಶ್ನೆಯನ್ನು ಹಾಕಿದ್ದಾರೆ. ಚಿನ್ನದ ವ್ಯಾಮೋಹ ಕಡಿಮೆ ಮಾಡಲು ಅವಶ್ಯಕತೆ ಇಲ್ಲವೇ? ಇಂದಿನ ಜಗತ್ತಿನ ಯುದ್ಧದ ಸಂದರ್ಭದಲ್ಲಿ ದೇಶದ ವಿದೇಶಿ ಹಣದ ಭದ್ರತೆ ಪಡೆಯಲು ಅತಿ ಅಗತ್ಯವಾಗಿದೆ. ಅತ್ಯಂತ ಪ್ರತಿಷ್ಠಿತ ಶೋರೂಮ್ಗಳು ಎಲ್ಲ ನಗರಗಳಲ್ಲೂ ಏನೊಂದು ಮೂಲಸೌಕರ್ಯ ನೀಡದೆ ಚಿನ್ನದ ಅಂಗಡಿಗಳಾಗಿ ಪ್ರತಿಭಾವಂತ ಯುವಕ ಯುವತಿಯರನ್ನು ಸಮಯ ನಾಶ ಮಾಡ್ತಾ ಇದೆ. ಅದರಿಂದ ಚಿನ್ನದ ಅಗತ್ಯ ಯಾಕೆ ಅಷ್ಟೊಂದು ನಾವು ಆಸೆಯನ್ನು

0: ಬೇಕು ಅನ್ನುವಂತಹ ಒಂದು ಆತಂಕವನ್ನು ಇವರು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಒಂದು ಪತ್ರದಲ್ಲಿ ಅವರು ಶಂಕರ್ ಅವರು ಒಂದು ಯಾವುದು ಪದ್ಯವನ್ನು ಕೂಡ ಬರೆದರೆ, ಮೂಡಣ ದಿಸೆಯಲ್ಲಿ ರವಿ ಉದಿಸುತ್ತಲಿರಲು, ಇರುಳಿನ ಇಳೆಯಲ್ಲಿ ಬೆಳಗಿತು ಹಾಗಲು, ಗೂಡಲಿ ವಿರಮಿಸೋ ಹಕ್ಕಿಗಳಾಗ ಹಾರುತ ಹೊರಟವು ಹಾಡುತ ಚಿಲಿಪಿಲಿರಾಗ, ಇರುಳಿನ ಇಳೆಯಲ್ಲಿ ಬೆಳಗಾದುದ ಕಂಡು ಮೇಯಲು ಹೊರಟವು ದನಗಳ ಹಿಂಡು, ರವಿ ತಾನುದಿಸುತ ಇಳೆಯನ್ನು ಬೆಳಗಲು ಇರುಳಲ್ಲಿ ಬೆಳಗಿದ ಚಂದ್ರಮ ಮುಳುಗಿದನು ಅಂತ ಹೇಳಿದ್ದಾನೆ. ಹೇಳ್ತಾ ಶಂಕರ ಅವರು, ಪಡುವಲಗಿರಿಯಲ್ಲಿ ರವಿಯ ಅಸ್ತಮಿಸುತ್ತಿರಲು ಬೆಳಗಿದ ಇಳೆಯಲ್ಲಿ ಕವಿಯಿತು ಇರುಳು, ಹಾರುತ ಹೊರಟವು ಹಕ್ಕಿಗಳಾಗ ಗೂಡನ್ನು ಕೂಡುವ ತವಕದಿ ಬೇಗ, ಮೇಯಲು ಬಂದಿಹ ದನಗಳ ಹಿಂಡು, ಹೊರಟವು ಮನೆ ಕಡೆ ಇರುಳಾಗೋದ ಕಂಡು, ಉದಿಸುತ್ತ ಬಂದನು ಚಂದ್ರಮ ಮೂಡಲಲ್ಲಿ, ಬೆಳಗುತ ಇಳೆಯನ್ನು ಮೋಹಕ ಬೆಳಕಿನಲ್ಲಿ. ಬಹಳ ಚೆನ್ನಾಗಿದೆ, ಬೆಳಗು ಮತ್ತು ಸಂಜೆಯ ಒಂದು ವರ್ಣನೆಯನ್ನು ಸೊಗಸಾಗಿ ಕಟ್ಕೊಟ್ಟಿದ್ದಾರೆ. ಪತ್ರವನ್ನು ಬರೆದಿದ್ದಲ್ಲದೇ ಪದ್ಯವನ್ನು ಅತ್ಯಂತ ಸ್ವಾರಸ್ಯಕರವಾಗಿ ಬರೆದು ಕಳಿಸಿದಂತಹ ಮೈಸೂರಿನ ಅಶೋಕ ರಸ್ತೆಯ ಕೆ ವಿ ಶಂಕರ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ.
1: ಅಗಲಟ್ಟಿ ಪುಷ್ಪ ಹುಟ್ಗಳ್ಳಿ ಮೈಸೂರಿನಿಂದ ನಮಗೆ ಪತ್ರವನ್ನು ಬರೆದಿದ್ದಾರೆ. ಮೈಸೂರು ಆಕಾಶವಾಣಿಯ ನಿಲಯದ ನಿರ್ದೇಶಕರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ನಮನಗಳು. ಮೇ 21ರ ಗುರುವಾರ ರಾತ್ರಿ 10 ಗಂಟೆಗೆ ಪ್ರಸಾರವಾದ ಮೈಸೂರು ಸಿರಿಯವರ ಜಿ ಶಾಂತಕುಮಾರ್ ಅವರ ನಿರ್ಮಾಣದ ಹಗೆ ನಾಟಕ ತುಂಬ ನಿಗೂಢವಾಗಿತ್ತು. ಈ ಪತ್ತೇದಾರಿ ನಾಟಕ ಕಣ್ಣಿಗೆ ಕಟ್ಟುವ ಹಾಗೆ ನೈಜವಾಗಿ ಮೂಡಿಬಂತು. ಪ್ರಸಾರ ಮಾಡಿದ ಆಕಾಶವಾಣಿಗೆ ಧನ್ಯವಾದಗಳು. ಮೇ 20ರ ಶುಕ್ರವಾರ ರಾತ್ರಿ 8ಕ್ಕೆ ಪ್ರಸಾರವಾದ ಸಂಧ್ಯಾರಾಗ ಕಾರ್ಯಕ್ರಮದಲ್ಲಿ ಹಿರಿಯರಾದ ಟಿಎನ್ ನಾಗರತ್ನರ್ ಅವರೊಂದಿಗೆ ನಡೆಸಿದ ಮಾತುಕತೆ ತುಂಬ ಅರ್ಥಪೂರ್ಣವಾಗಿತ್ತು. ಅವರ ನಿರಾಳವಾದ ಮಾತುಗಳು ನಮ್ಮಂತಹ ಕಿರಿಯರಿಗೆ ಸ್ಫೂರ್ತಿದಾಯಕವಾಗಿದೆ. ಪ್ರಸ್ತುತಪಡಿಸಿದ ಜಿಎನ್ ಮಂಜುನಾಥ್ ರವರಿಗೆ ಧನ್ಯವಾದಗಳು. ಮೈಸೂರು ಆಕಾಶವಾಣಿಯಲ್ಲಿ ಪ್ರತಿದಿನ ಬೆಳಗ್ಗೆ 8:30ಕ್ಕೆ ಪ್ರಸಾರವಾಗುತ್ತಿರುವ ನಾ ಕಸ್ತೂರಿಯವರ ಮಕ್ಕಳ ಸಾಹಿತ್ಯ ಕೃತಿ ಪಾತಾಳದಲ್ಲಿ ಪಾಪಚ್ಚಿ ಬಾನುಲಿ ಓದು ತುಂಬ ಸೊಗಸಾಗಿ ಮೂಡಿಬರುತ್ತಿದೆ. ಎಸ್ಎಸ್ ಉಮೇಶ್ ರವರು ಓದುವ ಶೈಲಿ ನಮಗೆ ತುಂಬ ಇಷ್ಟವಾಗುತ್ತದೆ. ಹಾಗೂ ಮೇ 24ರ 6:50ಕ್ಕೆ ಪ್ರಸಾರವಾದ ಕೃಷಿ ರಂಗದಲ್ಲಿ ಹಟ್ಟಿ ಹರಟೆ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಈ ಕಾರ್ಯಕ್ರಮ ಕೇಳಿದರೆ ಪ್ರತಿಯೊಬ್ಬರಿಗೂ ನೈಸರ್ಗಿಕವಾದ ನಗು ಬರುತ್ತದೆ. ಈ ಕಾರ್ಯಕ್ರಮ ಕೇಳುವಾಗ ನನಗೆ ವಾಸ್ತವದ ಅರಿವೇ ಇರುವುದಿಲ್ಲ, ತುಂಬ ಜೋರಾಗಿ ನಗ್ತಾ ಇರ್ತೇನೆ. ಪ್ರಸ್ತುತಪಡಿಸುತ್ತಿರುವ ಕವಿತಾ ಮೇಡಮ್ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್ ಕೇಶವಮೂರ್ತಿಯವರಿಗೂ ನಮನಗಳು. ಎನ್ ಕೇಶವಮೂರ್ತಿಯವರ ಹಾಸನ ಆಕಾಶವಾಣಿಯಲ್ಲಿಯೂ ಕೂಡ ಜಯಣ್ಣನಾಗಿ ವಿಜಯಣ್ಣ ಹಾಗೂ ಪುಟ್ಟಕ್ಕನ ಜೊತೆ ಚಾವಡಿ ಮಾತು ಕಾರ್ಯಕ್ರಮವನ್ನು ಕೆಲವು ವರ್ಷಗಳ ಹಿಂದೆ ಪ್ರಸ್ತುತಪಡಿಸುತ್ತಿದ್ದರು. ನಾನು ನನ್ನ ತವರು ಮನೆಯಲ್ಲಿದ್ದೆ. ಜಿ ಶಾಂತಕುಮಾರ್, ಶ್ರೀನಿವಾಸ್ ಪ್ರಸಾದ್, ಜಿ ಎನ್ ಮಂಜುನಾಥ್, ಲಕ್ಷ್ಮೀನಾರಾಯಣ ಇವರ ಧ್ವನಿಯನ್ನೆಲ್ಲ ನಾನು ಚಿಕ್ಕವಳಿದ್ದಾಗ ಹಾಸನ ಆಕಾಶವಾಣಿಯಲ್ಲಿ ಕೇಳಿದ್ದೇನೆ. ಮತ್ತೆ ಇವರ ಧ್ವನಿಯನ್ನು ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ತುಂಬ ಖುಷಿಯಾಗ್ತಾ ಇದೆ. ಮೇ 15ರ ಶುಕ್ರವಾರ 11 ಗಂಟೆಗೆ ಪ್ರಸಾರವಾದ ಕಾಮನಬಿಲ್ಲು ಕಾರ್ಯಕ್ರಮ ತುಂಬ ವಿಶೇಷವಾಗಿತ್ತು. ಚಾರ್ಲಿ 777 ಚಿತ್ರಕ್ಕಾಗಿ ಚಾರ್ಲಿಯನ್ನು ಪಳಗಿಸಿ ತರಬೇತಿ ನೀಡಿದ ಮೈಸೂರಿನ ಪ್ರಮೋದ್ ಕುಮಾರ್ ಅವರು ತುಂಬ ಚೆನ್ನಾಗಿ ಮಾತನಾಡಿದರು. ನಾನು ಈ ಕಾರ್ಯಕ್ರಮವನ್ನು ಕೇಳುತ್ತಾ ಈ ಹಿಂದೆ ನಮ್ಮ ಊರಿನಲ್ಲಿ ಸಾಕಿದ್ದ ಪ್ರಾಣಿಗಳನ್ನು ನೆನೆಸಿಕೊಂಡು ತುಂಬ ಭಾವುಕಳಾದೆ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ಜಿ ಎನ್ ಮಂಜುನಾಥ್ ರವರಿಗೆ ಧನ್ಯವಾದಗಳು. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿರುವ ಮೈಸೂರು ಆಕಾಶವಾಣಿಗೆ ಧನ್ಯವಾದಗಳು. ಮೇ 15ರ ಶುಕ್ರವಾರ ಪ್ರಸಾರವಾದ ಕಾಮನಬಿಲ್ಲು ಕಾರ್ಯಕ್ರಮದ ನೆನಪಿಗಾಗಿ ನನ್ನ ಮಗ ಬಿಡಿಸಿದ ಚಿತ್ರವನ್ನು ಕಳುಹಿಸುತ್ತಿದ್ದೇನೆ ಎಂದು ಹೇಳಿ ಅವರು ಮಗ ಬರೆದಿರುವ ಒಂದು ಚಿತ್ರವನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ.
0: ಚಿತ್ರವನ್ನು ನಾವು ಆಕಾಶವಾಣಿಯಲ್ಲಿ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಬಹಳ ಸೊಗಸಾಗಿದೆ. ಅದನ್ನು ಅಷ್ಟೇ ನಾವು ಅದನ್ನು ಹೇಳಲಿಕ್ಕೆ ಸಾಧ್ಯ. ಈಗ ಒಂದಷ್ಟು ಮಿಂಚಂಚೆಗಳು ಇವೆ. ಆಹಿರಿ ಅನಿತಾ ಅಶೋಕ್ ಅವರು ಹೇಳ್ತಾರೆ, ಹೊಂಗಿರಣ ಮಂಗಳವಾರದಂದು ದಾದಿಯರ ದಿನದ ವಿಶೇಷತೆಯಲ್ಲಿ ಭಾಗವಹಿಸಿದವರ ಮಾತು, ಸಮಾಲೋಚನೆ, ವಿಚಾರ ಇಷ್ಟ ಆಯಿತು. ಈ ಕಾರ್ಯಕ್ರಮಕ್ಕಾಗಿ ಲಕ್ಷ್ಮೀನಾರಾಯಣ ಅವರಿಗೆ ವಂದನೆಗಳು. ಭುವನದ ಭಾಗ್ಯ ನಾಟಕ ಮತ್ತೆ ಪ್ರಸಾರವಾಗಿ ಅದನ್ನು ಸೊಗಸಾಗಿ ಕೇಳಿಬರುವಂತೆ ಎಡಿಟ್ ಮಾಡಿದ ಕೀರ್ತನ ಅವರಿಗೂ ನಿಲಯಕ್ಕೂ ಧನ್ಯವಾದಗಳು. ನಾಟಕ ರಚನೆ ಮಾಡಿದವರು ಶ್ರೀಮತಿ ಶ್ರೀಲತಾ ಬಾಳಿಗ ಅವರು. ಕಥಾ ಕಾಲಕ್ಷೇಪ ಬಹಳ ಚಂದ, ಹಟ್ಟಿ ಹರಟೆ ಕೇಳಲು ಖುಷಿ, ಪ್ರಗತಿಪಥ ಮಾಹಿತಿ ಪೂರ್ಣ. ಮಂಗಳವಾರದಂದು ಹಿರಿಯರಿಗಾಗಿ ಮಾತನಾಡಿದ ಪದ್ಮಾ ಮತ್ತು ಆನಂದ ದಂಪತಿಗಳು ಹಾಗೆ ಮತ್ತಿತರರು ಸಂಪನ್ನ ಮಾಹಿತಿಯನ್ನು ನೀಡಿದರು. ನಡೆಸಿಕೊಟ್ಟ ಕವಿತಾರವರಿಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಕಿರಣ್ ಹೆಚ್ ಪಿ ಅವರ ಮಿಂಚಂಚೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಉತ್ತಮವಾಗಿ ಮೂಡಿಬಂತು. ಕರ್ನಾಟಕ ಶಾಸ್ತ್ರೀಯ ಕಾರ್ಯಕ್ರಮದಲ್ಲಿ ಶ್ರೀಯುತ ಹೆಚ್ ಎಲ್ ಶಿವಶಂಕರ ಸ್ವಾಮಿ ಅವರು ಪ್ರಸ್ತುತಪಡಿಸಿದ ಲಯವಿನ್ಯಾಸ ಅತ್ಯುತ್ತಮವಾಗಿ ಮೂಡಿಬಂತು. ಫ್ಯೂಷನ್ ಕಾರ್ಯಕ್ರಮಕ್ಕೆ ಹೋದ ಅನುಭವವನ್ನು ಈ ಕಾರ್ಯಕ್ರಮ ನೀಡಿತು. ತಮ್ಮಲ್ಲಿ ಒಂದು ಮನವಿ ಏನೆಂದರೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ಚಲನಚಿತ್ರ ಸಂಗೀತ ಹಾಗೂ ಭಾವಗೀತ ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಭಾವಗೀತೆಗಳಲ್ಲಿರುವಂತಹ ರಾಗ, ಚಲನಚಿತ್ರ ಗೀತೆಗಳಲ್ಲಿರುವಂತಹ ರಾಗವನ್ನು ಕುರಿತಂತೆ ಕಾರ್ಯಕ್ರಮವನ್ನು ಮಾಡಿದ್ರೆ ಚೆಂದ ಇರುತ್ತೆ ಅಂತ ಇವರು ಹೇಳಿದ್ದಾರೆ. ಇವರ ಈ ಒಂದು ಮನವಿಯನ್ನು ಸಂಬಂಧಪಟ್ಟವರ ಗಮನಕ್ಕೆ ನಾವು

0: ಕಾಮನ ಬಿಲ್ಲು ಕಾರ್ಯಕ್ರಮದ ಬಗ್ಗೆ ಎಚ್ ಪಿ ಕಿರಣ್ ಅವರೇ ಹೇಳ್ತಾರೆ. ದಿನಾಂಕ 15/5/2026 ಬೆಳಗ್ಗೆ ಪ್ರಸಾರವಾದ ಕಾಮನ ಬಿಲ್ಲು ಕಾರ್ಯಕ್ರಮ ಉತ್ತಮವಾಗಿ ಮೂಡಿಬಂತು. ಚಾರ್ಲಿ ಚಿತ್ರದ ಪ್ರಮುಖ ಪಾತ್ರಧಾರಿಯಾದ ನಾಯಿಯ ತರಬೇತುದಾರರಾದ ಶ್ರೀಯುತ ಪ್ರಮೋದ್ ರವರು ತರಬೇತಿಯ ಹಿಂದಿನ ಪ್ರಸಂಗಗಳನ್ನು ಮನ ಮುಟ್ಟುವಂತೆ ವಿವರಿಸಿದರು. ಪ್ರಸ್ತುತಪಡಿಸಿದ ಜಿ ಎನ್ ಮಂಜುನಾಥ್ ಅವರಿಗೆ ಧನ್ಯವಾದಗಳನ್ನು ಹೇಳಿದ್ದಾರೆ. ದಿನಾಂಕ 19/5/2026 ಸಂಜೆ 7:45 ಪ್ರಸಾರವಾದ ಮೈಸೂರು ಜಂಕ್ಷನ್ ಕಾರ್ಯಕ್ರಮ ಉತ್ತಮವಾಗಿ ಮೂಡಿಬಂತು. ಒಂದು ಕಾರ್ಯಕ್ರಮವನ್ನು ಆಸ್ವಾದಿಸುವುದು ಸುಲಭ, ಆದರೆ ಅದನ್ನು ರೂಪಿಸಿದವರಲ್ಲಿ ಇರುವ ಶ್ರಮ, ಪೂರ್ವ ತಯಾರಿ ಮುಂತಾದ ವಿಚಾರಗಳನ್ನು ಎಳೆಯಾಗಿ ವಿವರಿಸಿ ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಿದ ಶ್ರೀಯುತ ದಿಗ್ವಿಜಯ್, ಕೀರ್ತನ ಹಾಗೂ ಚಿನ್ಮಯ್ ಅವರಿಗೆ ಧನ್ಯವಾದಗಳನ್ನು ಹೇಳಿದ್ದಾರೆ. ಸ್ವರಸಂಚಾರ ಕಾರ್ಯಕ್ರಮದ ಬಗ್ಗೆ ಇವರು ಹೇಳ್ತಾರೆ. 22/5/2026 ನಮ್ಮ ನಿಲಯದಿಂದ ಹೊಸದಾಗಿ ಪ್ರಾರಂಭವಾಗಿರುವ ಸ್ವರಸಂಚಾರ ಸಂಗೀತ ಲೋಕದಲ್ಲಿ ವಿಹಾರ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂತು. ಸಂಗೀತ ವಿಶ್ವಭಾಷೆ, ಇದಕ್ಕೆ ಯಾವ ಗಡಿ ಸೀಮೆಗಳಿಲ್ಲ, ಮತಭೇದವಿಲ್ಲ. ಪಾಶ್ಚಾತ್ಯ ಸಂಗೀತದ ವಿವಿಧ ಪ್ರಕಾರಗಳನ್ನು ಎಳೆಯಾಗಿ ಈ ಕಾರ್ಯಕ್ರಮದಲ್ಲಿ ವಿವರಿಸಲಾಯಿತು. ಬೆಥೋವೆನ್ ರವರಿಗೆ ಶ್ರವಣದೋಷದ ಸಮಸ್ಯೆ ಇದ್ದರೂ ಅವರ ಸಾಧನೆ ಅಪಾರ. ಕಾರ್ಯಕ್ರಮವನ್ನು ಆಹಿರಿಪುಟ್ಟಿ ಅವರು ಅದ್ಭುತವಾಗಿ ಪ್ರಸ್ತುತಪಡಿಸಿದರು ಅಂತ ಇವರು ಹೇಳಿದ್ದಾರೆ. ಇಂತಹ ಕಾರ್ಯಕ್ರಮವನ್ನು ರೂಪಿಸುವುದರಲ್ಲಿ ಅದರ ನಿರ್ವಾಹಕರ ಶ್ರಮ ಶ್ಲಾಘನೀಯ. ಏಕೆಂದರೆ ಪ್ರಾಚೀನ ಧ್ವನಿ ಮುದ್ರಿಕೆಗಳನ್ನು ಸಂಗ್ರಹಿಸಿ ಒಟ್ಟಾಗಿ ಅವುಗಳನ್ನು ಕಲೆ ಹಾಕಿ ಶ್ರೋತೃಗಳಿಗೆ ತಲುಪುವಂತೆ ಮಾಡುವುದು ಸುಲಭದ ಕೆಲಸ ಅಲ್ಲ. ಇಂತಹ ಮನೋಜ್ಞ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ನಮ್ಮ ಮೈಸೂರು ಆಕಾಶವಾಣಿ ನಿಲಯಕ್ಕೆ, ಹಾಗೆಯೇ ಅಷ್ಟೇ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ಆಹಿರಿಪುಟ್ಟಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಸ್ವರ್ಣಲತಾ ಮೈಸೂರು ಅವರು, ನಾನು ಚಿಕ್ಕವಳಾಗಿದ್ದಾಗ ಅದ್ಭುತ ಲೋಕದಲ್ಲಿ ಆಲೀಸ್ ಎಂಬ ಮಕ್ಕಳ ಕಥೆ ಓದಿದ್ದೆ. ಈಗ ಆಕಾಶವಾಣಿಯಲ್ಲಿ ಪ್ರಸಾರವಾಗುತ್ತಿರುವ ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಅದೇ ರೀತಿ ಇದೆ. ಅದರಲ್ಲಿ ಮೊಲ ಗಡಿಯಾರ ನೋಡುತ್ತಾ ಹೊತ್ತಾಯಿತು ಎಂದು ಓಡುತ್ತಿರುವ ಚಿತ್ರ, ಹೂದೋಟದ ನಡುವೆ ಆಲೀಸ್ ಇರುವ ಚಿತ್ರ ಕಣ್ಣ ಮುಂದೆ ಬಂತು. ಕೃಪಾಕರ ಸೇನಾನಿಯವರ ಕೆನ್ನಾಯ ಜಾಡಿನಲ್ಲಿ ಕಾದಂಬರಿ ಸೊಗಸಾಗಿ ಮೂಡಿ ಬರ್ತಾ ಇದೆ. ಶಾಂತಕುಮಾರ್ ಅವರ ಓದಿನ ರೀತಿ ನಾವು ಅಲ್ಲಿಯೇ ಇರುವಂತೆ ಭಾಸವಾಗ್ತಾ ಇದೆ. ಅವರಿಗೆ ಅಭಿನಂದನೆಗಳು. 21 ಗುರುವಾರ ರಾತ್ರಿ ಪ್ರಸಾರವಾದ ಪತ್ತೆದಾರಿ ನಾಟಕ ಮನಮಿಡಿಯಿತು. ಹೆಣ್ಣಿನ ಮೇಲಿನ ದೌರ್ಜನ್ಯ, ಗಂಡಿನ ನೀಚತನದ ಪರಮಾವಧಿ, ಇದಕ್ಕೆಲ್ಲ ಕೊನೆಯಿಲ್ಲವೇ ಎನಿಸಿತು. ಪಾತ್ರಧಾರಿಗಳೆಲ್ಲ ಚೆನ್ನಾಗಿ ಅಭಿನಯಿಸಿದರು. ನಿರ್ದೇಶಕರಾದ ಶಾಂತಕುಮಾರ್ ಅವರಿಗೆ ಧನ್ಯವಾದಗಳು. 22 ಶುಕ್ರವಾರ ರಾತ್ರಿ ಪ್ರಸಾರವಾದ ಸಂಧ್ಯಾರಾಗ ಕಾರ್ಯಕ್ರಮ ಸುಂದರವಾಗಿ ಮೂಡಿಬಂತು. ನಾಗರತ್ನ ಅವರ ಚೈತನ್ಯ ಚಿಲುಮೆ ಉಕ್ಕುವ ರೀತಿ ನೋಡಿ ಖುಷಿಯಾಯಿತು. ಈ ಇಳಿ ವಯಸ್ಸಿನಲ್ಲಿ ಕುಗ್ಗದ ಅವರ ಉತ್ಸಾಹಕ್ಕೆ ಒಂದು ದೊಡ್ಡ ಸಲ್ಯೂಟ್. ಮಂಜುನಾಥ್ ಸರ್ ಅವರು ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ರು ಅಂತ ಸ್ವರ್ಣಲತಾ ಮೈಸೂರು ಅವರು ಹೇಳಿದ್ದಾರೆ. ಮೋಹನ್ ಪ್ರಕಾಶ್ ಅವರು ಹೇಳ್ತಾರೆ, ಸಂಧ್ಯಾರಾಗ ನಿಲಯ ಮುಖ್ಯಸ್ಥರು, ಆಕಾಶವಾಣಿ ಇವರೆಲ್ಲರಿಗೂ ಧನ್ಯವಾದಗಳು. ಸಂಧ್ಯಾರಾಗ ಎಪಿಸೋಡ್ಗಳಲ್ಲಿ ಹಲವಾರು ಮಂದಿ ಮುಖ್ಯ ನಾಗರಿಕರನ್ನು ಮಾತನಾಡಿಸಿ ಕೇಳುಗರನ್ನು ಮುದಗೊಳಿಸುತ್ತಾ ಬಂದಿದೆ. ಬಹಳ ಸಂತೋಷ. ಡಾಕ್ಟರ್ ಸಿ ಜಿ ನರಸಿಂಹನ್ ದಂಪತಿಗಳು, ಎ ವಿ ನರಸಿಂಹಮೂರ್ತಿ ಇತಿಹಾಸಕ್ಕೆ ಸಂಬಂಧಪಟ್ಟವರು, ಎಸ್ ರಾಮಪ್ರಸಾದ್ ಕನ್ನಡ ಹಾಗೂ ಛಾಯಾಗ್ರಹಣ, ಹಾಗೆ ಡಾಕ್ಟರ್ ಜಾವಿದ್ ನಯೀಮ್ ಅವರದ್ದು ಒಂದು ಎಪಿಸೋಡ್ ಆಗಿತ್ತೇನೋ, ಇವರನ್ನೆಲ್ಲರನ್ನು ಕರಿಬಹುದಲ್ವಾ ಅಂತ ಇವರು ಹೇಳಿದ್ದಾರೆ. ನಾಗಮಧು ಅವರು ಹೇಳ್ತಾರೆ, ಉದ್ಘೋಷಕರು ಶ್ರೀಮತಿ ಪೂರ್ಣಿಮಾ ಅವರು ತಮ್ಮ ಹೆಸರನ್ನು ಹೇಳೋದೇ ಇಲ್ಲ. ನಿಮ್ಮದು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಬರುತ್ತದೆ, ಒಂದು ಶಿಸ್ತು ಇರಬೇಕಲ್ವಾ ಸರ್ ಅಂತ ಹೇಳಿದ್ದಾರೆ. ಈಗಾಗಲೇ ಅವರು ಕರೆಯನ್ನು ಮಾಡಿಯೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಗಾಯತ್ರಿ ಚಂದ್ರಶೇಖರ್ ಅವರು ಸರಸ್ವತಿಪುರಂನಿಂದ ಹೇಳ್ತಾರೆ, ನನ್ನ ಮೆಚ್ಚಿನ ಮೈಸೂರು ಬಾನುಲಿಗೆ ನಮಸ್ಕಾರ. ನಿಲಯದಿಂದ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳ್ತಾ ಇದ್ದೇವೆ. ರೇಡಿಯೋ ನಾಟಕಗಳು ನನಗೆ ಅಚ್ಚುಮೆಚ್ಚು. ಗುರುವಾರ ರಾತ್ರಿ 10 ಪ್ರಸಾರವಾದ ಪತ್ತೆದಾರಿ ನಾಟಕ ಅದ್ಭುತವಾಗಿತ್ತು. ಜಿ ಶಾಂತಕುಮಾರ್ ಅವರ ನಿರ್ದೇಶನ ಇದಾಗಿತ್ತು. ಪಾತ್ರವರ್ಗದಲ್ಲಿ ದೀಪಕ್ ಮೈಸೂರು, ಮಂಜು ಉಪಾಧ್ಯಾಯ, ಪಿ ನಾಗಭೂಷಣ, ಕಾರ್ತಿಕ್ ಎಮ್ ಎಸ್ ಅವರ ಉತ್ತಮ ನಟನೆ ಮುಂದೆ ಏನಾಗುತ್ತದೆ ಎಂಬ ಕುತೂಹಲವನ್ನು ಮೂಡಿಸ್ತು. ಕಥಾನಾಯಕಿಯರು ಆತ್ಮಹತ್ಯೆಯೋ ಕೊಲೆಯೋ ಎಂದು ತಿಳಿಯುವಂತೆ ಮಾಡಿತು. ಶುಕ್ರವಾರ ಉಮಂಗ್ನಲ್ಲಿ ಪ್ರಸಾರವಾದ ಸಾಲುಮರದ ತಿಮ್ಮಕ್ಕನ ನಾಟಕ ಪ್ರೇರಣಾದಾಯಕವಾಯಿತು. ಉಷಾ ಚೌಧರಿ, ವಿಮಲೇಶ್ ಅಜಿತ್ ಅವರ ನಟನೆ ಅದ್ಭುತವಾಗಿತ್ತು. ಈ ರೀತಿಯ ಪತ್ತೆದಾರಿ ಹಾಗೂ ಜೀವನಾಧಾರಿತ ನಾಟಕಗಳು ಇನ್ನಷ್ಟು ಮೂಡಿಬರಲಿ ಅಂತ ಇವರು ಹೇಳಿದ್ದಾರೆ. ಶ್ರೀಮತಿ ಕಲಾಪ್ರಸಾದ್ ಅವರ ಮಿಂಚಂಚೆ ಇದು. ದಿನಾಂಕ 19 ಪ್ರಸಾರವಾದ ವನಿತಾ ವಿಹಾರದಲ್ಲಿ ಮಿಸ್ ಪ್ಲೇಸಸ್ 26 ಸ್ಪರ್ಧೆ,
1: ಮಿಸ್ ಪ್ಲಸ್ ಐಸ್
0: 2026 ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಿರೀಟ ಮುಡಿಗೇರಿಸಿಕೊಂಡ ಅಂಜಲಿ ವಿ ಗುಪ್ತಾ ಅವರ ಸಂದರ್ಶನ ಚೆನ್ನಾಗಿತ್ತು. ಕೀರ್ತನ ವಿ ಅವರು ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಅಂತ ಇವರು ಹೇಳಿದ್ದಾರೆ. ಮತ್ತೆ ದಿನಾಂಕ 25 ಪ್ರಸಾರವಾದ ಗೇಮ್ ಶೋ ಸಖತ್ತಾಗಿ ಮೆದುಳಿಗೆ ಕಸರತ್ತು ನೀಡಿತು. ಮೊದಲಿಗೆ ಗೇಮ್ ಶೋಗೆ ನಮ್ಮ ಹೆಮ್ಮೆಯ ಗೆಳತಿ ಸುಧಾರಾಜ್ರವರಿಗೆ ವಿಷಯವನ್ನು ಕೊಟ್ಟಿದ್ದು ಅಂತ ಕೇಳಿ ಖುಷಿಯಾಯಿತು. ಮೊದಲೇ ಲೆಕ್ಕ ಅಂದರೆ ತಲೆಬೇನೆ ಅನ್ನೋರು, ಕೆಲವರಾದರೆ ಅಂಕಿ ಸಂಖ್ಯೆಗಳನ್ನೇ ಒಡನೆ ಆಟವಾಡುವವರಿಗೆ ಮೆದುಳಿಗೆ ಕೆಲಸವನ್ನು ಕೊಟ್ಟ ಕಾರ್ಯಕ್ರಮ ಇದಾಗಿತ್ತು. 1 ಸಮಯ ಹೋದದ್ದೇ ತಿಳಿಯಲಿಲ್ಲ. ತಂತ್ರಜ್ಞಾನ ಮುಂದುವರೆದ ಈ ಕಾಲದಲ್ಲಿ ಸೇರು, ಸವ್ವಾಸೇರು, ಯೋಜನಾ, ಗಾವುದ, ಧಡಿಯ ಈ ರೀತಿಯ ಪದಗಳು ಸಂಪೂರ್ಣ ಕಾಣೆಯಾಗಿದೆ. ಇಂದಿನ ಗೇಮ್ ಶೋ ಅಂಕಿ ಸಂಖ್ಯೆಗಳ ಜೊತೆ ಜೊತೆಯಲ್ಲಿ ಅಳತೆಯೂ ಸೇರಿ ಸೊಗಸಾಗಿತ್ತು. ನಿಜಕ್ಕೂ ಮೆದುಳಿಗೆ ಕೆಣುಕು ತಿಣುಕುವ ಕೆಲಸ ಸಿಕ್ಕಿದಂತಾಯಿತು. ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ದಿಗ್ವಿಜಯ್, ಚಿನ್ಮಯಿ ಹಾಗೂ ಕೀರ್ತನ ಅವರಿಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಕಡೆಯ ಮಿಂಚಂಚೆ ಶ್ಯಾಮಲಾ ಪ್ರಕಾಶ್.

0: ಶ್ಯಾಮಲ ಅವರು ಚಿಕ್ಕ ತಿರುಪತಿಯಿಂದ 26/5/2026 ಸಂಜೆ 7:45ಕ್ಕೆ ಚಿನ್ಮಯಿ ಕೀರ್ತನ ದಿಗ್ವಿಜಯ ಅವರು ನಡೆಸಿಕೊಟ್ಟ ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಕಾರ್ಯಕ್ರಮ ಚೆನ್ನಾಗಿತ್ತು. ಮೈಸೂರು ಆಕಾಶವಾಣಿ ಮಾಹಿತಿಯನ್ನು ಯಾವುದಾದ್ರೂ ಮೂಲಕ ತಿಳಿದುಕೊಳ್ಳಬಹುದು, ತುಂಬ ಸವಿವರವಾಗಿ ನಡೆಸಿಕೊಟ್ರು. ಇದು ಯೂಟ್ಯೂಬ್ನಲ್ಲೂ ಅಪ್ಲೋಡ್ ಮಾಡಿದ್ರೆ ಸೊಗಸಾಗಿರುತ್ತೆ. ಹಾಗೆ ಪ್ರತಿ ಬುಧವಾರ ಪತ್ರಾಧಾರಿತ ಮಿಂಚಂಚಿಗೆ ಆಧಾರಿತ ಕಾರ್ಯಕ್ರಮ ಬೆಳಿಗ್ಗೆ 11 ಗಂಟೆಗೆ ನೀವು ಪ್ರಸಾರ ಮಾಡುವ ಸ್ಪಂದನ ಹಾಗೂ ನೀವು ಅಪ್ಲೋಡ್ ಮಾಡೋದಾದರೆ ಇನ್ನೂ ಹೆಚ್ಚು ಉಪಯೋಗಕರವಾಗುತ್ತೆ. ಯಾಕೆಂದರೆ ಸಮಯದಲ್ಲಿ ಕೇಳಲಾಗದ ಶ್ರೋತೃಗಳು ಆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಮತ್ತೆ ಕೇಳ್ಬೋದು ಅಂತ. ಇವರು ನೇರ ಕಾರ್ಯಕ್ರಮವನ್ನು ಕೂಡ ಅಪ್ಲೋಡ್ ಮಾಡಿ ರೆಕಾರ್ಡ್ ಮಾಡಿ ಅಂತ ಇವರು ಹೇಳುತ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳು ಇವೆಲ್ಲವೂ ಸಾಧ್ಯವಾಗುತ್ತಾ ಏನು ಅಂಥೇಳಿ. ಆಹಿರಿ, ಈಗ ನಮ್ಮ ಕೇಳುಗರು ಬರೆದಂತಹ ಪತ್ರಗಳನ್ನು ಮಿಂಚಂಚೆಗಳನ್ನೆಲ್ಲವನ್ನು ಓದಿ ಮುಗಿಸಿದ್ದೇವೆ. ಕರೆಗಳು ಬರ್ತಾ ಇವೆ, ಕರೆಗಳನ್ನು ಸ್ವೀಕರಿಸೋದಕ್ಕೆ ಸಮಯ ಇಲ್ಲ ನಮಗೆ. ಪತ್ರವನ್ನು ಬರೆದು ಕಾರ್ಯಕ್ರಮಗಳ ಬಗೆಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಂತಹ ನಮ್ಮ ಕೇಳುಗರಿಗೆ ಹಾಗೆಯೇ ಆರಂಭದಲ್ಲಿ ಸ್ವೀಕರಿಸಿದಂತಹ ಕರೆಗಳನ್ನು ನಾವು ಅವ್ರ ಜೊತೆ ಮಾತಾಡಿದ್ವಿ. ಕರೆ ಮಾಡಿದಂತಹ ನಮ್ಮ ಕೇಳುಗ ಬಂಧುಗಳಿಗೆ, ಮಿಂಚಂಚೆಯನ್ನು ಕಳುಹಿಸಿದಂತಹ ನಮ್ಮ ಬಾನುಲಿ ಗೆಳೆಯರಿಗೆ ಎಲ್ಲರಿಗೂ ನಾವು ನಮಸ್ಕಾರವನ್ನು ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಗಿಸುವ ಮುನ್ನ ಪತ್ರಕ್ಕಾಗಿ ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರೋತ್ತರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 5700020. ಮಿಂಚಂಚೆ ವಿಳಾಸ ಅಂದರೆ ಮೇಲ್ ರಿಪ್ಲೈ AIR@gmail.com. ಇಂದಿನ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಇದ್ದದ್ದು ನಾನು ಡಾಕ್ಟರ್ ಮೈಸೂರು ಉಮೇಶ್, ನನ್ನೊಂದಿಗೆ
1: ಆಹಿರಿ ಪುಟ್ಟಿ.
0: ನಮಸ್ಕಾರ, ಮುಂದಿನ ವಾರ ಮತ್ತಷ್ಟು ಪತ್ರಗಳ ಜೊತೆ ಕರೆಗಳ ಜೊತೆ ಭೇಟಿಯಾಗೋಣ.
1: ನಮಸ್ಕಾರ.
0: ನಮಸ್ಕಾರ.

ಇದುವರೆಗೂ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ ಕೇಳಿದಿರಿ. ನಡೆಸಿಕೊಟ್ಟವರು ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಆಹಿರಿ ಪುಟ್ಟಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗುತ್ತಿದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಜಾಗತಿಕ ಹೂಡಿಕೆದಾರರ ಗಮನ ಸೆಳೆಯುತ್ತಿರುವ ರಾಜ್ಯದ ಕ್ವಿನ್ ಸಿಟಿಗೆ ಎರಡು ಖಾಸಗಿ ಕಂಪನಿಗಳ ಮೂಲಕ 1,200 ಕೋಟಿ ರೂಪಾಯಿ ಬೃಹತ್ ಹೂಡಿಕೆ ಸೇರ್ಪಡೆಯಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ದಾಬಸ್ಪೇಟೆ ದೊಡ್ಡಬಳ್ಳಾಪುರದ ನಡುವಿನ ಕ್ವಿನ್ ಸಿಟಿಯಲ್ಲಿ ಟೊಯೋಟಾ ಕಂಪನಿ ಬಿಜ್ ಇಂಟೆಲ್ ಹಬ್ ಆರಂಭಿಸಲಿದೆ. ವಿಶ್ವದರ್ಜೆಯ ಆಟೋಮೊಬೈಲ್ ವಾಹನಗಳ ತಯಾರಿಕೆ ಮತ್ತು ಪರೀಕ್ಷಾ ಕೇಂದ್ರ ಸ್ಥಾಪನೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವದಲ್ಲಿ ವಿಕಸಿತ ಭಾರತದ ಯಶಸ್ವಿ ಪಯಣ ನಿರಂತರವಾಗಿ ಸಾಗಿದೆ ಎಂದು ಹಾವೇರಿ ಗದಗ್ ಲೋಕಸಭಾ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸೇವೆ, ಸುಶಾಸನ, ಬಡವರ ಕಲ್ಯಾಣಕ್ಕೆ ಸಮರ್ಪಿತ 12 ವರ್ಷಗಳ ಅಭೂತಪೂರ್ವ ಸೇವೆಗೆ ಪ್ರಧಾನಮಂತ್ರಿಯವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿರುವ ಸಂಸದರು, ಭಾರತದ ಅಮೃತ ಕಾಲದ ಈ ಪಯಣ ಇನ್ನಷ್ಟು ವೇಗವಾಗಿ ಮುಂದುವರಿಯಲಿ ಎಂದು ಆಶಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಿವಿಧ ಜೀವ ವಿಮೆ ಹಾಗೂ ಆರೋಗ್ಯ ವಿಮೆ ಯೋಜನೆಗಳು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ರಕ್ಷಾ ಕವಚ ಒದಗಿಸಿವೆ ಎಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರದ ಹಿರಿಯ ವಿಮಾ ಸಲಹೆಗಾರರಾದ ಜೆ ಬಸವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಎಲ್ಐಸಿ ವಿಮಾ ಪ್ರತಿನಿಧಿಯಾಗಿ ಸುಮಾರು 35 ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇತ್ತೀಚಿನ ಮೋದಿ ಸರ್ಕಾರದಲ್ಲಿ ನಮ್ಮ ಜೀವ ವಿಮೆ ಮತ್ತು ಆರೋಗ್ಯ ವಿಮೆಗೆ ಜಿಎಸ್ಟಿಯನ್ನು ಕಡಿತಗೊಳಿಸಿರುವುದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಪ್ರತಿಯೊಬ್ಬ ಸದಸ್ಯನ ಯುಪಿಐಯಲ್ಲಿ ಹಣ ಪಾವತಿ ಮಾಡುವುದರಿಂದ ಸುಮಾರು ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ಎಲ್ಐಸಿ ಪ್ರೀಮಿಯಂಗಳನ್ನು ಯುಪಿಐಯಲ್ಲಿ ಮೂಲಕ ಕಟ್ಟುವುದರಿಂದ ಇನ್ನೂ ಅತಿ ಹೆಚ್ಚಿನ ಸೌಲಭ್ಯ ಸಿಗಲಿ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬ್ಯಾಂಕ್ ಖಾತೆಯನ್ನು

0: ಇರುವುದರಿಂದ ನಮ್ಮ ವಿಮಾ ಕ್ಷೇತ್ರ ಕೂಡ ತುಂಬಾ ಅನುಕೂಲವಾಗಿದೆ ಅಂತ ಹೇಳೋದಾಗಿ ಬಯಸುತ್ತೇನೆ. ಮುದ್ರಾ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಸಣ್ಣ ಪುಟ್ಟ ವ್ಯಾಪಾರಿಗೆ ಸಾಲ ದೊರೆಯುವುದರಿಂದ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ.
1: ಕೇಂದ್ರ ಸರ್ಕಾರ ಈರುಳ್ಳಿ ದಾಸ್ತಾನುಗಳ ಕನಿಷ್ಠ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1,270 ರೂಪಾಯಿಗಳಿಂದ 1,580 ರೂಪಾಯಿಗಳಿಗೆ ಪರಿಷ್ಕರಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ರಾಷ್ಟೀಯ ಸಹಕಾರಿ ಗ್ರಾಹಕ ಒಕ್ಕೂಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ವಿವಿಧ ರಾಜ್ಯ ಸರ್ಕಾರಗಳ ಕೋರಿಕೆ ಮೇರೆಗೆ ರೈತರಿಗೆ ಉತ್ತಮ ಆದಾಯ ಖಚಿತಪಡಿಸಲು ಖರೀದಿ ಬೆಲೆಯನ್ನು ಪರಿಷ್ಕರಿಸಲಾಗಿದೆ ಎಂದರು. ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಸಿದ್ದಗೊಂಡಿರುವ ರಾಜ್ಯದ ಮೊದಲ ಐವಿಎಫ್ ಇನ್ವಿಟ್ರೋ ಫರ್ಟಿಲೈಸೇಷನ್ ಕೇಂದ್ರ ಶೀಘ್ರದಲ್ಲೇ ಸಾರ್ವಜನಿಕ ಸೇವೆಗೆ ಮುಕ್ತವಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಮೈಸೂರು ಹಾಗೂ ಕಲಬುರಗಿಯಲ್ಲೂ ಐವಿಎಫ್ ಕೇಂದ್ರಗಳನ್ನು ಆರಂಭಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಸಮಗ್ರ ಮತ ಪರಿಷ್ಕರಣೆ ಎಸ್ಐಆರ್ 2026 ಕುರಿತ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ಬೆಂಗಳೂರು ಇನ್ಫೆಂಟ್ರಿ ರಸ್ತೆ ಸಾರ್ವಜನಿಕ ಸಂಪರ್ಕ ಇಲಾಖೆ ಕಚೇರಿ ವಾರ್ತಾಭವನ ಸಭಾಂಗಣದಲ್ಲಿ ಮಾಧ್ಯಮ ಕಾರ್ಯಾಗಾರ ಆಯೋಜಿತವಾಗಿದೆ. ಶಾಲೆ ಹಾಗೂ ಅಂಗನವಾಡಿಗಳು ಮರು ಆರಂಭವಾಗುತ್ತಿರುವ ಹಿನ್ನೆಲೆ ಅಲ್ಲಿರುವ ಮೂಲಸೌಕರ್ಯವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಅಗತ್ಯ ಸೌಕರ್ಯ ಕಲ್ಪಿಸಬೇಕು ಎಂದು ಬೆಳಗಾವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂಧೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಶಾಲೆಯಿಂದ ಹೊರಗುಳಿದ ಮಕ್ಕಳ ಮನವೊಲಿಸಿ ಶಾಲೆಗೆ ಕರೆತರುವ ಕಾರ್ಯವಾಗಬೇಕು. ಅಂಗನವಾಡಿಗಳಲ್ಲಿ ತಿಂಗಳ 3ನೇ ಶನಿವಾರ ಹಾಗೂ ಶಾಲೆಗಳಲ್ಲಿ 4ನೇ ಶನಿವಾರ ಕಡ್ಡಾಯವಾಗಿ ಪಾಲಕರ ಸಭೆ ನಡೆಸಬೇಕು ಎಂದು ಸೂಚಿಸಿದರು. ಇಂದು ಸ್ವಾತಂತ್ರ್ಯ ಹೋರಾಟಗಾರ, ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ನೆಹರು ಅವರ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಕಲಬುರಗಿ ಜಿಲ್ಲೆಯಾದ್ಯಂತ June 28ರಂದು ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಆಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: वनिता विहारा,
1: वनिता विहारा। ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅನಿತಾ ಶೆಟ್ಟಿ ಮೂಡಬಿದಿರೆ ಇವರಿಂದ ಕಥೆ ಅವಳ ಹೆಜ್ಜೆ.
2: ಅವಳ ಹೆಜ್ಜೆ. ಮೊದಲ ಬಾರಿಗೆ ಮನೆಯನ್ನು ಕಂಡಾಗ ಇದೇ ನನ್ನ ಗೂಡು ಎಂದೆನಿಸತೊಡಗಿತು. ಬದುಕು ಬಹಳಷ್ಟು ಬದಲಾಗಿತ್ತು. ಎಲ್ಲವನ್ನು ಮರೆತು ಬದುಕಬೇಕು ಎಂದು ಯೋಚಿಸಿದಾಗಲೆಲ್ಲ ಮತ್ತೊಮ್ಮೆ ಮರೆಯಲಾಗದ ನೆನಪುಗಳು ಧುತ್ತೆಂದು ಕಣ್ಣೆದುರು ಪ್ರತ್ಯಕ್ಷವಾಗುತ್ತಿತ್ತು. ಸುಂದರವಾಗಿತ್ತು ಬದುಕು. ಅದು ಯಾವ ಮಾಯೆಯಲ್ಲಿ ಗೀತಾ ಕಿಶೋರನನ್ನು ಆವರಿಸಿದ್ದಳೋ ಅದು ಅವನಿಗೇ ತಿಳಿಯಲಿಲ್ಲ. ದಿನ ಕಳೆದಂತೆ ಅವಳ ಹುಚ್ಚು ಪ್ರೀತಿಗೆ ದಾಸನಾಗಿದ್ದ. ತನ್ನದೆಲ್ಲವನ್ನು ಅವಳಿಗೆ ಧಾರೆಯೆರೆದಿದ್ದ. ತನಗೆ ಹುಟ್ಟಿದ 2 ವರ್ಷದ ಕಂದಮ್ಮ ಕೂಡ ಅವಳ ಮುಂದೆ ಅವನಿಗೆ ಮರೆತೇ ಹೋಗಿತ್ತು. ತವರು ಮನೆಗೆ ಹೆರಿಗೆಗೆಂದು ಹೋಗಿದ್ದ ಕವಿತಾಳನ್ನು ಕರೆತೆರುವ ಯಾವ ನೆನಪು ಕೂಡ ಕಿಶೋರನಿಗೆ ಬರಲಿಲ್ಲ. ಮೊದಲೆಲ್ಲ ತಿಂಗಳಿಗೊಮ್ಮೆ ಓಡೋಡಿ ಬರುತ್ತಿದ್ದ

ಗಂಡ ಮುದ್ದು ಮಗಳ ಮುಖ ನೋಡುತ್ತಾ ತನ್ನದೆಲ್ಲವನ್ನು ಮರೆಯುತ್ತಿದ್ದ. ಆದರೆ ಈ ದಿನಗಳಲ್ಲಿ 3 ತಿಂಗಳಿಗೊಮ್ಮೆ ಆದರೂ ಆಗೊಮ್ಮೆ ಈಗೊಮ್ಮೆ ಬಂದು ಕಾಟಾಚಾರದ ಶಾಸ್ತ್ರ ಮುಗಿಸಿ ಹೋಗುತ್ತಿರುವುದನ್ನು ಕವಿತಾ ಸೂಕ್ಷ್ಮವಾಗಿ ಗಮನಿಸಿದ್ದಳು. ಕೊನೆಗೊಂದು ದಿನ ತಾನೇ ಧೈರ್ಯ ಮಾಡಿ ಮನೆಗೆ ಕರೆದುಕೊಂಡು ಹೋಗಿ ಎಂದು ಫೋನ್ ಆಯಿಸಿ ಕಿಶೋರನಲ್ಲಿ ಕೇಳಿಕೊಂಡಿದ್ದಳು. ಒಂದಷ್ಟು ಸಬೂಬು ಹೇಳಿದರೂ ಕೂಡ ಕವಿತಾ ಯಾವುದಕ್ಕೂ ಜಗ್ಗಲಿಲ್ಲ. ಕೊನೆಗೂ ತವರು ಮನೆಯ ಹೊಸ್ತಿಲು ದಾಟಿ ಅತ್ತೆ ಮನೆ ಸೇರಿದಳು ಕವಿತಾ. ಗಿರೀಜಮ್ಮ ಮೊಮ್ಮಗಳ ಮುಖ ಕಾಣುತ್ತಲೇ ತಮ್ಮ ಮುಖವನ್ನು ಮೊರದಗಲ ಮಾಡಿಕೊಂಡರು. ಅವರ ಖುಷಿ ಅವರ ವಯಸ್ಸನ್ನು ಮರೆಸಿತ್ತು. ತಮ್ಮ ಹಳೆಯ ಪೆಟ್ಟಿಗೆಯಿಂದ ಮೊಮ್ಮಗಳಿಗಾಗಿಯೇ ಎಂದು ಮಾಡಿಸಿಟ್ಟಿದ್ದ ಬೆಳ್ಳಿಯ ಗೆಜ್ಜೆಯನ್ನು ಎತ್ತಿಟ್ಟು ಮೊಮ್ಮಗಳಿಗೆ ತೊಡಿಸಿ ಆನಂದಪಟ್ಟರು. ಉದಾರ ಮನಸ್ಸಿನ ತಾಯಿ ಆಕೆ. ಸೊಸೆಯಲ್ಲಿ ಮಗಳನ್ನೇ ಕಂಡವರು. ಮನೆ ಕೆಲಸವನ್ನು ಅತಿ ಹೆಚ್ಚಾಗಿ ನೆಚ್ಚಿಕೊಂಡವರು. ಮಗ ಸೊಸೆ ವಯಸ್ಸಿನಲ್ಲಿ ನೆಮ್ಮದಿಯಾಗಿರಲಿ ಎಂದು ಸದಾ ಹಾರೈಸಿ ಅವರಿಗಾಗಿ ತಮ್ಮದೇ ರೀತಿಯ ಅನೇಕ ತ್ಯಾಗವನ್ನು ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಾಡಿಕೊಂಡು ಬಂದಂತಹ ಕರುಣಾಮಯಿ. ಅವರ ಪಾಲಿಗೆ ಅವರ ಮಗ ಕಿಶೋರ ಶ್ರೀರಾಮಚಂದ್ರ. ಕಣ್ಮುಂದೆ ಸತ್ಯ ಅನಾವರಣಗೊಂಡರೂ ತನ್ನ ಕಣ್ಣಲ್ಲೇ ಏನೋ ದೋಷವಿದೆ ಎಂದುಕೊಳ್ಳುವಂತಹವರು. ಕಿಶೋರನಲ್ಲಿ ತಾಮಸಭಾವ ಇರಲಿಲ್ಲ ನಿಜ. ಆದರೆ ಗಂಡಸುತನದ ಪಿಪಾಸೆ ಪ್ರವೃತ್ತಿಯಿಂದ ಅವನ ಬದುಕು ಹಳಿತಪ್ಪಿದ್ದು. ಇದ್ಯಾವುದರ ಪರಿವೇ ಇಲ್ಲದ ಜಾನಕಮ್ಮ ತನ್ನ ಇಳಿಸಂಜೆಯಲ್ಲಿ ಮೊಮ್ಮಗಳ ಗೆಜ್ಜೆಯ ದನಿಯ ಆಲಾಪದಲ್ಲಿ ಅತ್ಯಂತ ಸಂಭ್ರಮದ ದಿನಗಳನ್ನು ಕಳೆಯುತ್ತಿದ್ದರು. ಸೊಸೆ ಮೊದಲಿನಂತಿಲ್ಲ ಅನ್ನುವುದು ಅವರ ಸೂಕ್ಷ್ಮ ಮನಸ್ಸಿಗೆ ಗೋಚರವಾದರೂ ಮೊಮ್ಮಗಳ ತೊದಲು ನುಡಿಗಳು ಅದೆಲ್ಲವನ್ನೂ ಮರೆಸಿತ್ತು. ಸೊಸೆ ಬೇಗುದಿಯಲ್ಲಿ ಬಿಂದು ಹೋಗುತ್ತಿರುವುದು ಅವರ ಗಮನಕ್ಕೆ ಬರಲೇ ಇಲ್ಲ. ಕಿಶೋರನಿಗೂ ಅತ್ತಿತ್ತ ನಡೆದಾಡುವಾಗ ಮನೆಯೊಳಗೆ ಮನೆಯನ್ನೇ ಆಳತೊಡಗಿದ ಗೆಜ್ಜೆದನಿ ಕೆಲವೊಮ್ಮೆ ಕಟ್ಟಿ ಹಾಕುತ್ತಿತ್ತು. ಹಾಲ್ ನೊರೆಯನ್ನೇ ಸುರಿಸುತ್ತಿದ್ದ ಕಂದಮ್ಮನ ನಗು ಅಳು ಅವನ ಮುಚ್ಚಿದ ಕಿವಿಗಳನ್ನು ಆಗೊಮ್ಮೆ ಈಗೊಮ್ಮೆ ತೆರೆಸುತ್ತಿತ್ತು. ಆದರೂ ಲಾಸ್ಯದ ನಗು ಪ್ರೇಮದ ಅಮಲು ಪುಟ್ಟ ಕಂದಮ್ಮನ ನಗು ಅಳುವನ್ನು ಮರೆಸುವಷ್ಟು ಭದ್ರವಾದ ಬಂಧವನ್ನು ಸ್ಥಾಪಿಸಿಬಿಟ್ಟಿತ್ತು. ಹಾಗೆ ಮಗುವಿನ ನಗುವನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಕಿಶೋರ ಎದ್ದು ಮೊಬೈಲಿನತ್ತ ಧಾವಿಸಿದ. ಅವಳ ಕರೆ ಅವನಿಗೆ ಸಮಯವನ್ನು ನೆನಪಿಸಿತು. ಕಾರಿನ ಕೀಯನ್ನು ಅಂಗೈಯೊಳಗೆ ತುಂಬಿಕೊಳ್ಳುತ್ತಾ ಮಗುವಿನತ್ತ ಒಂದು ಕಿರು ನಗು ಬೀರಿ ಮುಂದೆ ನಡೆದ. ಒಳಗೆ ಅಡುಗೆ ಮನೆಯಲ್ಲಿದ್ದ ಕವಿತಾಳ ಒಂದು ದೃಷ್ಟಿ ಗಂಡನ ಚಲನವಲನವನ್ನು ಅತಿಸೂಕ್ಷ್ಮವಾಗಿ ಗಮನಿಸುತ್ತಿತ್ತು. ಕವಿತಾಳ ನಿಟ್ಟುಸಿರಿಗೆ ಅಡುಗೆ ಮನೆಯ ಸಿಂಕಲ್ಲಿದ್ದ ಎಲ್ಲ ಪಾತ್ರೆಗಳು ಶುಚಿಯಾಗುತ್ತಿದ್ದರೂ ಅಡುಗೆ ಮನೆಯೇ ಸ್ತಬ್ಧವಾಗಿತ್ತು. ಎಲ್ಲವನ್ನು ಯಥಾಸ್ಥಿತಿಯಲ್ಲಿ ಜೋಡಿಸಿಡಲು ಪ್ರಯತ್ನ ಪಡುತ್ತಿರುವಾಗ ಕವಿತಾಳ ಕಣ್ಣಾಲಿಗಳು ತನ್ನಷ್ಟಕ್ಕೆ ತುಂಬಿಬಂದವು. ಹಾಗೆಯೇ ಮನಸ್ಸಿನಲ್ಲಿ ನಿಧಾನಕ್ಕೆ ಒಂದು ದೃಢ ನಿರ್ಧಾರವೂ ಮೂಡತೊಡಗಿತು. ಅವಳ ಒಳ ಮನಸ್ಸಿನ ನಿರ್ಧಾರ ಅವಳ ಪುಟ್ಟ ಮೂಗಿನ ತುದಿಯನ್ನು ಕೆಂಪಗಾಗಿಸಿತ್ತು. ಕಾಲಬುಡದಲ್ಲಿ ಉದ್ದ ಬಾಲದ ಕಿಂಚಿಬೆಕ್ಕು ಮಿಯಾಂ ಅನ್ನುತ್ತಾ ತನ್ನ ಹಸಿವನ್ನು ನಿರ್ಭೀತಿಯಿಂದ ಹೊರಹಾಕಿತು. ನಾನು ಈ ಕಿಂಚಿಗಿಂತಲೂ ಪುಕ್ಕಲಾದೆನೆ ಅಂದುಕೊಂಡಳು ಮನಸ್ಸಿನಲ್ಲಿ. ಪುಟಾಣಿ ಪಿಂಗಾಣಿ ಪಾತ್ರೆಯಲ್ಲಿ ಹಾಲನ್ನು ಹಾಕಿ ಅಡುಗೆ ಮನೆಯ ಮೂಲೆಯಲ್ಲಿಟ್ಟು ಬೆಕ್ಕನ್ನು ಕಣ್ಸನೆಯಲ್ಲಿ ಕರೆದಾಗ ಪ್ರೀತಿಯಿಂದ ಅವಳ ಕಾಲನ್ನು ಸವರಿಕೊಂಡು ಬಂದು ಹಾಲನ್ನು ನೆಕ್ಕತೊಡಗಿತು. ಅಪ್ಪ ನೆನಪಾದರು. ದುಡುಮೆಯೊಂದನ್ನು ಬಿಟ್ಟರೆ ಪ್ರಪಂಚ ತಿಳಿಯದ ಮನುಷ್ಯ, ಕಪಟವನ್ನರಿಯದ ಮುಗ್ಧ ಜೀವ. ಅಂತಹ ಸಾಧುಜೀವಿಯ ಒಂದೇ ಒಂದು ನಂಬಿಕೆ ಎಂದರೆ ಅದು ಮಗಳು ಕವಿತಾ, ಮತ್ತವಳ ಸುಂದರ ಸಂಸಾರ. ತಮ್ಮ ಕರುಣನ ಕಣ್ಣಲ್ಲಿ 1000 ಕನಸುಗಳು. ದೇಶದ ಭದ್ರತಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕೆಂಬ ಅವನ ಹಂಬಲಕ್ಕೆ ಅಕ್ಕನ ಗಂಡನೊಬ್ಬನೇ ದಾರಿದೀಪ. ಅದು ಅವನ ನಂಬಿಕೆ. ತಾಯಿಯಿಲ್ಲದ ತವರು ಆಕೆಯದು. ಹಾಗಾಗಿಯೇ ಅಕ್ಕ ತಮ್ಮನಿಗೆ ಅಪ್ಪನಿಗೆ ಇಬ್ಬರಿಗೂ ಈಕೆಯೇ ತಾಯಿಯಾಗಿದ್ದಳು. ಕಿಂಚಿ ಹಾಲು ಕುಡಿದು ಮುಗಿಸಿದ್ದಳು. ಹಾಲಿನ ಪಾತ್ರೆಯನ್ನು ತೊಳೆದಿಟ್ಟು ವರಾಂಡಕ್ಕೆ ಬಂದು ಸೋಫಾದ ಮೇಲೆ ಕುಳಿತಳು. ಅಜ್ಜಿ ಮೊಮ್ಮಗಳ ಪ್ರೀತಿ, ನಗು, ಹಾಡು, ಒಮ್ಮೊಮ್ಮೆ ಅಳು ಒಟ್ಟೊಟ್ಟಿಗೆ ಸಾಗುತ್ತಿತ್ತು. ಇಬ್ಬರೂ ಅವರದೇ ಲೋಕದಲ್ಲಿದ್ದರು. ಪಕ್ಕದಲ್ಲಿದ್ದ ಮಗಳನ್ನು ಮಡಿಲಲ್ಲಿ ಎತ್ತಿಕೊಂಡು ತುತ್ತು ಕೊಡಲಾರಂಭಿಸಿದಳು ಕವಿತಾ. ಮೊಮ್ಮಗಳ ಹಾಲಿನ ಬಾಟಲನ್ನು ಎತ್ತಿಕೊಂಡು ಅಡುಗೆ ಮನೆಗೆ ಹೋದ ಸೀತಮ್ಮ ಹಾಲಿನ ಬಾಟಲಿ ಬಿಸಿ ನೀರಿನಲ್ಲಿ ತೊಳೆದು ಹಾಲು ತುಂಬಿಸಿಕೊಂಡು ಬಂದು ಸೊಸೆಯ ಮುಂದೆ ಹಿಡಿದು ಮೊಮ್ಮಗಳನ್ನು ಆಡಿಸುತ್ತಾ ಮುಂದೆ ಕುಳಿತರು. ಪುಟಾಣಿಯ ಕಾಲಿನ ಗೆಜ್ಜೆಯ ಕಲರವ ಅಜ್ಜಿಯ ಎದೆಯಲ್ಲಿ ಪುಟಾಣಿ ಕುಟ್ಟಿದಾಗಿನ ಸಂಭ್ರಮದ ಘಮವನ್ನು ಹರಡಿತ್ತು. ಅತ್ತೆಯ ಅರಳಿದ ಮುಖ ನೋಡುತ್ತಾ ಕವಿತಾ ಮೆಲ್ಲನೆ ಮಾತಿಗಿಳಿದಳು.
ಅತ್ತೆ, ಹೇಗೂ ನಾನು ಎಂಕಾಂ ಪದವಿದರೆ ನನ್ನ ಗೆಳತಿ ಪ್ರೇಮಾಳ ಕಂಪನಿಯಲ್ಲಿ ಹೆಚ್ಚು ಸಂಬಳವಿರುವ ಕೆಲಸವೊಂದು ಖಾಲಿ ಇದೆಯಂತೆ. ನಿನ್ನೆ ಸಂಜೆ ಫೋನು ಮಾಡಿದ್ದಳು. ಬರುವುದಾದರೆ ಬಂದು ಬಿಡು, ಇಬ್ಬರೂ ಜೊತೆಗೇ ಹೋಗಿ ಜೊತೆಗೇ ಬರಬಹುದು ಎಂದಿದ್ದಳು. ಇಲ್ಲಿಂದ ಹೆಚ್ಚೆಂದರೆ 20 ನಿಮಿಷದ ದಾರಿ. ಹೆಚ್ಚು ಅವಧಿಯ ದುಡಿತ ಏನೂ ಇಲ್ಲ. ಮುಂಜಾನೆ 9 ಸಾಯಂಕಾಲ 6 ತನಕ ಮಾತ್ರ ಡ್ಯೂಟಿ. ನನಗೂ ಸ್ವಲ್ಪ ನಿರಾಳವಾಗುತ್ತದೆ. ಮನೆಯಲ್ಲಿ ಕುಳಿತು ಕುಳಿತು ಬೇಸರ ಹಿಡಿದು ಬಿಟ್ಟಿದೆ. ಪುಟ್ಟಿ ಅಂತೂ ನಿಮ್ಮನ್ನೇ ಪೂರ್ತಿಯಾಗಿ ಹಚ್ಚಿಕೊಂಡು ಬಿಟ್ಟಿದ್ದಾಳೆ. ನಾನು ಇಲ್ಲದಿದ್ದರೂ ಅವಳಿಗೇನು ತೊಂದರೆ ಆಗುವುದಿಲ್ಲ. ಅತ್ತೆಗೆ ಮಾತನಾಡಲು ಅವಕಾಶವೇ ಇಲ್ಲದಂತೆ ಒಂದೇ ಸಮನೆ ಮಾತನಾಡಿದ್ದಳು. ಆಕೆ ಹೃದಯವಂತೆ ಸಣ್ಣ ನಗುವಿನಲ್ಲಿ ತಮ್ಮ ಒಪ್ಪಿಗೆ ಕೊಟ್ಟು ಬಿಟ್ಟಿದ್ದರು. ಕವಿತಾ ಪುಟ್ಟ ಕಂದಳ ಮುಖ ನೋಡಿದಳು. ಹೊಟ್ಟೆ ಕಿವಿಚಿದಂತಾಯಿತು. ಆದರೂ ಮನಸ್ಸಿನ ನಿರ್ಧಾರ ದೃಢವಾಗಿತ್ತು. ಮರುದಿನ ಗೆಳತಿಗೆ ಫೋನಾಯಿಸಿ ತನ್ನೆಲ್ಲಾ ಡಾಕ್ಯುಮೆಂಟುಗಳನ್ನು ಕಂಪನಿಗೆ ಮೇಲ್ ಮಾಡಿ ಕೆಲಸದ ಆರ್ಡರ್ ಅನ್ನು ಪಡೆದುಕೊಂಡಳು. ಮರುದಿನ ಮುಂಜಾನೆ ತಿಳಿ ಗುಲಾಬಿ ಬಣ್ಣದ ಕೆಂಪು ಅಂಚಿನ ಸೀರೆಯೊಟ್ಟು ಕೈತುಂಬಾ ಬಳೆತೊಟ್ಟು ಆಗ ತಾನೇ ಹಜಾರದಲ್ಲಿ ಗಿರಿಜಮ್ಮ ಹೆಣೆದಿಟ್ಟ ಮಲ್ಲಿಗೆ ಮುಗ್ಗಿನ ದಂಡೆಯನ್ನು ಮುಡಿಗೆ ಸಿಕ್ಕಿಸಿಕೊಂಡಳು. ಮುದ್ದಾಗಿ ಮುತ್ತಿನಷ್ಟೇ ಶುಭ್ರವಾಗಿ ಸೊಗಸಾಗಿ ಕಾಣುತ್ತಿದ್ದ ಸೊಸೆಯನ್ನು ಗಿರಿಜಮ್ಮ ಕಣ್ತುಂಬಿಕೊಂಡರು. ಕವಿತಾ ನನ್ನ ಮಗನಿಗೆ ಅಪ್ಪಟ ಜೋಡಿ ಅಂದುಕೊಂಡು ಮನಸ್ಸಿನಲ್ಲಿ ಸೊಸೆಯ ದೃಷ್ಟಿ ತೆಗೆದರು. ಚಪ್ಪಲಿ ಮೆಟ್ಟಿ ಹೊರಟು ನಿಂತ ಕವಿತಾಳ ಕೈಗೆ ನೀರು ತುಂಬಿದ ಬಾಟಲಿಯನ್ನು ಕೊಡುತ್ತಾ ನಿಧಾನಕ್ಕೆ ಹೋಗಿ ಬಾ, ಯಾವುದೇ ಚಿಂತೆ ಬೇಡ, ಪುಟ್ಟಿ ನನ್ನ ಜೊತೆಗೆ ನೆಮ್ಮದಿಯಿಂದ ಇರುತ್ತಾಳೆ ಎಂದಾಗ ಕವಿತಾಳ ಮನಸ್ಸು ತುಂಬಿ ಬಂತು. ಗಂಡನೆಂದುಕೊಂಡವನಿಗೆ ಇದು ಯಾವುದರ ಪರಿವೆಯೇ ಇರಲಿಲ್ಲ. ಇಂದು ಕೆಲಸಕ್ಕೆ ಸೇರುತ್ತಿರುವ ಬಗ್ಗೆ ಕೂಡ ಯಾವುದೇ ಮಾಹಿತಿಯನ್ನು ಕವಿತಾ ನೀಡಲಿಲ್ಲ. ಆತನು ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಹೊರಡುತ್ತಿರುವ ಹೆಂಡತಿಯನ್ನು ಎಲ್ಲಿಗೆ ಹೋಗುತ್ತಿರುವೆ ಎಂದು ಕೇಳುವ ಸೌಜನ್ಯವನ್ನೂ ತೋರಲಿಲ್ಲ. ಅವನು ಅವನಷ್ಟಕ್ಕೆ ಹೊರಟು ನಿಂತ. 10 ಬಳಿಕ ಕವಿತಾ ಹೊರಟಳು. ಅಂಗಳದಲ್ಲಿ ಆಚೆಯ ಸೀಬೆ ಮರವನ್ನು ದಾಟಿ ಪಕ್ಕದ ರಸ್ತೆಗೆ ತಿರುಗಿ ಆಟೋ ಹತ್ತಿ ಕುಳಿತು 5 ತನ್ನ ಕೆಲಸದ ಆಫೀಸನ್ನು ಸೇರಿದಳು ಕವಿತಾ. ಹೊಸ ಜಾಗಕ್ಕೆ ಬಹಳ ಬೇಗನೆ ಹೊಂದಿಕೊಂಡು ಕೆಲಸವನ್ನು ಅತ್ಯಂತ ಜಾಣ್ಮೆಯಿಂದ ಶ್ರದ್ಧೆಯಿಂದ ಕಲಿತುಕೊಳ್ಳಲಾರಂಭಿಸಿದಳು. ಗೆಳತಿ ಪ್ರೇಮ ಪದೇ ಪದೇ ಪಕ್ಕದ ಚೇಂಬರಿನಂದ ಕವಿತಾಳಲ್ಲಿಗೆ ಬಂದು ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ಗೆಳತಿಯನ್ನು 1-2 ಬಹಳ ಸುಲಭದಲ್ಲಿ ಪಳಗಿಸಿಬಿಟ್ಟಳು. ಸಂಜೆ ಕಾಫಿ ಕುಡಿದು ಆಫೀಸಿನಿಂದ ಹೊರಬಂದ ಗೆಳತಿಯರಿಬ್ಬರು ಆಫೀಸಿನ ಮುಂಭಾಗದಲ್ಲಿದ್ದ ಗಾರ್ಡನ್ನಲ್ಲಿ ಕುಳಿತು ಕೆಲ ಹೊತ್ತು ಹೊರಟಿದರು. ಮಾತಿನ ಮಧ್ಯೆ ಪ್ರೇಮ, ಏನೇ ಹೇಳು ಕವಿತಾ, ನೀನು ಮೊದಲಿನಂತಿಲ್ಲ, ಹೆಚ್ಚು ಒತ್ತಡದಲ್ಲಿರುವಂತೆ ಕಾಣುತ್ತಿರುವೆ ಅಂದಾಗ ಒಳಮನಸ್ಸಿನ ನೋವನ್ನು ಒಮ್ಮೆ ಹಂಚಿಕೊಂಡು ಬಿಡಲೇ ಎಂದೆಣಿಸಿದರು. ಸಂಸಾರದ ಗುಟ್ಟು ವ್ಯಾಧಿರಟ್ಟು ಅನ್ನುವ ಮಾತು ನೆನಪಾಗಿ ಸುಮ್ಮನಾದಳು. ಸಂಜೆ ಮನೆಗೆ ಬಂದಾಗ ಹೆಂಡತಿ ಮನೆಯಲ್ಲಿ ಇಲ್ಲದೇ ಇರುವುದನ್ನು ಸೂಕ್ಷ್ಮವಾಗಿ ಗಮನಿಸಿದ ಕಿಶೋರ ತಾಯಿಯನ್ನು ಪ್ರಶ್ನಾರ್ಥಕವಾಗಿ ನೋಡಿದ. ಇದು ಯಾವುದರ ಪರಿವೇ ಇಲ್ಲದ ಗಿರಿಜಮ್ಮ ಮಗನಿಗೆ ಕಾಫಿ ಇತ್ತು ಮೊಮ್ಮಗಳನ್ನು ಆಡಿಸುತ್ತಾ ಕುಳಿತರು. ಸ್ವಲ್ಪ ಹೊತ್ತಿನ ಬಳಿಕ ತನ್ನ ಮಾಮೂಲಿ ರೂಢಿಯಂತೆ ಕಿಶೋರ ಟಿಪ್ಟಾಪ್ ಆಗಿ ಹೊರಟು ನಿಂತ. ಅವನು ಮನೆಯಿಂದ ಹೊರಬಂದು ಕಾರು ಸ್ಟಾರ್ಟ್ ಮಾಡಿ ಪಕ್ಕದ ರಸ್ತೆಯ ಅಂಚಿಗೆ ತಿರುಗುವುದಕ್ಕೂ ಕವಿತಾ ಆಟೋ ಹಿಡಿದು ಮನೆಯ ದಾರಿಯಲ್ಲಿ ನಡೆಯುತ್ತಾ ಬರುವುದಕ್ಕೂ ಸರಿಹೋಯಿತು. ದೂರದಿಂದಲೇ ಗಂಡನ ಕಾರನ್ನು ಗಮನಿಸಿದ ಕವಿತಾ ಗಮನಿಸಿಯೂ ಗಮನಿಸದಂತೆ ಕಾರಿನ ಬದಿಯಿಂದಲೇ ನಡೆದು ಸರಿದು ಹೋದಳು. ಕಿಶೋರ ಸದ್ಯ ನನ್ನನ್ನು ಆಕೆ ಗಮನಿಸಲಿಲ್ಲ ಎನ್ನುವ ಕಳ್ಳ ಹುಚ್ಚಿನಿಂದ ಕಾರನ್ನು ಮುಂದಕ್ಕೆ ಚಲಿಸಿದ. ಕವಿತಾಳ ಕಣ್ಣುಗಳು ತುಂಬಿ ಬಂದವು. ಗಂಟಲುಬ್ಬಿತು. ಉಕ್ಕಿ ಬರುತ್ತಿರುವ ಅಳುವನ್ನು ತಡೆದುಕೊಂಡು ಇಷ್ಟೊಂದು ಅಳುಬುರಿಕೆ ಆದರೆ ನನ್ನ ನಿರ್ಧಾರ ಸಫಲವಾಗದು, ಯಾವುದೇ ಕಾರಣಕ್ಕೂ ನಾನು ಇಷ್ಟೊಂದು ಅತಂತ್ರಳಾಗಬಾರದು ಅಂದುಕೊಳ್ಳುತ್ತಾ ಮನಸ್ಸನ್ನು ಗಟ್ಟಿ ಮಾಡಿದಳು. ಹಿಂದೆಲ್ಲ ಸಂಜೆ ಆಫೀಸಿನಿಂದ ಬಂದವಳೇ ತನ್ನನ್ನು ಎಳೆದುಕೊಂಡು ಸುತ್ತಾಡಲು ಕರೆದೊಯ್ಯುತ್ತಿದ್ದ. ತಾನು ಬೇಡವೆಂದರೆ ಸಿಟ್ಟು ಮಾಡಿಕೊಂಡು ರೂಮ್ ಸೇರುತ್ತಿದ್ದ. ಸಂಜೆ ಬರುವಾಗ ತಪ್ಪದೇ ತರುತ್ತಿದ್ದ ಮಲ್ಲಿಗೆ ದಂಡೆಯನ್ನು ತಾನು ಮುಡಿಯದಿದ್ದರೆ ಅದರಷ್ಟು ಕೋಪ ಅಸಹನೆ ಅವನಿಗೆ ಇನ್ನೊಂದಿರುತ್ತಿರಲಿಲ್ಲ. ಸಂಜೆಯಾಗುತ್ತಲೇ ತಿರುಗದ ಪಾರ್ಕು ದೇವಸ್ಥಾನಗಳಿಲ್ಲ. ಅವನ ಪಕ್ಕ ತಾನು ಕುಳಿತಿದ್ದರೆ ಅದೇ ಅವನಿಗೆ ಸ್ವರ್ಗ ಅನ್ನುತ್ತಿದ್ದ. ಅಂದಿನ ಕಿಶೋರನಿಗೂ ಇಂದಿನ ಕಿಶೋರನಿಗೂ ಬಹಳ ವ್ಯತ್ಯಾಸವಿತ್ತು. ಇಡೀ ದಿನದಲ್ಲಿ ಒಮ್ಮೆಯೂ ಮುಖಕ್ಕೆ ಮುಖ ಕೊಟ್ಟು ಮಾತನಾಡದೆ ಬದುಕುವಂತ ಪರಿಸ್ಥಿತಿಗೆ ಗಂಡ ಹೆಂಡರಿಬ್ಬರೂ ಬಂದಿಳಿದಿದ್ದರು. ಅದನ್ನೆಲ್ಲ ಯೋಚಿಸಿ ಕುಳಿತುಕೊಳ್ಳುವ ಸಮಯವೇ ಮುಗಿದು ಹೋದಂತೆ ಕವಿತಾಳಿಗೆ ಅನಿಸಿತು. ಯೋಚನೆಯಿಂದ ಎಚ್ಚೆತ್ತಾಗ ಅತ್ತೆ ಎದುರಾಗಿದ್ದರು.
ಪುಟಾಣಿ ಖುಷಿಯಿಂದ ನಗುತ್ತಾ ಒಂದಿಷ್ಟು ಮೋರಿ ಉಬ್ಬಿಸಿ ಒಂದಷ್ಟು ಅಳುವನ್ನು ತೋರಿಸಿ ಕೇಕೆ ಹಾಕುತ್ತಾ ತೆಕ್ಕೆಯೊಳಗೆ ಸೇರಿಕೊಂಡಾಗ ಅದ್ಭುತ ಜಗತ್ತೊಂದು ತನ್ನ ವಶವಾದಷ್ಟು ಖುಷಿಪಟ್ಟಳು ಕವಿತಾ. ದಿನ ಕಳೆದಂತೆ ಕವಿತಾ ಎಲ್ಲದಕ್ಕೂ ಸರಾಗವಾಗಿ ಒಗ್ಗಿಕೊಂಡಳು. ಮೊದಮೊದಲು ಸಿಡಿಮಿಡಿಗೊಂಡ ಕಿಶೋರ ಮತ್ತೆ ತಲೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ. ಅವನಿಗೆ ಬೇಕಾದದ್ದು ಸ್ವಾತಂತ್ರ್ಯ. ಅದೀಗ ಯಥೇಚ್ಛವಾಗಿ ಸಿಗುತ್ತಿತ್ತು.

ಹಾಗಾಗಿ ಒಂದು ಲೆಕ್ಕದಲ್ಲಿ ಖುಷಿಯೇ ಪಟ್ಟ. ಪುಟಾಣಿಯ ಹೆಜ್ಜೆ ಗುರಿತು ಇದೀಗ ಮನೆಯಲ್ಲಿ ಎಲ್ಲ ಕಡೆ ಇರುತ್ತಿತ್ತು. ಗೋಡೆಯ ಮೇಲೆ ಅಲ್ಲಲ್ಲಿ ಪುಟಾಣಿ ಬರಹಗಳು ಕೂಡ ಅವಳ ಪಡಿಯಚ್ಚನ್ನು ಮೂಡಿಸುತ್ತಿತ್ತು. ಅಜ್ಜಿ ಮತ್ತು ಮೊಮ್ಮಗಳದ್ದೇ ಸಾಮ್ರಾಜ್ಯ ಮನೆ ಮುಂದೆ. ಕವಿತಾ ಮುಂಜಾನೆ ಹೊರಟರೆ ಮನೆ ಸೇರುವುದು ಸಂಜೆ ಮೇಲೆ. ಇತ್ತೀಚೆಗೆ ಆಫೀಸಿನಲ್ಲಿದ್ದ ಅಕೌಂಟೆಂಟ್ ಮೋಹನ್ ಕವಿತಾಳಿಗೆ ತೀರಾ ಆಪ್ತನಾಗಿದ್ದ. ಎಲ್ಲರೊಂದಿಗೆ ಸಹೋದರನಂತೆ ಬೆರೆಯುತ್ತಿದ್ದ ಮೋಹನನನ್ನು ಕಂಡರೆ ಎಲ್ಲರಿಗೂ ಅಚ್ಚುಮೆಚ್ಚು. ಅಂದು ಆಫೀಸ್ ಬಿಟ್ಟ ತಕ್ಷಣ ಸಿಡಿಯುವ ತಲೆಯನ್ನು ಹಿಡಿದುಕೊಂಡು ಬಿಸಿ ಕಾಫಿಯನ್ನು ಕುಡಿಯುವ ಹಂಬಲದಿಂದ ಆಫೀಸ್ ಕ್ಯಾಂಟೀನ್ನ ಕಡೆಗೆ ತಲೆ ಹಾಕಿದ್ದಳು. ಕವಿತಾಳ ಬಾಡಿದ ಮುಖ ನೋಡಿದ ಮೋಹನ ಏನಾಯ್ತಕ್ಕ ಎಂದು ಕಕ್ಕುಲತೆಯಿಂದ ವಿಚಾರಿಸಿದ. ತಲೆನೋವಿನ ಕಾರಣ ಕೊಟ್ಟಾಗ ಆಟೋ ಹಿಡಿಯುವುದು ಬೇಡ, ಇರಿ, ನಾನೇ ಬಿಡುತ್ತೇನೆ, ನಾನು ಹೇಗೋ ಅದೇ ದಾರಿಯಲ್ಲಿ ಹೋಗುವುದು ಅನ್ನುತ್ತಾ ಅವಳಿಗೆ ಸಹಾಯ ಮಾಡಲು ಮುಂದಾದ. ಕವಿತಾ ತನ್ನ ನೋವನ್ನು ಸಹಿಸಲು ಆಗದ ಕಾರಣದಿಂದ ಗೋಣು ಆಡಿಸಿದಳು. ಕಾರಿನಿಂದ ಇಳಿದು ಮನೆಯ ಗೇಟನ್ನು ತೆರೆಯುತ್ತಿದ್ದ ಕವಿತಾಳಿಗೆ ಕಣ್ಣನ ಕಾರ್ ಭರ್ರನೆ ಸರಿದು ಹೋದದ್ದು ತಿಳಿಯಲಿಲ್ಲ. ನಸುನಗುತ್ತಾ ಮನೆಯೊಳಗೆ ಹೋದ ಮಡದಿಯನ್ನೊಮ್ಮೆ, ಕಾರಿನಿಂದ ಇಳಿಸಿದ ಯುವಕನನ್ನೊಮ್ಮೆ ಅಸಹನೆಯಿಂದ ದಿಟ್ಟಿಸುತ್ತಾ ಕಾರನ್ನು ಗೀತಾಳ ಮನೆಯತ್ತ ನಡೆಸಿದ. ಗೀತಾಳ ನಗು ಸಲುಗೆ ಯಾವುದು ಕೂಡ ಇಂದು ಅಂದವಾಗಿ ಕಾಣಲಿಲ್ಲ. ಒಟ್ಟಾರೆ ಒಂದು ರೀತಿಯ ಅಸಹನೆ. ಮನಸ್ಸು ತಡೆಯಲಿಲ್ಲ, ಬೇಗ ಮನೆ ಸೇರಿದ. ಮರುದಿನ ಮುಂಜಾನೆ ಕಣ್ಣು ಕಿರಿದು ಮಾಡಿಕೊಂಡು ಹೆಂಡತಿಯನ್ನು ಗಮನಿಸಲಾರಂಭಿಸಿದ. ಕುಂಕುಮ ಬಣ್ಣದ ಚಿಕ್ಕ ಜರಿಯ ಸೀರೆಗೆ ಹಸಿರು ಬಣ್ಣದ ತುಂಡು ತೋಳಿನ ರವಿಕೆಯಲ್ಲಿ ಅವಳ ಮೈಬಣ್ಣ ಎದ್ದು ಕಾಣುತ್ತಿತ್ತು. ಹಣೆಗೆ ಹಚ್ಚಿದ ಕಿರು ಬಿಂದಿಯ ಅಕ್ಕಪಕ್ಕದಲ್ಲಿ ಬೆವರಿನ ಸಾಲುಗಳು ಮುತ್ತಿನಂತೆ ಪೋಣಿಸಿದ್ದವು. ತಲೆ ತುಂಬ ಮುಡಿದಿದ್ದ ಹಿತ್ತಲ ಬಳ್ಳಿಯ ಮಲ್ಲಿಗೆ ಅವಳ ಚೆಲುವನ್ನು ಇನ್ನೂ ಹೆಚ್ಚಿಸಿತ್ತು. ಮೈ ಕೈ ತುಂಬಿಕೊಂಡು ಇನ್ನೂ ಹೆಚ್ಚೇ ಸುಂದರವಾಗಿ ಕಂಡ ಪತ್ನಿಯನ್ನು ಮತ್ತೊಮ್ಮೆ ತದೇಕ ಚಿತ್ತನಾಗಿ ನೋಡಿದ. ಎದೆಯಲ್ಲಿ ಸಣ್ಣದೊಂದು ನೋವು ಝಲಕ್ ಎಂದಂತಾಯಿತು. ಇದ್ಯಾವುದರ ಪರಿವೇ ಇಲ್ಲದ ಕವಿತಾ ಅಡುಗೆ ಮನೆಯೊಳಗೆ ಅತ್ತೆ ಮುಚ್ಚಿಟ್ಟ ಟಿಫಿನ್ ಬಾಕ್ಸ್ ಅನ್ನು ಬ್ಯಾಗಿಗೆ ತುಂಬಿಸುತ್ತಾ ಲಘು ಬಗೆಯಿಂದ ಕಂದಮಳ್ಳಿಗೆ ಲೊಚಲೊಚನೆ ಮುತ್ತಿಟ್ಟು ಅತ್ತೆಯ ಕೈಗೆ ಅವಳನ್ನು ವರ್ಗಾಯಿಸಿ ಚಪ್ಪಲಿ ಮೆಟ್ಟಿ ಹೊರನಡೆದಳು. ಕಿಶೋರ ತಾನು ಕೂಡ ಕಾರಿನ ಕೀಯನ್ನು ಅವಸರದಿಂದ ಹುಡುಕಿ ಅವಳೊಂದಿಗೆ ಹೊರಹೊರಡಲು ಅನುವಾದ. ಅಷ್ಟೊತ್ತಿಗೆ ಕವಿತ ಸುಮಾರಾಗಿ ಗೇಟು ದಾಟಿದ್ದಳು. ಕಿಶೋರ ಕಾರ್ ಸ್ಟಾರ್ಟ್ ಮಾಡಿ ರಸ್ತೆಗೆ ಬರುವಷ್ಟರಲ್ಲಿ ನಿನ್ನೆಯ ಅದೇ ಕೆಂಪು ಕಾರು. ಕವಿತ ನಗುನಗುತ್ತ ಕಾರು ಹತ್ತುತ್ತಿದ್ದಳು. ಕಿಶೋರನಿಗೆ ಹೊಟ್ಟೆ ತುಳಿಸಿ ವಾಂತಿ ಬರುವಂತಾಯಿತು. ಮೊದಲ ಬಾರಿಗೆ ವಿಚಲಿತನಾದ. ಧುತ್ತನೆ ಭೂತವೊಂದು ಎದುರಿಗೆ ಬಂದಂತಾಯಿತು. ಮಧ್ಯಾಹ್ನ ಆಫೀಸಿನಿಂದ ರಜೆ ತೆಗೆದುಕೊಂಡು ನೇರ ಮನೆಗೆ ಬಂದವನೇ ರೂಮಿನಲ್ಲಿ ಮಲಗಿಬಿಟ್ಟ. ಬಹಳಷ್ಟು ಅಧೀರನಾದ. ಅವನ ಪ್ರಶ್ನೆಗಳಿಗೆ ಅವನಲ್ಲಿಯೇ ಉತ್ತರವಿರಲಿಲ್ಲ. ಮನಸ್ಸಿನಲ್ಲಿ ಎದ್ದ ಪ್ರಶ್ನೆಗಳು ನಾಲಗೆಯಿಂದ ಹೊರಬರಲು ಭಯಪಡುತ್ತಿತ್ತು. ತೀವ್ರವಾದ ತಲೆಸಿಡಿತದಿಂದ ನಿದ್ದೆ ಹೇಗೆ ಬಂತು ಎಂದು ಗೊತ್ತಾಗಲೇ ಇಲ್ಲ. ಎಚ್ಚರವಾದಾಗ ಹೊರಗಿನಿಂದ ಕವಿತಾಳ ಮಾತು ಕೇಳುತ್ತಿತ್ತು. ಧಡಕ್ಕನೆ ಎದ್ದು ಕುಳಿತ. ಪುಟಾಣಿ ಮುದ್ದಾಗಿ ತುದಲುತ್ತಿದ್ದಳು. ರೂಮಿನಿಂದ ಹೊರಬಂದ. ಕವಿತಾ ಪುಟಾಣಿಯನ್ನು ಮುದ್ದುಗರಿಯುತ್ತಿದ್ದಳು. ಕವಿತಾಳ ಮುಖ ಪ್ರಫುಲ್ಲವಾಗಿತ್ತು. ತಾನು ಈ ಖುಷಿಯಿಂದ ವಂಚಿತನಾಗಿದ್ದೇನೆ ಎಂದೆನಿಸಿತು. ಹಾಗೆ ಬಂದು ಸೋಫಾದ ಮೇಲೆ ಕುಳಿತುಕೊಂಡ. ಕವಿತಾ ತಪ್ಪಿಯೂ ಅವನತ್ರ ದೃಷ್ಟಿ ಹರಿಸಲಿಲ್ಲ. ಪುಟಾಣಿಯನ್ನು ಮುದ್ದಿಕ್ಕಲು ಮುಂದಾದ. ಅದು ಅಪರಿಚಿತನನ್ನು ಕಂಡಂತೆ ಮುಖ ತಿರುವಿ ಅಮ್ಮನನ್ನು ಅಂಟಿಕೊಂಡಿತು. ಅವಮಾನಿತನಾದ. ಗಿರಿಜಮ್ಮ ಬಂದು ಕಾಫಿಯನ್ನು ಹಿಡಿದಾಗ ಸಿಟ್ಟಿನಿಂದ ಕುದಿದು ಹೋದ. ಮರಳಿ ರೂಮಿಗೆ ಹೋದವನೇ ಹೊರಡಲು ಸಿದ್ಧನಾದ. ಕನ್ನಡಿಯ ಮುಂದೆ ನಿಂತು ಕ್ರಾಪು ಬಾಚಲು ನಿಂತಾಗ ತನ್ನ ಪ್ರತಿಬಿಂಬ ತನ್ನನ್ನು ನೋಡಿ ನಕ್ಕಂತಾಯಿತು. ಹಾಕಲು ತೆಗೆದ ಬಟ್ಟೆಯನ್ನು ಅಲ್ಲೇ ಹಿಂದೆ ತಿರುಗಿ ಇಟ್ಟು ಹಾಸಿಗೆಯ ಮೇಲೆ ಬಿದ್ದುಕೊಂಡ. ರೂಮಿನೊಳಗೆ ಬಂದ ಕವಿತಾಳಿಗೆ ಆಶ್ಚರ್ಯವಾಯಿತು. ಬಹಳ ದಿನಗಳ ಬಳಿಕ ಏಕಾಂತದಲ್ಲಿದ್ದಾನೆ ಎಂದೆನಿಸಿತು. ಒಳ ಬಂದ ಕವಿತಾಳನ್ನು ಕಂಡು ಕವಿತಾ ಅಂದ. ಅವನ ಧ್ವನಿ ಬಾವಿಯಿಂದ ಬಂದಂತಿತ್ತು. ತಿರುಗಿ ನೋಡಿದಾಗ ಕೆಲಸ ಹೇಗಿದೆ ಅಂದ. ಯಾವ ಉತ್ತರವನ್ನು ಕೊಡದೆ ಸುಮ್ಮನೆ ನಕ್ಕಳು. ಮೊದಲ ಬಾರಿಗೆ ಕೆಲಸದ ಬಗ್ಗೆ ಪ್ರಶ್ನಿಸಿದ್ದ. 6-7 ತಿಂಗಳುಗಳು ಕಳೆದು ಹೋಗಿದ್ದವು ಕೆಲಸಕ್ಕೆ ಸೇರಿ. ಅವಳ ನಗುವಲ್ಲಿ ಉತ್ತರಕ್ಕಿಂತ ಹೆಚ್ಚಾಗಿ ಪ್ರಶ್ನೆಗಳೇ ಇದ್ದವು. ಅಷ್ಟೊತ್ತಿಗೆ ಕೆಂಚಿ ಮಿಯಾವ್ ಅನ್ನುತ್ತಾ ಅವಳ ಕಾಲ ಬಳಿ ಸವರಿಕೊಂಡು ತನ್ನ ಹಸಿವನ್ನು ಸ್ಪಷ್ಟಪಡಿಸಿತು. ಅಡುಗೆ ಮನೆಗೆ ಬಂದ ಕವಿತಾ ಕೆಂಚಿಯ ಪಿಂಗಾಣಿ ಪಾತ್ರೆಗೆ ಹಾಲು ಸುರಿಯುತ್ತಿದ್ದಾಗಲೇ ಬಂದ ಕೆಂಚಿ ಕಣ್ಣು ಮುಚ್ಚಿ ಹಾಲು ಕುಡಿಯಲು ಪ್ರಾರಂಭಿಸಿದಳು. ಮನುಷ್ಯರಿಗಿಂತ ಎಷ್ಟೋ ವಾಸಿ. ಹಾಲು ಕುಡಿದಾದ ಬಳಿಕವಾದರೂ ತನ್ನ ಪ್ರೀತಿಯನ್ನು ತೋರಿಸಿಬಿಡುವ ಕಾಳಜಿಯಿದೆಯಲ್ಲ ಎಂದೆನಿಸಿತು. ಮರುದಿನ ಬೆಳಿಗ್ಗೆ ಕವಿತಾ ಹೊರಟಾಗಲೇ ಕಿಶೋರನ್ನೂ ಹೊರಟ. ಅವಳು ಚಪ್ಪಲಿ ಮೆಟ್ಟಿ ಹೊರ ನಡೆದಾಗ ಕಾರು ಸ್ಟಾರ್ಟ್ ಮಾಡಿ ತಂದು ಅವಳ ಮುಂದೆ ನಿಲ್ಲಿಸಿ ಬಾ ಕುಳಿತುಕೋ ಅಂದ. ಕಣ್ಣೆತ್ತಿ ನೋಡಿದ ಕವಿತಾಳಿಗೆ ಗಂಡನ ಮುಖದಲ್ಲಿ ಸಜ್ಞೆಯೊಂದಿಗೆ ಆಜ್ಞೆಯೂ ಇರುವುದನ್ನು ಗಮನಿಸಿದಳು. ತುಟಿ ಪಿಟಕ್ ಎನ್ನದೆ ಹತ್ತಿ ಕುಳಿತಳು. ಬಹಳ ದಿನಗಳ ಬಳಿಕದ ಪ್ರಯಾಣ ಅದು.
ದಾರಿ ಮಧ್ಯೆ ಯಾವುದೇ ಮಾತಿರಲಿಲ್ಲ. ಆಫೀಸ್ ಬಂದಾಗ ಇಲ್ಲೇ ನಿಲ್ಲಿಸಿ ಅಂದಳು. ಸಂಜೆ ಬರುತ್ತೇನೆ ಕಾದಿರು ಅಂದಾಗ ಬಹಳ ಆಶ್ಚರ್ಯದಿಂದ ಅವನ ಮುಖ ನೋಡಿದಳು. ಕವಿತಾಳಿಗೆ ಒಳಗೊಳಗೆ ಗೊಂದಲ. ಇದೇನು ಇದ್ದಕ್ಕಿದ್ದ ಹಾಗೆ ಈ ರೀತಿಯ ಬದಲಾವಣೆ? ಇದು ಹೇಗೆ ಸಾಧ್ಯವಾಯಿತು? ಇಲ್ಲ, ಇದರಲ್ಲೇನೋ ಕರಮತ್ತು ಇರಬಹುದು. ತನ್ನ ನಿರ್ಧಾರ ಅಚಲವಾಗಿ ಇರಬೇಕು. ಇಷ್ಟು ದಿನ ಸಹಿಸಿದ್ದು ಸಾಕಾಗಿದೆ, ಇನ್ನಾದರೂ ನಾನು ನಾನಾಗಿ ಬದುಕಬೇಕು ಅಂದುಕೊಂಡಳು. ಸಂಜೆ ಬ್ಯಾಗ್ ಜೋಡಿಸಿ ಹೊರಬರುವಾಗ ಬೆಳಿಗ್ಗೆ ಹೇಳಿದ ಗಂಡನ ಮಾತು ನೆನಪಾಯಿತು. ಅಂದರೆ ಅವನನ್ನು ಕಾಯುವುದಕ್ಕಿಂತ ಹೋಗುವುದೇ ಸರಿ ಎಂದು ರಸ್ತೆಗೆ ಬರಲು ಯೋಜನೆ ಹಾಕುತ್ತಿರುವಾಗಲೇ ಅವನ ಕಾರು ಬಂದು ಆಫೀಸಿನ ಮುಂದೆ ನಿಂತಿತು. ಕಾರು ಹತ್ತಿದ ಕವಿತಾಳನ್ನು ನಗುಮುಖದಿಂದ ಬರಮಾಡಿಕೊಂಡ. ಹೀಗೆ ಪ್ರಾರಂಭಗೊಂಡ ಕಿಶೋರನ ದಿನಚರಿ ದಿನದಿಂದ ದಿನಕ್ಕೆ ಬದಲಾಗುತ್ತಾ ಹೋಯಿತು. ಹೆಚ್ಚು ಕಡಿಮೆ ಮೊದಲಿನ ಕಿಶೋರನೇ ಆಗಿದ್ದ. ಹೆಂಡತಿಗಿಂತಲೂ ಹೆಚ್ಚಾಗಿ ಪುಟಾಣಿಯನ್ನು ಹಚ್ಚಿಕೊಂಡು ಬಿಟ್ಟ. ಹೆಚ್ಚು ಹೊತ್ತು ಮಗಳೊಂದಿಗೆ ಕಳೆಯತೊಡಗಿದ. ಆದರೂ ಕವಿತಾ ಮಂದಸ್ಮಿತೆ. ಹೆಚ್ಚು ಮಾತಿಲ್ಲ, ಹೆಚ್ಚು ನಗುವೂ ಇಲ್ಲ, ಹೆಚ್ಚು ಕೋಪವೂ ಇಲ್ಲ. ಆದರೆ ದಿನದಿಂದ ದಿನಕ್ಕೆ ಗಂಡ ಮಗಳಿಗೆ ಹತ್ತಿರವಾಗುತ್ತಿರುವುದನ್ನು ಕಂಡಾಗ ಅದೇಕೋ ಮನದೊಳಗೆ ಒಂದು ಮೌನ ಸೆಳೆತ. ದಿನದಿಂದ ದಿನಕ್ಕೆ ಪುಟಾಣಿ ಅವರಿಬ್ಬರ ಮಧ್ಯೆ ಒಂದು ಭದ್ರ ಸೇತುವೆಯ ಆಗಿಬಿಟ್ಟಳು. ಇದೀಗ ಕಿಶೋರನಿಗೆ ಮನೆಯಿಂದ ಹೊರಹೋಗುವುದಕ್ಕೆ ಸಮಯವೇ ಇರುತ್ತಿರಲಿಲ್ಲ. ಒಂದೆರಡು ಬಾರಿ ಗೀತಾ ಫೋನ್ ಮಾಡಿದಾಗ ಹೆಚ್ಚು ಕಡಿಮೆ ಅಬ್ಬರಿಸಿಯೇ ಬಿಟ್ಟಿದ್ದ. ಪುಟಾಣಿಯ ಗೆಜ್ಜೆಯ ಕಲರವದಲ್ಲಿ ಎಲ್ಲವೂ ಮರೆತು ಹೋಗಿತ್ತು. ಹೊಸದೊಂದು ಲೋಕವೇ ಕಿಶೋರನ ಮುಂದೆ ಪುಟಾಣಿ ಸೃಷ್ಟಿಸಿಬಿಟ್ಟಿದ್ದಳು. ಸಂಜೆಯ ಹೊತ್ತಿಗೆಲ್ಲ ಕಿಶೋರನ ಕಾರಿನ ಪಕ್ಕದ ಸೀಟಿನಲ್ಲಿ 4 ವರ್ಷದ ಪುಟಾಣಿ ಅರಳು ಹುರಿದಂತೆ ಮಾತನಾಡುತ್ತಾ ಅಪ್ಪನ ಬೆನ್ನು ಬಿಡದೆ ಸಾಗುತ್ತಾಳೆ. ಇತ್ತ ಕಡೆ ಹಜಾರದ ದಂಡೆ ಮಲ್ಲಿಗೆಗಿಂತಲೂ ಗಂಡ ತರುವ ಸಂಜೆಯ ಮಲ್ಲಿಗೆ ಕವಿತಾಳ ಕೋಣೆಯಲ್ಲಿ ಹೆಚ್ಚು ಘಮ್ಮೆನ್ನುತ್ತಿತ್ತು.

ಇದುವರೆಗೆ ಅನಿತಾ ಶೆಟ್ಟಿ ಮೂಡಬಿದ್ರೆ ಇವರಿಂದ ಅವಳ ಹೆಜ್ಜೆ ಕಥೆ ಕೇಳಿದಿರಿ. ಮುಂದೆ ಕೇಳಿ ಭಾವಗೀತೆ. ಹಾಡಿದ್ದಾರೆ ಸಿ ಅಶ್ವಥ್, ರಚನೆ ಲಕ್ಷ್ಮೀನಾರಾಯಣ ಭಟ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 12:30:30. ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಭಕ್ತಿಗೀತೆಗಳು 12:35, 12:45 ಜನಪದ ಸಂಗೀತ, ತಲಕಾಡಿನ ಬಟ್ಟಮ್ಮ ಮತ್ತು ಸಂಗಡಿಗರಿಂದ ಬಂಡರಸಮನ ಹಾಡು, 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ, ಪ್ರಧಾನಮಂತ್ರಿ ಉಮಂಗ್ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ವಾಸವಿ ಜಿಎಸ್ ಅವರಿಂದ. ಈ ಮಧ್ಯಾಹ್ನ 1:30 ಹಾಗೂ ಸಂಜೆ 5:30 ಸಂದೇಶ ಆಧಾರಿತ ಶತ್ರುಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳು, 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ಆದಿತಾಳದಲ್ಲಿ ಲಯವಿನ್ಯಾಸ ಆಲಿಸಬಹುದು. ಈ ಮಧ್ಯಾಹ್ನ 3:30 ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ ಪ್ರಾಯೋಜಿತ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. 4:00 ಮಹಿಳಾ ರಂಗದಲ್ಲಿ ನಾಟಕ ಜೀವನ್ಮುಖಿ, ರಚನೆ ಗಾಯತ್ರಿ ಸುಂದರೇಶನ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಈ ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು.

4:45ಕ್ಕೆ ಹಿಂದಿ ಪಾಠ ಪ್ರಸ್ತುತಿ ಸಂಧ್ಯಾ ಜವರಿ. 5:00ಗೆ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ: ಯುವಕರಲ್ಲಿ ಹೃದಯಾಘಾತ, ಕಾರಣಗಳು, ಮುನ್ನೆಚ್ಚರಿಕೆ ಹಾಗೂ ಚಿಕಿತ್ಸೆ. ಭಾಗವಹಿಸುತ್ತಾರೆ ಮಕ್ಕಳ ಹಾಗೂ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್. ಪ್ರಾಯೋಜಕರು ನಾರಾಯಣ ಹೃದಯಾಲಯ ಸರ್ಜಿಕಲ್ ಹಾಸ್ಪಿಟಲ್ ಮೈಸೂರು. ಪ್ರಸ್ತುತಿ ಚಿನ್ಮಯಿ ಕೆಎಸ್. 6:10ಕ್ಕೆ ವಚನ ಬಾನುಲಿ ಸರಣಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ ಅವರಿಂದ

ಈ ಸಂಜೆ 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಹೊಸ ರೇಷ್ಮೆ ಹುಳು ಹೈಬ್ರಿಡ್ ಮತ್ತು ಜನಪ್ರಿಯ ಡಬಲ್ ಹೈಬ್ರಿಡ್ಗಳ ಪ್ರಯೋಜನಗಳು, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಲ್ ಕುಸುಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಲಾಲ್ಗುಡಿ ಜಿ ಜಯರಾಮನ್ ಅವರ ವಯಲಿನ್ ಹಾಗೂ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರ ಸರೋದ್ವಾದನದ ಜುಗಲ್ಬಂದಿಯನ್ನು ಆಲಿಸಬಹುದು. ಈ ರಾತ್ರಿ 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರ ಮತ್ತು ಸ್ಪೆಷಲ್ ಒಲಿಂಪಿಕ್ ಭಾರತ್ ಎಸ್ಒಬಿ ಆಯ್ಕೆ ಸಮಿತಿಯ ಸದಸ್ಯರಾದ ನಾಗಳ್ಳಿ ಅನಿಲ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಳ್ಳಿ ಹಾಡು, ಭಾಗವಹಿಸುತ್ತಾರೆ ಬನ್ನೂರು ಯಾಚೇನಹಳ್ಳಿಯ ಲಕ್ಷ್ಮಮ್ಮ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರು ಪರಿಚಯ. ಎಫ್ಎಂ 100.6 ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಮೈಸೂರು. ಸಮಯ 12:35:10. ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಅರ್ಚನಾ ಉಡುಪ ಅವರು ಹಾಡಿರುವ ಜ್ಞಾನದ ನಡಿ ಬೇರೆ ತತ್ವಜ್ಞಾನದ ನಡಿ ಬ್ಯಾರೆ. ರಚನೆ ಮಹಿಪತಿದಾಸರು.

ಇನ್ನು ಮುಂದೆ ಕೇಳಿ ಮಹಿಪತಿದಾಸರ ಮತ್ತೊಂದು ರಚನೆ, ಸಲಹು ಶ್ರೀ ಗುರುರಾಯ ಸಲಹು ಬುಧ ಜನಪ್ರಿಯ. ಹಾಡಿದ್ದಾರೆ ಎಲ್ ಅರ್ಚನಾ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 12:45.
1: ಕೇಳುಗರಿಗೆಲ್ಲ ಇಂದಿನ ಜನಪದ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲೆ ಟೀನರ್ಸಿಪುರ ತಾಲೂಕು ತಲಕಾಡಿನ ಅಂಬೇಡ್ಕರ್ ಬೀದಿಯ ಬಟ್ಟಮ್ಮ ಹಾಗೂ ಸಂಗಡಿಗರು ಬಂಡರಸಮ್ಮನ ಹಾಡನ್ನು ಹಾಡಲಿದ್ದಾರೆ. ಪುಟ್ಟತಾಯಮ್ಮ ಅವರು ಬಂಡರಸಮ್ಮ ಯಾರು, ಎಲ್ಲಿಂದ ಬಂದರು, ಏನೇನೆಲ್ಲ ಆಚರಣೆಗಳು ಆ ತಲಕಾಡಿನಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಹೇಳಿ ಪುಟ್ಟತಾಯಮ್ಮ ಅವರೇ, ಬಂಡರಸಮ್ಮ ಯಾರು?
2: ಕೊಡಿಯಾಲದಿಂದ ಬಂದಿರೋರು, ತಲಕಾಡು ಗ್ರಾಮದಲ್ಲೇ ನೆಲೆಗೊಂಡಿದ್ದಾರೆ. ಬಂದು ಅವ್ರದ್ದು ಹಬ್ಬ ಅಂತಂದ್ರೆ ಒಂದು ವಾರ ಹಬ್ಬ ಆಗುತ್ತೆ. ಅದರಲ್ಲಿ ಮೊದಲನೇ ಆಗಸ್ಟ್ಗೆ ಬೆಂಕಿದು ಬೆಂಕಿದೆ ಮೊದಲನೇ ಆಗಸ್ಟ್ಗೆ ಸುಮಾರು ಅಂದ್ರೆ 10 ಗಂಟೆಗೆ ಬೆಂಕಿ ಏನದನ್ನ ಹಾಕ್ತಾರ. ಒಂದು 3 ಕವಲೆ ಇರೋಂತ ಮರದ ಮೇಲೆ ಒಂದು ಕುಡಿಕೆ ಇಟ್ಟುಬಿಟ್ಟು ಬೆಂಕಿ ಹಾಕ್ತಾರೆ. ಬೆಂಕಿ ಹಾಕಿ 10 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಬೆಂಕಿ ತುಂಬಿಕೊಂಡು ಬೇಯ್ತಾ ಇರುತ್ತೆ. ಅದನ್ನ ಗ್ರಾಮಸ್ಥರನ್ನೇ ಕುಲಸ್ಥರು ಗ್ರಾಮಸ್ಥರನ್ನೇ ಸೌದಿ ಎಲ್ಲ ಕೊಟ್ಟು ಬೆಂಕಿ ಮಾಡಿ ಅದು ಬೆಂಕಿ ಆಗೋದ್ರವರೆಗೂ ಇಡೀ ನಮ್ಮ ಬೀದಿಯವರೇನೆ ಕುಲಸ್ಥರು ಎಲ್ಲರೂ ಕುಣ್ಕೊಂಡು ಗೆಜ್ಜೆ ಕಟ್ಕೊಂಡು ಕುಣ್ಕೊಂಡು ಸಾಂಗ್ ಎಲ್ಲ ಆಡ್ಕೊಂಡು ಎಬ್ರ ಬಡ್ಕೊಂಡು ಹಾಡ್ತಾ ಇರ್ತಾರೆ. ಬೆಂಕಿ ಮಸ್ತು ತುಂಬ್ಕೊಂಡಿರ್ತಾರೆ. ಅವರಲ್ಲಿ ಒಬ್ಬರು ಗಾಣಗಿರಿಯವ್ರ ಮೇಲೆ ಬರ್ತದೆ, ಅರ್ಚಕರ ಮೇಲೆ. ದೇವ್ರು ಬಂದು ಬಂಡರಸಮ ಬಂದು ಅದನ್ನ ಎತ್ಕೊಂಡು ಹೋಗಿ ಊರು ಸುತ್ತ ಎಲ್ಲ ಮೆರಿತಾ ಇರ್ತಾರೆ. ಮನ ಮನೆ ಗುಂಟೆ ಎಲ್ಲ ಪೂಜೆ ಮಾಡ್ತಾ ಇರೋದು. ಅದು ಮೊದಲನೇ ಭಾನುವಾರ, ಮೊದಲನೇ ಅಗ್ಗುಷ್ಟ್ಗ ಅಂತ ಅದು ಆಗೋಗಿರುತ್ತೆ. ನೆಕ್ಸ್ಟು ಸೋಮವಾರ ತಂಬಿಟ್ಟು ನಾರ್ತಿ ಇರ್ತದೆ. ಎಲ್ಲರ ಮನೇಲೂ ತಂಬಿಟ್ಟು ನಾರ್ತಿ ಮಾಡ್ಕೊಂಡು ತಂದು ಅವ್ರವ್ರ ದೇವ್ರ ಮನೆಗೆ ಕೊಟ್ಟು ಅದು ಸೋಮವಾರ ಅದಾಗಿರ್ತದೆ. ಮೂರನೇ ದಿನ ಬಂಡಿ ಉತ್ಸವ ಆಗುತ್ತೆ. ನಾಲ್ಕನೇ ದಿನದಲ್ಲಿ ದೇವ್ರ ಮೆರವಣಿಗೆ, ಲಾಸ್ಟ್ದಲ್ಲಿ ಹುಲಿ ಮೇಲೆ ಬಂಡರಸಮ್ಮನ ಕೂರಿಸ್ಕೊಂಡು ಮೆರವಣಿಗೆ ನಾಲ್ಕನೇ ದಿನದಲ್ಲಿ ಕೊನೆ ಅಗ್ಗುಷ್ಟ್ಗ ಅಂತ ಅದು ಆಗುತ್ತೆ. ಬುಧವಾರ ಲಾಸ್ಟ್ ಎಂಡು. ಕೊನೆ ಗುರುವಾರ ದಿನಕ್ಕೆ ಅದೇ ಅಗ್ಗುಷ್ಟ್ಗ ಎತ್ಕೊಂಡು ಆ ದಿನನೂ ಕೂಡ ಮಧ್ಯರಾತ್ರಿ, ಬುಧವಾರ ಮಧ್ಯರಾತ್ರಿ 2 ಗಂಟೆನಾಗ ಬೆಂಕಿ ಏನಿಗ ಅದೇ ಕಾವಲೆ ಮೇಲೆ ಅಗ್ಗುಷ್ಟ್ಗ ಇಟ್ಕೊಂಡು ಒಂದು ಕುಡಿಕೆ ಇಟ್ಬಿಟ್ಟು ಪುನಃ ಅದು ಬೆಂಕಿ ಹಾಕಿ ಬೇಯಿಸಿ ಅದೆಲ್ಲ ಕೆಂಡ ಆದ ತಕ್ಷಣ ಕೊನೆಯಲ್ಲಿ ದೇವರೆಲ್ಲ ಮೆರವಣಿಗೆ ಮಾಡಿ ಲಾಸ್ಟ್ ಎಂಡು ಮರಿ ಎಲ್ಲ ಹೊಡೆದು ಲಾಸ್ಟ್ ಪೂಜೆ ಅದೇನೆ. 5ನೇ ದಿನಕ್ಕೆ ಗ್ರಾಮಸ್ಥರು ಒಂದು ಪಾತ್ರೆಯಲ್ಲಿ ಏನೇನೋ ನೆನೆಸಾಕೊಂಡು ಗಟ್ಟಿ ಅಂತ ಮಾಡ್ಕೊಂಡು ಅದ ಗ್ರಾಮಸ್ಥರು ಬೆಂಕಿ ಹಾಕಿ ತಮ್ಮ ಕೈಯಿಂದೇನೇ ಮಾಡಿರ್ತಾರೆ, ಕೈಯಿಂದ ತೋಳಿಸ್ತಾರೆ. ಅದ ಸೌಟು ಅದೇನು ಉಪಯೋಗಿಸ್ತೇನೆ, ಒಬ್ಬರು ದೇವ್ರ ಮನೆಯಿಂದ ನುಗ್ಗಿರ ಗುಡ್ಡಪ್ಪ ಬಂದ್ಬಿಟ್ಟು ಅದನ್ನೆಲ್ಲನು ಬೇಯಿಸಿ ಅದ ಗಟ್ಟಿ ಅಂತ ಮನೆಗುಂಟ ಸಂಜೆಗೆ ಹಂಚುತ್ತಾರೆ. ಶುಕ್ರವಾರ ಲಾಸ್ಟಲ್ಲಿ 5ನೇ ದಿನಕ್ಕೆ ಅದೇ ಲಾಸ್ಟು.
1: 6 ಜನ ಅಕ್ಕ ತಂಗಿಯರ ಜೊತೆ ಬಂದಂತಹ ಬಂಡರಸಮ್ಮ ತಲಕಾಡಿನಲ್ಲಿ ಉಳ್ಕೊಳ್ತಾರೆ. ಅವರನ್ನು ನಂಬಿದಂತಹ ಜನ ಪರಂಪರಾನುಗತವಾಗಿ ಹಲವು ಆಚರಣೆಗಳನ್ನು ಅನುಸರಿಸ್ತಾ ತಾಯಿಯನ್ನು ಸಂತೈಸ್ತಾ ಸಮಾಧಾನ ಮಾಡ್ತಾ ಗೌರವದಿಂದ ಪ್ರೀತಿಯಿಂದ ಅರ್ಚನೆ ಮಾಡಿಕೊಂಡು ಬರ್ತಾ ಇದೆ. ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಜಾತ್ರೆ ಸುತ್ತಮುತ್ತಲಿನ

ಕೇಳುಗರೆ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಟ್ಟಮ್ಮ, ಪುಟ್ಟತಾಯಮ್ಮ ಹಾಗೂ ಮಲ್ಲಮ್ಮ ಅವರು ಹಾಡಿದ ಬಂಡರಸಮ್ಮನ ಹಾಡನ್ನು ಕೇಳಿದಿರಿ.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಪ್ರಸಾರವಾಗಲಿದೆ ನಾಟಕ ಜೀವನ್ಮುಖಿ.
1: ನಾನು ಬಸ್ರಿ ಅಂತ ಸಂಭ್ರಮಿಸೋಕೆ ಆ ಮನೇಲಿ ಯಾರೂ ಇರಲೇ ಇಲ್ವಲ್ಲಮ್ಮ. ಸೀಮಂತ, ಆರ್ತಿ, ಬೈಕೆ ಇವೆಲ್ಲ ನಾನು ಬೇರೆಯವ್ರ ಮನೆಗಳಲ್ಲಿ ಕೇಳಿದ್ದು ನೋಡಿದ್ದು ಅಷ್ಟೇ. ನನ್ನ ಪಾಲಿಗೆ ಅದೆಲ್ಲ ಒಂದು ದೂರದ ಕನಸಾಗಿಯೇ ಉಳಿತು.
0: ತಪ್ಪದೇ ಕೇಳಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಜೀವನ್ಮುಖಿ.
2: ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ: ಯುವಕರಲ್ಲಿ ಹೃದಯಾಘಾತ, ಕಾರಣಗಳು, ಮುನ್ನೆಚ್ಚರಿಕೆ ಹಾಗೂ ಚಿಕಿತ್ಸೆ. ಭಾಗವಹಿಸುತ್ತಾರೆ ಮಕ್ಕಳು ಹಾಗೂ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್, ಪ್ರಾಯೋಜಕರು ನಾರಾಯಣ ಹೃದಯಾಲಯ ಸರ್ಜಿಕಲ್ ಹಾಸ್ಪಿಟಲ್ ಮೈಸೂರು. ಪ್ರಸ್ತುತಿ ಚಿನ್ಮಯಿ ಕೆಎಸ್.

0: ನೀವು ಕೇಳ್ತಾ ಇದ್ದೀರಾ ಎಫ್ಎಂ 100.6 ಆಕಾಶವಾಣಿ ಮೈಸೂರು ಕೇಂದ್ರವನ್ನು. ಸಮಯವಾಗಿದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿ ಪಥ.
2: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಒಂದಾದ ಉಮಂಗ್ ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್, ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್, ಈ ಕುರಿತು ಮಾಹಿತಿ ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ನಿವೃತ್ತ ಬ್ಯಾಂಕ್ ಅಧಿಕಾರಿಯಾದ ಜಿತೇಂದ್ರರಾವ್ ಕುಲಕರ್ಣಿ ಅವರು ಆಗಮಿಸಿದ್ದಾರೆ. ಜಿತೇಂದ್ರರಾವ್ ಕುಲಕರ್ಣಿ ಅವರೇ, ತಮಗೆ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ
2: ಜಿತೇಂದ್ರರಾವ್ ಅವರೇ, ನಮ್ಗೆ ಇವತ್ತು ಉಮಂಗ್ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತೀರಿ?
3: ನಿಶ್ಚಿತವಾಗಿ. ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್, ಇದಕ್ಕೆ ಚಿಕ್ಕದಾಗಿ ಚೊಕ್ಕದಾಗಿ ಉಮಂಗ್ ಎಂದು ಕರೆಯಲಾಗುತ್ತದೆ. ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್ ಇದು. ಇದು ಉಮಂಗ್ ಅಪ್ಲಿಕೇಶನ್ ಎಂದು ಕರೆಯಲ್ಪಡುವ ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನನ್ನು ನವೆಂಬರ್ 2017 ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ನ ಭಾಗವಾಗಿ ಪ್ರಾರಂಭಿಸಲಾಯಿತು. ಇದನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯವು ಅಭಿವೃದ್ಧಿಪಡಿಸಿದೆ. ಅಪ್ಲಿಕೇಶನ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳಿಗೆ ಪ್ರವೇಶವನ್ನು ಒದಗಿಸುತ್ತದೆ. ಭಾರತದ ಜನಸಂಖ್ಯೆಗೆ ಸೇವೆ ಸಲ್ಲಿಸುವ ಗುರಿಯನ್ನು ಹೊಂದಿದೆ ಮತ್ತು ಒಂದೇ ವೇದಿಕೆಯಲ್ಲಿ ಅನೇಕ ಸರ್ಕಾರಿ ಸೇವೆಗಳಿಗೆ ಪ್ರವೇಶವನ್ನು ಸುಗಮಗೊಳಿಸುತ್ತದೆ. ಇದು 13 ದೇಶದ ವಿವಿಧ ಭಾಷೆಗಳಲ್ಲಿ ಲಭ್ಯವಿದೆ ಮತ್ತು 2000 ಹೆಚ್ಚು ಸೇವೆಗಳನ್ನು ಇದು ಸರ್ಕಾರಿ ಸೇವೆಗಳನ್ನು ಒದಗಿಸುತ್ತದೆ.
2: ಈ ಉಮಂಗ್ ಯೋಜನೆಯಲ್ಲಿ ಯಾವ್ಯಾವ ಸಂಗತಿಗಳನ್ನು ಸೇರಿಸಿರ್ತಾರೆ?
3: ಉಮಂಗ್ ಅಪ್ಲಿಕೇಶನ್ ಕುರಿತು ಈ ಕೆಲವು ಪ್ರಮುಖ ಸಂಗತಿಗಳು ಏನೆಂದರೆ, ಈ ಸದ್ಯಕ್ಕೆ 2039 ಸೇವೆಗಳು ಈ ಅಪ್ಲಿಕೇಶನಲ್ಲಿ ಲಭ್ಯವಿದೆ. ಈಗಾಗಲೇ ನಾನು ಹೇಳಿದೆ 2000 ಹೆಚ್ಚು ಸೇವೆಗಳು ಇದೆ. ಇವತ್ತಿನವರೆಗೆ 2039 ಸೇವೆಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ ಮತ್ತು ದೇಶದ 13 ಭಾಷೆಗಳಲ್ಲಿ ಇದು ಲಭ್ಯವಿದೆ. ಡಿಜಿಲಾಕರ್ನಿಂದ ಆಧಾರ, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಮತ್ತು ವಾಹನ ನೋಂದಣಿ ಸೇರಿದ ದಾಖಲೆಗಳನ್ನು ಒಂದೇ ಅಂಗಡಿಯಿಂದ, ಇದು ಅಂದರೆ ಡಿಜಿಲಾಕರ್ ಈ ಆ್ಯಪ್ನಿಂದ ತೆಗೆದುಕೊಳ್ಳುತ್ತದೆ. ಅದೇ ಅಪ್ಲಿಕೇಶನ್ನಲ್ಲಿ ಅಪ್ಲಿಕೇಶನ್ ಸ್ಥಿತಿ ಮತ್ತು ಮಾಸಿಕ ಬಿಲ್ಗಳನ್ನು, ವಿಮೆಗಳನ್ನು ಇತ್ಯಾದಿಗಳ ಸಂಪೂರ್ಣ ವಹಿವಾಟುಗಳನ್ನು ಟ್ರ್ಯಾಕ್ ಮಾಡಲಾಗಿದೆ. ಗ್ರಾಹಕರ ಬೆಂಬಲ, ಲೈವ್ ಚಾಟ್, ಅಧಿಸೂಚನೆಗಳು ಮತ್ತು ಪ್ರತಿಕ್ರಿಯೆಯೊಂದಿಗೆ ಶ್ರೀಮಂತ ಗ್ರಾಹಕ ಅನುಭವ ಕೂಡ ಈ ಆ್ಯಪ್ ಮುಖಾಂತರ ನಿಮಗೆ ಸಿಗಲಾಗುತ್ತದೆ. ಇದು USA, UAE, ಕೆನಡಾ, ನ್ಯೂಜಿಲ್ಯಾಂಡ್, ಸಿಂಗಾಪುರ್, ಆಸ್ಟ್ರೇಲಿಯಾ, ನೆದರ್ಲ್ಯಾಂಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ಗಳಂಥ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಆವೃತ್ತಿಯನ್ನು ಸಹ ಹೊಂದಿದೆ.
2: ಜಿತೇಂದ್ರ ಅವರೇ, ಈ ಉಮಂಗ್ ಯೋಜನೆಯಲ್ಲಿ ಯಾವ್ಯಾವ ಸೇವೆಗಳು ನಮಗೆ

0: ಸಿಗುತ್ತವೆ.
1: ಈ ಉಮಂಗ್ ಅಪ್ಲಿಕೇಶನಲ್ಲಿ 373 ಕೇಂದ್ರ ಸರ್ಕಾರಿ ಸೇವೆಗಳು, 497 ರಾಜ್ಯ ಸರ್ಕಾರಿ ಸೇವೆಗಳು ಮತ್ತು 1179 ಯುಟಿಲಿಟಿ ಬಿಲ್ ಪಾವತಿ ಸೇವೆಗಳನ್ನು ಒಳಗೊಂಡಂತೆ 2039 ಸೇವೆಗಳನ್ನು ನೀಡುತ್ತದೆ. ರೈತರು, ಮಹಿಳೆಯರು ಮತ್ತು ಮಕ್ಕಳು, ವಿದ್ಯಾರ್ಥಿಗಳು, ಆರೋಗ್ಯ, ಸಂಸ್ಕೃತಿ, ಹಣಕಾಸು, ಸಾರಿಗೆ, ಉಪಯುಕ್ತತೆ ಇತ್ಯಾದಿ ವರ್ಗಗಳಿಂದ ಆಯ್ಕೆ ಮಾಡಲು ಅಪ್ಲಿಕೇಶನ್ ಬಳಕೆದಾರರಿಂದ ಒದಗಿಸುತ್ತದೆ. ಕೆಲವು ಸೇವೆಗಳು ನಿಮಗೆ ಹೇಳಬೇಕೆಂದರೆ, ಪಾಸ್ಪೋರ್ಟ್ ಸೇವಾ, ಬಳಕೆದಾರರು ಪಾಸ್ಪೋರ್ಟ್ಗಾಗಿ ಅರ್ಜಿ ಸಲ್ಲಿಸಬಹುದು, ಸ್ಥಿತಿಯನ್ನು ಟ್ರ್ಯಾಕ್ ಮಾಡಬಹುದು, ಲಭ್ಯತೆ ಮತ್ತು ಪಾಸ್ಪೋರ್ಟ್ ಕೇಂದ್ರವನ್ನು ವೀಕ್ಷಿಸಬಹುದು. ಇದು ಶುಲ್ಕವನ್ನು ಲೆಕ್ಕಾಚಾರ ಮಾಡುತ್ತದೆ ಮತ್ತು ಡಾಕ್ಯುಮೆಂಟ್ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಸಾಮಾನ್ಯ ಸೇವೆಗಳು, ಫೋನ್ ಸಂಖ್ಯೆ ಮತ್ತು ಉಮಂಗ್ ಆ್ಯಪನ್ನು ಆಧಾರ್ಗೆ ಲಿಂಕ್ ಮಾಡಿದ್ದರೆ ಒಬ್ಬರು ಭೌತಿಕವಾಗಿ ಕಚೇರಿಗೆ ಭೇಟಿ ನೀಡದೆ ಉಮಂಗ್ ಅಪ್ಲಿಕೇಶನ್ನಿಂದ PFಅನ್ನು ಹಿಂಪಡೆಯಬಹುದು. ಈ ಸೇವೆಯು ಕ್ರೈಮ್ಗಳನ್ನು ಸಂಗ್ರಹಿಸಲು ಮತ್ತು PF ಬ್ಯಾಲೆನ್ಸ್ ಮತ್ತು ಪಾಸ್ಬುಕ್ಕನ್ನು ಪರಿಶೀಲಿಸಲು ನಮಗೆ ಅನುಮತಿಸುತ್ತದೆ. ಆದಾಯ ತೆರಿಗೆಯನ್ನು ಪಾವತಿಸಿ ಅಪ್ಲಿಕೇಶನ್ ಮೂಲಕ ಆದಾಯ ತೆರಿಗೆಯನ್ನು ಫೈಲ್ ಮಾಡಿ ಮತ್ತು ಸ್ಥಿತಿಯನ್ನು ಟ್ರ್ಯಾಕ್ ಮಾಡಿ. ಪ್ಯಾನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿ ಸ್ಥಿತಿ, ಅರ್ಹತೆ ಮತ್ತು ಸಬ್ಸಿಡಿಯನ್ನು ಲೆಕ್ಕ ಹಾಕಿ. ಈ ಥರದ್ದು ಸಾಕಷ್ಟು ಸೌಲಭ್ಯಗಳು ಇದೆ. ಹಾಗೆ ರೈತರಿಗಾಗಿ ಬೆಳೆ ವಿಮೆ ಮತ್ತು ವ್ಯಾಪಾರ, ರೈತರು ಉತ್ತಮ ಬೆಲೆಗಳು ಬೆಳೆಗಳನ್ನು ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು ಮತ್ತು ಬೆಳೆ ವಿಮೆ ಮಾಡಬಹುದು. ಅವರು ಆ್ಯಪ್ನಲ್ಲಿ ಬೀಜಗಳು, ರಸಗೊಬ್ಬರಗಳು, ಕೃಷಿ ಯಂತ್ರೋಪಕರಣಗಳು ಇತ್ಯಾದಿಗಳನ್ನು ವ್ಯಾಪಾರಿಗಳನ್ನು ಸಹ ಹುಡುಕಬಹುದು. ಹೀಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಕೂಡ ಇದರಲ್ಲಿ ಸೇವೆಗಳು ಲಭ್ಯವಿವೆ. DGO ಸೇವಾ, ಇದು ಪ್ರೊಫೈಲ್ಗಳನ್ನು ರಚಿಸಲು ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಂಧಿತ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಅನುಮತಿಸುತ್ತದೆ. ಸಾರ್ವಜನಿಕ ಕುಂದುಕೊರತೆಗಳು, ಉಮಂಗ್ ಅಪ್ಲಿಕೇಶನ್ ಮೂಲಕ ಬಳಕೆದಾರರು ಗ್ರಾಹಕ ವೇದಿಕೆಗಳು ಮತ್ತು ರಾಷ್ಟ್ರ ನಿರ್ಮಾಣ ಚರ್ಚಾ ವೇದಿಕೆಗಳನ್ನು ಮತ್ತು ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರವನ್ನು ಸಂಪರ್ಕಿಸಬಹುದು. ಉಮಂಗ್ನಲ್ಲಿ ಇರುವ ಇತರ ಸೇವೆಗಳು, ವಲಸೆ ಸೇವೆಗಳು, ಕೇಂದ್ರ ವಿದ್ಯಾಲಯದಲ್ಲಿ ಪ್ರವೇಶಗಳು, ಕೃಷಿ ಸಲಹಾ ಸೇವೆಗಳು, ಹವಾಮಾನ ನವೀಕರಣಗಳು ಇತ್ಯಾದಿಯಾಗಿದೆ.
0: ಉಮಂಗ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಹೇಗೆ ಮಾಡಬೇಕು ಮತ್ತು ಅದನ್ನು ಹೇಗೆ ಅಳವಡಿಸಿಕೊಳ್ಬೇಕು, ಈ ಬಗ್ಗೆ ಮಾಹಿತಿ ಮಾಡಿಕೊಡಿ.
1: ಉಮಂಗ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಬಹಳ ಸುಲಭ. ಅದು ಆಂಡ್ರಾಯ್ಡ್ ಬಳಕೆದಾರರಿಗೆ ಅಪ್ಲಿಕೇಶನನ್ನು ಗೂಗಲ್ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡಬಹುದು. iOS ಬಳಕೆದಾರರಿಗೆ ಆ್ಯಪಲ್ ಸ್ಟೋರ್ನಲ್ಲಿ ಈ ಅಪ್ಲಿಕೇಶನ್ ಲಭ್ಯವಿದೆ, ಅದನ್ನು ಡೌನ್ಲೋಡ್ ಮಾಡಬಹುದು. ಈ ಅಪ್ಲಿಕೇಶನ್ನು ಹೇಗೆ ಬಳಸುವುದೆಂದರೆ, ಮೊಬೈಲ್ ಸಂಖ್ಯೆ, ಹೆಸರು ಮತ್ತು ವಯಸ್ಸಿನಂತಹ ನಿಮ್ಮ ವಿವರಗಳನ್ನು ಅದರಲ್ಲಿ ನಮೂದಿಸಬೇಕು. ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕು. ಇದು ಕಡ್ಡಾಯವಾಗಿಲ್ಲ, ಆದರೂ ಲಿಂಕ್ ಮಾಡಿದರೆ ಸೌಲಭ್ಯಗಳನ್ನು ಜಾಸ್ತಿಯಾಗಿ ಪಡೆಯಬಹುದು ಮತ್ತು ಒಂದು ಅಂಕಿಅಂಶಗಳನ್ನು ಗುರುತು ಮಾಡಲಿಕ್ಕೂ ಇದು ಸಹಾಯವಾಗುತ್ತದೆ ಅಂತ ಹೇಳಬಹುದು. ನಿಮ್ಮ ಆದ್ಯತೆಯ ಭಾಷೆಯನ್ನು ಆರಿಸಬೇಕು. ಈಗಾಗಲೇ ಹೇಳಿದಂಥ 13 ಭಾಷೆಗಳಲ್ಲಿ ಒಂದನ್ನು, ನಿಮಗೆ ಅಗತ್ಯವಿರುವ ಸೇವೆಗಳನ್ನು ಇದರಲ್ಲಿ ಆಯ್ಕೆ ಮಾಡಬೇಕು. ಅಗತ್ಯವಿದ್ದರೆ ಹುಡುಕಾಟ ವೈಶಿಷ್ಟ್ಯದ ಮೂಲಕ ಸೇವೆಗಳಿಗಾಗಿ ಹುಡುಕಬಹುದು.
0: ಈ ಉಮಂಗ್ ಅಪ್ಲಿಕೇಶನ್ ಅನ್ನು ಹೆಂಗೆ ಹೊಂದಿಸಬೇಕು ಮತ್ತು ಇದರ ವೈಶಿಷ್ಟ್ಯತೆ ಏನು, ಈ ಬಗ್ಗೆ ತಿಳಿಸಿ.
1: ಉಮಂಗ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿ ಮತ್ತು ಹೊಸ ಬಳಕೆದಾರ ಮೇಲೆ ಟ್ಯಾಪ್ ಮಾಡಬೇಕು. ಇದನ್ನು ನೋಂದಾಯಿಸಲು ಮತ್ತು ಮುಂದುವರಿಯಲು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಮೇಲೆ ಒಂದು OTP ಬರುತ್ತದೆ. ಅದರ ಮೂಲಕ ಮೊಬೈಲ್ ಸಂಖ್ಯೆಯನ್ನು ಪರಿಶೀಲಿಸಬೇಕು, ಅಂದರೆ ವೆರಿಫೈಡ್ ಅಂತ ಹೇಳಲಾಗುತ್ತದೆ. ಆ ಥರ MPIN ಅನ್ನು ಹೊಂದಿಸಬೇಕು. ಪಿನ್ನನ್ನು ಖಚಿತಪಡಿಸಲು ಇನ್ನೊಂದು ಸಲ ಅದನ್ನು ಮರುಪರಿಶೀಲಿಸಿ ಖಚಿತಪಡಿಸಲು ಮುಂದುವರಿಯಬೇಕು. ಹಾಗೆ ಭದ್ರತಾ ಪ್ರಶ್ನೆಗೆ ಉತ್ತರಿಸಬೇಕು ಮತ್ತು ಮುಂದುವರಿಸಿ. ನೀವು ಲಿಂಕ್ ಮಾಡಲು ಬಯಸಿದರೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ. ಇಲ್ಲದಿದ್ದರೆ ವಿವರಗಳನ್ನು ಬಿಟ್ಟು ಬಿಡಿ ಮತ್ತು ಅದನ್ನು ಉಳಿಸಿ, ಅಂದರೆ ಸೇವ್ ಮಾಡಿ ಮುಂದೆ ಹೋಗಬೇಕು. ಹಾಗೆ ಒಬ್ಬರು ಆಧಾರ್ ಕಾರ್ಡನ್ನು ಉಮಂಗ್ ಅಪ್ಲಿಕೇಶನ್ಗೆ ಲಿಂಕ್ ಮಾಡಿದರೆ ಅದನ್ನು eKYC ಪ್ರತಿಕ್ರಿಯೆಯನ್ನು ಪೂರ್ಣಗೊಳಿಸಲು ಬಳಸಲಾಗುತ್ತದೆ. ಇಮೇಲ್ ಸಂದರ್ಭದಲ್ಲಿ ನೋಂದಾಯಿತ ಇಮೇಲ್ ಐಡಿಗೆ ಪರಿಶೀಲನೆ ಲಿಂಕನ್ನು ಕಳುಹಿಸಲಾಗುತ್ತದೆ. ಹಾಗೆ ಈ ಉಮಂಗ್ನ ವೈಶಿಷ್ಟ್ಯತೆಗಳು ಏನೆಂದರೆ, ಅಪ್ಲಿಕೇಶನ್ ಸಾಂಪ್ರದಾಯಿಕ ಆಚರಣೆಗಳಿಗೆ ತಡೆರಹಿತ ಮತ್ತು ಜಗಳಮುಕ್ತ ಪರಿಹಾರವನ್ನು ಒದಗಿಸುತ್ತದೆ. ಅಪ್ಲಿಕೇಶನ್ ದೇಶದ ನಾಗರಿಕವನ್ನು ಡಿಜಿಟಲ್ ಶಿಫ್ಟ್ ಮಾಡಲು ತಳ್ಳುವ ಗುರಿಯನ್ನು ಹೊಂದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳ ಹೊರತಾಗಿ ಅಪ್ಲಿಕೇಶನ್ ಬಳಕೆದಾರರಿಗೆ ಯುಟಿಲಿಟಿ ಬಿಲ್ಗಳನ್ನು ಪಾವತಿಸಲು ಮತ್ತು ಪ್ರಮಾಣ ಪತ್ರಗಳು ಮತ್ತು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸಲು ಅನುಮತಿಸುತ್ತದೆ. ಇದು ಡಿಜಿಲಾಕರ್, ಭಾರತ ಪಾವತಿಗಳು ಮತ್ತು ಆಧಾರ್ ಅನ್ನು ಒಳಗೊಂಡಿದೆ. ಅಪ್ಲಿಕೇಶನ್ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಲು ಮತ್ತು ಅಪ್ಲೋಡ್ ಮಾಡಲು ಅಪ್ಲಿಕೇಶನ್ ಸ್ಕ್ಯಾನರ್ ಅನ್ನು ಒದಗಿಸುತ್ತದೆ. ಉಮಂಗ್ ಅಪ್ಲಿಕೇಶನ್ ನೀಡುವ ಇತರ ಸೇವೆಗಳನ್ನು ಹೀಗೆ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೇವೆ. ಇನ್ನೂ ಸಾಕಷ್ಟು ಅಪ್ಲಿಕೇಶನ್ ಮಾಹಿತಿಗಳು

0: ಆ ಉಮಂಗ್ ಆಪ್ನಲ್ಲಿ ಪಡೆಯಬಹುದು.
1: ಆಯ್ತು ಜಿತೇಂದ್ರ ಅವರೇ, ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್ ಉಮಂಗ್, ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದ್ಯಾ?
4: ಹಲ್ಲುಜ್ತಾ ಇದೀನಿ ಕಣಮ್ಮ.
3: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ. ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
4: ಸರಿ ನಿಲ್ಸಿದೀನಿ ಬಿಡು.
3: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
5: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
3: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
5: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
4: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
6: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
7: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಆಕಾಶವಾಣಿ ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭ. ವಯೋಸಹಜ ಆರೋಗ್ಯಕ್ಕೆ ಯೋಗ ಈ ವರ್ಷದ ಘೋಷವಾಕ್ಯ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಸಿಂಧುತ್ವವನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ದೇಶದಲ್ಲಿ ಈವರೆಗೆ ಎಬೋಲಾ ವೈರಾಣು ಸೋಂಕು ಪ್ರಕರಣ ದೃಢಪಟ್ಟಿಲ್ಲ, ಆರೋಗ್ಯ ಸಚಿವಾಲಯ ಸ್ಪಷ್ಟನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜನತೆಗೆ ಎಲ್ಲಾ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಕರೆ ನೀಡಿದ್ದಾರೆ. ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮನೆಯಿಂದ ಹೊರಗೆ ಹೋಗಬೇಕಾದರೆ ಸಾಧ್ಯವಾದಷ್ಟು ಕುಡಿಯುವ ನೀರು ಕೊಂಡೊಯ್ಯುವಂತೆ ಸಲಹೆ ನೀಡಿದ್ದಾರೆ. ಅಲ್ಲದೆ ಬಿಸಿಲಿನಿಂದ ದೈನಂದಿನ ಜೀವನದ ಮೇಲೆ ಉಂಟಾಗುವ ಪರಿಣಾಮಗಳನ್ನು ತಗ್ಗಿಸಲು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು. ಬಾಯಾರಿದವರಿಗೆ ಕುಡಿಯುವ ನೀರು ನೀಡಬೇಕು. ಸೂರ್ಯನ ಶಾಖಕ್ಕೆ ಮೈಯೊಡ್ಡುವಂತಹ ಕೆಲಸ ಮಾಡುವವರು ಸಾಕಷ್ಟು ನೀರು ಕುಡಿಯುವ ಮೂಲಕ ತಮ್ಮ ದೇಹ ಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಜನರು ಪ್ರಾಣಿ ಪಕ್ಷಿಗಳನ್ನು ಗಮನದಲ್ಲಿರಿಸಿಕೊಂಡು ತಮ್ಮ ಮನೆಯ ಹೊರಗೆ ಮೇಲ್ಛಾವಣಿಗಳಲ್ಲಿ ಸಣ್ಣ ಪಾತ್ರೆಗಳಲ್ಲಿ ನೀರನ್ನು ಇಡುವಂತೆ ಸೂಚಿಸಿದ್ದಾರೆ. ಬಿಸಿಲಿನ ತಾಪಮಾನ ಹೆಚ್ಚುತ್ತಿರುವುದರಿಂದ ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಮನೆಯೊಳಗೆ ಇರಬೇಕು ಹಾಗೂ ಹೆಚ್ಚು ಹೆಚ್ಚು ನೀರು ಸೇವಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿ ಗರಿಷ್ಠ ಉಷ್ಣಾಂಶ 43-45 ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿದ್ದು ಭಾರತೀಯ ಹವಾಮಾನ ಇಲಾಖೆ ಬಿಸಿಗಾಳಿಯ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಅಲ್ಲದೆ ಹರಿಯಾಣ, ಚಂಡೀಗಢ, ಮಧ್ಯಪ್ರದೇಶ, ಪಂಜಾಬ್, ರಾಜಸ್ಥಾನ, ಉತ್ತರ ಪ್ರದೇಶ, ವಿದರ್ಭಗಳಲ್ಲೂ ಬಿಸಿಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಐಎಂಡಿ ಮುನ್ಸೂಚನೆ ನೀಡಿದೆ. 2026 ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭವಾಗಿದ್ದು ಈ ವರ್ಷದ ಘೋಷವಾಕ್ಯ ವಯೋಸಹಜ ಆರೋಗ್ಯಕ್ಕಾಗಿ ಯೋಗ ಎಂಬುದಾಗಿದೆ. ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಖಜುರಾಹೋದಲ್ಲಿಂದು ನಡೆದ ಪೂರ್ವಭಾವಿ ಯೋಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ಭಾಗವಹಿಸಿದ್ದರು. ಈ ವೇಳೆ ಅವರು ವಯೋಸಹಜ ಸಮಯದಲ್ಲಿ ದೈಹಿಕ ಸದೃಢತೆ ಕಾಯ್ದುಕೊಳ್ಳಲು ನಿಯಮಿತವಾಗಿ ಯೋಗಾಭ್ಯಾಸವನ್ನು ರೂಢಿಸಿಕೊಳ್ಳುವ ಅಗತ್ಯವಿದೆ. ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಅವಿಭಾಜ್ಯ ಅಂಗವಾಗಿರುವ

0: ಜಾಗತಿಕ ಚಳುವಳಿಯಾಗಿ ರೂಪುಗೊಂಡಿದೆ. 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮನವಿಯಂತೆ ವಿಶ್ವಸಂಸ್ಥೆ ಜೂನ್ 21ನ್ನು ಅಂತಾರಾಷ್ಟೀಯ ಯೋಗ ದಿನವೆಂದು ಘೋಷಿಸಿತು. ಈ ವರ್ಷದ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದಲ್ಲಿ ನಡೆಯಲಿದೆ ಎಂದು ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಸಿಂಧುತ್ವವನ್ನು ಸುಪ್ರೀಂಕೋರ್ಟ್ ಎತ್ತಿ ಹಿಡಿದಿದೆ. ಎಸ್ಐಆರ್ ಪ್ರಶ್ನಿಸಿ ಸಲ್ಲಿಸಿದ್ದ ಹಲವು ಅರ್ಜಿಗಳ ಕುರಿತು ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಕಾಯ್ದಿರಿಸಿದ್ದ ತೀರ್ಪನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರಿದ್ದ ನ್ಯಾಯಪೀಠ ಪ್ರಕಟಿಸಿದೆ. ನ್ಯಾಯ ಹಾಗೂ ಮುಕ್ತ ಚುನಾವಣೆಗಳನ್ನು ನಡೆಸಲು ಆಯೋಗ ತನಗೆ ಸಾಂವಿಧಾನಿಕವಾಗಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಕೈಗೊಂಡಿರುವುದು ಸರಿಯಿದೆ. ಪರಿಷ್ಕರಣೆ ಕಾರ್ಯ ಕೈಗೊಳ್ಳಲು ಆಯೋಗಕ್ಕೆ ಎಲ್ಲಾ ರೀತಿಯ ಅಧಿಕಾರವಿದ್ದು ಎಸ್ಐಆರ್ನಿಂದ ಯಾವುದೇ ಕಾನೂನು ಉಲ್ಲಂಘನೆಯಾಗಿಲ್ಲ ಎಂದು ನ್ಯಾಯಾಲಯ ಆದೇಶಿಸಿದೆ. ಚುನಾವಣಾ ಆಯೋಗ ಸಂವಿಧಾನದ 326ನೇ ಕಲಂಅಡಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಮತ್ತು ಅದರಡಿ ರೂಪಿಸಲಾಗಿರುವ ನಿಯಮಗಳ ಅನ್ವಯ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಎಸ್ಐಆರ್ ಅನ್ನು ಅರ್ಜಿದಾರರು ಪ್ರಶ್ನಿಸಿದ್ದರು. ದೇಶದಲ್ಲಿ ಈವರೆಗೆ ಯಾವುದೇ ಎಬೋಲಾ ವೈರಾಣು ಸೋಂಕು ಪ್ರಕರಣ ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಇತ್ತೀಚೆಗೆ ಆಫ್ರಿಕಾದ ಕೆಲವು ರಾಷ್ಟಗಳಲ್ಲಿ ಎಬೋಲಾ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಆ ಕುರಿತು ನಿಕಟ ನಿಗಾ ಇಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚೆಗೆ ಉಗಾಂಡ ಆಫ್ರಿಕಾ ರಾಷ್ಟಗಳ ಪ್ರವಾಸ ಕೈಗೊಂಡವರಲ್ಲಿ ಮೈಕೈ ನೋವು ಮತ್ತಿತರ ಲಕ್ಷಣಗಳು ಕಂಡುಬಂದಿದ್ದವು. ಅವರನ್ನು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ತೀವ್ರ ನಿಗಾದಲ್ಲಿ ಇಟ್ಟು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಅವರ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ರಾಷ್ಟೀಯ ವೈರಾಣು ಸಂಸ್ಥೆಯ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಆ ವರದಿಯಲ್ಲಿ ಎಬೋಲಾ ಸೋಂಕು ಪತ್ತೆಯಾಗಿಲ್ಲ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಆದರೂ ಸಹ ಎಲ್ಲಾ ರಾಜ್ಯಗಳಿಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಮಾರ್ಗಸೂಚಿಯಂತೆ ಎಲ್ಲಾ ಅಗತ್ಯ ಸಾರ್ವಜನಿಕ ಆರೋಗ್ಯ ಶಿಷ್ಟಾಚಾರ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಳನುಸುಳುವಿಕೆ ಮತ್ತು ಇನ್ನಿತರ ಕಾರಣಗಳಿಂದಾಗಿ ಜನಸಂಖ್ಯೆಯ ಮೇಲೆ ಆಗುತ್ತಿರುವ ಪರಿಣಾಮಗಳ ಬಗ್ಗೆ ಅಧ್ಯಯನ ನಡೆಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಕುರಿತು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿವರ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪಿಪಿ ನಾಲೇಕರ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದ್ದು ಅದರಲ್ಲಿ ಗಣತಿ ಆಯುಕ್ತರು ಹಾಗೂ ಮಾಜಿ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ಐಪಿಎಸ್ ಅಧಿಕಾರಿ ಬಾಲಾ ಶ್ರೀವಾತ್ಸವ, ಆರ್ಥಿಕ ತಜ್ಞರಾದ ಡಾ ಶಮಿಕಾ ರವಿ ಅವರನ್ನು ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಒಳನುಸುಳುವಿಕೆ ಮತ್ತು ಇತರ ಕಾರಣಗಳಿಂದಾಗಿ ಜನಸಂಖ್ಯೆಯ ಮೇಲೆ ವ್ಯಾಪಕ ಪರಿಣಾಮಗಳಾಗುತ್ತಿದ್ದು ಇದು ದೇಶಕ್ಕೆ ಪ್ರಸ್ತುತ ಮತ್ತು ಭವಿಷ್ಯದ ಅತಿದೊಡ್ಡ ಸವಾಲಾಗಿದೆ. ಜನಸಂಖ್ಯೆಯ ಬದಲಾವಣೆ ವಿಚಾರ ಕೇವಲ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ್ದು ಮಾತ್ರವಲ್ಲ, ರಾಷ್ಟೀಯ ಭದ್ರತೆ, ಕಾನೂನು ಸುವ್ಯವಸ್ಥೆ ಹಾಗೂ ಸಾಮಾಜಿಕ ವ್ಯವಸ್ಥೆಯ ಬದಲಾವಣೆ ಮತ್ತು ಬುಡಕಟ್ಟು ಸಮಾಜಗಳ ಸಂರಕ್ಷಣೆಯೂ ಒಳಗೊಂಡಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಇಂದು ದೇಶದ ಮೊದಲ ಪ್ರಧಾನಿ ದಿವಂಗತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ. ಅದರ ಅಂಗವಾಗಿ ದೇಶಾದ್ಯಂತ ಅವರನ್ನು ಸ್ಮರಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ದೆಹಲಿಯ ಶಾಂತಿವನದಲ್ಲಿ ನಡೆದ 62ನೇ ಪುಣ್ಯಸ್ಮರಣೆಯಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ನಾಯಕ ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತಿತರರು ನೆಹರು ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದಲ್ಲಿ ಬಳಸಲಾದ ಆನ್ಸ್ಕ್ರೀನ್ ಮಾರ್ಕಿಂಗ್ ಪದ್ಧತಿಯಲ್ಲಿ ಯಾವುದೇ ಭದ್ರತಾ ಲೋಪವಾಗಿಲ್ಲ ಎಂದು ಕೇಂದ್ರ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದ ಬಗ್ಗೆ

0: ಹಲವು ಅಂಶಗಳು ಪ್ರಸ್ತಾಪವಾದ ಹಿನ್ನೆಲೆಯಲ್ಲಿ ಸಿಬಿಎಸ್ಇ ಈ ಸ್ಪಷ್ಟನೆ ನೀಡಿದ್ದು, ಸದೃಢ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯೊಂದಿಗೆ ಮೌಲ್ಯಮಾಪನದಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಹೊಸ ಪದ್ಧತಿಯನ್ನು ಅನುಸರಿಸಲಾಗಿದೆ. ಈ ಪ್ರಕ್ರಿಯೆಯಲ್ಲಿ ದಕ್ಷತೆ ಹಾಗೂ ಎಲ್ಲ ಭದ್ರತಾ ಕ್ರಮಗಳನ್ನು ಖಾತರಿಪಡಿಸಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೆನಡಾದ ತಮ್ಮ ಸಹವರ್ತಿ ಮಣೀಂದರ್ ಸಿಧು ಅವರೊಂದಿಗೆ ಕೆನಡಾ ಭಾರತ ಹೂಡಿಕೆ ದುಂಡುಮೇಜಿನ ಸಭೆಯ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಪಿಯೂಷ್ ಗೋಯಲ್, ಕೆನಡಾದ ಮುಂಚೂಣಿ ಪಿಂಚಣಿ ನಿಧಿ ಹಾಗೂ ಸಾಂಸ್ಥಿಕ ಹೂಡಿಕೆದಾರರು ಮತ್ತು ಕೆನಡಾ ಭಾರತ ವಾಣಿಜ್ಯ ಮಂಡಳಿಯ ಸದಸ್ಯರು ಪಾಲುದಾರರೊಂದಿಗೆ ವಿಸ್ತೃತ ಮಾತುಕತೆ ನಡೆಸಲಾಯಿತು ಎಂದು ಹೇಳಿದರು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ನ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ವಿರುದ್ದ ಗೆಲುವು ಸಾಧಿಸಿ ಸತತ ಎರಡನೇ ಬಾರಿಗೆ ಫೈನಲ್ ತಲುಪಿದೆ. ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು, ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭ. ವಯೋಸಹಜ ಆರೋಗ್ಯಕ್ಕೆ ಯೋಗ ಈ ವರ್ಷದ ಘೋಷವಾಕ್ಯ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಸಿಂಧುತ್ವವನ್ನು ಎತ್ತಿ ಹಿಡಿದ ಸುಪ್ರೀಂಕೋರ್ಟ್. ದೇಶದಲ್ಲಿ ಈವರೆಗೆ ಎಬೋಲಾ ವೈರಾಣು ಸೋಂಕು ಪ್ರಕರಣ ದೃಢಪಟ್ಟಿಲ್ಲ, ಆರೋಗ್ಯ ಸಚಿವಾಲಯ ಸ್ಪಷ್ಟನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 1:20:36. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ವಾಸವಿ ಜಿಎಸ್ ಅವರು ಹಾಡಿರುವ ದರಾ ಬೇಂದ್ರೆ ಅವರ ಕೆಲವು ರಚನೆಗಳನ್ನು ಕೇಳೋಣ. ಮೊದಲಿಗೆ, ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ

ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಕೇಂದ್ರವನ್ನು. ಸಮಯ 1:30:35. ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಮ ನಿಲಯದ ಮೂಲಕ ಕೇಳಲು ನಮಗೆ ವಾಟ್ಸಪ್ ಮೂಲಕ ಸಂದೇಶ ಕಳುಹಿಸಿಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480885852 3. ಸಂಖ್ಯೆ ಮತ್ತೊಮ್ಮೆ 9480858523. ಮೊದಲು ಬಂದ ಸಂದೇಶಕ್ಕೆ ಆದ್ಯತೆ ಇರುತ್ತದೆ. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ವಂಶಿ ಚಿತ್ರದ ಒಂದು ಗೀತೆಯನ್ನು. ಹಾಡಿದ್ದಾರೆ ಸುಹಂ ಚಕ್ರವರ್ತಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದೆ. ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯಕ್.

0: choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ನಮಗೆ ಮೊದಲ ಸಂದೇಶ ಕಳುಹಿಸಿದ್ದಾರೆ ಶ್ರೀರಂಗಪಟ್ಟಣ ಜಿಪಿ ಗೊಬ್ಬರಗಾಲದಿಂದ ಶ್ರೀನಿವಾಸರವರು. ಅವರ ಮೆಚ್ಚಿನ ಗೀತೆ ನಮ್ಮೂರ ಹಮ್ಮೀರ ಚಿತ್ರದ್ದು. ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದಾರೆ ಹಂಸಲೇಖ. ಗಾಯಕರು ಮನು ಹಾಗೂ ಮಂಜುಳಾ ಗುರುರಾಜ್.

0: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
2: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ ನೋಡಲು ಒಂದವು ರೈತರ ಒಕ್ಕಲು.
0: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
1: ಸುತ್ತಮುತ್ತ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmairmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ತಪ್ಪದೇ ಆಲಿಸಿ ಸುತ್ತಮುತ್ತ ಪ್ರತಿ ಗುರುವಾರ ಬೆಳಗ್ಗೆ 11 ರಿಂದ 12 ಗಂಟೆಯವರೆಗೆ
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ. ಮುಂದಿನ ಗೀತೆ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಮನಮೆಚ್ಚಿದ ಮಡದಿ ಚಿತ್ರದ್ದು. ಗೀತೆಯ

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಕೇಳುಗರೆ, ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ? ಮುಂದಿನ ಗೀತೆ ಬೆಂಗಳೂರಿನ ಬಿಂದು ಪ್ರಕಾಶ್ ಅವರ ಅಪೇಕ್ಷೆಯಲ್ಲಿ, ಚಿತ್ರ ಬೆದರು ಬೊಂಬೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ. ಅನಾಮಿಕಾ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ MR ರಂಗರಾವ್.

ಕಾರ್ಯಕ್ರಮದ ಕಡೆಯಲ್ಲಿ ದೇವಗಳ್ಳಿ ಗ್ರಾಮದಿಂದ ತನುಶ್ರೀ ಮತ್ತು ಸಿದ್ದರಾಮು ಕುಟುಂಬದವರ ಅಪೇಕ್ಷೆಯಲ್ಲಿ ಅನುರಾಗ ಅರಳಿತು ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್, ಗೀತೆಯ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

ಇದುವರೆಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿದಿರಿ. ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟವರು ಅಶೋಕಪುರಂನಿಂದ ನೀಲಮ್ಮ ಮತ್ತು ಸಂಗಡಿಗರು, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಪಂಪ್ ಹೌಸ್ ಹೊಸಹಳ್ಳಿ ಬಾಲಕೃಷ್ಣ, ಹವ್ಯಾನ್ ತ್ರಿಷಿಕಾ ಮತ್ತು ಮನೆಯವರು, ವೆಂಕಟೇಶ್ ರಾಂಪುರೆ ಮತ್ತು ಕುಟುಂಬದವರು, ಮೈಸೂರಿನ ಮಂಡಿ ಮೊಹಲ್ಲಾದಿಂದ ಸುಮತಿ ನಾಗರಾಜ್, ಪಾಂಡುಪುರ ಹರಳಹಟ್ಟಿ ಪುಟ್ಟರಾಜು ಮತ್ತು ಮನೆಯವರು, ಸಿದ್ದರಾಮನ ಹುಂಡಿ ಗ್ರಾಮದಿಂದ ಸೂರ್ಯನಾರಾಯಣ, ಮಂಜುಳಾ, ನಾಗಾರ್ಜುನ್, ವಸಂತ, ನಾಗೇಶ್ ಮತ್ತು ಕುಟುಂಬದವರು, ಮೈಸೂರಿನ ಕುವೆಂಪು ನಗರದಿಂದ ಹಾಗೆಯೇ ಮೈಸೂರಿನ ಎಂ ಜಿ ಕೊಪ್ಪಲಿಂದ ಶಿವಕುಮಾರ್, ರೂಪ, ಪ್ರೀತಮ್, ಹರ್ಷ, ಎಸ್ ವಿ ಪಿ ನಗರ ಮೈಸೂರಿನಿಂದ ಸುಜಾತ, ಹಂಪಸಾಗರದಿಂದ ಸುಭಾನ್ ಕೋರಿ, ಕುಂಬಾರಕೊಪ್ಪಲು ಗಂಗಾಧರ, ಪೂಜಾ, ರಾಮಕೃಷ್ಣ ನಗರದಿಂದ ರತ್ನಮ್ಮ, ಭೂಮಿಕಾ, ಅನಿಲ್, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ಪುಷ್ಪ, ನಿಮಿಷಾಂಬ, ಲಿಖಿತ್, ಯೋಗಾನಂದ ರಾಂಪುರೆ ಮತ್ತು ಮನೆಯವರು ನಜರ್ಬಾದ್ನಿಂದ, ರಾಯಭಾಗ ತಾಲೂಕು ಮುಗಳಕೊಡ ಶಿವಲಿಂಗಯ್ಯ ಮತ್ತು ಕುಟುಂಬದವರು, ರಾಧಾ, ಸುಷ್ಮಿತಾ ಮತ್ತು ಸಂಗಡಿಗರು, ನಂಜನಗೂಡಿನಿಂದ ಅಶೋಕ್ ಮತ್ತು ಮನೆಯವರು, ಗಾಯತ್ರಿಪುರಂನಿಂದ ಶುಭಾ, ಮನು, ರಾಘವಿ, ಎಂ ಆರ್ ಶ್ರೀಕಂಠನ್ ಅಗ್ರಹಾರದಿಂದ, ಶಶಿಕಲಾ ಬೋರೇಗೌಡ ನಿವೇದಿತ ನಗರ, ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ, ಸತೀಶ್ ವೆಂಕಟೇಶ್ ಮತ್ತು ಮನೆಯವರು ರಾಜೇಂದ್ರ ನಗರದಿಂದ, ಹೆಬ್ಬಾಳ್ನಿಂದ ವಿಜಯಕುಮಾರ್, ಕುವೆಂಪು ನಗರದಿಂದ ಜಯವರ್ಧನ್ಯನ್, ಗಣೇಶ್ ನಗರದಿಂದ ಜಗದೀಶ್ವರಿ ಮತ್ತು ಸಂಗಡಿಗರು, ಗುಂಡ್ಲುಪೇಟೆ ಪಂಜನಹಳ್ಳಿಯಿಂದ ನಂದೀಶ್, ಶೀಲಾ ಕೇಶವ್ ವಿಜಯನಗರ ನಾಲ್ಕನೇ ಹಂತದಿಂದ, ರಮ್ಯಾ ಹನಿತ್ ಬೋಗಾದಿಯಿಂದ, ಶಿವಲಿಂಗಪ್ಪ ಭದ್ರೆ ಮತ್ತು ಬಂಧುಗಳು ಕಲಬುರಗಿಯಿಂದ, ಗುಂಡ್ಲುಪೇಟೆಯಿಂದ ಮರಿನಂಜ ಮತ್ತು ಸ್ನೇಹಿತರು, ಸಾಲಿಗ್ರಾಮ ಪಟ್ಟಣದಿಂದ ಸುಚಿತ್ರ, ಶೋಭಾ, ಸುಮಾ, ಸ್ಮಿತಾ, ಪೂರ್ವಿಕ್ ಮತ್ತು ಲೋಹಿತ್. ಸಂದೇಶ ಕಳುಹಿಸಿಕೊಟ್ಟ ಎಲ್ಲ ಶ್ರೋತೃ ಬಾಂಧವರಿಗೆ ನಮ್ಮ ಧನ್ಯವಾದಗಳು. ಮತ್ತಷ್ಟು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಈ ಸಂಜೆ 5:30 ಕ್ಕೆ ಕೇಳಬಹುದು.

ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ: ಯುವಕರಲ್ಲಿ ಹೃದಯಾಘಾತ, ಕಾರಣಗಳು, ಮುನ್ನೆಚ್ಚರಿಕೆ ಹಾಗೂ ಚಿಕಿತ್ಸೆ. ಭಾಗವಹಿಸುತ್ತಾರೆ ಮಕ್ಕಳ ಹಾಗೂ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-2582, ಮತ್ತೊಂದು 251-5089. ಮೈಸೂರಿನ STD ಕೋಡ್ 0821. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹೃದಯಾಲಯ ಸರ್ಜಿಕಲ್ ಹಾಸ್ಪಿಟಲ್, ಮೈಸೂರು. ತಪ್ಪದೇ ಆಲಿಸಿ ಇಂದೇ ಸಂಜೆ 5 ಗಂಟೆಗೆ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಜಸ್ಮಾತ್ ಮಾತಲ್ಲಿ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಮನೋಜವ ಗಲ್ಗಲಿ. ಸಂಗೀತ ನೀಡಿದ್ದಾರೆ ರಘು ದೀಕ್ಷಿತ್.

ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿರುವ ಗೀತೆಯನ್ನು ಕೇಳೋಣ. ಗಾಯಕರು ಸೋನು ನಿಗಮ್, ಅನುರಾಧ ಶ್ರೀರಾಮ್. ಚಿತ್ರ ಕಿಚ್ಚ ಹುಚ್ಚ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ರಂಗ ಎಸ್ಎಸ್ಎಲ್ಸಿ ಚಿತ್ರದ ಒಂದು ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಂದೀಪ್ ಚೌತ. ಗೀತೆಯ ಗಾಯಕರು ರಾಜೇಶ್ ಕೃಷ್ಣನ್ ಮತ್ತು ಚಿತ್ರಾ.

ಇದುವರೆಗೆ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 3:20. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ಆದಿತಾಳದಲ್ಲಿ ಲಯವಿನ್ಯಾಸ.

Get out of the gun.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ಆದಿತಾಳದಲ್ಲಿ ಲಯ ವಿನ್ಯಾಸ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಲಾಲ್ಗುಡಿ ಜಿ ಜಯರಾಮನ್ ಅವರ ವಯಲಿನ್ ಹಾಗೂ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರ ಸರೋದ್ ವಾದನದ ಜುಗಲ್ಬಂದಿಯನ್ನು ಆಲಿಸಬಹುದು.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 3:30. ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ.

ಈಗ ಕೇಳಿ ನಾಟಕ ಜೀವನ್ಮುಖಿ. ರಚನೆ ಗಾಯತ್ರಿ ಸುಂದರೇಶ್. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಕೇಳಿ ನಾಟಕ ಜೀವನ್ಮುಖಿ.

0: ಅಯ್ಯೋ ದೀಪ, ಏ ಸ್ವಲ್ಪ ನಿಧಾನವಾಗ್ತೀನೆ. ಯಾಕೆ ಇಷ್ಟೊಂದು ಗಡಿಬಿಡಿ ಮಾಡ್ತಾ ಇದೀಯಾ? ಏನು ಉಸಿರನು ಏನು ಈಗಿನ ಕಾಲದ ಮಕ್ಕಳಿಗೆ. ಹ್ಞೂ, ತಗೊಳೆ ಕಾಫಿ ತಗೋ.
1: ನನಗೆ ಕಾಫಿ ಗಿಫ್ ಏನು ಬೇಡಮ್ಮ, ಟೈಮ್ ಆಗತ್ತೆ. ಬಾಯ್ ಮಾ. ಬಾಯ್ ಡ್ಯಾಡಿ, ಸಿ ಯು ಇವ್ನಿಂಗ್ ಗೈಸ್.
0: ಅಬ್ಬಬ್ಬಾ, ಏನಿವಳು ತೋಳಿಗೆ ರೆಕ್ಕೆ ಕಟ್ಕೊಂಡಿದ್ದಾಳೋ ಏನೋ, ಸದಾ ಗಡಿಬಿಡಿ. ಆದ್ರೂ ಕೆಲಸದಲ್ಲೇ ಇವಳಿಗಿರೋ ಶ್ರದ್ಧೆ ನೋಡಿದ್ರೆ ನಿಜಕ್ಕೂ ತುಂಬಾ ಖುಷಿ ಆಗತ್ತೆ.
2: ಹಲೋ, ಎಕ್ಸ್ಕ್ಯೂಸ್ ಮಿ ಮೇಡಮ್, ಇಲ್ಲಿ ನಾನು ಒಬ್ಬ ಇದ್ದೀನಿ. ಈ ಬಡಪಾಯಿ ಕಡೆಗೂ ತಮ್ಮ ದೃಷ್ಟಿ ಬಿದ್ರೆ ನನ್ನ ಜನ್ಮ ಸಾರ್ಥಕ ಆಗುತ್ತೆ. ನನಗೂ ಸ್ವಲ್ಪ ತಿಂಡಿ ದಯಪಾಲಿಸಿದ್ರೆ ತಿಂದು ಕೃತಾರ್ಥನಾಗ್ತೀನಿ.
0: ರೀ ಸುಮ್ಮನೆ ಇರ್ರಿ, ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಸಾಕು. ನನ್ನನ್ನು ಒಳ್ಳೆ ಹೇಗ್ ರೇಗಿಸ್ತೀರ ನೋಡಿ ನೀವು.
2: ಅಲ್ವೇ ತ್ರಿವೇಣಿ, ದೀಪ ಏನ್ ಚಿಕ್ಕ ಹುಡುಗಿನ, ಅವಳಿಗೂ ಜವಾಬ್ದಾರಿ ಇದೆ ತಾನೆ. ಅವಳು ಪಾಡಿಗಳನ್ನ ಬಿಟ್ಬಿಡೋ, ಅವಳು ತುಂಬಾ ಇಷ್ಟಪಟ್ಟು ಜರ್ನಲಿಸಂ ಕಲ್ತಿದ್ದಾಳೆ. ಆ ಫೀಲ್ಡಲ್ಲಿ ಮುಂದುವರಿತೀನಿ ಅಂತ ಪೇಪರ್ನಲ್ಲಿ ಕೆಲಸಕ್ಕೂ ಕೂಡ ಸೇರ್ಕೊಂಡಿದ್ದಾಳೆ. ಪೇಪರ್ನಲ್ಲಿ ಕೆಲಸ ಮಾಡೋದು ಅಂದ್ರೇನ್ ಸುಮ್ಮನೆನಾ? ಅದಕ್ಕೆ ಸಾಕಷ್ಟು ಓಡಾಡೋದಿರುತ್ತೆ, ಹೋಮ್ವರ್ಕ್ ಮಾಡಬೇಕು, ದೊಡ್ಡ ದೊಡ್ಡ ಪಂಡಿತರ ಹತ್ರ ಚರ್ಚೆ ಮಾಡೋಕಿರುತ್ತೆ.
0: ಹಾಗಂತ
2: ಹೋಗ್ಲಿ ಬಿಡು, ಅವಳ ಆಸೆಗೆ ನಾವ್ ಯಾಕೆ ಅಡ್ಡಿಯಾಗೋದು? ನಮ್ ಕೆಲಸ ಏನಿದ್ರು ಮಕ್ಕಳ ಆಸೆಗೆ ಸಪೋರ್ಟ್ ಮಾಡೋದಷ್ಟೇ. ಹೌದಾ ಅಲ್ವಾ ಹೇಳು? ನೀನೇ ಹೇಳ್ತಿರ್ತೀಯ ನನ್ ಸಪೋರ್ಟ್ ಯಾವತ್ತೂ ನಿಮ್ಮಿಬ್ಬರ ಕೆಲ್ಸಕ್ಕೆ ಇದ್ದೇ ಇರುತ್ತೆ ಅಂತ. ಮಗಳ ಕೆಲ್ಸಕ್ಕೆ ಸಪೋರ್ಟ್ ಮಾಡೋ ಏನು ಆಗಲ್ಲ.
0: ಸರಿ ಸರಿ, ಏನೋ ಒಂದ್ ಹೇಳಿ ನನ್ ಬಾಯಿ ಮುಚ್ಚಿಸ್ಬಿಡ್ತೀರ. ಬನ್ನಿ ತಿಂಡಿ ತಿನ್ನಿ.
2: ಅಬ್ಬಾ, ಸದ್ಯ ಈಗಲಾದ್ರೂ ಈ ಬಡಪಾಯಿ ಮೇಲೆ ಕರುಣೆ ಬಂತಲ್ಲ ನಮ್ಮ ಯಜಮಾನ್ತಿಗೆ.
1: ಎಕ್ಸ್ಕ್ಯೂಸ್ ಮಿ ಸರ್, ಒಳಗೆ ಬರಬಹುದಾ?
3: ಓ ದೀಪಾ, ಪ್ಲೀಸ್ ಕಮ್ ಇನ್. ಐ ಲೈಕ್ ಯುವರ್ ಟೈಮ್ ಸೆನ್ಸ್. ಹೇಳಿದ ಸಮಯಕ್ಕೆ ಸರಿಯಾಗಿ ನನ್ನ ಕ್ಯಾಬಿನ್ ಒಳಗೆ ಬಂದಿದ್ದೀರಿ. ಪ್ಲೀಸ್ ಕೂತ್ಕೊಳ್ಳಿ.
1: ಥ್ಯಾಂಕ್ ಯು ಸರ್. ಹೇಳಿ ಸರ್, ಈ ಸಾರಿ ಯಾವ ವಿಷಯದ ಬಗ್ಗೆ ಆರ್ಟಿಕಲ್ ಮಾಡಲಿ? ಏನಾದರೂ ವಿಶೇಷವಾಗಿ ಮಾಡೋ ಸಬ್ಜೆಕ್ಟ್ ಇದ್ರೆ ಕೊಡಿ ಸರ್.
3: ನೋಡಮ್ಮ ದೀಪಾ, ಈಗೆಲ್ಲ ಇಂಟರ್ನ್ಯಾಷನಲ್ ಡೇಗಳ ಕಾಲ, ಗೊತ್ತು ತಾನೆ?
1: ಹೌದು ಸರ್.
3: ಇಂಟರ್ನ್ಯಾಷನಲ್ ಡೇಗಳ ಆಚರಣೆ ಬಗ್ಗೆ ಟ್ರೆಂಡ್ ಜಾಸ್ತಿ ಆಗಿದೆ. ಈ ತಿಂಗಳು ವಿಶ್ವ ತಾಯಂದಿರ ದಿನ ಕೂಡ ಬರ್ತಾ ಇದೆ. ವಿಶ್ವ ತಾಯಂದಿರ ದಿನದ ಬಗ್ಗೆ ಒಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡು ಆರ್ಟಿಕಲ್ ಮಾಡ್ತೀರಾ?
1: ಹಾ ಸರ್, ಒಳ್ಳೆ ಐಡಿಯಾ ಆಕ್ಚುಲಿ.
3: ಒಂದು ವಿಷಯ ನೆನಪಿರಲಿ, ಮದರ್ಸ್ ಡೇ ಅಂದರೆ ಸುಮ್ಮನೆ ಅಮ್ಮನ ಬಗ್ಗೆ ಹೆಣ್ಣಿನ ಬಗ್ಗೆ ಬರೆಯೋದಲ್ಲ, ಅದಕ್ಕೆ ಜೀವ ತುಂಬ ಒಂದು ಆರ್ಟಿಕಲ್ ಬರೆಯುವಂಥದ್ದು. ಆಯಿತಾ? ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರಬೇಕು, ನಮ್ಮ ಪತ್ರಿಕೆ ಓದುವರ ಸಂಖ್ಯೆ ಹೆಚ್ಚಾಗಬೇಕು. ದೀಪಾ, ಆಗುತ್ತಾ ನಿಮ್ಮ ಕೈಲಿ?
1: ಖಂಡಿತ ಮಾಡ್ತೀನಿ ಸರ್. ನನ್ನ ಜರ್ನಲಿಸಂ ಪ್ರೊಫೆಷನ್ಗೆ ಅದೆಷ್ಟು ಸಹಾಯ ಆಗೋ ಸ್ಟೋರಿ ಸಿಗುತ್ತೋ ಆದಷ್ಟು ಒಳ್ಳೆ ಸ್ಟೋರಿ ರೆಡಿ ಮಾಡ್ತೀನಿ. ನನ್ನ ಮೇಲೆ ಇಷ್ಟು ವಿಶ್ವಾಸ ಇಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್.
3: ವೆರಿ ಗುಡ್ ದೀಪಾ, ಗುಡ್ ಲಕ್.
1: ಥ್ಯಾಂಕ್ ಯು ಸರ್. ಹಾಯ್ ಮಾ, ನಂಗೋಸ್ಕರ ಕಾಯ್ತಾ ಇದ್ಯಾ?
0: ಅಬ್ಬಾ ಬಂದಿಯೇನೆ, ಬಾ
1: ಮಾ.
0: ಏನೇ?
1: ಇವತ್ತು ನಮ್ಮ ಚೀಫ್ ಎಡಿಟರ್ ನಂಗೆ ಒಂದು ಡಿಫ್ರೆಂಟ್ ಆಗಿರೋ ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ಮದರ್ಸ್ ಡೇಗೆ ನನ್ನ ಕಡೆಯಿಂದ ಒಂದೊಳ್ಳೆ ಆರ್ಟಿಕಲ್ ಬರೆಯಕ್ಕೆ ಹೇಳಿದಾರಮ್ಮ.
0: ಹೌದಾ?
1: ಹ್ಞೂ, ನನಗೆ ತುಂಬ ಖುಷಿ ಆಗ್ತಾ ಇದೆ ಕಣಮ್ಮ. ಪ್ಲೀಸ್ ಮೊದಲು ಒಂದು ಲೋಟ ಕಾಫಿ ಕೊಡಮ್ಮ, ಬಿಸಿ ಬಿಸಿಯಾಗಿ.
0: ತರ್ತೀನಿ ತಡಿ.
4: ಅವರೇ ಅವರೇ, ಉಸಿ ಈಚೆ ಬಂದಿರಾ?
1: ಇದೇನ್ ನಿಂಗಮ್ಮ ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಅಮ್ಮ ಬರಕ್ ಹೇಳಿದ್ರಾ? ಅಡ್ಗೆ ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಇದಾರೆ, ಕರಿಲ್ಲ?
4: ಹಂಗೇನಿಲ್ಲ ಕಣವ್ವ, ನಿಮ್ ತೋಕೆ ಹೇಳ್ತೀನಿ, ದೊಡ್ಡವ್ರಿಗೆ ಹೇಳ್ಬಿಡಿ.
1: ಏನಾಯ್ತು ನಿಂಗಮ್ಮ ಇಷ್ಟೊಂದು ಬೇಸರ ಯಾಕೆ?
4: ನನ್ ಮಗಿಗೆ ಅರ್ಸನ ಕಾಮಾಲೆ ಬಂದ್ಬಿಟ್ಟದೆ ಕಣ್ರವ್ವ, ಅದಕ್ಕೆ ನಾನು ನಾಳೆ ಒಸಿ ಪಾರವಂತವ್ಕ ಹೋಗಿ ಔಷಧಿ ತಗೋಬತ್ತೀನಿ. ನಾನು ತಿರುಗ್ ಬರೋದು ಇನ್ನು 2 ದಿನ ಆಯ್ತದೆ ಕಣವ್ವ, ಒಸಿ ಅವ್ವ ಅವ್ರಿಗೆ ಹೇಳ್ಬಿಡಿ.
1: ಅಲ್ಲ ನಿಂಗಮ್ಮ, ಮಗುಗೆ ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಹತ್ರ ತೋರಿಸಿ ಮಾತ್ರೆ ಔಷಧಿ ತಗೋಬೇಕು. ಅದ್ ಬಿಟ್ಟು ಅದೇನ್ ನೀನು ಪಾರವ್ವ ಅಂತ ಹೇಳ್ತಾ ಇದೆಯಲ್ಲ, ಅವ್ರೇನ್ ಡಾಕ್ಟರ?
4: ನಮ್ ಪಾಲ್ಗೆ ಪಾರವ ಜೀವ ಉಳ್ಸೋದ್ ಯಾವತ್ತೆ ಕಣವ್ವ? ಡಾಕ್ಟ್ರ್ ತವಕ ಹೋಗಿ ಪ್ಯಾಟೆ ಔಷಧಿ ಕಾಸ್ ಕೊಡೋ ಅಷ್ಟು ಶಕ್ತಿ ನಮ್ಗಿಲ್ಲ ಚಿಕ್ಕವ್ವ ಅವ್ರೇ. ಅಯ್ಯೋ, ನಿಮ್ ತಾವಕ್ಕೆ ಮಾತಾಡ್ತಾ ನಿಂತ್ಕೊಂಡ್ರೆ ನನ್ ಮಗಿ ಕತೆ ಅಷ್ಟೇಯ. ನಾ ಬತ್ತೀನಿ ಕಣವ್ವ, ಒಸಿ ಅವ್ವ ಅವರಿಗೆ ಹೇಳೋದು ಮರಿಬ್ಯಾಡಿ.
0: ದೀಪಾ, ಎಲ್ಲಿ ಹೋದ್ಯೇ? ಅಷ್ಟೊತ್ತಿಂದ ಕಾಫಿ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಯಾರ ಹತ್ರ ಮಾತಾಡ್ತಾ ಇದೀಯಾ?
1: ಹ್ಞೂ ಕಣಮ್ಮ, ನಿಂಗಿ ಮಗುಗೆ ಹುಷಾರಿಲ್ವಂತೆ. ಅವಳು ಎರಡು ದಿನ ಬರಲ್ಲ ಅಂತ ಹೇಳಕ್ ಬಂದಿದ್ಲು. ಅದೆಲ್ಲೋ ಯಾರೋ ಪಾರವ್ವ ಅಂತೆ, ಅವ್ರ ಹತ್ರ ಹೋಗ್ ಬರ್ತೀನಿ ಅಂತ ಹೇಳಿದ್ಲು.
0: ನಿಂಗಿನ ಪಾರವ್ವನ ಹತ್ರ ಹೋಗ್ತಾ ಇದ್ಲ? ದೀಪಾ, ನೀನು ಮದರ್ಸ್ ಡೇಗೆ ಆರ್ಟಿಕಲ್ ಮಾಡಬೇಕು ಅಂತ ಒದ್ದಾಡ್ತಾ ಇದೆಯಲ್ಲ, ನೋಡು ನಿಂಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಕೊಡ್ತೀನಿ.
1: ಹೌದೇನಮ್ಮ, ಅದೇನು ವಿಷಯ ಹೇಳು, ಈಗಲೇ ರೆಡಿ ಮಾಡಿಬಿಡ್ತೀನಿ.
0: ದೀಪಾ, ಪಾರವನ್ ಬಗ್ಗೆ ನೀನು ಒಂದು ಆರ್ಟಿಕಲ್ ಮಾಡ್ಬೋದು ಕಣೆ, ಸೂಪರ್ ಆಗಿರತ್ತೆ.
1: ಪಾರವನ್ ಬಗ್ಗೆನಾ? ಈಗ ನಿಂಗಮ್ಮ ಮಾತಾಡ್ತಾ ಇದ್ರಲ್ಲ, ಆ ಪಾರವನ್ ಬಗ್ಗೆ ಹೇಳ್ತಾ ಇದೀಯಾ?
0: ಹೌದು, ಅದೇ ಪಾರವನ್ ಬಗ್ಗೆನೇ ಹೇಳ್ತಾ ಇರೋದು.
1: ನೀನು ಇಷ್ಟೊಂದು ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇರೋದ್ ನೋಡ್ತಾ ಇದ್ರೆ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಅದೇನ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀಯಾ?
0: ನೀನು ಚಿಕ್ಕವಳಾಗಿದ್ದಾಗ ಜಾಂಡಿಸ್ ಆಗಿತ್ತು ಕಣೆ. ಪಾಪ, ನಮ್ಮ ನಿಂಗಿ ನನ್ನನ್ನ ಪಾರವನ ಹತ್ರ ಕರ್ಕೊಂಡು ಹೋಗಿದ್ಲು. ಆಕೆ ಕಣ್ಣಲ್ಲಿ ಏನ್ ತೇಜಸ್ಸಿದೆ ಗೊತ್ತಾ ದೀಪ? ಒಂದ್ ತಿಂಗಳಿಂದ ನರಳ್ತಾ ಇದ್ದೆ ನೀನು. ಆಕೆ ಕೊಟ್ಟ ಔಷಧಿ ಕುಡಿದು ನೀನ್ ಎರಡೇ ದಿನಕ್ಕೆ ಹುಷಾರಾಗ್ಬಿಟ್ಟೆ. ಆ ಪಾರವ್ವ ತನಗ್ ಗೊತ್ತಿರೋ ಟ್ರೀಟ್ಮೆಂಟ್ ಅನ್ನ ಎಲ್ಲ ಬಡವರಿಗೂ ಫ್ರೀಯಾಗಿ ಕೊಡ್ತಾಳೆ. ಬಡವರಿಗೆ ಅವಳೊಂಥರ ದೇವತೆ ಇದ್ದ ಹಾಗೆ. ನೀನು ಅವಳನ್ನ ಒಂದ್ಸರ್ತಿ ಭೇಟಿ ಮಾಡು, ಇಂಟರ್ವ್ಯೂ ತಗೊಂಡ್ರೆ ನೀನು ಒಂದು ಒಳ್ಳೆ ಆರ್ಟಿಕಲ್ ಮಾಡ್ಬೋದು ಕಣೆ.
1: ಖಂಡಿತ ಅಮ್ಮ, ಅಡ್ರೆಸ್ ಕೊಡು, ನಾಳೆನೇ ಹೋಗ್ಬಿಟ್ಟು ಬರ್ತೀನಿ. ಏನಪ್ಪ ಪಾರವ ಇದ್ದಾರಾ?
5: ಓ ಪಾರವ ನೋಡ್ಬೇಕಿತ್ತಾ? ಹುಷಾರಿಲ್ವ್ರಾ? ಹೋಗಿ ಹೋಗಿ, ಒಳಗವರೆ ಹೋಗಿ.
1: ಇಲ್ಲ ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಪಾರವ ಅವ್ರ ಜೊತೆ ಮಾತಾಡ್ಬೇಕು, ಅದಕ್ಕೋಸ್ಕರ ಬಂದಿರೋದು. ಇದಾರೆ ಅಲ್ವಾ?
5: ಅಯ್ಯೋ, ಆ ಅವ್ವ ಎಲ್ಗೋದದು? ಇದ್ರು ಇಲ್ಲೇಯ, ಸತ್ರು ಇಲ್ಲೇಯ. ಪಾಪ, ದ್ಯಾವ್ರ ಕೂಸು. ಹೋಗವ್ವ ಹೋಗು, ಹಿಂಗ ಸೋಗಿ ಆ ಮೂಲೆ ತವಕ ತಿರುಕೋ. ಅದ್ರ ಆಚೆಗೆ ಪಾರಿಜಾತ ಮರ ಐತಲ್ಲ, ಅತ್ಲಾಗೆ ಜಾಜಿ ಬಳ್ಳಿ ದಾಟ್ಕ ಹೋದ್ರೆ ಕುಟೀರ ಐತೆ, ಅಲ್ಲಯ್ಯ ಪಾರವ್ವ ಇರೋದು.
1: ಸರಿ ಸರಿ, ನಾ ನೋಡ್ಕೊಂಡು ಹೋಗ್ತೀನಿ. ನಾನ್ ಗಾಡಿನ ಇಲ್ಲೇ ಪಾರ್ಕ್ ಮಾಡ್ಬೋದಾ?
5: ಹ್ಞೂ ಮಡ್ಗವ್ವ, ಇದು ದ್ಯಾಸ್ತನ ಇದ್ದಂಗೆ. ಇಲ್ಲಿ ಯಾವ ಕಳ್ಳರು ಕದಿಮ್ರು ಯಾರು ಬರಕ್ಕಿಲ್ಲ ಕಣವ. ಯಾರಾದ್ರೂ ಬಂದ್ರುವೆ ನಮ್ ಪಾರವನ್ ತವಕ ನಾಕ್ ಮಾತಾಡ್ಬಿಟ್ರೆ ಹಂಗೆಯ ಕರ್ಗೋಯ್ತಾರೆ. ನೀನೇ ನೋಡಿಯಲ್ಲ, ಹೋಗು ಒಳಿಕ್ ಹೋಗವ್ವ. ಎಲ್ಲ

0: ನಮಸ್ತೆ, ಒಳಗ್ ಬರ್ಬಹುದಾ?
1: ಯಾರು? ಕೇಳೋದೇನಿದೆ, ಬನ್ನಿ ಒಳಗೆ.
0: ಅಮ್ಮ, ನಿಮ್ಮನ್ನ ನೋಡಿ ತುಂಬಾ ಖುಷಿಯಾಯ್ತು. ನಾನು ದೀಪಾ ಅಂತ. ನಮ್ ತಾಯಿ ತ್ರಿವೇಣಿ ನಿಮ್ಮನ್ನ ಭೇಟಿ ಮಾಡಕ್ಕೆ ಕಳಿಸಿದ್ರು.
1: ಓಹೋ, ತ್ರಿವೇಣಿ ಮಗ್ಳ ನೀನು. ಎಷ್ಟು ಮುದ್ದಾಗಿದೆಯೇ ತಾಯಿ, ಪುಟ್ಟ ಮಗು ನೀನು. ನಿಮ್ಮಮ್ಮನ ಜೊತೆ ಬಂದಿದ್ದಾಗ ಎಷ್ಟು ಬೆಳೆದ್ಬಿಟ್ಟಿದ್ಯಾ ನೋಡು. ಬಾ ಮಗು, ಬಾ ಕೂತ್ಕೋ. ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದ್ದಾರಾ?
0: ಹೂಮ, ಎಲ್ಲ ಚೆನ್ನಾಗಿದ್ದಾರೆ. ನನಗೆ ನಿಮ್ಮನ್ನು ನೋಡಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ದೈವಿಕ ಕಳೆ ಅಂತಾರಲ್ಲ, ಅದು ನಿಮ್ಮಲ್ಲಿ ಎದ್ದು ಕಾಣ್ತಾ ಇದೆ ಅಮ್ಮ.
1: ಆಯ್ತಮ್ಮ, ನಿನ್ ಮನ್ಸು ಒಳ್ಳೇದಾಗಿರೋದ್ರಿಂದ ನನ್ ಮುಖ ನಿಂಗ್ ಹಾಕಿ ಕಾಣ್ತಾ ಇರ್ಬೋದು. ಇರ್ಲಿ, ಏನ್ ವಿಷಯ ಬಂದಿದ್ದು?
0: ಅಮ್ಮ, ನಾನು ಪೇಪರ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಸಾರಿ ಮದರ್ಸ್ ಡೇಗೆ, ಅಂದ್ರೆ ತಾಯಂದಿರ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆರ್ಟಿಕಲ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅಪ್ಪ ಅಮ್ಮ ಇಬ್ಬರು ನಿಮ್ಮನ್ನೇ ಸಜೆಸ್ಟ್ ಮಾಡಿದ್ರು, ಹಾಗಾಗಿ ಬಂದೆ. ನನಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ, ದಯವಿಟ್ಟು ಸ್ವಲ್ಪ ವಿವರವಾಗಿ ಹೇಳ್ತೀರಾ?
1: ಅಯ್ಯೋ ಹುಚ್ಚ ಹುಡ್ಗಿ, ನನ್ನ ಬದುಕು ನಿನ್ನ ಬರವಣಿಗೆಗೆ ಬೆಲೆ ಸಿಗೋ ಹಾಗೆ ಮಾಡುತ್ತೇನೆ.
0: ಅಮ್ಮ, ನನಗೆ ಹೆಚ್ಚಾಗೇನೂ ಗೊತ್ತಿಲ್ಲ. ತಿಳಿದು ಬರೆದು ಅದನ್ನು ಒಂದಷ್ಟು ಜನಕ್ಕೆ ತಲುಪಿಸಿದ್ರೆ ಅದೇ ನನಗೆ ಖುಷಿ. ದಯವಿಟ್ಟು ನನಗೆ ನಿಮ್ಮ ಸಮಯವನ್ನು ಕೊಡಬೇಕಮ್ಮ.
1: ನನ್ನ ಒಳ್ಳೆ ಸಮಯಗಳೆಲ್ಲ ಮುಗ್ದೋಗಿದೆ ಮಗಳೆ. ಈಗೇನಿದ್ರೂ ನನ್ನದು ಕಾಯೋ ಸಮಯ ಅಷ್ಟೆ. ಭಗವಂತ ಬಂದು ಕರ್ಕೊಳ್ಳೋವರೆಗೂ ನನ್ನ ಕೈಲಾದಷ್ಟು ಸೇವೆ ಮಾಡೋ ಸಮಯ ಇದು. ನೋಡು ಮಗು, ನನ್ನ ಕತೆ ಜನಕ್ಕೆ ಮೆಚ್ಚುಗೆಯಾಗಿ ಅದರಿಂದ ಯಾರಿಗಾದರೂ ಒಳ್ಳೇದಾಗುತ್ತೆ ಅಂದರೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ. ನೀ ಕೇಳು ಪ್ರಶ್ನೆಗಳನ್ನು, ನಂಗೆ ತಿಳಿದಿದ್ದ ಹೇಳ್ತೀನಿ.
0: ಹಾಗಿದ್ರೆ ನಿಮ್ಮ ಬಾಲ್ಯ, ಮದುವೆ ಇವುಗಳ ಬಗ್ಗೆ ಮೊದಲು ಹೇಳ್ತೀರಾ?
1: ಆಗಲಿ. ಈಗ ನನಗೆ 60 ವರ್ಷ. ನಾನು ಅಪ್ಪ ಅಮ್ಮನ ಕಳ್ಕೊಂಡಾಗ ಕೇವಲ 8 ವರ್ಷದ ಹುಡುಗಿ. ತವರು ಅನ್ನೋದು ತಾರಮ್ಮಯ್ಯ ಆಗಿ 13ನೇ ವರ್ಷದ ಹೊತ್ತಿಗೆ ನಾನು ಅತ್ತೆ ಮನೆ ಸೇರಿಬಿಟ್ಟಿದ್ದೆ.
0: ಏನು, 13ನೇ ವರ್ಷಕ್ಕೆ ಮದುವೆ ಆಗೋಯ್ತಾ ನಿಮ್ಗೆ? ನಿಮ್ ಯಜಮಾನ್ರು ಯಾರು? ಅವ್ರಿಗೆಷ್ಟು ವಯಸ್ಸಾಗಿತ್ತು?
1: ಸದಾಶಿವ ಅನ್ನೋ ವ್ಯಕ್ತಿ ಜೊತೆ ನನ್ ಮದ್ವೆ ಆಗಿದ್ದು. ನನ್ಗೆ 13, ಅವ್ರಿಗೆ 26 ಆಗ ವಯಸ್ಸು. ತಾಯಿ ಮತ್ತೆ ಅತ್ತಿಗೆಯರ ಮುದ್ದಿನ ಮಗನಾಗಿದ್ದ ಇವ್ರಿಗೆ ಹೆಂಡತಿ ಬಗ್ಗೆ ಯಾವುದೇ ವಿಶೇಷ ವಾತ್ಸಲ್ಯ ಬೆಳಿಲೇ ಇಲ್ಲ.
0: ನಿಮ್ಮ ಅತ್ತೆ ಮತ್ತೆ ಓರ್ಗಿತ್ತಿ ನಿಮ್ಮ ಯಜಮಾನ್ರಿಗೆ ಏನು ಹೇಳ್ತಾ ಇರ್ಲಿಲ್ವಾ?
1: ತುಂಬಾನೇ ಹೇಳೋರು. ಎಷ್ಟ್ರ ಮಟ್ಟಿಗೆ ಹೇಳಿದ್ರು ಅಂದ್ರೆ, ಹೆಂಡತಿ ಅಂದ್ರೆ ಅವಳು ನಿನ್ನ ಭೋಗದ ವಸ್ತು ಅಷ್ಟೇ, ಮನೆ ಕೆಲಸ ಮಾಡೋಕಂತಾನೆ ಬಂದವಳು, ಅವಳಿಗೆ ನಿನ್ ಸಲಿಗೆ ಅವಶ್ಯಕತೆ ಬೇಡ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೂರದಲ್ಲೇ ಅವಳು ನಿಟ್ಟಿರ್ಬೇಕು. ಹೆಚ್ಚು ಅಂತ ಅಂದ್ರೆ ಮನೆ ಕೆಲ್ಸದೊಳಗಿಂತ ಒಂಚೂರು ಉತ್ತಮ ಸ್ಥಾನಮಾನ ಕೊಟ್ರೆ ಸಾಕು ಅಂತ ಹೇಳ್ತಾ ಇದ್ರು.
0: ಛೇ, ಹೀಗೆಲ್ಲ ಹೇಳ್ಕೊಡ್ತಾ ಇದ್ರಾ? ದೇವ್ರೆ, ನಿಮ್ ಕಥೆ ಹೇಗಾಗಬೇಡ. ಅಲ್ಲ, ಅಷ್ಟು ಚಿಕ್ಕ ವಯಸ್ಸಿಗೆ ಮದ್ವೆ ಮಾಡಿಕೊಂಡು ಗಂಡನೂ ಸರಿಯಾಗಿ ಪ್ರೀತಿಸ್ದೆ ಹೋದ್ರೆ ಎಷ್ಟು ಕಷ್ಟ ಅಲ್ವಾ? ನಿಮ್ಮ ಅಣ್ಣ ತವ್ರ ಮನೆಯವರು ಏನೂ ಕೇಳ್ತಾ ಇರ್ಲಿಲ್ವಾ?
1: ನಾನು ನಿಂಗೆ ಆಗಲೇ ಹೇಳ್ದೆ ಅಲ್ವಾ, ನಾನು ಅಪ್ಪ ಅಮ್ಮನ್ನ ತುಂಬ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡೆ ಅಂತ. ಅಪ್ಪ ಅಮ್ಮ ಇಲ್ಲದೆ ಅಣ್ಣ ನನ್ನನ್ನು ಒಂದಷ್ಟು ವರ್ಷ ಸಾಕಿ ಮದುವೆ ಮಾಡಿಕೊಟ್ಟ. ಮದುವೆ ಮಾಡಿಕೊಟ್ಟಿದ್ದ ಸಮಯದಲ್ಲಿ ಏನು ಹೇಳ್ದ ಅಂದರೆ, ಇನ್ನು ಮುಂದೆ ನೀನುಂಟು, ನಿನ್ನ ಗಂಡನ ಮನೆ ಉಂಟು, ನಿನಗೆ ತವರು ಅನ್ನೋದಿಲ್ಲ, ಇಷ್ಟು ದಿನ ನಿನ್ನನ್ನು ನೋಡ್ಕೊಂಡಿದ್ದಾಯ್ತು, ಇನ್ನೂ ಯಾವತ್ತೂ ಈ ಕಡೆ ಬರೋ ಪ್ರಯತ್ನ ಮಾಡಬೇಡ ಅಂತ ಹೇಳಿ ನನ್ನ ನನ್ನ ಗಂಡನ ಮನೆಗೆ ಒಪ್ಪಿಸ್ಬಿಟ್ರು. ಹೀಗಿರುವಾಗ ಅತ್ತೆ ಮನೇಲಿ ನಡೀತಾ ಇರೋದನ್ನ ನಾನು ಯಾರಿಗೆ ತಾನೇ ಹೇಳಬೇಕಿತ್ತು ಹೇಳು?
0: ಹೀಗೆಲ್ಲ ಹೇಳಿದ್ರೆ ಅದು ಹೇಗ್ ತಾನೇ ತವ್ರ ಮನೆಗೆ ಹೋಗಕ್ಕಾಗತ್ತೆ? ನಾವ್ ನಿನ್ ಜೊತೆ ಇದ್ದೀವಿ ಅಂತ ಹೇಳೋದಕ್ಕೂ, ನಾವ್ ಯಾರು ಇನ್ ಮುಂದೆ ನಿನ್ನವರಲ್ಲ ಅಂತ ಅನ್ನೋದಕ್ಕೂ ಇಷ್ಟು ವ್ಯತ್ಯಾಸ ಇದೆ ಅಲ್ವಾ? ಹಾಗಾದ್ರೆ ನಿಮ್ಮ ಸಂಸಾರ ಮುಂದೆ ಹೇಗ್ ಸಾಕ್ತು? ನಿಮಗೆ ಮಕ್ಕಳು?
1: ಮಕ್ಕಳು ಅಂತೂ ಇಂತೂ ಮದುವೆಯಾಗಿ 2 ವರ್ಷ ಪೂರೈಸಿದೆ ನಾನು. ಇನ್ನೂ ನಾನು ಬಸರಿ ಆಗಿಲ್ಲ ಅಂತ ನಮ್ಮತ್ತೆ ಮಾತಾಡೋಕೆ ಶುರು ಮಾಡಿದ್ರು. ಪ್ರತಿದಿನ ಬೆಳಿಗ್ಗೆ ಎದ್ದಾಗಿಂದಾನು ಬಂಜೆ ಅನ್ನೋ ಪದನೇ ನನಗೆ ಸುಪ್ರಭಾತ ಆಗಿತ್ತು. ಅದಕ್ಕೆ ಪುಷ್ಟಿ ನೀಡೋ ಥರ ನನ್ನ ಓರ್ಗಿತ್ತಿ ನನ್ನ ಹೆಣ್ಣತನದ ಪರೀಕ್ಷೆ ಮಾಡಿಸ್ಬೇಕು ಅಂತ ಅತ್ತೆಗೂ ಹೇಳ್ಕೊಟ್ಲು. ಸೂಲ್ಗಿತ್ತಿನ ಕರೆಸಿ ನನ್ನ ಮೇಲೆ ಆ ಪ್ರಯೋಗನೂ ನಡೆದು ಹೋಯ್ತು.
0: ಅಯ್ಯೋ ಅಮ್ಮ, ಅಲ್ಲ ನಿಮಗೆ ಇಷ್ಟೊಂದು ತೊಂದರೆ ಆಗ್ತಾಯಿದ್ರೂ ನೀವು ನಿಮ್ಮ ಗಂಡಂಗಿದೆಲ್ಲ ಹೇಳಲಿಲ್ವಾ?
1: ಹೆಂಡತಿ ಜೊತೆ ಪ್ರೀತಿನೇ ಹಂಚ್ಕೊಳ್ದೆ ಇದ್ದಿದ್ದ ಗಂಡನ ಮುಂದೆ ನೋವು ಹಂಚ್ಕೊಳಕ್ಕಾಗ್ತಿತ್ತ ಹೇಳು ಮಗಳೆ?
0: ಅದು ನಿಜಾನೇ. ಮತ್ತೆ ಮುಂದೆ ಮಕ್ಕಳು ಆಯ್ತಾ ಇಲ್ವಾ?
1: ಈ ಎಲ್ಲ ರಂಪಾಟಗಳ ಮಧ್ಯೆ ಅಂತೂ ಇಂತೂ ನಾನು ಬಸರಿ ಆದೆ.
0: ಓ ವೆರಿ ಗುಡ್. ಮನೇಲಿ ಎಲ್ಲ ಫುಲ್ಲು ಖುಷಿ ಆಗಿರ್ಬೇಕು ಅನ್ಸುತ್ತಲ್ವಾ?
1: ಈಗ ನಿನಗಾದಷ್ಟು ಖುಷಿ ಆ ಮನೇಲಿದ್ದವ್ರಿಗಾಗಿದ್ರೆ ನಾನು ಇವತ್ತು ಈ ಜಾಗದಲ್ಲಿ ಇರ್ತಿರ್ಲಿಲ್ಲ ಅನ್ಸುತ್ತೆ.
0: ಅಂದ್ರೆ ಯಾರು ನಿಮಗೆ ವಿಶ್ ಮಾಡ್ಲೇ ಇಲ್ವಾ? ಆರೈಕೆ ಅದು ಇದು?
1: ನಾನು ಬಸರಿ ಅಂತ ಸಂಭ್ರಮಿಸೋಕೆ ಆ ಮನೇಲಿ ಯಾರು ಇರಲೇ ಇಲ್ವಲ್ಲಮ್ಮ. ಸೀಮಂತ, ಆರ್ತಿ, ಬೈಕೆ ಇವೆಲ್ಲ ನಾನು ಬೇರೆಯವ್ರ ಮನೆಗಳಲ್ಲಿ ಕೇಳಿದ್ದು ನೋಡಿದ್ದು ಅಷ್ಟೇ. ನನ್ನ ಪಾಲ್ಗೆ ಅದೆಲ್ಲ ಒಂದು ದೂರದ ಕನಸಾಗೇ ಉಳಿತು. ದಿನ ತುಂಬಿದ ನನ್ನನ್ನು ಮನೆಯಲ್ಲಿ ಒಂಟಿಯಾಗಿರಿಸಿ ಅವರೆಲ್ಲ ಆಚೆ ಹೋಗ್ಬಿಡ್ತಾಯಿದ್ರು. ನನ್ನ ಆರೈಕೆಗಿಂತ ಅವ್ರಿಗೆಲ್ಲ ಊರ್ ಹಬ್ಬ, ನಾಟಕ, ಉತ್ಸವ ಇವೇ ಜಾಸ್ತಿಯಾಗಿತ್ತು.
0: ಅಲ್ಲ, ನಿಮ್ಮ ಊರಲ್ಲಿ ಆಸ್ಪತ್ರೆ ಇರಲಿಲ್ವಾ? ನೀವ್ಯಾಕೆ ಅಲ್ಲಿ ಹೋಗಿ ಅಡ್ಮಿಟ್ ಆಗಲಿಲ್ಲ?
1: ಆಸ್ಪತ್ರೆ ಇತ್ತು, ಆದರೆ ಅದೆಲ್ಲೋ ಇತ್ತು. ಅಷ್ಟು ದೂರ ಹೋಗೋಕೆ ನನಗೆ ಯಾರು ಸಹಾಯ ಮಾಡ್ತಾರೆ ಹೇಳು? ಅಲ್ಲಿ ಯಾರೂ ಇರಲೇ ಇಲ್ಲ ಮಗಳೇ.
0: ಸೊ ನಿಮಗೆ ಡೆಲಿವರಿ ಯಾವಾಗಾಯಿತು ಮತ್ತು ಹೇಗಾಯಿತು? ನಿಮಗೇನು ತೊಂದರೆ ಆಗಲಿಲ್ವಾ?
1: ಹಾಂ, ನನ್ನ ಡೆಲಿವರಿ ಕತೆ ಕೇಳಿದ್ರೆ ನಿನಗೆ ಅದೇ ಒಂದು ವಿಶೇಷ ಸ್ಟೋರಿ ಆಗುತ್ತೇನೋ. ಆ ದಿನ ನೆನೆಸ್ಕೊಂಡ್ರೆ ನನಗೀಗಲೂ ಕಣ್ಣಿಗೆ ಕಟ್ಟದಾಗಿದೆ. ನಾನು ತುಂಬಿದ ಬಸರಿ, ಮೇಲೇಳಕ್ಕಾಗ್ತಾ ಇಲ್ಲ, ಕೆಳಗಡೆ ಕೂರಕ್ಕಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದೆ. ನಮ್ಮತ್ತೆ ನನ್ನನ್ನು ಉಪಚರಿಸೋ ಬದಲು ಅವ್ರಿಗೇನಿಷ್ಟ ಕಷ್ಟ ಅದ್ರ ಬಗ್ಗೆನೇ ಗಮನ ಕೊಡ್ತಾ ಇದ್ರು. ನನ್ನ ವಾರ್ಗಿತ್ತಿ ಅತ್ತು ಅವ್ರ ಊರಲ್ಲಿ ಜಾತ್ರೆ ಇದೆ ಅಂತ ಊರಿಗೆ ಹೊರಟೋಗಿದ್ರು. ಅವತ್ತು ಸಂಜೆ 7 ಗಂಟೆ ಆಗಿತ್ತೇನೋ. ದೇವಸ್ಥಾನದಲ್ಲಿ ನಾಟಕ ಇದೆ, ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಅತ್ತೆನೂ ಹೋದ್ರು. ಇನ್ನು ನನ್ನ ಗಂಡನೂ ಸದಾ ಮನೆಯಿಂದ ಆಚೆನೇ ಇರ್ತಾ ಇದ್ದಿದ್ದು ಹೆಚ್ಚು. ನನ್ನ ಸಂಕಟಕ್ಕೆ ನೆರವಾದವರು ಯಾರೂ ಇಲ್ದಂಗಾಯ್ತು. ಲಾಂಧ್ರದ ಬೆಳಕಲ್ಲಿ ಕತ್ತಲ ನಡುವಲ್ಲಿ ನನ್ನ ನರಳಾಟ ಕೇಳಿ ಹಾದಿಲಿ ಹೋಗ್ತಾ ಇದ್ದ ಒಬ್ಬ ಗೂರ್ಖ ಬಂದು ಒಂದಷ್ಟು ಸಹಾಯ ಮಾಡ್ದ. ನನ್ನ ಚೊಚ್ಚಲ ಹೆರಿಗೆಯನ್ನು ನಾನೇ ಮಾಡಿಕೊಂಡ ಮಹಾತಾಯಿ ನಾನಾದೆ. ಅಂತೂ ಆ ಪ್ರಸವ ವೇದನೆಯಿಂದ ಮುಕ್ತಿನೂ ಪಡೆದೆ.
0: ಅಂದ್ರೆ ನೀವೊಬ್ರೆ ಯಾವ ನರ್ಸು ಡಾಕ್ಟ್ರು ಇಲ್ಲದೆ ಹೆರಿಗೆ ಮಾಡ್ಕೊಂಡ್ರ? ಯಪ್ಪ, ಎಂಥ ಮಗು ಆಯಿತು? ಮಗು ಆರೋಗ್ಯವಾಗಿತ್ತ?
1: ಆ ನರಳಾಟ, ಒದ್ದಾಟ ಇದೆಲ್ಲದರ ನಡುವೆ ನಾನು ಒಂದು ಗಂಡು ಮಗುವಿಗೆ ತಾಯಿಯಾಗಿತ್ತು. ಬಹುಶಃ ಹೆಣ್ಣು ಮಗು ಹೆತ್ತಿದ್ರೆ ನನ್ನನ್ನು ಈ ಮನೆಯವರು ಹೇಗೆ ನಡೆಸ್ಕೊಳ್ತಿದ್ರು ಅನ್ನೋ ಯೋಚನೆ ನಂಗೆ ಎಷ್ಟೋ ಸತಿ ಬಂದಿದೆ. ಹಾಗಂದ ಮಾತ್ರಕ್ಕೆ ಗಂಡು ಮಗು ಆಯಿತು ಅಂತ ನನಗೇನು ರಾಜಮರ್ಯಾದೆ ಸಿಗಲಿಲ್ಲ. ಬಾಣಂತಿ ಅಂತ ಯಾವ ಆರೈಕೆನೂ ಮಾಡಲಿಲ್ಲ. ಬಸರಿಗೆ ನೆರವಾಗದೇ ಇರೋರು ಬಾಣಂತಿಗೆ ನೆರವಾಗ್ತಿದ್ರ ಹೇಳು? ಮಗು ಅಳ್ತಾ ಇರಲಿ, ನಗ್ತಾ ಇರಲಿ, ಒದ್ದಾಡ್ತಾ ಇರಲಿ, ಅದ್ರ ಗೋಜಿಗೆ ಯಾರೂ ಹೋಗ್ತಾ ಇರಲಿಲ್ಲ. ತಾಯಿಯಾಗಿ ನಾನು ನನ್ನ ಕರ್ತವ್ಯ ಮಾಡಲೇಬೇಕಿತ್ತಲ್ವಾ? ಅವ್ರಿಗೆಲ್ಲ ಮಗುಗಿಂತ ಹೆಚ್ಚಾಗಿ ಅವ್ರು ಬೇಕು ಬೇಡನೇ ಜಾಸ್ತಿ ಆಗಿತ್ತು.
0: ಅಯ್ಯೋ ಪಾಪ ಅಮ್ಮ, ನೀವು ಅದೆಷ್ಟು ಕಷ್ಟಪಟ್ಟಿದ್ದೀರಿ. ಆಮೇಲೆ ಮಗುಗೆ ಏನು ಹೆಸರಿಟ್ರಿ? ಚೆನ್ನಾಗಿ ಆಟ ಆಡ್ಕೊಂಡಿತ್ತಾ ಪಾಪು?
1: ಆ ಮಗು ಹುಟ್ಟಿದ್ದೆ ನನಗೆ ದೊಡ್ಡ ಸಂಭ್ರಮ ಪುಟ್ಟಿ. ಹೆಸರಿಡೋದು, ಕರೆಯೋದು ಯಾವಾಗ ಮಾಡ್ತಾರೆ ಅಂತ ಕಾದಿದ್ದಷ್ಟೇ ನೆನಪಿರೋದು ನನಗೆ. ಆ ಮಗುಗೆ ಕರೆಯೋಕ್ಕೆ ಅಂತ ಹೆಸರು ಹುಡ್ಕೋದ್ರಲ್ಲೇ ನನ್ನ ಕಾಲ ಎಲ್ಲ ಕಳೆದು ಹೋಗಿತ್ತು. ನಿಜಕ್ಕೂ ಅದು ಪಾಪದ ಕೂಸೆ. ಒಂದಿನ ಮಗು ಹೀಗೆ ತುಂಬ ರಚ್ಚೆ ಹಿಡಿಯೋಕೆ ಪ್ರಾರಂಭ ಮಾಡಿಬಿಟ್ಟ. ಎಷ್ಟು ಸಮಾಧಾನ ಮಾಡಿದ್ರೂ ನಿಲ್ಲಿಸ್ತಾನೇ ಇಲ್ಲ. 2 ದಿನ ಆದರೂ ಒಂದೇ ಸಮ ಅಳು. ನನಗಂತೂ ಮಗುಗೆ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋಕೆ ಆಗಲಿಲ್ಲ. ಮನೇಲಿ ಹಿರಿಯರನ್ನ ಕೇಳೋಣ ಅಂದರೆ ಅವರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ.
0: ಏನು, 2 ದಿನ ಮಗು ಅಳ್ತಲೇ ಇತ್ತ? ಮತ್ತೆ ನೀವೇನು ಮಾಡಿದ್ರಿ? ಡಾಕ್ಟರ್ ಹತ್ರ ಹೋಗ್ಲಿಲ್ವಾ? ಆಸ್ಪತ್ರೆ ದೂರ ಅಂತ ಅವಾಗಲೇ ಹೇಳಿದ್ರಿ. ಹೌದು, ಆದರೂ ಅಮ್ಮ ಆಸ್ಪತ್ರೆಗೆ ಹೋಗ್ಬೇಕಿತ್ತಲ್ವಾ?
1: ಹೌದಮ್ಮ, ಹೋಗ್ಲೇಬೇಕಿತ್ತು. ಆದರೆ ಹೋಗಕ್ಕೆ ನನ್ನ ಹತ್ರ ಹಣ ಎಲ್ಲಿತ್ತು ಹೇಳು? ಯಾರು ಕೊಡಬೇಕಿತ್ತು ಹಣ ನನಗೆ? ಮನೇಲಿ ಯಾರಿಗೆ ನನ್ನ ನನ್ನ ಮಗುವಿನ ವಿಷಯ ಬೇಕಿತ್ತು ಹೇಳು?
0: ಹಾಗಾದ್ರೆ ಏನು ಮಾಡಿದ್ರಿ ಅಮ್ಮ ನೀವು? ನನಗಂತೂ ನಿಜವಾಗ್ಲೂ ತುಂಬ ಹಿಂಸೆ ಆಗ್ತಾ ಇದೆ.
1: ಅನಾಥೋ ದೈವ ರಕ್ಷಕ ಅಂತ ಹಿರಿಯರು ಹೇಳ್ತಾರೆ, ಕೇಳಿದ್ಯಾ?
0: ಹ್ಞೂ.
1: ನನ್ನ ಪಾಲ್ಗೂ ಆ ದಿನ ದೇವತೆ ಆಗಿ ಬಂದವಳು ಹಾಲಿನ ರಂಗಮ್ಮ. ಅಳ್ತಾ ಇದ್ದಿದ್ದ ಮಗುನ ನೋಡಿ ಆ ಮಗುಗೆ ಅರ್ಶಿನ ಕಾಮಾಲೆ ರೋಗ ಬಂದಿರಬೇಕು, ಮೊದಲು ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ಅವಳ ಹತ್ರ ಇದ್ದಿದ್ದ ಕಾಸಿನ ಚೀಲದಿಂದ 2 ರೂಪಾಯಿ ತೆಗೆದು ನನ್ನ ಕೈ ಕೊಟ್ಟಳು. ಮೊದಲು ಇಲ್ಲಿಂದ ಹೊರಡಿ ಅಂತ ಹೇಳಿ ಬಸ್ಸು ಹತ್ಸಿದ್ಲು.
0: ಅಪ್ಪ ಸತ್ಯ, ನೀವಂತೂ ಇಂತೂ ಆಸ್ಪತ್ರೆ ಕಡೆಗೆ ಹೊರಟ್ರಲ್ಲ, ಒಳ್ಳೇದಾಯ್ತು. ಆಮೇಲೆ ಬರೀ 2 ರೂಪಾಯಲ್ಲೇ ಎಲ್ಲ ಕೆಲಸ ಮುಗ್ದು ಹೋಯ್ತಾ?
1: ಆಗೆಲ್ಲ ಅಷ್ಟೊಂದು ಖರ್ಚಾಗ್ತಿರ್ಲಿಲ್ಲ ಪುಟ್ಟಿ. ಜೊತೆಗೆ ಆ 2 ರೂಪಾಯಿಯೇ ಅವಾಗ ದೊಡ್ಡದು. ಅದನ್ನ ಆ ಮಹಾತಾಯಿ ಅವಾಗ ನನಗೆ ದಾನದ ರೂಪದಲ್ಲಿ ಕೊಟ್ಲಲ್ಲ, ಈಗಿನ ಬೆಲೆಯಲ್ಲಿ 20,000 ಕೊಟ್ಟಂಗೆ ಆಗಾದು.
0: ಹೋ ಹೌದಾ? ಓಕೆ ಓಕೆ ಸರಿ. ಆಮೇಲೆ ಡಾಕ್ಟರ್ ಏನು ಹೇಳಿದ್ರು?
1: ರಂಗಮ್ಮ ನನ್ನ ಬಸ್ ಹತ್ಸಿ ಹೊರಟ್ಬಿಟ್ಲು. ಬಸ್ಸು ಊರಾಚೆ ದಾಟಿ ಮುಂದೆ ಹೋಗ್ತಾ ಇತ್ತು. ಅಷ್ಟೊತ್ತಿಗೆನೆ ನನ್ನ ಮಗು ಅಳು ನಿಲ್ಲಿಸ್ಬಿಡ್ತು. ಸದ್ಯ 2 ದಿವಸದಿಂದ ಒಂದೇ ಸಮ ರಚೆ ಹಿಡ್ದಿದ್ನಲ್ಲ, ಇವಾಗ ಅಳು ನಿಲ್ಲಿಸಿದ್ನಲ್ಲ ಅಂತ ಸಮಾಧಾನ ಪಟ್ಕೊಂಡೆ. ನನ್ನ ಪಕ್ಕ ಒಬ್ರು ಕಾಕ ಕೂತಿದ್ರು.
2: ಮಗಳೇ, ಇಷ್ಟು ಸಣ್ಣ ಮಗುನ ಎತ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆಯಮ್ಮ ಅಂತ ಕೇಳಿದ್ರು. ನಾನು ಇರೋ ವಿಷಯನೆಲ್ಲ ಅವ್ರಿಗೆ ಹೇಳಿದೆ. ಎಲ್ಲಿ ಒಂದ್ಸಲ ಮಗುನ ತೋರಿಸು ಅಂತ ಕೇಳಿದ್ರು. ಮಗು ಹಣೆನ ಮುಟ್ಟಿ ನೋಡಿದ ಅವ್ರ ಮುಖ ಚಿಕ್ಕದಾಗಿ ಹೋಯ್ತು.
0: ಯಾಕೆ? ಪಾಪ ಮಗು ಅಳ್ತಾ ಇರೋದನ್ನ ನಿಲ್ಸಿತ್ತಲ್ಲ, ಒಳ್ಳೇದೇ ಆಯ್ತು ತಾನೆ. ಮತ್ತೆ ಅವ್ರ್ಯಾಕೆ ಮುಖ ಚಿಕ್ಕದ್ ಮಾಡ್ಕೊಂಡ್ರು?
1: ನನ್ನ ಮಗು ಆಸ್ಪತ್ರೆಗೆ ಹೋಗೋ ಮಗು ಆಗಿರ್ಲಿಲ್ಲ, ಸ್ಮಶಾನ ಸೇರೋ ಮಗು ಆಗ್ಬಿಟ್ಟಿತ್ತು.
0: ಇಂಥ ಕೆಲಸ ಆಯ್ತಲ್ಲ, ಮತ್ತೆ ಆ ಸತ್ ಹೋದ ಮಗುನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅಥವಾ ಮನೆಗೆ ಕರ್ಕೊಂಡು ಹೋದ್ರ?
1: ಮನೆಯವ್ರಿಗೆ ಹೇಳ್ದೆ ಕೇಳ್ದೆ ಬಸ್ ಹತ್ತಿದ್ದೋಳಲ್ವ ನಾನು. ಇನ್ನು ಸತ್ ಮಗುನ ಹೊತ್ಕೊಂಡು ಹೋದ್ರೆ ಅವ್ರು ನನ್ನನ್ನು ಒಳಗೆ ಸೇರಿಸ್ಕೋತಾರೆ ನಮ್ಮ.
0: ಹಾಗಾದರೆ ಏನು ಮಾಡಿದ್ರಿ?
1: ಆ ಸತ್ತು ಮಗುನ ನೋಡಿದ ಕಾಕ ನನಗೆಷ್ಟು ಸಮಾಧಾನ ಮಾಡಿದ್ರು ಗೊತ್ತಾ? ನನಗೆ ಆ ಬಸ್ಸಲ್ಲಿ ಜೋರಾಗಿ ಅಳೋಕ್ಕೂ ಆಗ್ತಾ ಇರಲಿಲ್ಲ. ಬಸ್ಸಲ್ಲಿರೋ ಜನರಿಗೆಲ್ಲ ತಿಳಿದ್ರೆ ಎಲ್ಲಿ ದಾರಿ ಮಧ್ಯದಲ್ಲೇ ನನ್ನ ಇಳಿಸ್ಬಿಡ್ತಾರೋ ಅಂತ ತುಂಬ ಭಯ ಆಯಿತು. ಅದಕ್ಕೆ ಕಾಕ ಕೂಡ ಅಳ್ಬೇಡ ಅಂತ ಹೇಳಿ ಸಮಾಧಾನ ಮಾಡಿದ್ರು. ಆ ಜೀವ ಕಳ್ಕೊಂಡಿರೋ ಕುಡಿಗೆ ನಾ ಹಾಲು ಕುಡಿಸ್ತಾ ಇರೋ ಥರ ನಾಟಕ ಮಾಡಿಕೊಂಡು ಬಸ್ಸಲ್ಲೇ ಕೂತಿದ್ದೆ. ನನ್ನ ಕಣ್ಣೀರು ಧಾರೆ ಕಾಕನ ಭುಜದ ಮೇಲೆ ಒದ್ದೆ ಆಯಿತು ಅಷ್ಟೆ.
0: ಅಲ್ಲಮ್ಮ, ಇಷ್ಟೊಂದು ಸಂಕಟ ಹೊತ್ಕೊಂಡು ಅದು ಹೇಗೆ ತಾನು ಬಸ್ಸಲ್ಲಿ ಕೂತಿದ್ರಿ ನೀವು? ಆಮೇಲಾದರೂ ಮನೆಗೆ ವಾಪಸ್ ಹೊರಟ್ರಾ?
1: ಇಲ್ಲಮ್ಮ, ಆಗಲೇ ಹೇಳಿದ್ನಲ್ಲ, ಬರಿಗೈಲಿ ಆ ಮನೆಗೆ ಹೋದರೆ ನನ್ನನ್ನು ಸುಮ್ಮನೆ ಬಿಡ್ತಾ ಇದ್ರ ಹೇಳು? ಮಗು ಇದ್ದಾಗ ಅದರ ಲಾಲನೆ ಪಾಲನೆ ಅವ್ರಿಗೆ ಬೇಕಿಲ್ವಾಗಿತ್ತು. ಆದರೆ ಮಗು ಸತ್ತೋಗಿದೆ ಅಂತ ಗೊತ್ತಾಗಿದ್ದಿದ್ರೆ ಸುಮ್ಮನಿರ್ತಿದ್ರ ಅವರು? ಒಂದು ಮಗು ಎತ್ಕೊಡೋಕ್ಕೆ ನಿನಗೆ 2 ವರ್ಷ ಆಯಿತು ಅಂತ ನಮ್ಮತ್ತೆ ನನ್ನನ್ನು ದಿನಾಗಲೂ ಕಡೆಗಣಿಸ್ತಾ ಇದ್ರು. ಇನ್ನು ಹುಟ್ಟಿದ ಮಗು ಸತ್ತೋಗಿದೆ ಅಂದಿದ್ರೆ ಏನು ಮಾಡ್ತಾರೋ ಅಂತ ಭಯ ನನ್ನ ಕಾಡ್ತಾನೆ ಇತ್ತು.
0: ಹಾಗಾದರೆ ಏನು ಮಾಡಿದ್ರಿ, ಮತ್ತೆಲ್ಲಿಗೆ ಹೋದ್ರಿ ನೀವು?
1: ನಾನು ನಿಂಗಾಗಲೇ ಹೇಳಿದಾಗೆ ಅನಾಥೋ ದೈವ ರಕ್ಷಕ ಅನ್ನೋ ಮಾತು ನನಗೆ ಮತ್ತೆ ಮುಂದುವರಿತು ತಾಯಿ. ನನ್ನ ಪಕ್ಕದಲ್ಲಿ ಕುಳಿತಿದ್ದ ಕಾಕ ನನ್ನ ಕಥೆ ಎಲ್ಲ ಕೇಳಿದ್ರು. ಹೀಗೆ ಒಂದು 2 ಊರು ದಾಟಿದ್ರೆ ನಮ್ಮೂರು ಬರುತ್ತೆ. ನಿನಗೇನೂ ಅಭ್ಯಂತರ ಇಲ್ಲ ಅಂದರೆ ನಿನ್ನ ಮಗುಗೆ ಸ್ಮಶಾನ ತೋರಿಸಿ ನಿನ್ನ ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು.
0: ಹಾಗಾದ್ರೆ ನೀವು ಆ ಕಾಕನ ಜೊತೆನೆ ಹೊರಟ್ಬಿಟ್ರಾ? ನಿಮಗೇನು ಭಯ ಆಗ್ಲಿಲ್ವಾ?
1: ಆ ಕ್ಷಣದಲ್ಲಿ ನಂಗೆ ಗೊತ್ತಿರೋ ಮನೆಯವ್ರಿಗಿಂತ ಈ ಗೊತ್ತಿಲ್ಲದೆ ಇದ್ದಿದ್ದ ಕಾಕನೇ ಎಷ್ಟೋ ಆಪ್ತರು ಅಂತ ಅನ್ಸ್ಬಿಟ್ರು. ಅವ್ರು ತೋರಿಸಿದ ದಾರಿಲಿ ನಾನು ನಡಿಬಹುದು ಅಂತ ನನಗೆ ದೈವ ಪ್ರೇರಣೆ ಆಯ್ತು. ತಂದೆ ಥರ ಇದ್ದ ಅವ್ರ ಜೊತೆ ನನ್ನ ಸತ್ತ ಮಗುನ ಹೊತ್ತು ನಡೆದೇ ಬಿಟ್ಟೆ.
0: ನೀವು ಅವ್ರ ಜೊತೆನೆ ಇದ್ಬಿಟ್ರಾ? ನಿಮ್ಮ ಮನೆಯವ್ರು ಯಾರು ನಿಮ್ಮನ್ನ ಹುಡ್ಕೋ ಪ್ರಯತ್ನ ಮಾಡಲಿಲ್ವಾ?
1: ಅವರು ನನ್ನನ್ನು ಹುಡುಕಿದ್ರೋ ಇಲ್ಲವೋ ನನಗೆ ಗೊತ್ತಿಲ್ಲ ಮಗಳೇ. ಆ ಊರಲ್ಲಿ ನನ್ನ ಮನೆ ಬಿಟ್ಟು ಓಡೋದವಳು ಅಂತಂದ್ರು, ಪತಿತೆ ಅಂತ ಅಂದ್ರು. ಯಾವುದ್ರ ಬಗ್ಗೆನೂ ನನಗೆ ತಿಳ್ಕೊಳ್ಳೋ ಆಸಕ್ತಿನೂ ಇರಲಿಲ್ಲ. ನನ್ನ ದಾರಿನೇ ಬೇರೆ ಆಗಿತ್ತು.
0: ಹಾಗಾದರೆ ನೀವು ಈ ಹಸಿರೌಷಧಿ ಕೊಡೋ ವಿದ್ಯೆನ ಹೇಗೆ ಕಲ್ತ್ರಿ? ಇದನ್ನೆಲ್ಲ ನಿಮಗೆ ಯಾರು ಹೇಳ್ಕೊಟ್ರು?
1: ಆ ಕಾಕನೇ ನನ್ನ ಪಾಲಿನ ತಂದೆ, ತಾಯಿ, ದೈವ ಎಲ್ಲನೂ ಆಗಿದ್ರು. ಅವ್ರು ಕಲ್ತಿರೋ ಸಕಲ ವಿದ್ಯೆಗಳನ್ನು ನನಗೆ ಧಾರೆ ಎರೆದ್ಬಿಟ್ರು. ಊರಾಚೆ ಇರೋ ಅವ್ರ ತೋಟದ ಮನೆಯಲ್ಲಿ ನಾನು ಇರೋಕೆ ವ್ಯವಸ್ಥೆ ಕೂಡ ಮಾಡಿದ್ರು. ಅವ್ರು ನನಗೆ ಹೇಳ್ಕೊಟ್ಟಿರೋ ವಿದ್ಯೆನೇ ನಾನು ಇವತ್ತಿಗೂ ಅಭ್ಯಾಸ ಮಾಡ್ತಾ ಇರೋದು.
0: ನೀವು ಕಾಮಾಲೆ ರೋಗ ಬಂದವರಿಗೆ ಉಚಿತವಾಗಿ ಔಷಧಿ ಕೊಡೋದ್ರ ಗುಟ್ಟು ಈಗ ತಿಳಿತು ಅಮ್ಮ. ಎಂಥ ಮನಸ್ಸು ನಿಮ್ಮದು! ನಿಮ್ಮ ಮಗು ಕಾಮಾಲೆಯಿಂದ ನರಳಿ ಸತ್ತಿದ್ದಕ್ಕೆ ಪ್ರತಿಯಾಗಿ ತಾವು ಎಲ್ಲ ಬಡ ಮಕ್ಕಳಿಗೂ, ನಿಮ್ಮ ಹತ್ರ ನಂಬಿಕೆ ಇಟ್ಟು ಬರೋರಿಗೂ ಔಷಧಿನ ನೀಡ್ತಾ ಇರೋದು ನಿಜಕ್ಕೂ ಹೆಮ್ಮೆ ವಿಷಯ. ಯಪ್ಪ, ನಿಜವಾಗ್ಲೂ ಇಷ್ಟು ಮಾಡೋ ಮನಸ್ಸು ನಿಮ್ಮದಾಗಿದೆಯಲ್ಲ ಅಮ್ಮ, ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ನೀವು ನಿಮಗಿಷ್ಟ ಬಂದ ಹಾಗೆ ಇದ್ಬಿಡ್ಬಹುದಾಗಿತ್ತು. ಯಾರು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಆದರೆ ನೀವು ಶಬರಿ ಥರ ಈ ಆಶ್ರಮದಲ್ಲಿ ಜೀವನ ಮಾಡ್ತಾ ದೈವ ಸಮಾನರಾದ ಮಕ್ಕಳನ್ನು ರಕ್ಷಿಸ್ತಾ ಇರೋದು ಇಷ್ಟು ದೊಡ್ಡ ವಿಚಾರ ಅಲ್ವಾ?
1: ನೀನು ದೊಡ್ಡ ವಿಚಾರ ಅಂತ ಹೇಳ್ತೀಯಲ್ಲ, ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಪೇಪರ್ನೋಳು, ಒಂದಷ್ಟು ವಿಚಾರಗಳನ್ನು ಸಾಧ್ಯವಾದರೆ ತಿಳಿಸೋ ಪ್ರಯತ್ನ ಮಾಡ್ತೀಯ ಮಗಳೇ?
0: ಖಂಡಿತವಾಗ್ಲೂ. ಅದೇನು ಅಂತ ಹೇಳಿ ನೀವು, ಅದೆಲ್ಲದನ್ನು ಬರೆದು ಪ್ರಕಟ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ.
1: ಗಂಡು ಹೆತ್ತವರೆ, ಮದುವೆಯಾಗಿ ಮನೆ ತುಂಬಿಸಿಕೊಂಡ ಹೆಣ್ಣನ್ನ ನಿಮ್ಮ ಮಗಳಂತೆ ಕಾಣಿ. ಹಾಗೆ ಕಾಣಲು ಸಾಧ್ಯವಾಗದಿದ್ರೆ ನಿಮ್ಮ ಮಗನಿಗೆ ಮದುವೆ ಯೋಚನೆನೇ ಬಿಟ್ಬಿಡಿ ಅಂತ ನಾನು ತುಂಬಾ ಸತಿ ಕೂಗಿ ಕೂಗಿ ಹೇಳಬೇಕನ್ಸುತ್ತೆ. ಹೆಣ್ಣು ಅಂದ್ರೆ ಕೇವಲ ಕಾಮದಾಸೆ ತೀರಿಸುವ ವಸ್ತುವಲ್ಲ. ಅವಳ ಮನೋಭಿಲಾಷೆ, ಮಾತೃವಾಂಛೆಗೆ ನಿಮ್ಮ ಮನಸ್ಸನ್ನ ನೀಡಿ. ಹೆತ್ತವರನ್ನ ಬಿಟ್ಟು ನಿಮ್ಮ ಗೂಡು ಸೇರುವ ಪುಟ್ಟ ಹಕ್ಕಿ ಅದು, ಆಸರೆ ಬಯಸಿ ಬಂದಿದೆ. ಗುಟುಕು ನೀಡಿ ಗಟ್ಟಿಯಾಗಿಸಿ. ಮೊನಚು ಮಾತುಗಳಿಂದ ಮನಸ್ಸು ಹಾಳು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ ನಾನು.
0: ಹೌದಮ್ಮ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ತುಂಬಾನೇ ತಿಳ್ಕೊಂಡಿದ್ದಾರೆ ನೋಡಿ. ನೀವು 13 ವರ್ಷ ಇದ್ದಾಗಲೇ ಮದುವೆ ಮಾಡಿಕೊಂಡು ಎಷ್ಟೆಲ್ಲ ಕಷ್ಟಪಟ್ಟಿದ್ರಿ. ಆದರೆ ಈಗ ಎಲ್ಲ ಬದಲಾಗಿದೆ. ಹೆಣ್ಣು ತನ್ನ ಕಾಲ ಮೇಲೆ ತಾನು ನಿಲ್ಲೋ ಅಷ್ಟು ಯಶಸ್ವಿಯಾಗಿದ್ದಾಳೆ ಅಮ್ಮ.
1: ಒಳ್ಳೇದಮ್ಮ.
0: ನಿಮ್ಮಂಥವರ ಆದರ್ಶದ ಯಶೋಗಾಥೆ ಎಲ್ಲರಿಗೂ ಮಾದರಿಯಾಗಬೇಕು. ನನಗೆ ಆಶೀರ್ವಾದ ಮಾಡಿ ಪಾರವ್ವ. ನಿಮ್ಮನ್ನು ಪರಿಚಯ ಮಾಡಿಕೊಟ್ಟ ನಮ್ಮಮ್ಮನಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹೋಗಿ ಬರ್ತೀನಿ ಅಮ್ಮ.
1: ಆಗ್ಲಮ್ಮ, ಎಲ್ಲ ಒಳ್ಳೇದಾಗ್ಲಿ, ಹೋಗ್ಬಿಡ್ ಬಾ.
0: ಎಕ್ಸ್ಕ್ಯೂಸ್ ಮಿ ಸರ್, ಒಳಗೆ ಬರಬಹುದಾ?
3: ಓ ದೀಪಾ, ಬನ್ನಿ ಬನ್ನಿ. ಏನು ಇಷ್ಟೊಂದು ಖುಷಿಯಾಗಿದ್ದೀರಿ? ಹೋದ ಕೆಲಸ ಹಣ್ಣಾಕಾಯ?
0: ಸೂಪರ್ ಡೂಪರ್ ಹಿಟ್ ಹಣ್ಣು ಸರ್. ಎಲ್ಲ ಅಚ್ಚುಕಟ್ಟಾಗಿ ಟೈಪ್ ಮಾಡಿ ಈ ಪೆನ್ ಡ್ರೈವಲ್ಲಿ ಹಾಕಿದ್ದೀನಿ. ತಗೊಳ್ಳಿ ಸರ್, ನೋಡಿ ಒಂದ್ಸರಿ.
3: ವೆರಿ ಗುಡ್ ದೀಪಾ, ಗಿವ್ ಮಿ 10 ಮಿನಿಟ್ಸ್, ಓದಿ ಹೇಳ್ತೀನಿ.
0: ಶ್ಯೋರ್ ಸರ್, ಟೇಕ್ ಯುವರ್ ಓನ್ ಟೈಮ್.
3: ದೀಪಾ
0: ಸರ್,
3: ತುಂಬ ಚೆನ್ನಾಗಿ ಬರ್ತಿದ್ಯಮ್ಮ. ನಿಜವಾಗ್ಲೂ ಮದರ್ಸ್ ಡೇಗೆ ಏನು ಮಾಡ್ತಾ ಇದೆ?
0: ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮಗಿಷ್ಟ ಆಯ್ತಲ್ಲ, ಅದೇ ನನಗೆ ತುಂಬ ಖುಷಿ ಆಯಿತು.
3: ಅದು ಸರಿ ದೀಪಾ, ಈ ಆರ್ಟಿಕಲ್ಗೆ ನೀವು ಇನ್ನೂ ಯಾಕೆ ಶೀರ್ಷಿಕೆ ಇಟ್ಟಿಲ್ಲ?
0: ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸರ್. ಶೀರ್ಷಿಕೆಗಳು ಬಹಳ ಇದೆ, ಯಾವುದು ಸೂಕ್ತ ನೀವೇ ಹೇಳಿ. ಇಲ್ಲಿ ನೋಡಿ, ಇಷ್ಟಿದೆ ಶೀರ್ಷಿಕೆಗಳು, ಯಾವುದಾದ್ರೂ ಒಂದು ನೀವೇ ಸೆಲೆಕ್ಟ್ ಮಾಡಿ ಸರ್.
3: ಮಾತೃಛಾಯೆ, ತಾಯವ್ವ, ಪಾರವ್ವ, ಕಾನನದ ಕಣ್ಮಣಿ, ಜೀವನ್ಮುಖಿ. ಹಾ, ಜೀವನ್ಮುಖಿ ಅನ್ನೋ ಶೀರ್ಷಿಕೆ ತುಂಬಾ ಸೂಕ್ತವಾಗಿದೆ. ತನ್ನೊಳಗಿನ ಜೀವಕ್ಕೆ ಮುಕ್ತಿಯನ್ನು ನೀಡಿ ನೊಂದ ಮಾತೆಯರಿಗೆ ಮಮತೆಯ ಮುಖವನ್ನು ತೋರುತ್ತಿರುವ ಪಾರವನ ಕಥೆಗೆ ಸೂಕ್ತವಾದ ಶೀರ್ಷಿಕೆ ಅಂದರೆ ಅದೇ ಜೀವನ್ಮುಖಿ.
0: ಜೀವನ್ಮುಖಿ ಪಾರವ್ವ, ನೀನು ಜೀವನ್ಮುಖಿಯೇ ಕಣವ್ವ.
4: ಜೀವನ್ಮುಖಿ ನಾಟಕ ಕೇಳಿದಿರಿ. ರಚನೆ ಗಾಯತ್ರಿ ಸುಂದರೇಶ್. ಪಾತ್ರ ಪರಿಚಯ: ಮಗಳು ದೀಪಾ, ಸಹನಾ, ತಾಯಿ ತ್ರಿವೇಣಿ, ನೇತ್ರಾ ಕೆ, ತಂದೆ ಪ್ರಸಾದ್, ಲಕ್ಷ್ಮೀನಾರಾಯಣ ಎಸ್. ಸಂಪಾದಕರು ದಿಗ್ವಿಜಯ್ ಬಿ. ಮನೆ ಕೆಲಸದ ಕೆ ನಿಂಗಿ, ಚಿನ್ಮಯಿ ಕೆ ಎಸ್. ತೋಟದ ವ್ಯಕ್ತಿ ಕಾರ್ತಿಕ್ ಎಂ ಎಸ್. ಹಾಗೂ ನಾಟಿ ವೈದ್ಯೆ ಪಾರವ್ವ, ಕೀರ್ತನಾ ವಿ. ನಿರ್ಮಾಣ ಸಹಕಾರ ಸಹನ. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ.

0: ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 4:30:35. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಶಾನ್ ಮತ್ತು ಕವಿತಾ ಕೃಷ್ಣಮೂರ್ತಿಯವರ ಧ್ವನಿಯಲ್ಲಿ ದಿಲ್ ಚಹತ ಹೇ ಚಿತ್ರದ ಒಂದು ಗೀತೆ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಎಆರ್ ರೆಹಮಾನ್ ಹಾಗೂ ನರೇಶ್ ಅಯ್ಯರ್ ಅವರ ಧ್ವನಿಯಲ್ಲಿ ರಂಗ್ದೆ ಬಸಂತಿ ಚಿತ್ರದ ಈ ಗೀತೆ.

0: ಕೇಳಿ ರಾಷ್ಟ್ರ ಭಾಷಾ ಭಾರತಿ. ಇಂದಿನ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ
1: ಸಂಧ್ಯಾ ಜೌಳಿ.
2: ನಮಸ್ತೆ ಅಧ್ಯಾಪಿಕಾಜಿ.
3: ನಮಸ್ತೆ ಅಧ್ಯಾಪಿಕಾಜಿ.
4: ನಮಸ್ತೆ ಬಚ್ಚೋ ಬೈಠಿಯೇ. ಆಜ್ ಹಮ್ ಪಡೋಸಿಯೋ ಕೆ ಬಾರೇ ಮೇ ಬಾತೆ ಕರೆಂಗೆ, ಠೀಕ್ ಹೈ ತೋ ಶುರು ಕರೇ.
3: ಅಧ್ಯಾಪಿಕರೇ, ಪಕ್ಕದ ಮನೆ ರವಿ ಕೂಡ ಹಿಂದಿ ಕಲಿಬೇಕಂತೆ.
2: ಹಮಾರಾ ನೇಬರ್ ಬಿ.
4: ಅಚ್ಚಾ, ನಿಮ್ಮಿಬ್ರು ನೇಬರ್ ಕೂಡ? ಅದ್ ಹೇಗ್ ಹೇಳೋದು? ಅಚ್ಚಾ ಏಕ್ ಮಿನಿಟ್, ನೇಬರ್ ಅಂಗ್ರೇಜಿ ಶಬ್ದ ಹೇ, ಇಸ್ಕೆಲಿ ಹಿಂದಿ ಮೇ ಕ್ಯಾ ಶಬ್ದ ಹೇ?
3: ಹಿಂದಿ ಮೇ ಅಯ್ಯೋ ನನಗೆ ಗೊತ್ತಿಲ್ಲ. ಹಾ, ಹಮಾರೇ ಘರ್ ಕೆ ಪಾಸ್ ಕಾ ಲಡ್ಕಾ.
2: ಓಹೋ ನಿಖಿಲ್, ಇವನು ಕನ್ನಡಾನೇ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾನೆ.
4: ಅದೇ, ಇಸ್ಕೆ ಲಿಯೇ ಶಬ್ದ ಹೇ ಪಡೋಸಿ.
3: ಓ ಅಭ್ಯದಾಯ. ಮ್ಯಾಮ್, ನಾನು ಒಂದು ವಾಕ್ಯ ಮಾಡಬಹುದಾ?
4: ಪಡೋಸಿದಿಂದನಾ? ಏಕ್ ವಾಕ್ಯ ಬನಾವ್.
3: ಹಮಾರೇ ಪಡೋಸಿ ಬಂಗಾಲಿ ಹೇ.
4: ಬಹುತ್ ಅಚ್ಚಾ.
2: ನಮ್ಮ ಪಡೋಸಿ ತುಂಬಾ ಒಳ್ಳೆ ಜನ.
3: ನಮ್ಮವರು ಕೂಡ.
4: ಒಳ್ಳೆ ಜನ ಹೇಗೆ ಹೇಳ್ತೀರಾ? ಹಿಂದಿನಲ್ಲಿ ಹೇಳಿ.
3: ಅಚ್ಚೆ ಲೋಕ್,
2: ಭಲೆ ಲೋಕ್.
4: ಪೂರೇ ವಾಕ್ಯ ಮೇ ಬತಾಯಿಯೆ, ಇವಾಗ ಹೇಳಿ ಸೆಂಟೆನ್ಸ್ ಅನ್ನೇ ಮತ್ತೊಮ್ಮೆ ಹೇಳಿ.
3: ನಮ್ಮ ಹಮಾರೇ ಪಡೋಸಿ ಅಚ್ಚೆ ಲೋಕ್ ಹೇ.
2: ನಹಿ, ಭಲೆ ಇನ್ಸಾನ್ ಹೇ.
4: ಹಾ, ಬಹುತ್ ಸಹಿ ಕಹಾ.
3: ಅಧ್ಯಾಪಿಕಾಜಿ, ಹಿಂದಿನ 10 ವರ್ಷಗಳಿಂದ ನಾವು ಒಟ್ಟಿಗೆ ಇದ್ದೀವಿ, ಇದು ಹೇಗೆ ಹೇಳುವುದು?
4: ಹಾ ನಿಖಿಲ್, ತುಂಬ ಬತಾವ್. ಹಿಂದಿನ ಅಂದರೆ
3: ಪೀಚೆ,
2: ಪಿಛ್ಲೆ 10 ಸಾಲ್.
4: ಹಾ ಸಹಿ ಇದೆ, ಪಿಛ್ಲೆ 10 ಸಾಲ್ ಸೆ ವೇ ಹಮಾರೇ ಪಡೋಸಿ ಹೇ. ಸಹಿ ಕಹಾ.
3: ಅವರ ಮಗ ನನ್ನ ಒಳ್ಳೆ ಸ್ನೇಹಿತ.
2: ನನಗೆ ಗೊತ್ತು, ಸ್ನೇಹಿತ ಅಂದ್ರೆ ಯಾರ್ ದೋಸ್ತ್.
3: ಹಾ, ಅವರ ಅಯ್ಯೋ ಉನ್ಕಾ ಬೇಟಾ ಮೇರಾ ಅಚ್ಚಾ ದೋಸ್ತ್ ಹೈ, ಹಮ್ ಏಕ್ ಹೀ ಕ್ಲಾಸ್ ಮೇ ಪಡ್ತೆ ಹೈ.
2: ಜಬ್ ಭೀ ಸ್ಕೂಲ್ ಕಿ ಛುಟ್ಟಿ ಹೋತಿ ಹೈ, ಹಮ್ ಪಡೋಸ್ ಕೆ ಬಚ್ಚೆ ಮಿಲ್ಕರ್ ಬಹುತ್ ಖೇಲ್ತೆ ಹೈ.
4: ಪಡೋಸ್ ಕೆ ಸಾಥ್ ಛೋಟೆ ಬಡೆ ಬಚ್ಚೆ ಮಿಲ್ಕರ್ ಖೇಲ್ತೆ ಹೋ?
3: ಹಾ, ಲೇಕಿನ್ ಬಡೆ ಬಚ್ಚೆ ಪಾಸ್ ಕೆ ಮೈದಾನ್ ಮೇ ಖೇಲ್ನೆ ಜಾತೆ ಹೈ.
4: ಔರ್ ಛೋಟೆ ಬಚ್ಚೆ?
3: ಛೋಟೆ ಬಚ್ಚೆ ಯಾನಿ ಮೇರಾ ಭಾಯಿ, ಸಬ್ ಘರ್ ಕೆ ಪಾಸ್ ಹೀ ಖೇಲ್ತೆ ಹೈ.
2: ಛುಟ್ಟಿಯೋ ಮೇ ಹಮ್ ಕೈ ಖೇಲ್ ಖೇಲ್ತೆ ಹೈ.
3: ಏಕ್ ಬಾರ್ ಹಮ್ ಸಬ್ ಮಿಲ್ಕರ್ ಟ್ರೆಕಿಂಗ್ ಕೆ ಲಿಯೇ ಭೀ ಗಯೆ ಥೇ. ಆಂಟಿ ಅಂಕಲ್ ಗೆ ಏನು ಹೇಳುವುದು?
4: ಆಂಟಿ ಅಂಕಲ್ ಚಾಚಾ ಚಾಚಿ ಅಂತ ಹೇಳಬಹುದು.
3: ಓ ಹಾ, ಚಾಚಾ ಚಾಚಿ ಭೀ ಬಹುತ್ ಅಚ್ಚೆ ಹೈ, ವೇ ಮುಚ್ಚೆ ಬಹುತ್ ಪ್ರೀತಿಯಿಂದ ಅಂದ್ರೆ
4: ನೋಡ್ತಾರೆ, ಪ್ರೀತಿಯಿಂದ ನೋಡ್ತಾರೆ, ಪ್ಯಾರ್ ಕರ್ತೆ ಹೇ ಚಾಹತೆ ಹೇ.
3: ಹಾ, ಅವರ ಮನೆಯಲ್ಲಿ ಉನ್ಕೆ ಘರ್ ಮೇ ಕುತ್ತಾ ಭೀ ಹೈ.
2: ಉಸ್ಕಾ ನಾಮ್ ಕ್ಯಾ ಹೈ?
3: ಉಸ್ಕಾ ನಾಮ್ ಟೋನಿ ಹೈ, ವಹ ಭೀ ಬಹುತ್ ಪ್ಯಾರಾ ಹೈ.
2: ಅವನು ಕಚ್ಚಲ್ವಾ?
4: ಕಚ್ಚಲ್ವಾ ಅಂದ್ರೆ ಕಾಟ್ನಾ.
3: ವಹ ನಹೀ ಕಾಟ್ತಾ, ಮೈ ಉಸೆ ವಾಕ್ ಕೆ ಲಿಯೇ.
4: ಅಚ್ಚಾ, ತೋ ತುಮ್ ಉಸ್ಸೆ ಸಿರ್ಫ್ ಖೇಲ್ತೆ ಹೀ ನಹೀ ಹೋ, ಬಲ್ಕಿ ಉಸೆ ಬಾಹರ್ ಘುಮಾನೆ ಭೀ ಲೇ ಜಾತೆ ಹೋ? ಅಚ್ಚಾ ಹೈ.
3: ವಹ ಭೀ ಮೇರಾ ಅಚ್ಚಾ ದೋಸ್ತ್ ಹೈ.
4: ಅಬ್ ಯಹ ಬತಾವೋ ಕಿ ಪಡೋಸಿಯೋ ಕಿ ಹಮೇ ಕ್ಯಾ ಜರೂರತ್ ಹೋತಿ ಹೈ?
2: ಜರೂರತ್ ಅಂದ್ರೆ ಅವಶ್ಯಕತೆ.
3: ಅಚ್ಚಾ, ನಮಗೆ ತುಂಬಾ ಅವಶ್ಯಕತೆ ಇರುತ್ತೆ.
2: ಬಹುತ್ ಹೀ ಜರೂರತ್ ಹೋತಿ ಹೈ.
4: ಠೀಕ್ ಹೈ, ಬತಾವೋ ಕ್ಯೂ, ಕಿಸ್ ಲಿಯೇ?
2: ಅಧ್ಯಾಪಕರೇ ಅವರು ತುಂಬಾ ಹೆಲ್ಪ್ ಮಾಡ್ತಾರೆ.
4: ಹಾ, ಐಸೆ ಕಹೋ ಕಿ ವೇ ಹಮಾರಿ ಬಹುತ್ ಮದದ್ ಕರ್ತೆ ಹೈ.
3: ಹಮೇ ಕಿಸಿ ಚೀಜ್ ಕಿ ಜರೂರತ್ ಹೋತಿ ಹೈ ತೋ ಹಮ್ ಉನ್ಕೆ ಘರ್ ಜಾತೆ ಹೈ.
2: ಮೈ ಹೀ ನಹಿ, ಮೇರಿ ಮಾ ಭೀ ಜಾತಿ ಹೈ. ಅವರು ಬರ್ತಾರೆ ಇದಿದ್ಯಾ ಅದಿದ್ಯಾ, ಇಸ್ ತರ ಹಮ್ ಭೀ ಕುಚ್ ಚಾಹಿಯೇ ತೋ ಗಡ್ಬಡಿ ಮೇ ಹಮ್ ಉನ್ಕೆ ವಹಾಂ ಚಲೇ ಆತೆ ಹೈ, ವೋ ಹಮಾರೇ ಘರ್ ಭೀ ಆತೆ ಹೈ.
4: ಆಪ್ಕೆ ಏಕ್ ಹೀ ಪಡೋಸಿ ತೋ ನಹಿ ಹೋಂಗೆ, ಹೈ ನಾ ಜೈನಬಾ?
2: ಹಾಂ ಅಧ್ಯಾಪಿಕಾ ಜಿ, ಹಮ್ ಅಪಾರ್ಟ್ಮೆಂಟ್ ಮೇ ರಹತೆ ಹೈ, ವಹಾಂ ಹಮಾರೇ ಅಕ್ಕಪಕ್ಕ
4: ಮನೆಯಲ್ಲಿ ಇರೋರು ಕೂಡ ನೇಬರ್ ಅಂತಾರೆ ಅಲ್ವಾ, ಅವ್ರು ಪಡೋಸಿ ಅಂತಾರೆ ಅವ್ರಿಗೆ. ಹಾಂ, ಅಗಲ್ ಬಗಲ್ ಮೇ ರಹನೆ ವಾಲೆ
2: ಬೆಂಗಾಲಿ ಫ್ಯಾಮಿಲಿ ಹೈ, ಏಕ್ ತರಫ್ ಗುಜರಾತಿ ಫ್ಯಾಮಿಲಿ ಹೈ, ತೋ ನೀಚೆ ಮಲಯಾಳೀಸ್ ಹೈ.
4: ಅಚ್ಚಾ, ತೋ ಉನ್ ಪರಿವಾರ ವಾಲೋನ್ ಸೆ ಆಪ್ಕಿ ಕಾಫಿ ದೋಸ್ತಿ ರಹಿ ಹೋಗಿ?
2: ಹಾಂ ಅಧ್ಯಾಪಿಕಾ ಜಿ, ಸಿರ್ಫ್ ಉನ್ಕೆ ಬಚ್ಚೆ ಹೀ ನಹಿ, ಉಸ್ ಬಿಲ್ಡಿಂಗ್ ಮೇ ಊಪರ್ ನೀಚೆ ರಹನೆ ವಾಲೆ

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 4:59.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08211246389.
2: Build a career that balances mind, body and future.
3: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mandapa, Mysuru. Call 9980841859.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 5:00. ಈಗ ಕೇಳೋಣ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ.
6: ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಆಕ್ಸಿಡೆಂಟ್, ಟ್ರಾಮಾ ಅಥವಾ ಯಾವುದೇ ತರಹದ ಎಮರ್ಜೆನ್ಸಿಯಲ್ಲಿ ಪ್ರತಿ ಕ್ಷಣವೂ ಮುಖ್ಯ. ಅಂತಹ ಕ್ಷಣಗಳಲ್ಲಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರಿಗೆ ಕರೆ ನೀಡಿ.
7: 9853998539.
6: ತುರ್ತು ಚಿಕಿತ್ಸೆಗಳಿಗಾಗಿ ನಿಮ್ಮ ನಂಬಿಕೆಯ ತಜ್ಞರು.
0: ಇಂದಿನ ಕಾರ್ಯಕ್ರಮದ ವಿಷಯ: ಯುವಕರಲ್ಲಿ ಹೃದಯಾಘಾತ, ಕಾರಣಗಳು ಮತ್ತು ಮುನ್ನೆಚ್ಚರಿಕೆ ಹಾಗೂ ಚಿಕಿತ್ಸೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಮಕ್ಕಳ ಹಾಗೂ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹೃದಯಾಲಯ ಸರ್ಜಿಕಲ್ ಹಾಸ್ಪಿಟಲ್, ಮೈಸೂರು. ಕಾರ್ಯಕ್ರಮದ ಪ್ರಸ್ತುತಿ ಚಿನ್ಮಯ್ ಕೆಎಸ್.
6: ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಆಕ್ಸಿಡೆಂಟ್, ಟ್ರಾಮಾ ಅಥವಾ ಯಾವುದೇ ತರಹದ ಎಮರ್ಜೆನ್ಸಿಯಲ್ಲಿ ಪ್ರತಿ ಕ್ಷಣವೂ ಮುಖ್ಯ. ಅಂತಹ ಕ್ಷಣಗಳಲ್ಲಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರಿಗೆ ಕರೆ ನೀಡಿ.
7: 9853998539.
6: ತುರ್ತು ಚಿಕಿತ್ಸೆಗಳಿಗಾಗಿ ನಿಮ್ಮ ನಂಬಿಕೆಯ ತಜ್ಞರು.
8: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಯುವಕರಲ್ಲಿ ಹೃದಯಾಘಾತ, ಕಾರಣಗಳು, ಮುನ್ನೆಚ್ಚರಿಕೆ ಹಾಗೂ ಚಿಕಿತ್ಸೆ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮೊಂದಿಗಿದ್ದಾರೆ ಮಕ್ಕಳು ಹಾಗೂ ಹಿರಿಯರ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ ಲಿಂಗನ್ ಅವರು. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
9: ನಮಸ್ಕಾರ.
8: ಇತ್ತೀಚೆಗೆ ನಾವೆಲ್ಲರೂ ಹೃದಯಾಘಾತ ಅನ್ನೋದನ್ನ ಹೆಚ್ಚಾಗಿ ಕೇಳ್ತಾ ಇದ್ದೀವಿ, ಅದರಲ್ಲೂ ಯುವಕರಲ್ಲಿ ಹೃದಯಾಘಾತ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಅದೇನಕ್ಕೆ ಅಂತ ತಿಳ್ಕೊಬೋದಾ ಡಾಕ್ಟ್ರೆ?
9: ಓಕೆ, ಸೊ ಇವತ್ತು ನಮ್ಮ ಕೊರೊನರಿ ಆರ್ಟರಿ ಡಿಸೀಸ್ ಮತ್ತು ಹಾರ್ಟ್ ಅಟ್ಯಾಕ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀವಿ. ನಮಗೇನು ಗೊತ್ತಾಗಬೇಕು ಅಂದರೆ, ಪೂರ್ತಿಗ ಸೌತ್ ಏಷ್ಯಾ ಮತ್ತು ಇಂಡಿಯನ್ಸಲ್ಲಿ ವೆಸ್ಟರ್ನ್ ಪಾಪ್ಯುಲೇಷನ್ ಕಂಪೇರ್ ಮಾಡುವಾಗ ಒಂದು 10 ಅರ್ಲಿಯರಿಂದೇ ನಮಗೆ ಹಾರ್ಟ್ ಅಟ್ಯಾಕ್ ಬರೋ ರಿಸ್ಕ್ ಇರುತ್ತೆ. ಸೊ ದಿಟ್ ಈಸ್ ಕಾಲ್ಡ್ ಎ ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್, ಮತ್ತು ಬೇಗ ಬರುತ್ತೆ ಅಂತ. ಸೊ ಇದು ನಮಗೆ ಗೊತ್ತಾಗಬೇಕು. ಸೊ ಯೂಶ್ವಲಿ ವೆಸ್ಟರ್ನ್ ಪಾಪ್ಯುಲೇಷನಲ್ಲಿ 55 ವರ್ಷ ಆದಮೇಲೆ ಬರುವಾಗ ಇಲ್ಲಿ 40 ಮುಂದೆನೇ ಬರೋ ಚಾನ್ಸ್ ಇರುತ್ತೆ. ಸೊ ಅದು ಒಂದು ಗೊತ್ತಾಗಬೇಕು. ಮತ್ತು ಇಂಡಿಯನ್ಸಲ್ಲಿ ಜಾಸ್ತಿ ಜನಗಳಲ್ಲಿ ಶುಗರ್ ಇರುತ್ತೆ, ಐ ಮೀನ್ ಶುಗರ್ ಕಾಯಿಲೆ, ಡಯಾಬಿಟೀಸ್ ಇರುತ್ತೆ, ಮತ್ತು ಓವರ್ ವೆಯ್ಟ್, ಮತ್ತು ಲೈಫ್ ಸ್ಟೈಲ್ ಚೇಂಜಸ್ ಇರುತ್ತೆ. ಇದೆಲ್ಲ ಸೇರಿಕೊಂಡೆ ಬೇಗ ನಾವು ಇವಾಗ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಇದು ನೋಡ್ತಾ ಇದ್ವಿ.
8: ಇದು ಈ ರೀತಿ ಉಂಟಾಗೋದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಏನೇನು ಕಾರಣ ಆಗ್ಬೋದು ಅಂತೀರಾ ಡಾಕ್ಟರ್?
9: ಬ್ರಾಡ್ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ನಾವು ಮಾಡಿಫೈಯಬಲ್ ಮತ್ತು ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸನ್ನು ಹೇಳ್ತೀವಿ. ಮಾಡಿಫೈಯಬಲ್ ಅಂದರೆ ಈ ರಿಸ್ಕ್ ಫ್ಯಾಕ್ಟರ್ಸ್ ನಮ್ಮ ಪ್ರಯತ್ನ ಮಾಡಿಕೊಂಡು ಅದು ಕಂಟ್ರೋಲ್ ಮಾಡೋಕ್ಕಾಗತ್ತೆ ಅಂತ. ಸೊ ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬರೋದು ಸ್ಮೋಕಿಂಗ್. ಬಿಕಾಸ್ ಇವತ್ತು ಯಂಗ್ಸ್ಟರ್ಸ್ ಜಾಸ್ತಿ ಜನ ಎನಿ ಫಾರ್ಮ್ ಆಫ್ ಟೊಬ್ಯಾಕೋ ಯೂಸನ್ನು ಹೇಳ್ತೀವಿ, ಅದು ಅವಾಯ್ಡ್ ಮಾಡಬೇಕು. ಅದೊಂದು ರಿಸ್ಕ್ ಫ್ಯಾಕ್ಟರ್ ಆಲ್ಮೋಸ್ಟ್ ಡಬಲ್ ಆಗುತ್ತೆ. ಸೊ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಎರಡೂ ಬಿಡಬೇಕು ಅಂತ, ಅದು ಸೇ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರನ್ನು ಹೇಳ್ತೀವಿ. ಜೊತೆಗೆ ನದರ್ ಕಾಮನೆಸ್ಟ್ ಮತ್ತು ಪ್ರಿವೆಂಟಬಲ್ ರಿಸ್ಕ್ ಫ್ಯಾಕ್ಟರ್ನ ಹೇಳಿಡೋದು ಹೈ ಬ್ಲಡ್ ಪ್ರೆಷರ್ ಆರ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಕೊನೆ ಜನ ಅದು ಅಷ್ಟು ಸೀರಿಯಸ್ ತೊಗೊಳ್ತಿಲ್ಲ, ನಾನು ಸ್ವಲ್ಪ ಹೆಡ್ಡೇಕ್ ಬರ್ತಾ ಇದೆ ಬಿಟ್ಟು ನೋಡೋಣ, ಮಾತು ತೊಗೊಳ್ರೆ ಅಡಿಕ್ಟ್ ಆಗುತ್ತೆ ಅಂತ ಅದು ಬಿಟ್ಟಿರ್ತಾರೆ. ಬಟ್ ಹತ್ರ ಆಗಬಾರ್ದು. ಚೆನ್ನಾಗಿ ಬಿ ಪಿ ಕಂಟ್ರೋಲ್ ಇದ್ದರೆ ಲಾಂಗ್ ಟೈಮ್ ಹಾರ್ಟ್ ಅಟ್ಯಾಕ್ ಮತ್ತು ಬೇರೆ ಬ್ರೈನ್ ಸ್ಟ್ರೋಕ್ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಬರಲ್ಲ. ಅದೇ ರೀತಿ ಡಯಾಬಿಟೀಸನ್ನು ಹೇಳ್ತೀವಿ, ಡಯಾಬಿಟೀಸ್ ಬರುವಾಗ ಹತ್ರ ಇದ್ದರೆ ಅದಕ್ಕೆ ಕರೆಕ್ಟ್ ಟ್ರೀಟ್ಮೆಂಟ್ ತೊಗೋಬೇಕು. ಅದೇ ರೀತಿ ನಾವು ನೋಡುವಾಗ ಓವರ್ ವೈಟ್ ಇರೋದು, ಓವರ್ ವೈಟ್ ಒಬಿಸಿಟಿನ ಹೇಳ್ತೀವಿ, ಇವರಿಗೂ ಬಿ ಎಮ್ ಐನ ಹೇಳ್ತೀವಿ, 30 ಜಾಸ್ತಿ ಇದ್ದರೆ ವೆಯ್ಟ್ ಜಾಸ್ತಿ ಇದೆ ಅಂತ ಹೇಳ್ತೀವಿ, ಹತ್ರ ಅದು ನೋಡ್ಕೋಬೇಕು. ಅದೇ ರೀತಿ ನಮ್ಮ ಡಯಟ್ ಡಿಪೆಂಡೆಂಟ್ ಕೊಲೆಸ್ಟ್ರಾಲ್ ಲೆವೆಲ್ಸ್, ನಮಗೆ ಹೈ ಬ್ಲಡ್ ಲೆವೆಲ್ ಕೊಲೆಸ್ಟ್ರಾಲ್ಸ್ ಇದ್ದರೆ ಇದೆಲ್ಲ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸನ್ನು ಬರುತ್ತೆ. ಅದ್ರ ಜೊತೆಗೆ ನಮ್ಮ ಸ್ಟ್ರೆಸ್ ಲೆವೆಲ್ಸ್, ನಮ್ಮ ಗೆಲ್ಸಲ್ಲಿ ಹೇಗೆ ಸ್ಟ್ರೆಸ್ ಇದೆ, ನಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ಇದೆಲ್ಲ ನೋಡಿದರೆ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್, ಇದೆಲ್ಲ ನಾವು ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ನೋಡಿದರೆ ಫ್ಯೂಚರಲ್ಲಿ ಹಾರ್ಟ್ ಅಟ್ಯಾಕ್ ಬರೋದು ಸ್ವಲ್ಪ ರಿಸ್ಕ್ ಕಮ್ಮಿ ಆಗೋ ಚಾನ್ಸ್ ಇದೆ. ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ಮೇಲ್ಸ್, ಯಾನಿ ಗಂಡಸರಿಗೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಬರೋ ರಿಸ್ಕ್ ಇರುತ್ತೆ, ಮತ್ತು ವಯಸ್ಸು ಜಾಸ್ತಿ ಹಾಕ್ತಾ ಹಾಕ್ತಾ ರಿಸ್ಕ್ ಜಾಸ್ತಿ ಆಗ್ತಾ ಹಾರ್ಟ್ ಅಟ್ಯಾಕ್ ಬರೋಕ್ಕೆ. ಒಬ್ಬೊಬ್ಬರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಒಬ್ಬೊಬ್ಬರಿಗೆ ತಂದೆ ತಾಯಿಗೆ ಸ್ವಲ್ಪ ಬೇಗನೆ ಹಾರ್ಟ್ ಅಟ್ಯಾಕ್ ಬಂದಿರುವಾಗ ಅವರಿಗೂ ಸ್ವಲ್ಪ ಬರೋ ಚಾನ್ಸ್ ಇರುತ್ತೆ. ಸೊ ಜೆನೆಟಿಕ್ ರಿಸ್ಕ್ ಫ್ಯಾಕ್ಟರ್ಸನ್ನು ಹೇಳ್ತೀವಿ, ಇದೆಲ್ಲ ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದಿದೆ. ಸೊ ಇದು ನಾವು ನಮಗೆ ಗೊತ್ತಾಗಿದ್ರೆ, ನಮಗೆ ರಿಸ್ಕ್ ಫ್ಯಾಕ್ಟರ್ ಇದೆಯಾ, ನಮಗೆ ವಯಸ್ಸು ಎಷ್ಟು, ಇದೆಲ್ಲ ಗೊತ್ತಾದರೆ ಅದು ಪ್ರಮಾಣ ನಾವು ಪ್ರಿಕಾಷನ್ ತೊಗೊಂಡು ಇದು ಅವಾಯ್ಡ್ ಮಾಡೋ ಸಾಧ್ಯತೆ ಇದೆ.
7: ಹೃದಯಾಘಾತ ಬರೋ ಮುಂಚೆ ಯಾವ ರೀತಿ ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ ಅಂದರೆ, ನಾವು ಡಾಕ್ಟರ್ ಹತ್ರ ಬರೋ ಮುಂಚೆ ಮನೆಯಲ್ಲೇ ನಾವು ಸೆಲ್ಫ್ ಡಯಾಗ್ನೈಸ್ ಮಾಡಿಕೊಳ್ಳದೆ ಇದು ಹೃದಯಾಘಾತ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಡಾಕ್ಟ್ರೆ?
9: ಸೊ ಇದು ಚೆನ್ನಾಗಿರೋ ಕ್ವೆಶ್ಚನ್ನೇ. ಸೊ ಇದರಲ್ಲಿ ಎರಡು ರೀತಿ ನೋಡ್ಕೋಬೋದು. ಸಮ್ ಆರ್ ಕಾಲ್ಡ್ ಕ್ಲಾಸಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಕ್ಲಾಸಿಕ್ ಸಿಂಪ್ಟಮ್ಸ್. ಸಮ್ ಸ್ವಲ್ಪ ಅನ್ಯೂಶುವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಮತ್ತು ಇದೇ ಗಂಡಸರಿಗೂ ಲೇಡೀಸ್ಗೂ ವ್ಯತ್ಯಾಸ ಇರುತ್ತೆ, ಒಬ್ಬೊಬ್ಬರಿಗೆ ಹೇಗೆ ಅದು ಪರ್ಸೀವ್ ಆಗುತ್ತೆ ಅಂತ, ಹೇಗೆ ಅವರಿಗೆ ಗೊತ್ತಾಗುತ್ತೆ ಅಂತ. ಸೊ ಕ್ಲಾಸಿಕ್ ಚೆಸ್ಟ್ ಪೇನ್ ಹೇಗೆ ಹೇಳ್ತೀವಿ, ಎಡ ಸೈಡ್ ಪೇನ್ ಬರುತ್ತೆ, ಇದೇ ನೋವು ಬರುತ್ತೆ, ಜಾಸ್ತಿ ಭಾರವ ಅನಿಸ್ತಿದೆ, ಜೊತೆಗೆ ಕೈಗೆ ಹೋಗ್ತಾ ಇದೆ, ಸ್ವಲ್ಪ ಒಂದೊಂದು ಟೈಮ್ ಹಲ್ಲು ನೋವು ಹತ್ರ ಬರ್ಬೋದು, ಜೊತೆಗೆ ತುಂಬ ಬೆವರು ಬಂದು ಹತ್ರ ಇರುತ್ತೆ, ಸುಸ್ತಾಗಿ ಹತ್ರ ಆಗಿರುವಾಗ ಅದು ಕ್ಲಾಸಿಕಲ್ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ. ಬಟ್ ಒಂದೊಂದು ಟೈಮ್ ಏನಾಗುತ್ತೆ, ಶುಗರ್ ಪೇಷಂಟ್ಸ್ಗೆ ಅಷ್ಟು 50% ಜನಗೆ ಇದೇ ಕ್ಲಾಸಿಕಲ್ ಚೆಸ್ಟ್ ಪೇನ್ ಬರಲ್ಲ, ಅವ್ರಿಗೆ ಬರೀ ಏನೋ ಏನು ಕಾರಣ ಇಲ್ಲದ ಸ್ವಲ್ಪ ಗ್ಯಾಸ್ಟ್ರೈಟಿಸ್, ಸ್ವಲ್ಪ ತುಂಬ ಸುಸ್ತಾದಂಗೆ ಅನಿಸ್ತಿದೆ, ಸಡನ್ ಏನು ಕಾರಣ ಇಲ್ಲದ ಬೆವರ್ಕೊಂಡು ಇದ್ದಂಗೆ ಹತ್ರ ಬರುವಾಗಲೂ ಅದು ಹಾರ್ಟ್ ಅಟ್ಯಾಕ್ ರಿಸ್ಕ್ ಇರುತ್ತೆ. ಸೊ ಸದ್ಯಕ್ಕೆ ಈ ಪ್ರೆಸೆಂಟ್ ಜನ್ರೇಷನಲ್ಲಿ ಏನು ಎಕ್ಸ್ಟ್ರಾ ಹೊಸ್ತ ಏದೋ ನಮಗೆ ಹತ್ರ ಅನಿಸಿದರೆ ಅದು ಕೇರ್ಲೆಸ್ ಬಿಡಬಾರ್ದು. ನನಗೆ ಗ್ಯಾಸ್ಟ್ರೈಟಿಸ್ ಆಗಿದೆ, ಇವಾಗ ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಳ್ತೀನಿ, ಸ್ವಲ್ಪ ಟೈಮ್ ಬಿಟ್ಟು ನೋಡೋಣ, ಹತ್ರ ರಿಸ್ಕ್ ಫ್ಯಾಕ್ಟರ್ ತೊಗೊಳ್ಳೇಬಾರ್ದು, ಡೌಟ್ ಇದ್ದರೆ ಇಮಿಡಿಯೇಟ್ ಪಕ್ಕದಲ್ಲಿ ಏನು ಡಾಕ್ಟ್ರ್ ಯಾರು ಹಾಸ್ಪಿಟಲ್ ಹೋಗ್ಕೊಂಡು ಫಸ್ಟ್ ಒಂದು ECG ಮಾಡಿ ನೋಡೋದು ಬೆಸ್ಟ್ ಅದನ್ನೇನು. ಸೊ ಅದು ಮತ್ತು ಅದೇ ರೀತಿ ಲೇಡೀಸ್ಗೆ ಬೇರೆ ರೀತಿ ಬರುತ್ತೆ. ಲೇಡೀಸ್ಗೆ ಒಬ್ಬೊಬ್ಬರಿಗೆ ಯಾವಾಗಲೂ ಬರೀ ಎಡಕೈ ನೋವು ಅಂತ ಹೇಳೋಕ್ಕಾಗಲ್ಲ, ಒಂದೊಂದು ಟೈಮ್ ಬಲಕೈ ನೋವು ಬರ್ಬೋದು, ಭುಜ ನೋವು ಬರ್ಬೋದು, ತುಂಬ ಸುಸ್ತಾದಂಗೆ ಅನಿಸ್ತದೆ, ಏನು ಕಾರಣ ಇಲ್ಲಾದರೆ ಸುಮ್ಮನೆ ಬೆವರು ಬಂದಂಗೆ ಆಗುತ್ತೆ, ಅದು ನೋಡ್ಕೋಬೋದು. ಏದೋ ಡಿಫ್ರೆಂಟ್ ಅನ್ಯೂಶುವಲ್ ಸಿಂಪ್ಟಮ್ಸ್ ಬಂದರೆ ಅದು ಕೇರ್ಫುಲ್ ತೊಗೋಬೇಕು ಅಂತ.
7: ಸೊ ಅದರಿಂದ ಸೆಲ್ಫ್ ಡಯಾಗ್ನೈಸೇಷನ್ ಯಾವಾಗಾದರೂ ಒಳ್ಳೇದಲ್ಲ ಅನ್ನೋದಂತೂ ಖಂಡಿತ.
9: ಅರ್ಲಿ ಡಯಾಗ್ನೋಸಿಸ್ ಡೆಫಿನೆಟ್. ಸೊ ಸದ್ಯಕ್ಕೆ ಪ್ರಾಕ್ಟಿಕಲ್ ಹೇಳುವಾಗ, ಇವಾಗ 3 ನಿನ್ನೆ ಒಂದು ಪೇಷಂಟ್ ನೋಡಿದ್ದೀನಿ, ಅವರಿಗೆ 70 ಇತ್ತು, ಅವರಿಗೆ ಶುಗರ್ ಇತ್ತು, ಬಟ್ ಅವರಿಗೆ ಬರೀ ಸುಸ್ತಾಗಿತ್ತು ಅಂತ ಲೋಕಲ್ ಡಾಕ್ಟರ್ ಹತ್ರ ಹೋಗುವಾಗ ಅವರು ಒಂದು ಟೈಮ್ನು ECG ತೊಗೊಂಡಿಲ್ಲ, ಬರೀ ಸುಸ್ತಾಗಿದೆ, ಸರಿ ಅವರಿಗೆ ಟೈಫಾಯ್ಡ್ ಫೀವರ್ ಇರ್ಬೋದು ಅಂತ 2 ಪಾಯಿಂಟ್ IV fluids ಕೊಟ್ಟಿದ್ದಾರೆ 2 ಆಮೇಲೂ ಸರಿಯಾಗಿಲ್ಲ, ಏದೋ ಒಂದು ಡೌಟ್ಗೆ 3 ನನ್ನ ಹತ್ರ ಬಂದು ನೋಡುವಾಗ ECGಯಲ್ಲಿ ಹಾರ್ಟ್ ಅಟ್ಯಾಕ್ ಬಂದಿದೆ ಮತ್ತು ಹಾರ್ಟ್ ವೀಕ್ ಆಗಿದೆ. ಸೊ ಇತ್ರ ಒಂದೊಂದು ಟೈಮ್ ನಂಗೆ ಪೂರ್ತಿಗೆ ಮಿಸ್ ಆಗುತ್ತೆ. ಸೊ ಅವರು ಡಾಕ್ಟ್ರ್ ಹತ್ರ ಹೋಗುವಾಗಲೂ ಮಿಸ್ ಆಗೋ ಚಾನ್ಸ್ ಇದೆ. ಸೊ ಏನೂ ಸೆಪ್ರೇಟ್ ಏನೋ ಅನ್ಯೂಶುವಲ್ ಇತ್ರ ಫೈಂಡಿಂಗ್ಸ್ ಇದ್ದು, ಮತ್ತು ಪೇಷಂಟ್ಗೆ ಏನಿದೆ ಅಂತ ಗೊತ್ತಾಗಬೇಕು, ಅವ್ರ ವಯಸ್ಸು ಎಷ್ಟು, ಅವ್ರಿಗೆ ಫಸ್ಟೇ ಶುಗರ್ BP ಇರುವಾಗ ಇತ್ರ ಕಾಯಿಲೆ ಬರೋ ರಿಸ್ಕ್ ಇದೆ ಅಂತ ಒಂದು ಜನರಲ್ ಅವೇರ್ನೆಸ್ ಇರಬೇಕು, ಅದು ತುಂಬ ಮುಖ್ಯ.
7: ನಾವು ಹಿಂದಿನ ದಿನಗಳಲ್ಲಿ ಇಷ್ಟಾಗಿ ಹೃದಯಾಘಾತ ಅನ್ನೋದನ್ನು ಕೇಳ್ತಾ ಇರಲಿಲ್ಲ, ಅದರಲ್ಲೂ ಯುವಕರಲ್ಲಿ ಇಷ್ಟೊಂದು ಹೃದಯಾಘಾತ ಕೇಳ್ತಾ ಇರಲಿಲ್ಲ. ತುಂಬ ಒಂಥರ ಏಜ್ ಆಗ್ತಾ ಆಗ್ತಾ ಹೃದಯಾಘಾತ ಜಾಸ್ತಿ ಆಗ್ತಾ ಇತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲೇ ತುಂಬ ಜಾಸ್ತಿ ಹೃದಯಾಘಾತ ಬರ್ತಾ ಇದೆ. ಅದಕ್ಕೇನಾದರೂ ಪರ್ಟಿಕ್ಯುಲರ್ ಕಾರಣಗಳೇನಾದರೂ ಇದೆಯಾ?
9: ಸೊ ಹಾರ್ಟ್ ಅಟ್ಯಾಕ್ ಅದೇ, ಸೊ ಕೊರೋನರಿ ಹಾರ್ಟ್ ಡಿಸೀಸ್, ಇದು ನಾವು ಮಲ್ಟಿ ಫ್ಯಾಕ್ಟೋರಿಯಲ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಸ್ವಲ್ಪ ವರ್ಷ ಮುಂಚೆ, ಸೊ ಆವಾಗ ಫ್ಯಾಕ್ಟರ್ಸ್ ಬೇರೆ ಇತ್ತು, ಇವಾಗ ಹೋಗ್ತಾ ಹೋಗ್ತಾ ಕಮ್ಮಿ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಬರುವಾಗ ಮಲ್ಟಿ ಫ್ಯಾಕ್ಟರ್ಸ್ ಇರುತ್ತೆ. ಲೈಕ್ ಫಸ್ಟ್ ನಾವು ತುಂಬ ಫಿಸಿಕಲಿ ಆ್ಯಕ್ಟಿವ್ ಇದ್ದಿರೋದು, ಇವಾಗ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಮ್ಮಿ ಆಗಿದೆ, ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲಿಂದ ಇರ್ತೀವಿ. ಎಲ್ಲ ಜನ ಡೆಸ್ಕ್ ಜಾಬ್ಲಿರ್ತಾರೆ, ಏದೋ ಒಂದು ಕಂಪ್ಯೂಟರ್ಲ್ಲಿ ಆಪ್ರೇಟ್ ಮಾಡಿಕೊಂಡು ಕೂತಿರ್ತಾರೆ, ಮತ್ತು ಅವ್ರದ್ದು ಈಟಿಂಗ್ ಡಯಟ್ ಚೆನ್ನಾಗಿರಲ್ಲ, ಒಬಿಸಿಟಿ ಇದೆ. ಒಬಿಸಿಟಿಯಿಂದ ಸ್ವಲ್ಪ ದಪ್ಪ ಇರ್ತಾರೆ, ಅವ್ರದ್ದು ವೆಯ್ಟ್ ತುಂಬ ಜಾಸ್ತಿ ಇರುತ್ತೆ, ಅವ್ರ ಹೈಟ್ ಪ್ರಮಾಣ ಅದ್ರ ಪ್ರಮಾಣ ಈಟಿಂಗ್ ಬೇರೆ, ಏನು ತಿಂತಾರೆ ಅದು ಬೇಗೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ನಾವು ಕೊಬ್ಬಿನ ಅಂಶ ತಿನ್ನೋದು, ಫುಡ್ ವಿತ್ ಹೈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹತ್ತಿರದ, ಅನ್ಹೆಲ್ತಿ ಹೀಟಿಂಗ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ, ಆ್ಯಂಡ್ ಲೆಸ್ ಆಫ್ ಎಕ್ಸಸೈಸ್. ಇದೆಲ್ಲ ನೋಡಿದರೆ ಇವಾಗ ಈ ರಿಸ್ಕ್ ಫ್ಯಾಕ್ಟರ್ಸ್ ಏನೋ ಗೊತ್ತಾಗ್ತದೆ, ಇವಾಗ ಬೇಗನೆ ಈ ಥರ ಹಾರ್ಟ್ ಅಟ್ಯಾಕ್ ಬರ್ತೆ ಅಂತ ಗೊತ್ತಾಗ್ತದೆ. ಇನ್ನೊಂದು ಕಾರಣ ಏನಿದೆ, ನಾವು ಇದು ನೋಡ್ತಾ ಇದ್ವಿ, ಯಂಗ್ಸ್ಟರ್ಸ್ ಇರ್ತಾರೆ ಅಷ್ಟು ಏನು ವೆಯ್ಟ್ ಜಾಸ್ತಿ ಇಲ್ಲ, ಮತ್ತು ಜಿಮ್ಗೆ ಹೋಗ್ತಾರೆ ಸಡನ್ ದೇ ಹ್ಯಾವ್ ಹ್ಯಾಡ್ ಎ ಹಾರ್ಟ್ ಅಟ್ಯಾಕ್ ಹತ್ತಿರ ಬರ್ತದೆ. ಸೊ ಇದರಲ್ಲಿ ಏನು ಗೊತ್ತಾಗಬೇಕು ಅಂದರೆ, ಒಬ್ಬೊಬ್ರಿಗೆ ಹಿಡನ್ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಹಿಡನ್ ಕಾರ್ಡಿಯಕ್ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಅಂತ ಹೇಳ್ತೀವಿ. ಅಂತಂದರೆ ಅವ್ರಿಗೆ ಒಂದೊಂದು ಟೈಮ್ ಫಸ್ಟಿಂದನೇ ಸ್ವಲ್ಪ ECG ರಿದಮ್ ಅಬ್ನಾರ್ಮಾಲಿಟಿ ಇರ್ಬೋದು ಸ್ವಲ್ಪ, ಆರ್ ಒಬ್ಬೊಬ್ರಿಗೆ ದುರ್ಮಾಂಸ ಬೆಳೆದಿರುತ್ತೆ, ಅದು ಹೈಪರ್ಟ್ರೋಫಿಕ್ ಕಾರ್ಡಿಯಮ್ ಹೈಪತಿ ಅಂತ ಹೇಳ್ತೀವಿ. ಈ ಥರ ಎರಡು ಮೂರು ಕಾರಣ ಇದೆ, ಅದು ನಾವು ಫಸ್ಟಿಂದೇ ನಮಗೆ ಗೊತ್ತಾದರೆ ಅದ್ರ ಪ್ರಮಾಣ ನಾವು ಟ್ರೀಟ್ಮೆಂಟ್ ತೊಗೋಕ್ಕಾಗತ್ತೆ. ಸೊ ದೀಸ್ ಆರ್ ಹಿಡನ್ ರಿಸ್ಕ್ ಫ್ಯಾಕ್ಟರ್ಸ್, ಕರೆಕ್ಟ್ ಆ ಟೈಮ್ ಆ ಈವೆಂಟ್ ಬರುವಾಗ ನಮಗೆ ಅದು ಇದ್ದೇ ಅಂತ ಗೊತ್ತಾಗುತ್ತೆ.
7: ಈಗ ಹಾರ್ಟ್ ಅಟ್ಯಾಕ್ ಆದಮೇಲೆ ಎಷ್ಟು ಹೊತ್ತಿನಲ್ಲಿ ಡಯಾಗ್ನೈಸ್ ಮಾಡಿದ್ರೆ ಅವ್ರನ್ನ ಉಳಿಸ್ಬಹುದು, ಅಥವಾ ಯಾವಾಗ ಅದು ಮಿತಿ ಮೀರಿ ಹೋಗುತ್ತೆ ಅಂತೀರಾ ಡಾಕ್ಟ್ರೆ?
9: ಸೊ ಆ್ಯಸ್ ಫರ್ ಆಲ್ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಮತ್ತು ಎಲ್ಲರೂ ಯಾವಾಗಲೂ ನಾವು ಇದೇ ಹೇಳಿರೋದು, ಎಷ್ಟು ಬೇಗ ಡಯಾಗ್ನೋಸ್ ಮಾಡಿ ಎಷ್ಟು ಬೇಗ ನಾವು ಟ್ರೀಟ್ಮೆಂಟ್ ಕೊಡೋಕ್ಕಾಗತ್ತೆ ಅಷ್ಟು ಬೇಗ ರಿಕವರಿ ಆಗೋ ಚಾನ್ಸ್ ಇದೆ ಅಂತ. ಬಿಕಾಸ್ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಬರುವಾಗ ಪಕ್ಕದಲ್ಲಿ ಹಾಸ್ಪಿಟಲ್ ಇರೋ ಚಾನ್ಸ್ ಇಲ್ಲ, ಪಕ್ಕದಲ್ಲಿ ಒಂದು ಹಾರ್ಟ್ ಹಾಸ್ಪಿಟಲ್ ಆರ್ ಕಾರ್ಡಿಯಕ್ ಹಾಸ್ಪಿಟಲ್ ಕ್ಯಾತ್ಲ್ಯಾಬ್ ಜೊತೆ ಇರೋ ಹಾಸ್ಪಿಟಲ್ ಇರೋ ಚಾನ್ಸ್ ಇಲ್ಲ. ಬಟ್ ಅಟ್ಲೀಸ್ಟ್ ಫಸ್ಟ್ ಥಿಂಗ್ ನಾವು ಏನೇ ಆಗಬೇಕು, ಫಸ್ಟ್ ಗೊತ್ತಾದರೆ ಇಮಿಡಿಯೇಟ್

0: ಪಕ್ಕದಲ್ಲಿ ಇರೋ ಹಾಸ್ಪಿಟಲ್ ಯಾರ ನರ್ಸಿಂಗ್ ಹೋಮ್ಗೆ ಹೋಗಿ ತೋರಿಸ್ಬೇಕು. ಸೊ ಫಸ್ಟ್ ನಾವು ಹತ್ರ ಏನು ಡೌಟ್ ಇದ್ರೂ ಇ ಸಿ ಜಿ ಮಾಡಿ ನೋಡ್ತಾರೆ, ಅದು ನೋಡಿಕೊಂಡು ಹಾರ್ಟ್ ಅಟ್ಯಾಕ್ ಡೌಟ್ ಇದ್ದರೆ ಅವ್ರ ಪ್ರಮಾಣ ರಕ್ತ ತಲೆಗೆ ಟ್ಯಾಬ್ಲೆಟ್ ಕೊಡ್ತೀವಿ, ಎಕೋಸ್ಪ್ರಿನ್ ಮತ್ತು ಟೈಕಾಗ್ಲೋರ್ ಮತ್ತು ಕೊಲೆಸ್ಟ್ರಾಲ್ ಮಾತ್ರೆ ಅದು ಕೊಡ್ತೀವಿ. ಮತ್ತು ಆದರೆ ಮೇಜರ್ ಹಾರ್ಟ್ ಅಟ್ಯಾಕ್ ಆದರೆ ಮತ್ತು ಪಕ್ಕದಲ್ಲಿ ಏನು ಕ್ಯಾತ್ ಲ್ಯಾಬ್ ಇಲ್ಲದಾದರೆ ಅಲ್ಲಿನೇ ಟೆನೆಕ್ಟ್ ಪ್ಲೇಸ್ ಇಲ್ಲದ್ರೆ ಸ್ಟೆಪ್ಟೋಕೈನೇಸಿಂದ ಇಂಜೆಕ್ಷನ್ ಕೊಡ್ತೀವಿ. ಇದು ಕ್ಲಾಟ್ ಬಸ್ಟಿಂಗ್ ಡ್ರಗ್ಸ್ ಅಂತ ಹೇಳ್ತೀವಿ. ಅದು ಇಮಿಡಿಯೇಟ್ ಆ್ಯಕ್ಟ್ ಆಗುತ್ತೆ, ಅದೊಂದು ಏನು ಅಲ್ಲಿ ಹೆಪ್ ಕಟ್ಟಿರದೆ ಅದು ಡಿಸಾಲ್ವ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದು ಆದಮೇಲೆ ಪಕ್ಕದಲ್ಲಿ ಏದೋ ಹಾಸ್ಪಿಟಲ್ ಇದ್ದು ಅದರಲ್ಲಿ ಕ್ಯಾತ್ ಲ್ಯಾಬ್ ಇದ್ದರೆ ಇಮಿಡಿಯೇಟ್ ಅಲ್ಲಿ ಹೋಗಬೇಕು. ಇದು ಯಾಕೆ ಹೇಳ್ತೀವಿ ಅಂದರೆ ಫಸ್ಟ್ 1 to 2 hours ನಾವು ಏನು ಬ್ಲಾಕ್ ಇದೆ ಅದು ಓಪನ್ ಮಾಡಿಕೊಂಡು ಆ್ಯಂಜಿಯೋಗ್ರಾಮ್ ಮಾಡಿ ಅದು ಆ್ಯಂಜಿಯೋಪ್ಲಾಸ್ಟಿ ಮಾಡಿ ಅದು ಆದರೆ ಹಾರ್ಟ್ದು ಮಸಲ್ ವೀಕ್ ಆಗುತ್ತೆ. ಒಂದು ಹಾಫ್ ಆನ್ ಅವರ್ ಅರ್ಧ ಗಂಟೆನೂ ರಕ್ತ ಹೋಗಿಲ್ಲ ಅಂದರೆ ಅದು ಮಾಂಸಖಂಡ ಪೂರ್ತಿಗ ಡ್ಯಾಮೇಜ್ ಆಗೋ ರಿಸ್ಕ್ ಇರುತ್ತೆ. ಸೊ ಎಷ್ಟು ಬೇಗ ನಾವು ಮಾಡ್ತೀವಿ ಅದ್ರ ಪ್ರಮಾಣ ಹಾರ್ಟ್ ಪಂಪಿಂಗ್ ಇಂಪ್ರೂವ್ ಆಗುತ್ತೆ, ರಿಸ್ಕ್ ಆಫ್ ಪುನಃ ಕಾಂಪ್ಲಿಕೇಶನ್ಸ್ನ ಹೇಳ್ತೀವಿ, ವ್ಯಾಲ್ವ್ ಲೀಕೇಜಸ್ಸು, ಲಾಂಗ್ ಟೈಮ್ ಹಾರ್ಟ್ ಫೇಲ್ಯೂರ್ ಚಾನ್ಸಸ್ ಎಲ್ಲ ಕಮ್ಮಿ ಇರುತ್ತೆ.
1: ನೀವು ಇವಾಗ ಹೇಳ್ದ ಆ್ಯಂಜಿಯೋಗ್ರಾಮ್ ಅಂತ ಹೇಳಿದ್ರಿ, ಆ್ಯಂಜಿಯೋಗ್ರಾಮು ಇ ಸಿ ಜಿ ಇದರಲ್ಲೆಲ್ಲ ಮುಂಚೆ ನಾವು ಡಯಾಗ್ನೈಸ್ ಮಾಡ್ತಾ ಇದ್ದಕ್ಕೂ ನೋಡ್ತಾ ಇದ್ದಕ್ಕೂ ಇವಾಗ ಆ ಟೆಸ್ಟಿಂಗ್ ಪ್ರೊಸೀಜರ್ಸ್ ಏನಾದರೂ ಬದಲಾವಣೆ ಆಗಿದೆಯಾ ಸರ್?
0: ಓಕೆ, ಇದು ಇಟ್ಸ್ ಎ ಗುಡ್ ಕ್ವೆಶ್ಚನ್. ಸೊ ಇವಾಗ ಲೇಟೆಸ್ಟ್ ಅಡ್ವಾನ್ಸ್ ಅನ್ನು ಹೇಳಿದರೆ, ಸೊ ರೆಗ್ಯುಲರ್ ಆಫ್ ಫಸ್ಟ್ ನಾವು ಕೊರೊನರಿ ಆ್ಯಂಜಿಯೋಗ್ರಾಮ್ ಅನ್ನು ಹೇಳಿದರೆ ನಾರ್ಮಲ್ ನಾವು ಅದು ಇನ್ವೇಸಿವ್ ಕೊರೊನರಿ ಆ್ಯಂಜಿಯೋಗ್ರಾಮ್ ಅನ್ನು ಹೇಳ್ತೀವಿ. ಇನ್ವೇಸಿವ್ ಕೊರೊನರಿ ಆ್ಯಂಜಿಯೋಗ್ರಾಮ್ ಅಂದರೆ ಪೇಷಂಟ್ ಅಡ್ಮಿಟ್ ಆಗ್ತಾರೆ ಮತ್ತು ಕಾಲು ಇಲ್ಲದ್ರೆ ತೊಡೆ ಅಂತ ಟ್ಯೂಬ್ ಹಾಕ್ಕೊಂಡು ರತ್ನಳಗೆ ಟ್ಯೂಬ್ ಹಾಕ್ಕೊಂಡು ಹಾರ್ಟ್ದು 3 ರತ್ನಳ ಇರ್ತದೆ ಅದರಲ್ಲಿ ಕೆತ್ತಿಟ್ಟು ಟ್ಯೂಬ್ ಹಾಕ್ಕೊಂಡು ನಾವು ಎಕ್ಸ್ರೇ ಟ್ಯೂಬ್ ಅಂದರೆ ನೋಡ್ತೀವಿ ಕ್ಯಾತ್ ಲ್ಯಾಬಲ್ಲಿ ಗೊತ್ತಾಗುತ್ತೆ ಅದರಲ್ಲಿ ಏದೋ ರತ್ನಳ ಬ್ಲಾಕ್ ಇದೆಯಾ ಇಲ್ಲ ಅಂತ ಅದು ಗೊತ್ತಾಗುತ್ತೆ. ಸೊ ಅದರಲ್ಲಿ ಯಾವಾಗಲೂ 70%ಯಿಂದ ಜಾಸ್ತಿ ಆದರೆ ಅದು ಕ್ರಿಟಿಕಲ್ ಬ್ಲಾಕ್ ಅಂತ ಹೇಳ್ತೀವಿ. ಇವಾಗ ಹೊಸದ ಬಂದಿರೋದಂದರೆ ಸಿ ಟಿ ಕೊರೊನರಿ ಆ್ಯಂಜಿಯೋಗ್ರಾಮ್ ಅಂತ ಹೇಳ್ತೀವಿ. ಸೊ ಇವಾಗ ಪ್ರೆಸೆಂಟ್ಲಿ ಅಡ್ವಾನ್ಸ್ಡ್ ಸಿ ಟಿ ಕೊರೊನರಿ ಆ್ಯಂಜಿಯೋಗ್ರಾಮ್ದ 128 ಆರ್ 256 ಸ್ಲೈಸ್ ಸಿ ಟಿ ಸ್ಕ್ಯಾನ್ಸ್ ಅಂತ ಬರ್ತಿದೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಯಂಗ್ಸ್ಟರ್ಸಲ್ಲಿ ಅರೌಂಡ್ 30 to 40 years ಅವ್ರು 250 years ಅವರಿಗೆ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಇದು ನಮಗೆ ಗೊತ್ತಾಗುತ್ತೆ. ಇವರಿಗೆ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಇದೆ, ಇ ಸಿ ಜಿ ಪಾಸಿಟಿವ್ ಬಂದಿದೆ, ಎಕೋಲಿ ಸ್ವಲ್ಪ ರಿಸ್ಕ್ ಇದೆ, ಮತ್ತು ಟ್ರೆಡ್ಮಿಲ್ ಟೆಸ್ಟ್ ಮಾಡುವಾಗ ಸ್ವಲ್ಪ ತೊಂದರೆ ಬಂದಿದ್ದರೆ ಅವರಿಗೆ ಸಿ ಟಿ ಸ್ಕ್ಯಾನ್ ಮಾಡಿದರೆ ಇಮಿಡಿಯೇಟ್ ಗೊತ್ತಾಗುತ್ತೆ ಅವರಿಗೆ ಏದೋ ಬ್ಲಾಕ್ ಇರ್ಬೋದಾ ಇಲ್ಲ ಅಂತ, ಅದು ಫಸ್ಟ್ ಲೆವೆಲೇ ಗೊತ್ತಾಗುತ್ತೆ. ಸೊ ಎಲ್ಲರಿಗೂ ರೆಗ್ಯುಲರ್ ಇನ್ವೇಸಿವ್ ಆ್ಯಂಜಿಯೋಗ್ರಾಮ್ ಇಲ್ಲಾದರೆ ಇದು ನೋಡಿಕೊಂಡೆ ನಮಗೆ ಗೊತ್ತಾಗುತ್ತೆ. ಮತ್ತು ಕೊರೊನರಿ ಆರ್ಟ್ರಿ ಕ್ಯಾಲ್ಶಿಯಮ್ ಅಂತ ಹೇಳ್ತೀವಿ, ಇದು ಒಂದು ಕ್ವಿಕ್ ಸ್ಕ್ಯಾನಿಂಗ್ ಹೇಳ್ತೀವಿ, ಬರೀ ಸಿ ಟಿ ಸ್ಕ್ಯಾನ್ ಹಾಕ್ಕೊಂಡು 5 ನಿಮಿಷದಲ್ಲೇ ಗೊತ್ತಾಗುತ್ತೆ. ಇದರಿಂದ ನಮಗೆ ಫ್ಯೂಚರಲ್ಲಿ ಹಾರ್ಟ್ ಅಟ್ಯಾಕ್ ರಿಸ್ಕ್ ಇದೆಯಾ ಇಲ್ಲಯಾ, ಯಾ ಕೊಬ್ಬಿನಂಶ ಅಲ್ಲಿ ಬ್ಲಾಕ್ ಬರೋ ಚಾನ್ಸ್ ಇದೆಯಾ ಇಲ್ಲಯಾ ಅದು ಗೊತ್ತಾಗುತ್ತೆ. ಸೊ ನಾರ್ಮಲ್ ಕ್ಯಾಲ್ಶಿಯಂ ಆರ್ಟ್ರಿ ಸ್ಕೋರ್ 300ಯಿಂದ ಕಮ್ಮಿ ಇದ್ದರೆ ರಿಸ್ಕ್ ಕಮ್ಮಿ ಅಂತ ಅರ್ಥ, ಆ ರೀತಿ ಹೇಳೋಕ್ಕಾಗುತ್ತೆ.
1: ಇವಾಗ ಅದರಲ್ಲಿ ಇನ್ನು ಮುಂದಕ್ಕೆ ಬರಬಹುದು ಸಾಧ್ಯತೆ ಇದೆ ಅಂತ ಗೊತ್ತಾದಾಗ ಅವ್ರು ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೇಕಾಗುತ್ತೆ ಸರ್?
0: ಸೊ ನಮಗೆ ಪ್ರಿಕಾಷನ್ಸ್ ಅಂತ ನೋಡಿದರೆ, ಸೊ ಫಸ್ಟ್ ಮೋಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈ ಕಾರ್ಯಕ್ರಮ ಇವತ್ತು ನನ್ನ ಮೆಸೇಜ್ ಏನಿದೆ ಅಂದರೆ ಟು ನೋ ಯೋರ್ ನಂಬರ್ಸ್ ಅಂತ ಹೇಳ್ತೀವಿ. ಟು ನೋ ಯೋರ್ ನಂಬರ್ಸ್ ಅಂದರೆ ಇವಾಗ ಸದ್ಯಕ್ಕೆ ಈವನ್ 25-30 ವಯಸ್ಸಿಂದನೇ ಎಲ್ಲರಿಗೂ ಅವ್ರದ್ದು ಅವ್ರ ಬಗ್ಗೆ ಏನೇನು ಡೀಟೇಲ್ಸ್ ಕರೆಕ್ಟಾಗಿ ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್ ಅವ್ರದ್ದು ಹೈಟ್ ಹೇಗಿದೆ, ಅವ್ರದ್ದು ತೂಕ ಹೇಗಿದೆ, ಅವ್ರದ್ದು ತೂಕ ಅವ್ರ ಹೈಟ್ ಪ್ರಮಾಣ ಕರೆಕ್ಟ್ ಇದೆಯಾ ಜಾಸ್ತಿ ಇದೆಯಾ, ಬಿ ಎಮ್ ಐ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಅಂತ ಗೊತ್ತಾಗಬೇಕು. ಅದೇ ರೀತಿ ಏದೋ ಒನ್ ಟೈಮ್ ಅವ್ರದ್ದು ಬ್ಲಡ್ ಪ್ರೆಷರ್ ಹೇಗಿದೆ, ಬ್ಲಡ್ ಶುಗರ್ ಹೇಗಿದೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಸೊ ಒಬ್ಬೊಬ್ಬರಿಗೆ ಏನಾಗುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಅವರಿಗೆ, ಅವ್ರ ತಂದೆ ತಾಯಿಗೆ ಫಸ್ಟಿಂದನೇ ಸ್ವಲ್ಪ ಶುಗರ್ ಇರೋ ಚಾನ್ಸ್ ಇದ್ದರೆ, ಯಾ ಬಿ ಪಿ ಇದ್ರೋ ಚಾನ್ಸ್ ಇದ್ದರೆ, ಯಾ ಹಾರ್ಟ್ ಅಟ್ಯಾಕ್ ಬಂದಿರೋ ರಿಸ್ಕ್ ಇದ್ದರೆ ಅವ್ರಿಗೂ ಬರೋ ರಿಸ್ಕ್ ಇರುತ್ತೆ. ಸೊ ಇವ್ರ ಹತ್ರ ಇದ್ದರೆ ಅವರೇನಾಗುತ್ತೆ, ಫಸ್ಟಿಂದನೇ ಅವ್ರು ಸ್ವಲ್ಪ ಇನ್ನೂ ಕೇರ್ಫುಲ್ ಇರ್ತಾರೆ, ಅವ್ರ ಡಯಟ್ ನೋಡ್ತಿರ್ತಾರೆ, ಅವರು ಎಕ್ಸಸೈಸ್ ರೆಗ್ಯುಲರ್ ಒಂದು ಅರ್ಧ ಗಂಟೆ ಎಕ್ಸಸೈಸ್ ರೆಗ್ಯುಲರ್ ಅಟ್ಲೀಸ್ಟ್ 5 days ಎ ವೀಕ್ ಅಂತ ಹೇಳ್ತೀವಿ, ರೆಗ್ಯುಲರ್ ಮಾಡ್ರೇಟ್ ಲೆವೆಲ್ ಎಕ್ಸಸೈಸ್ ಮಾಡ್ತಾರೆ, ಮತ್ತು ತೂಕ ನೋಡಿಕೊಂಡು ಡಯಟ್ ನೋಡಿಕೊಂಡು ಅದಿರ್ತಾರೆ. ಅದ್ರ ಜೊತೆ ನಾವು ಬ್ಲಡ್ ಟೆಸ್ಟಲ್ಲಿ ನಮ್ಮದು ಕೊಲೆಸ್ಟ್ರಾಲ್ ಹೇಗಿದೆ ಅಂತ ಹೇಳ್ತೀವಿ, ಟೋಟಲ್ ಕೊಲೆಸ್ಟ್ರಾಲ್ 200ಯಿಂದ ಕಮ್ಮಿ ಇದೆಯಾ, ಬ್ಯಾಡ್ ಕೊಲೆಸ್ಟ್ರಾಲ್ 100ಯಿಂದ ಕಮ್ಮಿ ಇದೆಯಾ, ಅದೆಲ್ಲ ನೋಡಿದರೆ ನಮಗೆ ಗೊತ್ತಾಗುತ್ತೆ. ಸೊ ನಮಗೆ ರಿಸ್ಕ್ ಫ್ಯಾಕ್ಟರ್ ಇದೆ, ಇದೆಲ್ಲ ನಾವು ನೋಡ್ಕೋಬೇಕು, ಇದೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೇಕು, ನಮಗೊಂದು ಐಡಿಯಾ ಸಿಗುತ್ತೆ. ಸೊ ನೋ ಯೋರ್ ನಂಬರ್ಸ್, ನಮಗೇನಿದೆ ಅದು ನಾವು ಇದೆಲ್ಲ ನಮಗೆ ಗೊತ್ತಾದರೆ ನಮ್ಮ ಪ್ರಮಾಣ ಕೇರ್ಫುಲ್ ಇರ್ಬೋದು ಅಂತ ಹೇಳ್ತಿದ್ದೀನಿ.
1: ಕೆಳಗರೆ ನಿಮಗೆ ಹೃದಯಾಘಾತ ಸಂಬಂಧಿತ ಯಾವುದೇ ಸಂದೇಹಗಳಿದ್ರೂ ಕೂಡ ನಮಗೆ ಕರೆ ಮಾಡಬಹುದು. ಡಾಕ್ಟರ್ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ನಮ್ಮ ಫೋನ್ ಸಂಖ್ಯೆಗಳು 251252582 ಹಾಗೂ 251508. ಮೈಸೂರಿನ STD ಕೋಡ್ 0821. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 251258 ಹಾಗೂ 251508. ಮೈಸೂರಿನ STD ಕೋಡ್ 0821. ಇದೀಗ ಒಂದು ಸಣ್ಣ ವಿರಾಮವನ್ನು ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ.
2: ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಆಕ್ಸಿಡೆಂಟ್, ಟ್ರಾಮಾ ಅಥವಾ ಯಾವುದೇ ತರಹದ ಎಮರ್ಜೆನ್ಸಿಯಲ್ಲಿ ಪ್ರತಿ ಕ್ಷಣವೂ ಮುಖ್ಯ. ಅಂತಹ ಕ್ಷಣಗಳಲ್ಲಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರಿಗೆ ಕರೆ ನೀಡಿ
3: 9853998539.
2: ತುರ್ತು ಚಿಕಿತ್ಸೆಗಳಿಗಾಗಿ ನಿಮ್ಮ ನಂಬಿಕೆಯ ತಜ್ಞರು. ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಆಕ್ಸಿಡೆಂಟ್, ಟ್ರಾಮಾ ಅಥವಾ ಯಾವುದೇ ತರಹದ ಎಮರ್ಜೆನ್ಸಿಯಲ್ಲಿ ಪ್ರತಿ ಕ್ಷಣವೂ ಮುಖ್ಯ. ಅಂತಹ ಕ್ಷಣಗಳಲ್ಲಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರಿಗೆ ಕರೆ ನೀಡಿ
3: 9853998539.
2: ತುರ್ತು ಚಿಕಿತ್ಸೆಗಳಿಗಾಗಿ ನಿಮ್ಮ ನಂಬಿಕೆಯ ತಜ್ಞರು.
1: ಕೆಳಗರೆ ಮತ್ತೊಮ್ಮೆ ಇಂದಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ, ಇದೀಗ 30-35 ವರ್ಷ ಆಸುಪಾಸಿನಲ್ಲಿ ಸರ್ ಸಣ್ಣಕ್ಕೆ ಇರ್ತಾರೆ, ಜಿಮ್ಮಿಗೆ ಹೋಗ್ತಾ ಇರ್ತಾರೆ, ಹೆಲ್ದಿ ಲೈಫ್ ಸ್ಟೈಲ್ ಇದ್ರೂ ಕೂಡ ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ ಇರುತ್ತೆ ಅಂತಾರೆ, ಅಥವಾ ಹಾರ್ಟ್ ಅಟ್ಯಾಕ್ ನಾವು ಹೆಚ್ಚಾಗಿ ಅವರಲ್ಲಿ ಕೇಳಿ ಬರ್ತಾ ಇದ್ದೀವಿ, ಅದು ಏನಕ್ಕೆ ಅಂತ ತಿಳ್ಕೊಬೋದಾ?
0: ಸೊ ಇತರ ಒಬ್ಬೊಬ್ಬರಿಗೆ ನಾವು ನೋಡ್ತೀವಿ. ಸೊ ಒನ್ ಇಸ್ ಪ್ರಿವೆಂಟಬಲ್ ರಿಸ್ಕ್ ಫ್ಯಾಕ್ಟರ್, ಫಸ್ಟ್ ನಾನು ಹೇಳಿರೋದು. ಒಂದು ಸ್ಮೋಕಿಂಗ್ ಇರುತ್ತೆ, ಒಬ್ಬೊಬ್ಬರಿಗೆ ಔಟ್ ಆಫ್ ಫ್ಯಾಷನ್ ಆರ್ ದಿಸ್ ಹೇಳ್ತಾರೆ, ನನಗೆ ಸ್ಟ್ರೆಸ್ ಜಾಸ್ತಿ ಆಗಿದೆ ಅದಕ್ಕೆ ನಾನು ಸ್ಮೋಕಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಟೊಬ್ಯಾಕೋ ಇಸ್ ಎ ಕಿಲ್ಲರ್. ಮತ್ತು ನಾವು ಯಂಗ್ಸ್ಟರ್ಸಲ್ಲಿ ತುಂಬ ಜನಕ್ಕೆ ಬರೀ 25-30-35 ಇಯರ್ಸ್ ನೋಡುವಾಗ ಫಸ್ಟ್ ಆ್ಯಂಡ್ ಮೋಸ್ಟ್ ನಮ್ಮ ಟೊಬ್ಯಾಕೋ ಯೂಸಿಂದನೇ ನಾವು ಹಾರ್ಟ್ ಅಟ್ಯಾಕ್ ನೋಡ್ತಿದ್ದೀವಿ. ಸಡನ್ನ ಏನು ಕಾರಣ ಇಲ್ಲ, ಸಡನ್ನ ಹೆಪ್ ಕಟ್ಟಿರುತ್ತೆ, ಅದೊಂದು ಅವ್ರಿಗೆ ಮೇಜರ್ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಆ್ಯಸ್ ಎ ಸ್ಮೋಕಿಂಗ್ ರಿಸ್ಕ್ ಫ್ಯಾಕ್ಟರ್ ಇದ್ದರೆ ಅದು ಬಿಡಬೇಕು, ಅದು ತುಂಬ ಮುಖ್ಯ. ಇನ್ನೊಂದು ಕಾನ್ಸೆಪ್ಟ್ ನಾವು ಗೊತ್ತಾಗಬೇಕು ಅಂದರೆ, ಕೊನೆ ಜನದಲ್ಲಿ ಇಂಡಿಯನ್ ಪಾಪ್ಯುಲೇಷನಲ್ಲಿ ನಾವು ನೋಡ್ತೀವಿ ಅಷ್ಟು ಜಾಸ್ತಿ ನೋಡೋಕ್ಕೆ ಅಷ್ಟು ದಪ್ಪ ಇರಲ್ಲ, ಮತ್ತು ಆವಾಗಲೂ ಅವರಿಗೆ ಹಾರ್ಟ್ ಅಟ್ಯಾಕ್ ಯಾಕೆ ಬರ್ತದೆ ಅಂತ. ಒಬ್ಬೊಬ್ಬರಿಗೆ ಇಟ್ ಇಸ್ ಕಾಲ್ಡ್ ಎಸ್ ಟಾಫಿ ಅಂತ ಹೇಳ್ತೀವಿ. ಸೊ ಥಿನ್ ಔಟ್ಸೈಡ್ ಆ್ಯಂಡ್ ಫ್ಯಾಟ್ ಇನ್ಸೈಡ್ ಅಂತ. ಸೊ ನೋಡೋಕ್ಕೆ ಸಣ್ಣಗಿರ್ತಾರೆ, ಬಟ್ ಅವರು ಬಾಡಿ ಒಳಗಡೆ ಎಲ್ಲ ಜಾಗ ಫ್ಯಾಟ್ ಡೆಪಾಸಿಟ್ ಇರುತ್ತೆ. ಸೊ ಅವರಿಗೆ ಹಾರ್ಟ್ ಅಟ್ಯಾಕ್ ಬರೋ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಹತ್ರ ಇರುವಾಗ ನಾವು ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್, ನಮ್ಮ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆಯಾ, ನಮ್ಮದು BP ಹೇಗಿದೆ, ಬ್ಲಡ್ ಶುಗರ್ ಹೇಗಿದೆ, ಅದನ್ನು ನೋಡಿಕೊಂಡು ನಾವು ಅದು ಪ್ರಿವೆಂಟ್ ಮಾಡ್ಕೋಬೇಕು ಅಂತ ಹೇಳ್ತಿರ್ತೇವೆ.
1: ಡಾಕ್ಟ್ರೇ, ಒಂದು ಕರೆ ಇದೆ ನೋಡೋಣ. ನಮಸ್ತೆ, ಆಕಾಶವಾಣಿ. ಹಲೋ ಹಲೋ
4: ಹಲೋ
1: ನಮಸ್ತೆ, ಯಾರು ಎಲ್ಲಿಂದ ಮಾತಾಡ್ತಾ ಇರೋದು ಹೇಳಿ. ಚಿತ್ರಣ್ಣ ಅವರೇ, ಡಾಕ್ಟರ್ ಇದ್ದಾರೆ, ಕೇಳಿ ನಿಮ್ಮ ಪ್ರಶ್ನೆನ.
0: ಹೇಳಿ ಸರ್.
4: ಸರ್, ನನಗೆ ನಡ್ಕೊಂಡು ಹೋದ್ರೆ ಉಸಿರಾಟದ ಸ್ವಲ್ಪ ತೊಂದರೆ ಬರ್ತದೆ.
0: ಓಕೆ.
4: ಆಮೇಲೆ ಸ್ಟಾಪ್ ಆಗ್ಬಿಡ್ತೀನಿ, ಆಮೇಲೆ ಸ್ವಲ್ಪ 2-3 ನಿಮಿಷ ನಿಂತ ಮೇಲೆ ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ.
0: ಓಕೆ,
4: ಅಷ್ಟೇ ಸರ್. ಇನ್ನೇನು ಆರೋಗ್ಯ ಇದ್ದೀನಿ.
0: ಸೊ ನಿಮಗೆ ವಯಸ್ಸು ಎಷ್ಟು ಸರ್?
4: 67, 67 ವರ್ಷ.
0: ಓಕೆ. ನಿಮಗೆ ಶುಗರ್, BP, ಆಸ್ತ್ಮಾ ಕಾಯಿಲೆ ಹತ್ರ ಏನಿದೆಯಾ ಸರ್?
4: ಏನೂ ಇಲ್ಲ, ಯಾವ ಕಾಯಿಲೆನೂ ಇಲ್ಲ.
0: ಓಕೆ. ಸೊ ನಿಮಗೆ ಇದಕ್ಕೆ ಮುಂಚೆ ಯಾವಾಗಲೂ ಹಾರ್ಟ್ ಬಗ್ಗೆ ಚೆಕಪ್ ಮಾಡಿದ್ರ, ECG ಹತ್ರ ಯಾವಾಗಲೂ ಚೆಕಪ್ ಆಗಿದೆ ನಿಮ್ಮದು?
4: ಏನೂ ಇಲ್ಲ ಸರ್, ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು ಒಂದ್ಸಲ.
0: ಓಕೆ, ನಿಮ್ಮದು. ಓಕೆ. ಸೊ ಒಬ್ಬೊಬ್ಬರಿಗೆ ವಯಸ್ ಪ್ರಮಾಣನೂ ಸ್ವಲ್ಪ ಉಪ್ಸ ಬಂದಂಗೆ ಆಗ್ಬೋದು, ಯಾ ಒಬ್ಬೊಬ್ಬರಿಗೆ ಸ್ವಲ್ಪ ಆಸ್ತ್ಮಾ ಯಾ ಸ್ವಲ್ಪ ಡಸ್ಟ್ ಅಲರ್ಜಿ ಇದ್ರೂ ಸ್ವಲ್ಪ ಉಪ್ಸ ಬಂದಂಗೆ ಆಗುತ್ತೆ. ನಿಮಗೆ ರೀಸೆಂಟ್ ಪುನಃ ಜಾಸ್ತಿ ಹತ್ರ ಆಗಿದ್ರೆ ಒನ್ ಟೈಮ್ ನಾವು ಟ್ರೆಡ್ಮಿಲ್ ಟೆಸ್ಟನ್ನು ಹೇಳ್ತೀವಿ, ಬೆಲ್ಟ್ ಬೆಲೆ ನಡಿಬೇಕು. ಆ ಟೆಸ್ಟ್ ಮಾಡಿದರೆ ನಮಗೆ ಪೂರ್ತಿಗ ಈ ಉಪ್ಸ ಬರೋದು ಹಾರ್ಟಿಂದ ಸಂಬಂಧ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ಸರ್.
4: ಸರಿ ಸರ್, ಅದಕ್ಕೆ ಆರೋಗ್ಯಾಗಿದ್ದೀನಿ.
0: ಓಕೆ,
1: ಆಗಲಿ ಚಿನ್ನಣ್ಣ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ, ಆಕಾಶವಾಣಿ.
5: ನಮಸ್ಕಾರ ಮೇಡಮ್, ನಾನು ಮೂರ್ತಿ ಅಂದ್ಬಿಟ್ಟು ಚಾಮರಾಪುರದಿಂದ.
1: ಮೂರ್ತಿ ಅವರೇ, ಡಾಕ್ಟರ್ ಇದ್ದಾರೆ, ಕೇಳಿ ಪ್ರಶ್ನೆ.
0: ಹೇಳಿ.
5: ನಮಸ್ಕಾರ ಸರ್, ಡಾಕ್ಟರ್ ಸರ್.
0: ನಮಸ್ಕಾರ ಸರ್, ಪ್ಲೀಸ್ ಹೇಳಿ ಸರ್.
5: ಸರ್, ನನಗೆ ಸರ್ ಲಗು ಸಣ್ಣದಾಗಿ ಒಂದು ಲೈಟ್ ಆಗಿ ಒಂದು ಹಾರ್ಟ್ ಅಟ್ಯಾಕ್ ಆಗಿತ್ತು.
0: ಸರಿ.
5: ಇದನ್ನ ಇದು ಒಂಥರ ಮೈಯೆಲ್ಲ ತುಂಬಾ ಸಿಕ್ಕಾಬಿಟ್ಟೆ, ಬೆವುತೋಗ್ಬಿಟ್ಟೆ.
0: ಓಕೆ.
5: ಮತ್ತೆ ವಾಮಿಟ್ ಎಲ್ಲ ಒಂಥರ ಜಾಸ್ತಿ ಬರಕ್ ಶುರು ಆಯ್ತು.
0: ಸರಿ.
5: ಇದು ಹಾರ್ಟ್ ಅಟ್ಯಾಕ್ ನ ಒಂದು ಮುನ್ಸೂಚನೆ ಸರ್ ಇದು?
0: ಹೌದು, ಒಬ್ಬೊಬ್ರಿಗೆ ಅದೇ ಬರೋದು. ನಿಮಗೆ ಶುಗರ್ ಏನಿತ್ತ ಸರ್?
5: ಶುಗರ್ ಅಲ್ಲ, BP ಇದೆ ಸರ್.
0: BP ಇದೆ, ಅದನ್ನೇ ನಾನು ಆವಾಗ ಫಸ್ಟ್ ಹೇಳಿರೋದು. ಎಲ್ಲರಿಗೂ ಒಂದೇ ರೀತಿ ಬರೀ ಇದೇ ನೋವು ಬರಲ್ಲ. ಒಬ್ಬೊಬ್ಬರಿಗೆ ಸಡನ್ನ ಸುಸ್ತಾಗಿ ವಾಂದಿ ಬಂದಂಗೆ ಹತ್ರ ಆಗ ಚಾನ್ಸ್ ಇದೆ. ಮತ್ತು ಹಾರ್ಟ್ ಅಟ್ಯಾಕಲ್ಲಿ ನಾವು ಹಾರ್ಟದ ಮೂರು ರತ್ನಳ ಇರುವಾಗ ಬಲ ಸೈಡ್ ರತ್ನಳ ಅಟ್ಯಾಕ್ ಬರುವಾಗ ಈ ಥರ ಚಾನ್ಸ್ ಜಾಸ್ತಿ ಇದೆ. ಇನ್ಫೇರ್ ವಾಲ್ ಮಯಕಾಡಿಲ್ ಇನ್ಫಾಕ್ಷನ್ ಹೇಳ್ತೀವಿ.
5: ಒಂದ್ಸರಿ ಡಾಕ್ಟರ್ ಹತ್ರ ತೋರಿಸ್ದೆ.
0: ಹೌದು,
5: ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ನೀವು ವಿವೇಕಾನಂದ ಆಸ್ಪತ್ರೆಗೆ ಬೇಗ ಅಡ್ಮಿಟ್ ಆಗಿ ಅಂತ ಹೇಳಿದ್ರು.
0: ಓಕೆ, ಅದನ್ನೇ ಹೇಳ್ತಿರೋದು ಸರ್. ಈ ಥರ ಒಬ್ಬೊಬ್ಬರಿಗೆ ಬಲ ಸೈಡ್ ಹಾರ್ಟ್ ಅಟ್ಯಾಕ್ ಬರುವಾಗ, ಬಲ ಸೈಡ್ ರತ್ನಳ ಬ್ಲಾಕ್ ಆಗಿ ಬರುವಾಗ ಈ ಥರ ಸಡನ್ನಾಗಿ ಸುಸ್ತಾಗಿ ವಾಮಿಟಿಂಗ್ ಬಂದಂಗೆ ಹತ್ರ ಬರೋ ಚಾನ್ಸ್ ಇದೆ. ಅದಕ್ಕೇ ಯಾವಾಗಲೂ ರಿಸ್ಕ್ ತೊಗೋಬಾರ್ದು. ಯಾವಾಗಲೂ ಡೌಟ್ ಇದ್ದರೆ ಇಮಿಡಿಯೇಟ್ ಹೋಗಿ ಒಂದು ಇ ಸಿ ಜಿ ಮಾಡೋದು ತುಂಬ ಮುಖ್ಯ.
5: ಸರ್, ಇದು ಸ್ಮೋಕ್ ಮಾಡಿದ್ರೆ ಬರುತ್ತೆ ಅಲ್ವಾ?
0: ಹೌದು ಹೌದು,
5: ಅದಕ್ಕೆ ತಿಳ್ಕೊಂಡೆ.
0: ಓಕೆ,
1: ಆಗಲಿ ಮೂರ್ತಿ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ ಆಕಾಶ. ನಮಸ್ತೆ ಆಕಾಶವಾಣಿ.
3: ಹಲೋ
1: ಹಲೋ, ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು? ಶಾಂತಮ್ಮ ಅವರೇ, ಡಾಕ್ಟರ್ ಇದ್ದಾರೆ, ಕೇಳಿ ನಿಮ್ ಪ್ರಶ್ನೆನ.
3: ನನಗೆ ಮೇಡಮ್ ಆಂಜಿಯೋಗ್ರಾಮ್ ಆಗಿದೆ. ಎಡದ ಕಡೆ ಒಂದ್ಸತಿ ಕೈ ನೋವು ಬಂದ್ರೆ 10 ಗಂಟೆ ಬರುತ್ತೆ ಸರ್.
0: ಓಕೆ ಸರಿಮ್ಮ. ಇಲ್ಲ, ನಿಮ್ಗೆ ಇವಾಗ ಇವಾಗ ಆಂಜಿಯೋಗ್ರಾಮ್ ಮಾಡಿ ಏನು ಹೇಳಿದ್ರು? ಬ್ಲಾಕ್ ಇದೆ ಅಂತ ಹೇಳಿದ್ರೆ ಏನು ಹೇಳಿದ್ರು?
3: ಮಾತ್ರೆಗಳೆಲ್ಲ ಕೊಟ್ಟಿದ್ರು.
0: ಸರಿ, ಇವಾಗ ಬ್ಲಾಕ್ ಜಾಸ್ತಿ ಇತ್ತ, ಮಾತ್ರೆ ಸಾಕಂತ ಹೇಳಿದ್ರ ನಿಮ್ಗೆ?
3: ಇಲ್ಲ ಇಲ್ಲ ಇಲ್ಲ, ಮಾತ್ರೆ ಕಂಟಿನ್ಯೂ ನೀವು ಇರೋವರೆಗೂ ತಗೋಬೇಕು ಅಂತ ಹೇಳಿದ್ರು.
0: ಹೌದಾ? ಓಕೆ ಸರಿ. ಹಾ, ಸೊ ಇವಾಗ ಮಾತ್ರೆ ತಗೊಂಡ್ಮೇಲೆ ಆರಾಮಾಗಿದೆಲ್ಲ ನಿಮಗೆ?
3: ಆರಾಮಾಗಿದ್ದೇನೆ ಮೇಡಮ್, ಮಾತ್ರೆ ತಗೊಳಕ್ ಸರ್ ಆರಾಮಾಗಿದ್ದೇನೆ.
0: ಸೊ ಫೈನ್, ಸೊ ಅದೇ ಅದು ಕರೆಕ್ಟ್ ಆಗಿ ತಗೊಳ್ಳಿ. ಮತ್ತೆ ಬಿಟ್ಟು ಬಿಟ್ಟು ಬಿ ಪಿ ಚೆಕ್ ಮಾಡ್ತೀರಿ, ಅವ್ರು ಹೇಗೆ ಫಾಲೋಅಪ್ ಹೇಳ್ತಾರೆ ಅದ್ ಪ್ರಮಾಣ ತೋರಿಸ್ಕೊಳ್ಳಿಮ್ಮ.
3: ಸರ್, ಒಂದೊಂದ್ಸತಿ ಬಂದ್ರೆ ಗಂಟ ನೋವು ಬರುತ್ತೆ, ಏನು ತೊಂದರೆ ಇಲ್ಲ ಸರ್?
0: ಇಲ್ಲ, ಮಾತ್ರೆ ಇದ್ರೆ ನೀವು ಪುನಃ ಹೋಗಿ ತೋರಿಸ್ಕೋಬೇಕು. ಸೊ ಆವಾಗ ಏನೂ ಬೇಕಾಗಿಲ್ಲ ಅಂದರೆ ಇವಾಗ ಬ್ಲಾಕ್ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸ್ನೂ ಇರುತ್ತೆ. ಸೊ ಪುನಃ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಅದು ಯಾಕೆ ಹತ್ರ ಆಗ್ತಾ ಇದೆ ಅಂತ.
3: ಆಯಿತು ಸರ್, ಓಕೆ ಸರ್, ಆಯಿತು, ಥ್ಯಾಂಕ್ಸ್ ಸರ್.
1: ಆಗಲಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಶಾಂತಮ್ಮ ಅವರೇ. ನಮಸ್ತೆ ಆಕಾಶವಾಣಿ.
6: ನಮಸ್ತೆ ಮೇಡಮ್.
1: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
6: ನಾವು ಕಡ್ಕೋಳ ಸಿಂಧುವಳ್ಳಿ ಅಂತ ಟಿವಿಎಸ್ ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿಂದ ಮಾತಾಡ್ತಿದ್ದೀವಿ ಮೇಡಮ್.
1: ತಮ್ಮ ಹೆಸರು?
6: ಚೈತ್ರ ಅಂತ.
1: ಚೈತ್ರ ಅವರು ಡಾಕ್ಟರ್ ಇದ್ದಾರೆ, ಕೇಳಿ ಪ್ರಶ್ನೆನ.
6: ನಮಸ್ತೆ ಸರ್.
0: ನಮಸ್ತೆ ಅಮ್ಮ, ಹೇಳಿಮ್ಮ.
6: ಸರ್, ನಾ ಈ ಫೋರ್ ಬ್ಯಾಕ್ ನಮ್ಮ ಇಯರ್ ನಮ್ಮ ಮನೆಯವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು.
0: ಸರಿ.
6: ಅದು ಒಂದು ಸ್ಟೆಂಟ್ ಹಾಕಿದ್ದಾರೆ.
0: ಸರಿ.
6: ಅದು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಒಂದು ಸ್ವಲ್ಪ ಶುಗರ್ ಇದಾಗಿ ಅವ್ರಿಗೆ ಕಣ್ಣು ಪ್ರಾಬ್ಲಮ್ ಆಗಿತ್ತು.
0: ಸರಿ.
6: ಈಗ ಒಂದ್ ಸ್ವಲ್ಪ ಅದ ಫುಡ್ಗಳು ಯಾವ ತರ ಇದ್ ಮಾಡ್ಬೇಕು, ಮತ್ತೆ ತುಪ್ಪ ಯಾವ ಏಜ್ ಅಲ್ಲಿ ತಿನ್ಬೇಕು ಸರ್?
0: ತುಪ್ಪ ಯಾವ ಏಜ್ ಇಲ್ಲಮ್ಮ, ಏನ್ ತಿಂದ್ರೇನು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರಬೇಕು ಅಷ್ಟೇ. ಅದೇ ಕಮ್ಮಿ ವಯಸ್ಸಲ್ಲಿ ಇರುವಾಗ ಚಿಕ್ಕ ಮಕ್ಕಳಿಗೆಲ್ಲ ಚೆನ್ನಾಗಿ ತುಪ್ಪ ತಿನ್ಬೋದು, ಅದು ಕ್ಯಾಲರೀಸ್ ಅದೊಂದ ಅವರಿಗೆ.
6: ನಾರ್ಮಲ್ ತಿನ್ಬೋದಾ?
0: ಅವ್ನಿಗೆ ವೇಟ್ ತೂಕ ಎಷ್ಟು ಇದೆ? ಅವ್ನು ನಾರ್ಮಲ್ ಇದ್ದು ನಾರ್ಮಲ್ ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಚೆನ್ನಾಗಿ ಆಟ ಆಡ್ತಾನೆ. ಸೊ ಚೆನ್ನಾಗಿ ಆಟ ಆಡ್ತಿ ಹತ್ರ ಇದ್ರೆ ನಾರ್ಮಲ್ ತುಪ್ಪ
6: ತೊಗೊಂಡು
0: ಅದ್ರದ್ದು ತಗೋಬಹುದು. ಮತ್ತೆ ನಿಮ್ ಹಸ್ಬೆಂಡ್ಗೆ ಅದೇ ಅದು ಶುಗರ್ ಬಗ್ಗೆ ಮತ್ತೆ ಇದ್ ಬಗ್ಗೆ ಹೇಳಿರ್ತಾರೆ, ಹೇಗೆ ತಿನ್ಬೇಕು, ಜಾಸ್ತಿ ಕೊಬ್ಬಿನ ಅಂಶ ಅವಾಯ್ಡ್ ಮಾಡಬೇಕು, ರೆಗ್ಯುಲರ್ ವಾಕಿಂಗ್ ಇರಬೇಕು, ಮತ್ತೆ ನಾನ್ ವೆಜ್ ಕಮ್ಮಿ ಇರಬೇಕು, ಅದ್ ಬಗ್ಗೆ ಹೇಳಿರ್ತಾರೆ, ಅದ್ ಪ್ರಮಾಣ ಫಾಲೋ ಮಾಡಬೇಕು. ಮೇನ್ ಥಿಂಗ್ ರೆಗ್ಯುಲರ್ ಫಾಲೋ ಅಪ್ ಇರಲಿ, ಮತ್ತೆ ಏನು ಮೆಡಿಸಿನ್ಸ್ ಕೊಟ್ಟಿರ್ತಾರೆ ಅದು ತಗೋತಾ ಇರಬೇಕು. ಬಿಟ್ಟು ಬಿಟ್ಟು ಬಿ ಪಿ ಮತ್ತೆ ಶುಗರ್ ಹೇಗಿದೆ, ಕರೆಕ್ಟ್ ಇದೆಯಾ ಅಂತ
6: ನೀವೇ ಚೆಕ್,
0: ಅದೇ ನೀವೇ ಚೆಕ್ ಮಾಡಬೇಕು. ಯಾವಾಗಲೂ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿ, ನೀವೇ ಮನೇಲಿ ಆದರೆ ಚೆಕ್ ಮಾಡಿ ನೀವು ಚೆಕ್ ಮಾಡಲೇ ಇರಬೇಕು. ಸೊ ಹತ್ರ ಇದ್ರೆ ತುಂಬಾ ಹೇರ್ ಫೇರ್ ಆದ್ರೆ ನೀವು ಬರ್ಸ್ಕೊಂಡು ಡಾಕ್ಟರ್ ಹತ್ರ ಹೋದ್ರೆ ಸ್ವಲ್ಪ ಮಾತ್ರೆ ಚೇಂಜ್ ಮಾಡಬೇಕು ಅಂದ್ರೆ ಅವ್ರು ಮಾಡಿ ಕೊಡ್ತಾರಮ್ಮ.
1: ಆಗ್ಲಿ ಚೈತ್ರ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಆಕಾಶವಾಣಿ.
7: ಹಲೋ.
1: ನಮಸ್ತೆ, ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
7: ಎನ್ಎಚ್ ಆಸ್ಪತ್ರೆ ವೈದ್ಯರಿಗೆ ನಮಸ್ತೆ, ನಂಜುಡಿನ ಮಹೇಶ್ ಮಾತಾಡ್ತಾ ಇದ್ದೀನಿ.
1: ಮಹೇಶ್ವರ, ನಮಸ್ಕಾರ.
7: ಮೇಡಮ್, ಎರಡು ಪ್ರಶ್ನೆ ಇದೆ. ಮೊದಲನೇದು
1: ಕೇಳಿ.
7: ಸರ್, ನಾವು ಕೂಲಿ ಕಂಬಳಗಾರರು, ಕೆಲಸ ಮಾಡ್ತಿರುವಾಗಲೇ ನಮ್ಗೆ ಪೇನ್ ಒಂಥರ ಆದಂಗೆ ಆಗುತ್ತೆ. ಇದು ಬರೋದಕ್ಕೆ ಕಾರಣ ಏನು? ಇದು ನಮಗೆ ಬಂದಿದೆ ಅಂದ್ರೆ ಪಾಲಿಸಿದಕ್ಕೆ ಮಿಥ್ಯ ಪತ್ಯ ಏನು ಅಂತ ಮೊದಲನೇ ಪ್ರಶ್ನೆ ಸರ್.
0: ನೋಡಿ, ನಿಮಗೆ ನಿಮ್ಗೆ ವಯಸ್ಸು ಎಷ್ಟು ಸರ್?
7: ಸರ್, ನನಗೆ 42.
0: ಸೊ 42, ನೀವು ಚೆನ್ನಾಗಿ ಭಾರಿ ಕೆಲಸ ಎಲ್ಲ ಮಾಡ್ತಾ ಇದಾರಲ್ಲ, ಆವಾಗ ಯೂಶ್ಲೆ ನೋವು ಬರಲ್ಲ ನಿಮಗೆ?
7: ನಿಮಗೆ ಓವರ್ಲ್ ಕೇಳ್ತಿರ್ತದೆ ನನಗೆ ಅಂತ ಅಲ್ಲ, ಕೂಲಿ ಕಂಬಳದವ್ರಿಗೆ ಜಾಸ್ತಿ ಕಾಣಿಸ್ಕತ್ತೆ ಅಂತ. ಈಗ ಹೊಲದ ಕೆಲ್ಸಕ್ಕೆ ಹೋಗಿರ್ತಾರೆ, ಅಲ್ಲೇ ಏನೋ ಸುಸ್ತು ಅಂತ ಕೂತ್ಕೊಂಡ್ಬಿಡ್ತಾರೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಆ ಟೈಮ್ಲಿ. ಆ ತರ ನಾನು ಕೇಳ್ತಾ ಇರೋದು.
0: ಓಕೆ, ಹತ್ರ ಇದ್ರೆ ಅವ್ರಿಗೆ ಅದೇ ಜಾಸ್ತಿ, ನಾವು ಇವಾಗ ಬಿಸಿಲು ಜಾಸ್ತಿ ಇದೆ, ಬಿಸಿಲಲ್ಲಿ ಕೆಲಸ ಮಾಡುವಾಗ್ಲೂ ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಟೆಂಪ್ರೇಚರ್ ಜಾಸ್ತಿ ಇರುವಾಗ್ಲೂ ನಮ್ಗೆ ಸಡನ್ ಸುಸ್ತಾಗೋ ಚಾನ್ಸ್ ಇರುತ್ತೆ. ಸೊ ಚೆನ್ನಾಗಿ ನೀರು ಕುಡಿಯಬೇಕು, ಯಾವಾಗ ಹೈಡ್ರೇಷನ್ ಅಂತ ಹೇಳ್ತೀವಿ, ಮತ್ತೆ ಬೇರೆ ಸ್ವಲ್ಪ ನೀರು ಚೆನ್ನಾಗಿ ಕುಡಿಯಬೇಕು, ಸ್ವಲ್ಪ ಬಿಟ್ಟು ಬಿಟ್ಟು ರೆಸ್ಟ್ ತೊಗೊಂಡು ಮಾಡಬೇಕು. ಮತ್ತೆ ಯಾವಾಗಲೂ ಡೌಟ್ ಇದ್ರೆ ಇಮಿಡಿಯೇಟ್ ಫಸ್ಟ್ ಒಂದಾಗ ಕೂತ್ಕೊಂಡು ರೆಸ್ಟ್ ತೊಗೊಳ್ಳಿ. ಮತ್ತೆ ಡೌಟ್ ಆದರೆ ಪಕ್ಕದಲ್ಲಿ ಏನು ಡಾಕ್ಟರ್ ಯಾ ಬೇರೆ ಏದೋ ನರ್ಸಿಂಗ್ ಹೋಮ್ ಇದ್ರೆ ಹೋಗಿ ತೋರಿಸ್ಲೇಬೇಕಾಗತ್ತೆ. ನಾವು ಇದೊಂದನೇ ಬರುತ್ತೆ ಬಂದಿರಬಹುದು ಅಂತ ನಾವು ಚೆಕ್ ಮಾಡಿದ್ರೇನೆ ಗೊತ್ತಾಗುತ್ತೆ. ಸೊ ಅದು ನಾವು ಕೇರ್ಲೆಸ್ ಬಿಡಕ್ಕಾಗಲ್ಲ.
7: ಎರಡನೇ ಪ್ರಶ್ನೆ ಸರ್, ಇತ್ತೀಚೆಗೆ ವೈದ್ಯ ಲೋಕಕ್ಕೆ ಒಂದು ಸವಾಲು ಅಂದಂತೆ, ಒಂದು ಮಗುದು ಹೃದಯವನ್ನು ತೆಗೆದುಕೊಂಡು ಅದು ಎಷ್ಟೋ ಕಿಲೋಮೀಟರ್ ಜೀರೋ ಬ್ಯಾಲೆನ್ಸ್ ಆಂಬ್ಯುಲೆನ್ಸ್ ಬಂದು ವೈದ್ಯರು ಒಳ್ಳೆ ಒಂದು ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಅಂತ ಒಂದು ಸುದ್ದಿ ಬಂದಿತ್ತು ಸರ್, ಇದು ಇದನ್ನ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್?
0: ಇಲ್ಲ ಸಿ, ಐ ಥಿಂಕ್ ನೀವು ಮಾತಾಡಿರೋದು ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಮಾತಾಡ್ತಿರೋದು. ಸೊ ಆಲ್ವೇಸ್ ಏನಾಗುತ್ತೆ, ಎಲ್ಲರಿಗೂ ಹಾರ್ಟ್ ಡೋನರ್ ಬೇಕು. ಫಸ್ಟ್ ಒಂದು ಪೇಷಂಟ್ ತುಂಬ ಅವರಿಗೆ ಹಾರ್ಟ್ ಬೇಕು, ಅವ್ರದ್ದು ಹಾರ್ಟ್ ತುಂಬ ವೀಕ್ ಆಗಿದರೆ, ನೀವು ಏನು ಇವಾಗ ಹೇಳ್ತಾ ಇದ್ದಾರೆ, ಅವ್ರದ್ದು ಹಾರ್ಟ್ ಡೋನರ್ ಯಾರಿಗೂ ಎಲ್ಲಿ ಯಾರು ಕೊಡೋದು, ಅವ್ರದ್ದು ಏದೋ ಆಕ್ಸಿಡೆಂಟ್ ವಿಕ್ಟಮ್ ಇರ್ತಾರೆ, ಬೇರೆ ಜಾಗದಲ್ಲಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಬಟ್ ಮೈಸೂರಿಂದ ಹಾರ್ಟ್ ಬೇಕಾಗುತ್ತೆ. ಸೊ ಇಲ್ಲಿಂದ ಅವರು ಹಾರ್ವೆಸ್ಟ್ ಮಾಡ್ತೀವಿ ಅಂತ ಇಲ್ಲಿಂದ ಹಾರ್ಟ್ ತೊಗೊಂಡು ಅದು ಗ್ರೀನ್ ಕಾರಿಡಾರ್ ಅಂತ ಹೇಳ್ತೀವಿ, ಟ್ರಾಫಿಕ್ಕೆಲ್ಲ ಜೀರೋ ಮಾಡಿಬಿಟ್ಟು ಎಷ್ಟು ಬೇಗ ಆಗುತ್ತೆ ಅಲ್ಲಿಗೆ ಕರ್ಕೊಂಡು ಹೋಗಿ ಮಾಡ್ತಾರೆ. ಇಟ್ಸ್ ಎ ನಾರ್ಮಲ್ ಥಿಂಗ್, ಏನು ಬರೀ ಹಾರ್ಟ್ ಇಲ್ಲ, ಬೇರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಏನಿರಲಿ, ಎಲ್ಲರಿಗೂ ಈ ಥರ ಇವಾಗ ಪಾಲಿಸಿ ಇದೆ ಅವ್ರಿಗೆ ಇಮಿಡಿಯೇಟ್ ಆರ್ಗನ್ ಟ್ರಾನ್ಸ್ಪೋರ್ಟ್ ಮಾಡಿ ಮಾಡೋಕ್ಕೆ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮಹೇಶ್ ಅವರೇ. ನಮಸ್ತೆ ಆಕಾಶವಾಣಿ. ನಮಸ್ತೆ, ಯಾರು ಎಲ್ಲಿಂದ ಮಾತಾಡ್ತಾ ಇರೋದು?
8: ನಾವು ಕೆಬೇಪುರದಿಂದ ರಾಜು ಅಂದ್ಬಿಟ್ಟು. ಮೇಡಮ್,
1: ರಾಜು ಅವರೇ ಡಾಕ್ಟರ್ ಇದ್ದಾರೆ, ಕೇಳಿ ನಿಮ್ಮ ಪ್ರಶ್ನೆನ.
8: ನಮಸ್ತೆ ಸರ್.
0: ನಮಸ್ತೆ ಸರ್, ಹೇಳಿ ಸರ್.
8: ಇದು ಈ ಕೊಲೆಸ್ಟ್ರಾಲ್ ಮತ್ತೆ ಹಾರ್ಟ್ ಅಟ್ಯಾಕ್ ಸಂಬಂಧ ಇದೆಯಾ ಸರ್?
0: ಹೌದು, ಕೊಲೆಸ್ಟ್ರಾಲ್ ತುಂಬ ಕೊಲೆಸ್ಟ್ರಾಲ್ಗೂ ಹಾರ್ಟ್ ಅಟ್ಯಾಕ್ ತುಂಬಾ ಸಂಬಂಧ ಇದೆ. ಸೊ ಅದೇ ಕೊಲೆಸ್ಟ್ರಾಲ್ ನೀವು ಯಾವಾಗಲೂ ರಿಪೋರ್ಟ್ ನೋಡುವಾಗ ಲಿಪಿಡ್ ಪ್ರೊಫೈಲ್ ಹೇಳ್ತೀವಿ, ಅರ್ಥ ಆಯ್ತಾ? ಅದರಲ್ಲಿ ಒಂದು ಟೋಟಲ್ ಕೊಲೆಸ್ಟ್ರಾಲ್ ಬರುತ್ತೆ, ಎಲ್ ಡಿ ಎಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಹೇಳ್ತೀವಿ, ಅದು ಯಾವಾಗ 100-130 ಕಮ್ಮಿ ಇರಬೇಕು. ಅದೇ ರೀತಿ ಹೆಚ್ ಡಿ ಎಲ್ ಗುಡ್ ಕೊಲೆಸ್ಟ್ರಾಲ್ ಹೇಳ್ತೀವಿ. ಸೊ ಇದು ಎಲ್ಲ ಜನರಿಗೂ 30 ವರ್ಷ ಆದಮೇಲೆ ಅಟ್ಲೀಸ್ಟ್ ಒಂದು ಟೈಮ್ ಚೆಕ್ ಮಾಡಿಕೊಂಡು ಗೊತ್ತಾಗಬೇಕು, ನನ್ನದು ಕರೆಕ್ಟ್ ಇದೆಯಾ, ಸ್ವಲ್ಪ ಜಾಸ್ತಿ ಇದೆಯಾ, ತುಂಬ ಜಾಸ್ತಿ ಇದೆಯಾ ಅಂತ ಅದು ನೋಡಿಕೊಂಡು ನಾವು ಅದು ಕಂಟ್ರೋಲ್ ಮಾಡಬೇಕಲೇ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಕೊಲೆಸ್ಟ್ರಾಲ್ ಬಾಡಿಯಲ್ಲಿ ಇರಲೇಬೇಕು. ಮತ್ತು ಕೊಲೆಸ್ಟ್ರಾಲ್ ನಾರ್ಮಲ್ಲೂ ನಮ್ಮ ಲಿವರಿಂದ ಅದು ಪ್ರೊಡಕ್ಷನ್ ಆಗುತ್ತೆ. ಸೊ ಬರೀ ಊಟ ಅಂದನೇ ಕೊಲೆಸ್ಟ್ರಾಲ್ ಬರೋದಿಲ್ಲ. ಸೊ ಸ್ವಲ್ಪ ಕೊಲೆಸ್ಟ್ರಾಲ್ ಬೇಕೇ ಆಗುತ್ತೆ, ಬಟ್ ತುಂಬ ಜಾಸ್ತಿ ಆಗಬಾರ್ದು.
8: ಮೊನ್ನೆ ಟೆಸ್ಟ್ ಮಾಡಿದೆ ಸರ್, ನಿಮ್ಮ ನಾರಾಯಣ ಕ್ಲಿನಿಕ್ ಅಲ್ಲೇ ಮಾಡಿಸ್ದೆ.
0: ಓಕೆ,
8: ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ.
0: ಫೈನ್ ಫೈನ್, ಅದು ರೆಗ್ಯುಲರ್ ತಗೊಳ್ಳಿ ಸರ್. ಆಯ್ತು,
1: ಕರೆ ಮಾಡೋದಕ್ಕೆ ಧನ್ಯವಾದಗಳು ರಾಜು ಅವರೇ.
9: ಹಲೋ,
1: ನಮಸ್ತೆ ಆಕಾಶವಾಣಿ.
9: ಸರ್ ನಮಸ್ತೆ ಮೇಡಮ್,
1: ಯಾರು ಎಲ್ಲಿಂದ ಮಾತಾಡ್ತಾ ಇರೋದು?
9: ಮೈಸೂರಿಂದ ನಂಜುಂಡಸ್ವಾಮಿ ಅಂತ.
1: ನಂಜುಂಡಸ್ವಾಮಿ ಅವರೇ ಡಾಕ್ಟರ್ ಇದ್ದಾರೆ, ಬೇಗ ಪ್ರಶ್ನೆ ಕೇಳಿ.
9: ಸರ್ ನಮಸ್ತೆ.
0: ನಮಸ್ತೆ ಸರ್, ಹೇಳಿ ಸರ್.
9: ಸರ್ ನಮಗೆ ಬಲಗಡೆ ಭುಜ ತುಂಬಾ ತೊಳೆ ನೋವಿದೆ ಸರ್.
0: ಸರಿ, ವಯಸ್ಸು ಎಷ್ಟು ಸರ್ ನಿಮಗೆ?
9: ವಯಸ್ಸು 58 ಸರ್.
0: ಓಕೆ, ಇತ್ರ ಇದ್ರೆ ಸಿ, ಅದು ಒಬ್ಬೊಬ್ಬರಿಗೆ ಶುಗರ್ ಇರುವಾಗ ಬೇರೆ ಕಾರಣದಿಂದನೂ ನೋವು ಬರಬಹುದು, ಹಾರ್ಟ್ ಒಂದು ಇರಬಹುದು.
9: ಬಿ ಪಿ ಏನೂ ಇಲ್ಲ ಸರ್ ನಮಗೆ.
0: ಬಟ್ ಒನ್ ಟೈಮ್ ಅದೇ ಪಕ್ಕದಲ್ಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸಿ, ಒನ್ ಟೈಮ್ ಇ ಸಿ ಜಿ ಹತ್ರ ಮಾಡಿಕೊಂಡು ಚೆಕ್ ಮಾಡಿ ಹೇಳ್ತಾರೆ ಸರ್.
9: ಅದು ಕೊಟ್ಟಿರೋ ಸರ್ ಟ್ಯಾಬ್ಲೆಟ್ಗಳು ಕಡಿಮೆ ಆಗಿಲ್ಲ.
0: ಹತ್ತಿರದ ಪುನಃ ಅವ್ರ ಹತ್ರ ಹೋಗಿ ತೋರಿಸಿ, ಇದು ಕಮ್ಮಿ ಆಗಿಲ್ಲ ಅಂದರೆ ಬೇರೆ ಟೆಸ್ಟು, ಬೇರೆ ಎಕ್ಸ್ರೇ, ಇ ಸಿ ಜಿ ಎಕೋ, ಟಿ ಎಮ್ ಟಿ ಹತ್ರ ಏನೋ ಬೇಕಾದರೆ ಮಾಡಿಕೊಂಡು ಹೇಳ್ತಾರೆ ಸರ್ ನಿಮಗೆ.
9: ಬಲಭುಜದ ಏನು ತೊಂದರೆ ಇಲ್ಲ ಸರ್ ಹಾರ್ಟ್ಗೆ?
0: ಓಕೆ, ಇದು ಬಲಭುಜದ ಯೂಶ್ಲಿ ಇರಲ್ಲ, ಡೆಫಿನೆಟ್ ಇರಲ್ಲ, ಬಟ್ ಅದು ಒನ್ ಟೈಮ್
9: ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಹೇಳಿದ್ರು.
0: ಓಕೆ, ಸೊ ಅದು ಪ್ರಮಾಣ ಸ್ವಲ್ಪ ಡಯಟ್ ನೋಡ್ಕೊಳ್ಳಿ, ಮಾತ್ರೆ ಏನು ಕೊಟ್ಟಿರ್ತಾರೆ ಅದು ಮಾಡ್ಕೊಳ್ಳಿ. ಹಾಂ ಹಾಂ, ಸೊ ಅದು ನೋಡ್ಕೋಬೇಕು ಸರ್, ಅವ್ರು ಏನೇನು ಅಡ್ವೈಸ್ ಮಾಡಿದ್ದಾರೆ ಅದು ಫಾಲೋ ಮಾಡಿ.
9: ಓಕೆ, ಥ್ಯಾಂಕ್ ಯು
1: ಸರ್. ಸರ್ ಕಡೆಯದಾಗೆ ಈಗ ನಮ್ಮ ಕೇಳುಗರು ಕೂಡ ಕೊಲೆಸ್ಟ್ರಾಲ್ ಬಗ್ಗೆ ಅಷ್ಟು ಕೇಳಿದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಎಷ್ಟೊಂದು ಜಾಸ್ತಿ ಆಗಿದೆ ಅಂತ ಎಲ್ಲ ನಮಗೆ ಗೊತ್ತಾದ್ಮೇಲೆ ಯಾವ ಫುಡ್ಡಿಂದ ಅದನ್ನು ನಾವು ಅವಾಯ್ಡ್ ಮಾಡಬಹುದು, ಅಥವಾ ಯಾವ ರೀತಿ ಒಳ್ಳೆ ಗುಡ್ ಕೊಲೆಸ್ಟ್ರಾಲ್ಗೆ ನಾವು ಯಾವ ಫುಡ್ ತೊಗೋಬಹುದು?
0: ಓಕೆ, ಸೊ ಅದು ಸೇಮ್ ಥಿಂಗ್, ಯು ಶುಡ್ ನೋ ನಾವು ಏನು ತಿಂತೀವಿ ಅದ್ರ ಬಗ್ಗೆ ನಮಗೆ ಐಡಿಯಾ ಇರಬೇಕು. ಕೊನೆ ಟೈಮ್ ನಾವು ತುಂಬ ಪ್ರೊಸೆಸ್ಡ್ ಫುಡ್ ತಿಂತೀವಿ, ಪ್ರೊಸೆಸ್ಡ್ ಫುಡ್ ತಿಂತೀವಿ, ಸೊ ಅದು ಅವಾಯ್ಡ್ ಮಾಡಬೇಕು. ಜಾಸ್ತಿ ಇದು ರೈಸ್ ಕ್ವಾಂಟಿಟಿ ಇದು ಅವಾಯ್ಡ್ ಮಾಡಬೇಕು. ಮೋರ್ ಆಫ್ ಮಿಲ್ಲೆಟ್ಸನ್ನು ಹೇಳ್ತೀವಿ, ಸಿರಿಧಾನ್ಯಗಳು ಅದು ತೊಗೋಬೇಕು. ಮತ್ತು ಆಲ್ ಡೀಪ್ ಫ್ರೈಡ್, ಮತ್ತು ಜಾಸ್ತಿ ತುಪ್ಪ, ಮತ್ತು ಆಲ್ ರೆಡ್ ಮೀಟ್ ಅಂತ ಹೇಳ್ತೀವಿ, ಅದೆಲ್ಲ ಅವಾಯ್ಡ್ ಮಾಡಬೇಕು. ಸೊ ಮತ್ತು ಅದು ನಮಗೆ ಯಾವಾಗ ಏನೇನು ತಿಂತೀವಿ ಅಂದರೆ ಫಸ್ಟ್ ಗೊತ್ತಾಗಬೇಕು. ನಾವು ಕಾರ್ಬೋಹೈಡ್ರೇಟ್ ತುಂಬ ಕಮ್ಮಿ ಹಾಕಿಬಿಟ್ಟು ಬೇರೆ ಪ್ರೋಟೀನ್ಸ್ ಮತ್ತು ಸ್ಯಾಲೆಡ್ಸ್ ಮತ್ತು ಕುಕುಂಬರ್ ಬೇರೆ ಸೌತೆಕಾಯಿ ಬೇರೆ ಕ್ಯಾರೆಟು ಬೇರೆ ಸ್ಯಾಲೆಡ್ ಎಲ್ಲ ನಮ್ಮ ಡಯಟಲ್ಲಿ ಜಾಸ್ತಿ ಬರಬೇಕು. ಸೊ ನಾವು ಮತ್ತೆ ಯಾವಾಗಲೂ ನಾವು ಸೂಪರ್ ಮಾರ್ಕೆಟ್ ಹೋಗಿ ಏನು ತಿಂತೀವಿ ಏನೇನು ನೋಡಿ ತೊಗೊಳ್ತೀವಿ ಅದರಲ್ಲಿ ಏನು ಕಂಟೆಂಟ್ ಇಂದ ನೋಡ್ಕೋಬೇಕು, ಅದಾದರೆ ನಮಗೆ ಹೆಲ್ತಿ ಚಾಯ್ಸಸ್ ಏನಿದೆ ಅಂತ ನಮಗೆ ಗೊತ್ತಾಗುತ್ತೆ.
1: ಆಗಲಿ ಡಾಕ್ಟ್ರೆ, ಇದುವರೆಗೂ ನಮ್ಮೊಂದಿಗೆ ಇದ್ದು ಹೃದಯಾಘಾತ ಕಾರಣಗಳು ಮುನ್ನೆಚ್ಚರಿಕೆ ಹಾಗೂ ಚಿಕಿತ್ಸೆ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇಲ್ಲಿ ಬಂದು ನಮಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ, ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
10: ಇದುವರೆಗೂ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಯಿತು.
2: ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಆಕ್ಸಿಡೆಂಟ್, ಟ್ರಾಮಾ ಅಥವಾ ಯಾವುದೇ ತರಹದ ಎಮರ್ಜೆನ್ಸಿಯಲ್ಲಿ ಪ್ರತಿ ಕ್ಷಣವೂ ಮುಖ್ಯ. ಅಂತಹ ಕ್ಷಣಗಳಲ್ಲಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರಿಗೆ ಕರೆ ನೀಡಿ
11: 9853998539.
2: ತುರ್ತು ಚಿಕಿತ್ಸೆಗಳಿಗಾಗಿ ನಿಮ್ಮ ನಂಬಿಕೆಯ ತಜ್ಞರು.
10: ಯುವಕರಲ್ಲಿ ಹೃದಯಾಘಾತ ಕಾರಣಗಳು ಮುನ್ನೆಚ್ಚರಿಕೆ ಹಾಗೂ ಚಿಕಿತ್ಸೆ ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಮಕ್ಕಳ ಹಾಗೂ

0: ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು. ಕಾರ್ಯಕ್ರಮದ ಪ್ರಸ್ತುತಿ ಚಿನ್ಮಯಿ ಕೆಎಸ್.
1: ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಆಕ್ಸಿಡೆಂಟ್, ಟ್ರಾಮಾ ಅಥವಾ ಯಾವುದೇ ತರಹದ ಎಮರ್ಜೆನ್ಸಿಯಲ್ಲಿ ಪ್ರತಿ ಕ್ಷಣವೂ ಮುಖ್ಯ. ಅಂತಹ ಕ್ಷಣಗಳಲ್ಲಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರಿಗೆ ಕರೆ ನೀಡಿ
2: 9853998539.
1: ತುರ್ತು ಚಿಕಿತ್ಸೆಗಳಿಗಾಗಿ ನಿಮ್ಮ ನಂಬಿಕೆಯ ತಜ್ಞರು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 5:31.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಈಗ ಕೇಳೋಣ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ನಿಮ್ಮ ಮೆಚ್ಚಿನ ಹಾಡನ್ನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಆಲಿಸಲಿಕ್ಕೆ ಸಂದೇಶ ಕಳಿಸಿ. ವಾಟ್ಸಪ್ ಸಂಖ್ಯೆ 9488585523. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಒಂದು ಗೀತೆ. ಚಿತ್ರ ಮಾನ್ಸೂನ್ ರಾಗ, ಹಾಡಿದ್ದಾರೆ ಅರವಿಂದ್ ವೇಣುಗೋಪಾಲ್. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಜೆ ಅನೂಪ್ ಸೇಲಿನ್ ಅವರದು.

ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲ ಸಂದೇಶ ಮೈಸೂರಿನಿಂದ ಮೀನಮ್ಮ ಮತ್ತು ಕುಟುಂಬದವರದು. ಇವರ ಅಪೇಕ್ಷಿತ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಸಮಯದ ಗೊಂಬೆ ಚಿತ್ರದ್ದು. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕೇಳುಗರೆ ಗಮನಿಸಿ, ಈ ಸಂಜೆ 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತು ಬಾನುಡಿ ಸರಣಿ, ಹೊಸ ರೇಷ್ಮೆ ಹುಳು ಹೈಬ್ರಿಡ್ ಮತ್ತು ಜನಪ್ರಿಯ ಡಬಲ್ ಹೈಬ್ರಿಡ್ಗಳ ಪ್ರಯೋಜನಗಳು, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಲ್ ಕುಸುಮ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮರ್ಯಾದೆ ಕೇಳಿ, ಈ ಸಂಜೆ 6:50 ಕೃಷಿ ರಂಗ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಫೀಸು ಆ ಬುಕ್ಸು?
0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಅರ್ಜುನ್ ಚನ್ಯ ಅವರ ಸಂಗೀತವಿರುವ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು. ಗೀತೆಯನ್ನು ಹಾಡಿದ್ದಾರೆ ಜಸ್ಕರಣ್ ಸಿಂಗ್. ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ ಸಿದ್ಧಾರ್ಥನಗರದಿಂದ ಸತ್ಯವತಿ ಎಲ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೆಳುಗರೆ ಗಮನಿಸಿ, ಈ ರಾತ್ರಿ 8 ಗಂಟೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಲಾಲ್ಗುಡಿ ಜಿ ಜಯರಾಮನ್ ಅವರ ವಯೋಲಿನ್ ಹಾಗೂ ಉಸ್ತಾದ್ ಅಮ್ಜಾದ್ ಅಲಿ ಖಾನ್ ಅವರ ಸರೋದ್ ವಾದನದ ಜುಗಲ್ಬಂದಿ ಇದೆ. ರಾತ್ರಿ 10 ಗಂಟೆಗೆ ಹಳ್ಳಿ ಹಾಡು ಭಾಗವಹಿಸುತ್ತಾರೆ ಬನ್ನೂರು ಯಾಚೇನಹಳ್ಳಿಯ ಲಕ್ಷ್ಮಮ್ಮ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿರುವ ತಾಜ್ಮಹಲ್ ಚಿತ್ರದ ಗೀತೆ. ಆರ್ ಚಂದ್ರು ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶಿಸಿದ್ದಾರೆ ಅಭಿಮಾನ್. ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಗಳಿಸಿದ್ದಾರೆ ತರಳಬಾಳು ನಗರ ಚಿತ್ರದುರ್ಗದಿಂದ ಜಿಎಸ್ ಚಂದನ ಹಾಗೂ ಸ್ನೇಹಿತರು.
4: ಇಷ್ಟ ಅವಳಿಗೂ ನಾನಂದ್ರೆ ಇಷ್ಟ ಅನ್ಸತ್ತೆ.

0: ಇಷ್ಟ. ಅವನಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.
1: ಕಾರ್ಯಕ್ರಮದಲ್ಲಿ ಕಡೆಯ ಸಂದೇಶ ಯಾರ್ದು ಅಂತ ನೋಡೋಣ. ಗುಂಡ್ಲುಪೇಟೆಯಿಂದ ಕೆಎಸ್ ಲೇಔಟ್ನಿಂದ ರವಿ, ಗೀತಾ, ಶಾನ್ವಿತ ಹಾಗೂ ನಿಶ್ವಿತ ಅವರದು. ಇವರ ಕೋರಿಕೆಯ ಗೀತೆ. ಎಸ್ ವಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ರಥಸಪ್ತಮಿ ಚಿತ್ರದ್ದು. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಂದೇಶ ಕಳಿಸಿದ ಹಾಗೂ ಕಾರ್ಯಕ್ರಮವನ್ನು ಕೇಳಿದ ಕೇಳುಗರೆಲ್ಲರಿಗೂ ಆತ್ಮೀಯ ನಮಸ್ಕಾರ. ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: Build a career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university. SS Nagara, Banni Mantapa, Mysuru. Call 9980841859.
3: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
3: ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ರೇಷ್ಮೆ ರಂಗ.
9: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:00. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ವಚನ ಬಾನುಲಿ. ಬಾನುಲಿ ಸರಣಿ ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. 6:50 ಕೃಷಿ ರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಹೊಸ ರೇಷ್ಮೆ ಹುಳು ಹೈಬ್ರಿಡ್ ಮತ್ತು ಜನಪ್ರಿಯ ಡಬಲ್ ಹೈಬ್ರಿಡ್ಗಳ ಪ್ರಯೋಜನಗಳು, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಎಲ್ ಕುಸುಮ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಚಿತ್ರಗೀತೆಗಳು, 8:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಲಾಲ್ಗುಡಿ ಜಿ ಜಯರಾಮನ್ ಅವರ ವಯೋಲಿನ್ ಹಾಗೂ ಉಸ್ತಾದ್ ಅಮ್ಜಾದ್ ಅಲಿಖಾನ್ ಅವರ ಸರೋದ್ವಾದನವಿದೆ. ಇದರ ಜುಗಲ್ಬಂದಿ. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕ್ರೀಡಾ ಲೋಕ. ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರ ಮತ್ತು ಸ್ಪೆಷಲ್ ಒಲಿಂಪಿಕ್ ಭಾರತ್ ಆಯ್ಕೆ ಸಮಿತಿಯ ಸದಸ್ಯರಾದ ನಾಗಳ್ಳಿ ಅನಿಲ್ ಕುಮಾರ್ ಅವರೊಂದಿಗಿನ ಸಂದರ್ಶನ. 10:00 ಹಳ್ಳಿ ಹಾಡು. ಭಾಗವಹಿಸುತ್ತಾರೆ ಬನ್ನೂರು ಯಾಚೆನ್.

0: ಹಳ್ಳಿಯ ಲಕ್ಷ್ಮಮ್ಮ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿ ನೆನಪು. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಡಾಕ್ಟರ್ ಸೈಯದ್ ಜಮೀರುಲ್ಲಾ ಶರೀಫ್ ಅವರಿಂದ ಚಿಂತನ ಕಾರ್ಯಕ್ರಮ, ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 6:30 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ. ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ ನಾಳೆ ಬೆಳಿಗ್ಗೆ 6:50. 7:15 ಕಲಬುರಗಿಯ ಸುಂದರ ನಗರದ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆಯ ಪ್ರವೇಶಾತಿ ಕುರಿತ ಬಾನುಲಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಸುಂದರ ನಗರ, ಕಲಬುರಗಿ. 7:20 ಭಾವಗೀತೆಗಳು. ಸೇವಾ ವಾಹಿನಿ ನಾಳೆ ಬೆಳಿಗ್ಗೆ 7:30. 7:45, 12:45, 2:40 ಹಾಗೂ 7:45 ಚಿತ್ರಗೀತೆಗಳು. 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು. ಪ್ರಸ್ತುತಿ ಉಮೇಶ್ ಎಸ್ಎಸ್. ನಂತರ ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿರ್ಮಲಾ ರಾಜಶೇಖರ್ ಅವರ ವೀಣಾವಾದನ. 10:30, 3:00 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಿ ಅರ್ಚನಾ ಆರ್ಯ. 12:05 ವನಿತಾ ವಿಹಾರ. ಬಕ್ರೀದ್ ಅಥವಾ ಈದ್ ಉಲ್ ಅಜಾ ಪ್ರಯುಕ್ತ ಮಡಿಕೇರಿಯ ಅಹ್ಮದಿಯ ಮುಸ್ಲಿಂ ಸಂಘಟನೆಯ ಲಜಾನಾ ಇಮಾಯಿಲ್ಲಾ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ನಿರ್ವಹಣೆ ಪಿಎಂ ಜಗದೀಶ್. 12:35 ಭಕ್ತಿಗೀತೆಗಳು. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಬೀದಿಬದಿ ವ್ಯಾಪಾರಿಗಳ ಆತ್ಮನಿರ್ಭರ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಜುಬೇದಾ ಬಾಯಿ ಸವಣೂರು ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:30 ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಜಿ ಗುರುರಾಜ್ ಮತ್ತು ಸಂಗಡಿಗರಿಂದ ಮಂಟೆಸ್ವಾಮಿ ಕಾವ್ಯದಲ್ಲಿ ಒಕ್ಕಲಿಗರ ಮುದ್ದವನ ಪ್ರಸಂಗ. 4:30 ಕನ್ನಡ ಭಾರತಿ ಮಹಿಳಾ ಕಾವ್ಯಾನುಸಂಧಾನ, ಈ ಕುರಿತು ಲೇಖಕಿ ಡಾಕ್ಟರ್ ಸವಿತಾ ಬನ್ನಾಡಿ ಅವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನ. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತು ಬಾನುಲಿ ಸರಣಿ. ಹುಣಸೂರು ತಾಲೂಕಿನಲ್ಲಿ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿಗೆ ಇರುವ ವಿಫುಲ ಅವಕಾಶಗಳು, ಈ ಕುರಿತು ಹುಣಸೂರು ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾ ಎಚ್ ನಾಗರಾಜ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಯುವವಾಣಿ ಕವನಮಾಲೆ, ಯುವ ಕವಿಗಳಿಂದ ಸ್ವರಚಿತ ಕವನಗಳ ವಾಚನ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಾದ್ಯವೃಂದ, ನಿರ್ದೇಶನ ತಿರುವಾರೂರು ಭಕ್ತವತ್ಸಲಂ. 10:00 ನಾಟಕ ಗಡಿ ದಾಟಿದಾಗ, ನಿರ್ಮಾಣ ಪ್ರಭುಸ್ವಾಮಿ ಮಣಿಮಠ್, ರಚನೆ ಡಾ ಎಚ್ ರಾಜಪ್ಪ. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani. The news read by Valsa William.

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ಈ ದಿನ ಮೋಳಿಗೆ ಮಾರಯ್ಯನವರ ಒಂದು ವಚನವನ್ನು ನೋಡೋಣ. ಮೋಳಿಗೆ ಮಾರಯ್ಯ ಕಾಶ್ಮೀರ ಪ್ರಾಂತದಲ್ಲಿ ಅರಸರಾಗಿದ್ದವರು. ಆತ ಕಲ್ಯಾಣಕ್ಕೆ ಬಂದು ಮೋಳಿಗೆ ಅಥವಾ ಕಟ್ಟಿಗೆ ಹೊರೆಯನ್ನು ಸಿದ್ಧ ಮಾಡಿ ಮಾರಾಟ ಮಾಡಿ ಅದರಿಂದ ಬಂದ ಸಂಪಾದನೆಯಲ್ಲಿ ಬದುಕು ಸಾಗಿಸುತ್ತಿದ್ದ ಭಕ್ತ. ಇದು ಅವರ ಬಗ್ಗೆ ಇರುವ ಐತಿಹ್ಯ. ಅವರ ವಚನ ಈ ಹೊತ್ತು ನಾವು ನೋಡ್ತಾ ಇರುವುದು ಹೀಗಿದೆ. ಕಚ್ಚುವ ಹಾವ ಹಿಡಿಯುವುದಕ್ಕೆ ಗಾರುಡವ ಕಲಿಸಿ

0: ಹಿಡಿದುದು ಇಲ್ಲ. ಕುತ್ತುವ ಹಸುವಿನ ಕೊಂಬ ಹಿಡಿಯಲು ಕಲಿಸಿದುದಿಲ್ಲ. ಇದು ನಿನಗೆ ದಿಂಡಯತನವೋ ನಿರಂಗ ನಿಷ್ಕಳಂಕ ಮಲ್ಲಿಕಾರ್ಜುನ? ದೇವರು ಮನುಷ್ಯರನ್ನು ಸೃಷ್ಟಿ ಮಾಡಿದ ಎಂದುಕೊಂಡರೆ, ಆ ಸೃಷ್ಟಿ ಮಾಡಿದ ದೇವರು ಏನನ್ನೂ ಕಲಿಸದೆ ನಮ್ಮನ್ನೆಲ್ಲ ಭೂಮಿಗೆ ಕಳುಹಿಸಿಬಿಟ್ಟಿದ್ದಾನೆ ಎಂಬ ಧೋರಣೆ ಈ ವಚನದಲ್ಲಿದೆ. ಕಚ್ಚುವ ಹಾವ ಹಿಡಿಯುವುದಕ್ಕೆ ಗಾರುಡವ ಕಲಿಸಿದುದಿಲ್ಲ. ಕಚ್ಚಲು ಬರುವ ಹಾವನ್ನು ಪಳಗಿಸಲು ಗರುಡ ಮಂತ್ರವನ್ನು ಮನುಷ್ಯರಿಗೆ ದೇವರು ಕಲಿಸಲಿಲ್ಲ. ಕುತ್ತುವ ಹಸುವಿನ ಕೊಂಬ ಹಿಡಿಯ ಕಲಿಸುವುದಿಲ್ಲ. ಕುತ್ತಲು ಅಂದರೆ ತಿವಿಯಲು ಬರುವ ಹಸುವಿನ ಕೊಂಬು ಹಿಡಿದು ಬಗ್ಗಿಸುವುದನ್ನೂ ದೇವರು ಕಲಿಸಲಿಲ್ಲ. ಹೀಗೆ ಬದುಕಲು ಅಗತ್ಯವಾದ ವಿದ್ಯೆಯನ್ನು ಕಲಿಸದೆ ಸುಮ್ಮನೆ ನಮ್ಮನ್ನು ಭೂಮಿಗೆ ಕಳುಹಿಸಿದ್ದು ದೇವರ ದಿಂಡಿಗತನವೋ ಎಂದು ಮೂಳಿಗೆ ಮಾರಯ್ಯ ಕೇಳುತ್ತಿದ್ದಾರೆ. ದಿಂಡೆ, ದಿಂಡು ಎಂಬ ಮಾತಿಗೆ ಬಂಡೆ ಅನ್ನುವ ಅರ್ಥವಿದೆ, ಮರದ ಬೊಡ್ಡೆ ಅನ್ನುವ ಅರ್ಥವಿದೆ, ಹಾಗೆಯೇ ರೂಕ್ಷತೆ, ತುಂಟತನ ಅನ್ನುವ ಅರ್ಥಗಳೂ ಇವೆ. ನೋಡಿ, ಕೇಡಿನಿಂದ ಪಾರಾಗುವುದು, ಅದರಿಂದ ತಪ್ಪಿಸಿಕೊಂಡು ಬದುಕುವುದು, ಇದೇ ನಾವು ಕಲಿಯಬೇಕಾದ ಸಂಗತಿ. ಆದರೆ ಇದ್ಯಾವುದನ್ನೂ ದೇವರು ನಮ್ಮನ್ನು ಸೃಷ್ಟಿಸಿದರೂ ನಮಗೆ ಕಲಿಸಲಿಲ್ಲ. ಯಾಕೆಂದರೆ ದೇವರು ನಿರಂಗ, ದೇಹವಿಲ್ಲದವನು, ಸಾವಿಲ್ಲದ, ಕೇಡಿಲ್ಲದ, ರೂಪವಿರದ ಶಕ್ತಿ. ಅಥವಾ ದಿಂಡೆ, ಅವನು ಬಂಡೆಯಂಥವನೂ ಇರಬಹುದು, ಅವನಿಗೆ ಒಳಿತು ಕೆಡುಕು ಎರಡೂ ಇಲ್ಲ. ಹಾಗೆಯೇ ಕಲಿಸಬೇಕಾದ್ದನ್ನು ಕಲಿಸದೆ ನೀವೇ ಕಲಿತುಕೊಳ್ಳಿ ಎಂದು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ತುಂಟನಂತೆ ನೋಡುತ್ತಾ ಸುಮ್ಮನೆ ಇದ್ದಾನೆ. ಇದನ್ನು ಈ ವಚನದ ಕೊನೆಯ ಸಾಲು ಹೇಳುತ್ತದೆ. ಇದು ನಿನಗೆ ದಿಂಡಯತನವೋ ನಿರಂಗ ನಿಷ್ಕಳಂಕ ಮಲ್ಲಿಕಾರ್ಜುನ? ಸೃಷ್ಟಿಯಲ್ಲಿ ಒಳಿತು ಕೆಡುಕು ಎರಡೂ ಇಲ್ಲ. ನಿಸರ್ಗ ಕೂಡ ಯಾವ ಗುಣವೂ ಇಲ್ಲದ ನಿರ್ಗುಣವಾದದ್ದು. ವಿಷ, ತಿವಿಯುವ ಕೊಂಬು, ಇವು ಹಾವಿಗೆ ಗೂಳಿಗೆ ಸಹಜ ಮತ್ತು ಅಗತ್ಯ. ಕೆಡುಕು ಒಳಿತು ಅನ್ನುವ ವ್ಯತ್ಯಾಸವನ್ನು ಕಲಿಯಬೇಕಾದದ್ದು, ಒಳಿತನ್ನು ಬೆಳೆಸಿಕೊಳ್ಳಬೇಕಾದದ್ದು, ಮನುಷ್ಯರದ್ದೇ ಹೊಣೆ ಎನ್ನುವಂತಿದೆ ಈ ವಚನ. ನೋಡಿ, ಬಸವಣ್ಣನವರ ಒಂದು ವಚನ ಇದೆ: ಎಲ್ಲಿ ಹೋದರೂ ನೀನು ನಿನ್ನ ವಿಕಾರತನವನ್ನು ಬಿಡುವುದಿಲ್ಲ, ದಾಸಿಮಯ್ಯನ ವಸ್ತ್ರವನ್ನು ಸೀಳಿದೆ, ಬಲ್ಲಾಳನ ಹೆಂಡತಿಯನ್ನು ಬೇಡಿದೆ, ಸಿರಿಯಾಳನ ಮಗನನ್ನು ಕೊಂದು ಅವನನ್ನು ಉಣಬಡಿಸಬೇಕು ಎಂದೆ. ನೀನೆಂಥ ಹಿರಿಯ, ನೀನೆಂಥ ಶ್ರೇಷ್ಠ, ನೀನು ಹುಲ್ಲಿನ ರಾಶಿಯಲ್ಲಿ ಬಚ್ಚಿಟ್ಟುಕೊಂಡ ಕೋಡಗನಂಥವನು ಎಂದು ಕೂಡಲ ಸಂಗಮನನ್ನು ಆ ವಚನದಲ್ಲಿ ಲಘುಹಾಸ್ಯದ ದೃಷ್ಟಿಯಲ್ಲಿ ಪ್ರಶ್ನಿಸುತ್ತಾರೆ ಬಸವಣ್ಣನವರು. ಈ ವಚನವೂ ಕೂಡ ಬದುಕಿಗೆ ಅಗತ್ಯವಾದ ಕಲಿಕೆಯನ್ನು ಒದಗಿಸದೆ ಮನುಷ್ಯರೇ ಬದುಕಿನ ಮೂಲಕ ಅದನ್ನು ಕಲಿಯುವಂತೆ ಮಾಡಿದ ತುಂಟನೋ ದೇವರು ಎಂದು ಟೀಕೆ ಮಾಡುತ್ತಲೇ ದೇವರ ಬಗ್ಗೆ ಮೆಚ್ಚುಗೆಯನ್ನು ನುಡಿಯುವಂತೆ ಕಾಣುತ್ತದೆ.
1: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದಿರಿ.

0: ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:15.
2: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889.
3: Empower your ambitions with quality education.
4: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
5: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
1: ಕೇಳುಗರೆ, ಪ್ರಕಟಣೆಯೊಂದನ್ನು ಗಮನಿಸಿ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿಂದ ಅರ್ಜಿಗಳನ್ನು ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಜುಲೈ ತಿಂಗಳ 31 ತಾರೀಖಿನ ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ಇಲ್ಲಿನ ದೂರವಾಣಿ ಸಂಖ್ಯೆ 24-90-111, ಮತ್ತೊಮ್ಮೆ 24-90-111, ಮೈಸೂರಿನ ಎಸ್ಟಿಡಿ ಕೋಡ್ 0821. ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು. ಇಲ್ಲಿಂದ ಬಂದ ಪ್ರಕಟಣೆ ಕೇಳಿದಿರಿ.

0: ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಕವನಮಾಲೆ, ಯುವ ಕವಿಗಳಿಂದ ಸ್ವರಚಿತ ಕವನ ವಾಚನ ಕೇಳುವಿರಿ. ಕೇಳಿ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
1: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು FM 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೆ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
2: ಆಕಾಶವಾಣಿ ಮೈಸೂರು FM 100.6, ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
3: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಸರ್ವಕಾರೇಣ ಸಾರ್ವಜನಿಕ ವಿತರಣ ಪ್ರಣಾಳ್ಯಾಃ ಆಧುನಿಕೀಕರಣಾರ್ಥಂ 5,50,000 crore ಕೇಂದ್ರೀಯ ಪರಿವ್ಯಯೇನ ಸಹ ಸಾರ್ಥಕ PDS ಯೋಜನಾಯಾಃ ವಿಸ್ತಾರಾಯ ಸ್ವೀಕೃತಿಃ ಪ್ರದತ್ತಾ. ಸರ್ವೋಚ್ಚ ನ್ಯಾಯಾಲಯೇನ ಮತದಾತೃಸೂಚ್ಯಾಃ ವಿಶೇಷ ಗಹನ ಪುನರೀಕ್ಷಣಾಯ ನಿರ್ವಾಚನಾಯೋಗಸ್ಯ ಅಧಿಕಾರಃ ನ್ಯಾಯೋಚಿತಂ ಅಂಗೀಕೃತಂ. ದೇಶಸ್ಯ ವಿವಿಧೇಷು ಭಾಗೇಷು ವರ್ಧಮಾನಂ ತಾಪಮಾನಂ ಅವಲೋಕ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಗರಿಕಾನ್ ಯಥಾಶಕ್ಯಂ ಸಾವಧಾನಾನ್ ಭವಿತುಂ ಸಾಗ್ರಹಂ ಪ್ರಬೋಧಿತವಾನ್. ಕೇಂದ್ರೀಯಾನ್ವೇಷಣಾಭಿಕರಣೇನ ರಾಷ್ಟ್ರೀಯ ಪಾತ್ರತಾ ಸಹ ಪ್ರವೇಶ ಪರೀಕ್ಷಾಯಾಃ ಪ್ರಶ್ನಪತ್ರ

0: ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಪ್ರಿಯ ಶ್ರೋತೃಗಳೇ, ನಮ್ಮ ಹಳ್ಳಿನ ಅರ್ಥ ಮಾಡಿಕೊಂಡ್ರೆ ವಿಶ್ವನೇ ಅರಗಿಸ್ಕೊಂಡಂಗೆ ಅಂತ ಹಿಂದಿನವರು ಸುಮ್ಮನೆ ಹೇಳ್ತಾ ಇರಲಿಲ್ಲ. ಅದಕ್ಕೆ ನೋಡಿ, ಅಮೆರಿಕ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ದೇಶಗಳಿಂದ ನಮ್ಮ ಹಳ್ಳಿಗಳನ್ನು ನೋಡೋಕೆ, ಅಧ್ಯಯನ ಮಾಡೋಕೆ ಅಂತಲೇ ವರ್ಷಕ್ಕೆ 50,000 ಮಂದಿ ಬರ್ತಾರಂತೆ. ಅಂಥದ್ದೇನಿದೆ ನಮ್ಮ ಹಳ್ಳೀಲಿ ಅಂದರೆ ಸಂಸ್ಕೃತಿ, ಬಾಂಧವ್ಯ, ಒಗ್ಗಟ್ಟು, ಕುಟುಂಬ ವ್ಯವಸ್ಥೆ, ಇವುಗಳ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡು ಹೋಗ್ತಾರೆ. ಬದುಕಿದ್ರೆ ಹಿಂಗೆ ಬದುಕಬೇಕು ಅನ್ನೋದನ್ನ ಕಲ್ತ್ಕೊಂಡು ಹೋಗ್ತಾರಂತೆ. ಅದರಲ್ಲೂ ಆಸ್ಟ್ರೇಲಿಯಾ ಯೂನಿವರ್ಸಿಟಿ ಹುಡುಗ ಹುಡುಗಿರ್ಗೆ ಇಂಡಿಯಾ ಹಳ್ಳಿಗಳನ್ನು ನೋಡ್ಕೊಂಡು ಬರೋದು ಕಡ್ಡಾಯ ಮಾಡಿದ್ದಾರೆ. ಜನರ ಜೊತೆ ಹೇಗೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೋದು ಅನ್ನೋದನ್ನ ಈ ಗ್ರಾಮ ಶಾಲೆಯಲ್ಲಿ ಕಲ್ತ್ಕೊಂಡು ಬನ್ನಿ ಅಂತಾರಂತೆ. ಒಂಟಿಯಾಗಿ ಬದುಕ್ಬೋದು, ಆದರೆ ಕೂಡಿ ಬಾಳೋದನ್ನ ಹೇಳ್ಕೊಡೋದು ನಮ್ಮ ಹಳ್ಳಿಗಳೇ ಅನ್ನೋದು ನಮಗೆಲ್ಲ ಹೆಮ್ಮೆ. ಮೊನ್ನೆ ನಮ್ಮ ಮೈಸೂರು, ಮುಂಡಗೋಡು, ಹೆಚ್ ಡಿ ಕೋಟೆ ಬುಡಕಟ್ಟು ಜನಾಂಗದ ಹಾಡಿಗಳಿಗೆ ವಿದೇಶಿ ವಿದ್ಯಾರ್ಥಿಗಳು ಬಂದು ಬದುಕಿನ ಪಾಠ ಕೇಳಿಕೊಂಡು ಹೋಗಿದ್ದಾರೆ. ಈ ಜಪಾನ್ನವರು ಇದಕ್ಕೆಲ್ಲ ಉಲ್ಟ. ಅಲ್ಲಿ ಯುವಕರ ಸಂಖ್ಯೆ ಸಿಕ್ಕಾಪಟ್ಟೆ ಕಡಿಮೆ. ಎಲ್ಲರೂ ಒಬ್ಬಂಟಿಯಾಗಿ ಹೇಗೆ ಬದುಕ್ತಿದ್ದಾರೆ ಅಂತ ಲಿವಿಂಗ್ ಲ್ಯಾಬ್ಸ್ ಹೆಸರಲ್ಲಿ ಅಧ್ಯಯನ ಮಾಡ್ತಿದ್ದಾರೆ. ತಂತ್ರಜ್ಞಾನವೇ ಇವ್ರಿಗೆ ಮಕ್ಕಳು. ಅದ್ರ ಜೊತೆಗೆ ಒಂಟೊಂಟಾಗಿ ಬದುಕನ್ನ ನಡೆಸ್ತಾ ಇದ್ದಾರಂತೆ. ನೋಡಿ, ನಾವೆಲ್ಲ ಒಗ್ಗಟ್ಟಾಗಿ ಬದುಕೋದ್ರಲ್ಲಿ ಫೇಮಸ್ ಆದರೆ ಇವರು ಒಂಟಿಯಾಗಿ ಬದುಕೋದ್ರಲ್ಲಿ ವಿಶ್ವಕ್ಕೆ ಮಾಡೆಲ್ ಆಗ್ತಿದ್ದಾರೆ. ಜೈಲಿನ ಅನುಭವ ಎಲ್ರಿಗೂ ಸಿಗಲ್ಲ. ಘನಘೋರ ತಪ್ಪು ಮಾಡಿ ಶಿಕ್ಷೆ ಆದವರಿಗೆ ಮಾತ್ರ ಜೈಲಿನ ದರ್ಶನ ಸಾಧ್ಯ. ಆದರೆ ನೀವು ಹೈದರಾಬಾದ್ಗೆ ಬಂದರೆ ಬಿಳಿ ಅಂಗಿ ಹಾಕ್ಸಿ ಜೈಲಿನಲ್ಲಿ ಕೂಡಿಸಿ ಮುದ್ದೆ ಮುರಿಸ್ತಾರೆ. ಇದಕ್ಕೆ ಯಾರನ್ನು ಕೊಲೆ ಮಾಡಬೇಕಿಲ್ಲ. ತಪ್ಪು ಮಾಡದೇ ಇದ್ದರೂ, ನಿಮ್ಮ ಮೇಲೆ FIR ಆಗದೇ ಇದ್ದರೂ ಜೈಲು ಹೇಗಿರುತ್ತೆ ಅನ್ನೋ ಫೀಲ್ ಇಲ್ಲಿ ಮಾಡ್ಬೋದು. ಇದನ್ನೇ ಜೈಲ್ ಟೂರಿಸಂ ಅನ್ನೋದು. ಅಂದರೆ ಒಂದು ದಿನವೋ ಅರ್ಧ ದಿನವೋ ಖುದ್ದು ಜೈಲಿನ ಕಂಬಿಗಳನ್ನು ಎಣಿಸಿಬರೋದು ಕೂಡ ಆದಾಯದ ಮೂಲವಾಗಿದೆ. ಅದರ ಅನುಭವ ಪಡಿಬೋದು. ದೇಶದಲ್ಲಿ ಇದೇ ಮೊದಲ ಜೈಲ್ ಟೂರಿಸಂ. ಎಂಥ ಹುಚ್ಚಲ್ವಾ ಈ ಫೀಲ್ ದ ಜೈಲ್ ಅನ್ನೋದು. ನಮ್ಮ ಬೆಳಗಾವಿಲಿ ಹಿಂಡಲ್ಗ ಜೈಲು, ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿರೋ ಸೆಂಟ್ರಲ್ ಜೈಲ್ನ ಸುಮ್ಮನೆ ನೋಡ್ಕೊಂಡು ಬರ್ಬೋದು. ಇಲ್ಲಿ ಹಾಗಿಲ್ಲ, ನೀವೇ ಬಿಳಿ ಡ್ರೆಸ್ ಹಾಕ್ಕೊಂಡು ಜೈಲ್ ಪಾಲಾಗ್ಬೋದು. ಎಂಥ ಕಾಲ ಅಲ್ವಾ. ಇದೇ ಕಾಲದಲ್ಲೇ ಕಾಂಬೋಡಿಯಾದ ಸುಣ್ಣಕಲ್ಲಿನ ಗುಹೆಗಳಲ್ಲಿ ವಿಶ್ವದ ಅತಿ ವಿಚಿತ್ರವಾದ ಹಾವೊಂದು ದರ್ಶನ ಕೊಟ್ಟಿದೆ ಅಂತೆ. ಹೆಸರು ವೈಡೂರ್ಯ ಫಿಟ್ ವೈಪರ್ ಅಂತ. ಆಕರ್ಷಕ ನೀಲಿ ಹಸಿರು ಬಣ್ಣದ ಈ ಹಾವನ್ನ ನೋಡ್ತಿದ್ದಂತೆ ಮುದ್ದಾಡಬೇಕು ಅನ್ಸ್ಬಿಡುತ್ತಂತೆ. ಹಾಗಂತ ಮುದ್ದಾಡಕ್ಕೋದ್ರೆ ಜೀವ ಹಾರೋಗೋದಂತೂ ಗ್ಯಾರಂಟಿ ಅಂತಾರೆ. ಈ ಮೋಹಕ ಹಾವು ಸುಮಾರು 20-50 ಅಡಿ ತನಕ ಹಾರುತ್ತೆ, ಅದು ಗಾಳಿಲಿ. ಇಂಥ ಸುಂದರ ಬಣ್ಣದ ಹಾವು ವಿಶ್ವದಲ್ಲಿ ಮತ್ತೆಲ್ಲೂ ಕಂಡು ಬಂದಿಲ್ಲಂತೆ. ಹಾಗಾಗಿ ವೈಡೂರ್ಯ ನೋಡೋಕೆ ಡಿಮ್ಯಾಂಡ್ ಬಂದಿದೆ. ಮೊನ್ನೆ ನಮ್ಮ ಲಕ್ಕುಂಡಿ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ ಉತ್ಖನನ ಮಾಡೋ ವೇಳೆ ದೊಡ್ಡ ಹಾವೊಂದು ಕಾಣಿಸಿದೆ. ಕಾಕತಾಳೀಯ ಅಂದರೆ ಇದಕ್ಕೂ ಮೊದಲು 100 ವರ್ಷದ ಹಿಂದಿನ 3 ಹೆಡೆಯ ನಾಗಶಿಲ್ಪ ಹಾಗೂ ನಾಗಮಣಿ ಹೊತ್ತಿರುವ ವಿಶಿಷ್ಟ ನಾಗಕಲಾಕೃತಿ ಭೂಮಿಯೊಳಗೆ ಸಿಕ್ಕಿತ್ತಂತೆ. ಇದನ್ನ ನೋಡಿದ ಮೇಲೆ ಹಾವುಗಳು ನಿಧಿ ಕಾಯ್ತವೆ ಅನ್ನೋ ಜನರ ನಂಬಿಕೆ ವೈಡೂರ್ಯ ಥರನೇ ಲಕ್ಕುಂಡಿಲಿ ಎಲ್ಲೆಲ್ಲ ಹಾರಾಡ್ತಾ ಇದೆ. ಹಾವಿನ ವಿಚಾರ ಬಂದಾಗ ನಮ್ಮ ಮಂಕಣ್ಣೋರ ವಿಚಾರ ಹೇಳ್ದಿದ್ರೆ ತಪ್ಪಾಗತ್ತೆ. ಕಳೆದ ವಾರ ಗುಜರಾತಿನ ವಘೈ ಪಟ್ಟಣದಲ್ಲಿರೋ ವಿಶ್ವವಿದ್ಯಾಲಯ ಆಡಿಟೋರಿಯಂನಲ್ಲಿ ಜನಗಣತಿ ಹೇಗೆ ಮಾಡಬೇಕು ಅಂತ ಶಿಕ್ಷಕರಿಗೆ ಹೇಳ್ಕೊಡ್ತಾ ಇದ್ರು. ಹೀಗೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಮಂಕಣ್ಣೋರು ಬಾಲ ಅಲ್ಲಾಡಿಸ್ಕೊಂಡು ಗೊರ್ಗೊರ್ ಅಂತ ಒಳಕ್ಕೆ ಬಂದೇ ಬಿಟ್ರು. ಬಂದವರು ಸುಮ್ಮನೆ ಇರೋದಾದ್ರೂ ಹೇಗೆ? ಖಾಲಿ ಇದ್ದ ಚೇರಿನ ಮೇಲೆ ಕುಂತು ಬರೀ ಇವರು ಜನರ ಗಣತಿ ಮಾಡ್ತಾರೋ, ಗಣತಿಲಿ ನಮ್ಮನ್ನು ಸೇರಿಸ್ತಾರೋ ಅಂತ ನೋಡ್ತಾ ಇತ್ತು ಅಂತ ಕಾಣ್ತದೆ. ಎಲ್ಲರೂ ತರಬೇತಿ ಒಳಗಿದ್ರು. ಸೀಟಿನ ಮೇಲಿದ್ದ ಹನುಮಂತಣ್ಣವರು ಪಕ್ಕದಲ್ಲಿ ಮೇಡಮ್ ಇಟ್ಕೊಂಡಿದ್ದ ಫೈಲನ್ನು ಎತ್ಕೊಂಡು ಕೈಯನ್ನು ಮೇಲಕ್ಕೆತ್ತಿ ನಮ್ಮನ್ನು ಬಿಡಬೇಡ್ರಿ ಸ್ವಾಮಿ ಅನ್ನೋ ರೀತಿ ಎದ್ದೆದ್ದು ನಿಂತ್ಕೊಳ್ತಾ ಇತ್ತು. ಯಾರು ಏನು ಮಾಡಿದ್ರು ಕೋತಿ ಮಾತ್ರ ತನ್ನ ಕೆಲಸ ತಾನು ಮಾಡ್ತಾನೇ ಇತ್ತು. ಸಡನ್ನಾಗಿ ಎಲ್ಲರೂ ಹೇಳದೆ ಕೇಳದೆ ಸಭಾಂಗಣದಿಂದ ಲೈನಾಗಿ ಹೊರಟರು. ಎಲ್ಲರೂ ಜಾಗ ಖಾಲಿ ಮಾಡಿದ್ಮೇಲೆ ನಂಗೇನು ಕೆಲಸ ಅಂತ ಎದುರುಗಿದ್ದ ದಟ್ಟ ಕಾಡೊಳಗೆ ಮಂಕಣ್ಣೂರು ಕಾಣೆ ಆದ್ರಂತೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:35.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಶೇಪ್ ಅ ಸಕ್ಸಸ್ಫುಲ್ ಕರಿಯರ್ ವಿತ್ ವರ್ಲ್ಡ್ ಕ್ಲಾಸ್ ಎಜುಕೇಷನ್.
5: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
1: ಕೇಳುಗರೆ ಗಮನಿಸಿ, ಈ ಸಂಜೆ 6:50 ಕೃಷಿ ರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತು ಬಾನುಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹೊಸ ರೇಷ್ಮೆ ಹುಳು ಹೈಬ್ರಿಡ್ ಮತ್ತು ಜನಪ್ರಿಯ ಡಬಲ್ ಹೈಬ್ರಿಡ್ಗಳ ಪ್ರಯೋಜನಗಳು, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಎಲ್ ಕುಸುಮ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮರ್ಯಾದೆ ಕೇಳಿ, ಈ ಸಂಜೆ 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ಅನಂತರ 6:40 ಪ್ರದೇಶ ಸಮಾಚಾರ.
6: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
7: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
6: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ, ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
8: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
9: ದುಡಿಮೆಯ ದೇವರು, ದುಡಿಮೆ ತವರೂರು.
10: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ, ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.
9: ಕಾಯಕ ಕೈಲಾಸ ಅನುದಿನ ಉಲ್ಲಾಸ, ಈ ಶ್ರಮ ಸಾಹಸ ನಾಳೆಗೆ ಸಂತಸ.
11: ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ.
12: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
13: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
14: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

0: ಕದಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಹಾರ ಕೂಟ, ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆ. ಸರ್ಕಾರದ 3 ವರ್ಷದ ಸಾಧನೆಗಳ ಶ್ರೇಯ ಪ್ರತಿಯೊಬ್ಬ ಕನ್ನಡಿಗರಿಗೆ ಅರ್ಪಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಸಿದ್ಧ, ಎಐ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಇಸ್ರೇಲ್ ಘೋಷಣೆ. ಜೂನ್ 4ರಿಂದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ದಕ್ಷಿಣ ಆಫ್ರಿಕಾದ ಚೀತಾಗಳು ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವದಂತಿಗಳ ನಡುವೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಉಪಹಾರ ಕೂಟ ನಡೆಸಲಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಎಲ್ಲದಕ್ಕೂ ನಾಳೆ ಉತ್ತರ ನೀಡುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಯಾವುದೇ ಸಭೆಯನ್ನು ಕರೆಯಲಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಪರವಾಗಿ ರಾಜ್ಯದ ಜನರ ಹಿತದೃಷ್ಟಿಯಿಂದ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯಸಭಾ ಮತ್ತು ಪರಿಷತ್ ಚುನಾವಣೆ ಕುರಿತು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಜೊತೆ ವಿಸ್ತೃತ ಚರ್ಚೆ ನಡೆಸಲಾಗಿದ್ದು, ವಿವಿಧ ಹೆಸರುಗಳನ್ನು ಸೂಚನೆ ಮಾಡಲಾಗಿದೆ. ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶೀಘ್ರವೇ ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾಯಕತ್ವ ಬದಲಾವಣೆ ಕುರಿತ ಎಲ್ಲ ಊಹಾಪೋಹಗಳಿಗೆ ನಾಳೆ ತೆರೆ ಎಳೆಯಲಾಗುವುದು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹಾಗೂ ವರಿಷ್ಠರ ಜೊತೆಗಿನ ಸಭೆಯಲ್ಲಿ ಯಾವ ನಿರ್ದೇಶನ ನೀಡಲಾಗಿದೆ ಎಂಬುದು ನಮಗೆ ತಿಳಿದಿಲ್ಲ ಎಂದು ಹೇಳಿದ್ದಾರೆ. ವರಿಷ್ಠರು ನೀಡುವ ಜವಾಬ್ದಾರಿಗಳನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಿದ್ದ ಇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದೆಡೆ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯಿಸಿರುವಂತಹ ಸಚಿವ ಮಧು ಬಂಗಾರಪ್ಪ, ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರ ನನಗೆ ತಿಳಿದಿಲ್ಲ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉಭಯ ನಾಯಕರು ಸರ್ಕಾರ, ಪಕ್ಷ ಹಾಗೂ ರಾಜ್ಯಕ್ಕೆ ಎರಡೂ ಕಣ್ಣುಗಳಿದ್ದಂತೆ ಎಂದು ಹೇಳಿದ್ದಾರೆ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರುವುದಾಗಿ ಅವರು ತಿಳಿಸಿದ್ದಾರೆ. ರಾಜ್ಯದ ಜನರ ಆಶೀರ್ವಾದದೊಂದಿಗೆ ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರೈಸಿರುವ ಈ ಸಾರ್ಥಕ ಸಂದರ್ಭದಲ್ಲಿ ಸರ್ಕಾರದ ಎಲ್ಲಾ ಸಾಧನೆಗಳ ಶ್ರೇಯಸ್ಸನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ ಪ್ರತಿ ಮಾತಿಗೂ ಬದ್ಧರಾಗಿ ನಡೆಯುವ ಮೂಲಕ ನುಡಿದಂತೆ ನಡೆದ ಹೆಮ್ಮೆ ನಮಗಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಪ್ರತಿ ಮನೆಗೂ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ತಿಳಿಸಿದ್ದಾರೆ. ಯಾರು ಹಸಿವಿನಿಂದ ಮಲಗಬಾರದು ಎಂಬ ಸಂಕಲ್ಪದೊಂದಿಗೆ ಜಾರಿಗೊಂಡ ಅನ್ನಭಾಗ್ಯ ಯೋಜನೆಯು ಕೋಟ್ಯಂತರ ಕುಟುಂಬಗಳಿಗೆ ಪೌಷ್ಟಿಕ ಆಹಾರದ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜಕ್ಕೆ ಆಧಾರವಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಿಸಲು ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದ್ದು, 4.26 ಕೋಟಿ ಪಡಿತರದಾರರು 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೆಲವು ಷರತ್ತುಗಳೊಂದಿಗೆ ಅನುಮೋದನೆ ನೀಡಿ ಮುಂದಿನ ಪ್ರಕ್ರಿಯೆಗಾಗಿ ಸರ್ಕಾರಕ್ಕೆ ಕಡತ ಕಳುಹಿಸಿದ್ದಾರೆ. ಪ್ರತ್ಯೇಕ ಪಾಲಿಕೆ ಪ್ರಸ್ತಾವನೆ ಇತ್ಯರ್ಥಗೊಳಿಸಲು ಸರ್ಕಾರವು ಕೆಲ ನಿಬಂಧನೆ ಪಾಲಿಸಬೇಕು ಎಂದು ರಾಜ್ಯಪಾಲರು ಸರ್ಕಾರಕ್ಕೆ ಕಳುಹಿಸಿರುವ ಅನುಮೋದನೆಯಲ್ಲಿ ಷರತ್ತು ವಿಧಿಸಿದ್ದಾರೆ. ಅಸ್ತಿತ್ವದಲ್ಲಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಚುನಾಯಿತ ಸಂಸ್ಥೆಯ ಅವಧಿ ಪೂರ್ಣಗೊಂಡ ನಂತರ ವಿಭಜನೆಯ ಅಧಿಸೂಚನೆಯು ಜಾರಿಗೊಳ್ಳಬೇಕು. ಸದ್ಯ ನಡೆಯುತ್ತಿರುವಂತಹ ಜನಗಣತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಅಸ್ತಿತ್ವದಲ್ಲಿರುವಂತಹ ಗಡಿಗಳನ್ನು ಬದಲಾಯಿಸದಂತೆ ಷರತ್ತು ವಿಧಿಸಲಾಗಿದೆ. ಆದರೆ ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರ ಪಾಲಿಕೆಗಳಿಗೆ ಆರ್ಥಿಕ ನೆರವು ಹಾಗೂ ಆದಾಯ ವಿತರಣೆ ಲಭ್ಯವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ರಾಜ್ಯಪಾಲರು ಸಲಹೆ ನೀಡುವ ಕಡತ ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಇಸ್ರೇಲ್ ಸಿದ್ದವಾಗಿದೆ ಎಂದು ಇಸ್ರೇಲ್ ಕಾನ್ಸುಲ್ ಜನರಲ್ ಓರ್ಲಿ ವೈಚ್ಮ್ಯಾನ್ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ರಾಷ್ಟೀಯ ಕೃತಕ ಬುದ್ದಿಮತ್ತೆ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ಇಸ್ರೇಲ್ ಒಂದು ಕಾಲದಲ್ಲಿ ತೀವ್ರ ಜಲಕ್ಷಾಮ ಎದುರಿಸುತ್ತಿತ್ತು. ನಿರಂತರ ತಾಂತ್ರಿಕ ನಾವೀನ್ಯತೆ, ಸರ್ಕಾರದ ದಿಟ್ಟ ನೀತಿಗಳಿಂದ ಆ ದೊಡ್ಡ ಸವಾಲನ್ನು ಅವಕಾಶವಾಗಿ ಬದಲಾಯಿಸಿದೆವು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಯಾವುದೇ ಒಂದು ನಾವೀನ್ಯತಾ ಪರಿಸರ ವ್ಯವಸ್ಥೆಯು ಅಭಿವೃದ್ಧಿ ಹೊಂದಬೇಕಾದರೆ ಅಲ್ಲಿ ಎಲ್ಲಾ ವಲಯಗಳ ಪರಸ್ಪರ ಸಹಕಾರ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕುಡಿಯುವ ನೀರು ಪೂರೈಕೆ ಹಾಗೂ ನಿರ್ವಹಣೆಯಂತಹ ಅತ್ಯಂತ ಸೂಕ್ಷ್ಮ ವಲಯದಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಅನಿವಾರ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣ ಆಫ್ರಿಕಾದಿಂದ ಬೆಂಗಳೂರಿಗೆ ಆಗಮಿಸಿದ 4 ಚೀತಾಗಳ ಕ್ವಾರಂಟೈನ್ ಅವಧಿ ಮುಗಿದಿದ್ದು 4 June ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಾಗಲಿದೆ ಎಂದು ಅರಣ್ಯ

0: ಕರ 12 ವರ್ಷಗಳನ್ನು ಪೂರೈಸಿದೆ. ಈ ಕುರಿತಂತೆ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದಂತಹ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು, ಕೇಂದ್ರ ಸರ್ಕಾರದ ಪ್ರೋತ್ಸಾಹದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ವರ್ಷಗಳಲ್ಲಿ ಅತ್ಯುತ್ತಮ ಸಾಧನೆಗಳಾಗಿವೆ ಎಂದು ತಿಳಿಸಿದ್ದಾರೆ. ಅಂತರಿಕ್ಷ, ರಕ್ಷಣೆ, ಅರೆವಾಹಕ, ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಸಿಕ್ಕಿದ್ದು, ಸಂಶೋಧನೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಧನ ಸಂಪನ್ಮೂಲವೂ ದೊರೆತಿದೆ ಎಂದು ಹೇಳಿದ್ದಾರೆ.
1: ದಶಕದ ಸುಮಾರಿನಲ್ಲಿ ಭಾರತ ಸರ್ಕಾರದ ಅನೇಕ ಪ್ರೋತ್ಸಾಹಗಳಿಂದಾಗಿ ದೇಶದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಕಣ್ಣಿಗೆ ಕಟ್ಟುವಂತಹ ಚಟುವಟಿಕೆಗಳು ನಡೆದಿವೆ. ಇದು ಅಂತರಿಕ್ಷ ಕ್ಷೇತ್ರದಲ್ಲಿರಬಹುದು, ರಕ್ಷಣಾ ಕ್ಷೇತ್ರದಲ್ಲಿರಬಹುದು, ಸೆಮಿಕಂಡಕ್ಟರ್ಸ್ ಇವುಗಳ ಕ್ಷೇತ್ರದಲ್ಲಿರಬಹುದು, ಇವೆಲ್ಲ ಭಾರತ ಸರ್ಕಾರ ಕೈಗೊಂಡಿರುವಂತಹ ದಿಟ್ಟತನದ ಕ್ರಮಗಳು. ಇವು ನಮ್ಮ ದೇಶ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಮೇಲೇರೋದಕ್ಕೆ ಸಹಾಯ ಆಗ್ತಾ ಇದೆ.
0: ಆಕಾಶವಾಣಿಗೆ ಈಗ 90ರ ಸಂಭ್ರಮ. ಈ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಇದೇ ತಿಂಗಳ 30ರಂದು ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸಂಜೆ 6 ಗಂಟೆಗೆ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲ ಗೋಷ್ಠಿಯಲ್ಲಿ ಆಕಾಶವಾಣಿ ಸಾಹಿತ್ಯ ಕುರಿತು ಹಿರಿಯ ಸಾಹಿತಿ ಬಸವರಾಜ ಸಾದರ, ಆಕಾಶವಾಣಿ ಸಂಗೀತ ಕುರಿತು ಸಂಗೀತ ತಜ್ಞ ಡಾ ಎನ್ ರಘು, ಆಕಾಶವಾಣಿ ನಾಟಕಗಳ ಕುರಿತು ಡಾ ವಿದ್ಯಾ ಮಾತನಾಡಲಿದ್ದಾರೆ. ಬಳಿಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಜರುಗಲಿದ್ದು, ಹೆಸರಾಂತ ಕಲಾವಿದ ರಮಣ ಬಾಲಚಂದ್ರನ್ ಅವರಿಂದ ವೀಣಾವಾದನ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಹೆಚ್ಚುವರಿ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಂಡು ವೆಂಟ್ ಟನಲ್ ಕೆಳ ಸೇತುವೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಬಳಿ ಇರುವ ವೆಂಟ್ ಟನಲ್ ಜಂಕ್ಷನ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕಾಮಗಾರಿಯನ್ನು ಕಾಲಮಿತಿಯ ಒಳಗೆ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಹೆಚ್ಚುವರಿ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. 19 ಕೋಟಿ ರೂಪಾಯಿ ವೆಚ್ಚದಲ್ಲಿ 300 ಮೀಟರ್ ಉದ್ದದ ಕೆಳ ಸೇತುವೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು, ಶೇಕಡ 70% ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಷ್ಟೀಯ ಹೆದ್ದಾರಿ ತಡೆದ ಪ್ರತಿಭಟನಾಕಾರರು ತಮಿಳುನಾಡು ಸರ್ಕಾರ, ಮುಖ್ಯಮಂತ್ರಿ ವಿಜಯ್ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮೇಕೆದಾಟು ಯೋಜನೆ ಅನುಷ್ಠಾನ ಆಗಲೇಬೇಕು ಎಂದು ಕನ್ನಡ ಪರ ಹೋರಾಟಗಾರರು ಆಗ್ರಹಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯನ್ನು ಸಂಪೂರ್ಣ ತಂಬಾಕು ಮುಕ್ತ ಜಿಲ್ಲೆಯನ್ನಾಗಿಸಿ ಯುವ ಪೀಳಿಗೆಯನ್ನು ತಂಬಾಕು ವ್ಯಸನದಿಂದ ದೂರ ಇಡುವ ನಿಟ್ಟಿನಲ್ಲಿ ಜೂನ್ ತಿಂಗಳಿನಾದ್ಯಂತ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ತಿಳಿಸಿದ್ದಾರೆ. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದಡಿ ಹಮ್ಮಿಕೊಳ್ಳಲಾಗಿದ್ದಂತಹ ಪ್ರಸಕ್ತ ಸಾಲಿನ ಮೊದಲನೆಯ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 10 ಹಳ್ಳಿಗಳನ್ನು ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಹಾರ ಕೂಟ, ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆ. ಸರ್ಕಾರದ 3 ವರ್ಷಗಳ ಸಾಧನೆಗಳ ಶ್ರೇಯ ಪ್ರತಿಯೊಬ್ಬ ಕನ್ನಡಿಗರಿಗೆ ಅರ್ಪಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಸಿದ್ಧ, ಎಐ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಇಸ್ರೇಲ್ ಘೋಷಣೆ. ಜೂನ್ 4ರಿಂದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ದಕ್ಷಿಣ ಆಫ್ರಿಕಾದ ಚೀತಾಗಳು ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ಮೈಸೂರು FM 100.6, ಸಮಯ 6:50. ಈಗ ಕೇಳೋಣ ಕೃಷಿ ರಂಗ.

0: ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕೆಲವು ವಾಣಿಜ್ಯ ಜಾಹೀರಾತುಗಳನ್ನು.
1: Choose excellence and explore diverse courses.
2: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information.

0: ಕನ್ಸ್ಟ್ರಕ್ಷನ್ ಸೈನ್ಸ್. ವಿಸಿಟ್ JSS ಡೀಮ್ಡ್ ಟು ಬಿ ಯೂನಿವರ್ಸಿಟಿ, SS ನಗರ, ಬನ್ನಿ ಮಂಟಪ, ಮೈಸೂರು. ಕಾಲ್ 9980841859.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ ಸಿಕ್ಬಿದ್ರು.
7: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
9: ರೇಷ್ಮೆ ರಂಗ,
10: ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ.

0: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಹೊಸ ರೇಷ್ಮೆ ಹುಳು ಹೈಬ್ರಿಡ್ಗಳ ಮತ್ತು ಜನಪ್ರಿಯ ಡಬಲ್ ಹೈಬ್ರಿಡ್ನ ಪ್ರಯೋಜನಗಳನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕುಸುಮಾ ಎಲ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎನ್ ಕೆ ಶಿವಮೂರ್ತಿ.
1: ಡಾಕ್ಟರ್ ಕುಸುಮಾ ಅವರೇ ನಮಸ್ಕಾರ.
2: ನಮಸ್ಕಾರ.
1: ತಾವು ಇವತ್ತಿನ ದಿವಸ ನಿಮ್ಮ ಸಂಸ್ಥೆ ಅಂದರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತಹ ಹೊಸ ರೇಷ್ಮೆ ಹುಳು ಹೈಬ್ರಿಡ್ಗಳು ಮತ್ತು ಬಹಳ ಜನಪ್ರಿಯವಾಗಿರುವಂತಹ ಡಬಲ್ ಹೈಬ್ರಿಡ್ಗಳಿಂದ ಆಗುವಂತಹ ಅನುಕೂಲಗಳು, ಯಾತಕ್ಕೋಸ್ಕರ ಇದನ್ನು ಅಭಿವೃದ್ಧಿ ಮಾಡಿದ್ರಿ, ಹೇಗೆ, ಇದರ ಬಗ್ಗೆ ವಿವರವಾಗಿ ತಾವು ಮಾಹಿತಿಯನ್ನು ನೀಡಬೇಕು.
2: ಖಂಡಿತ ಸರ್. ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರಿನಲ್ಲಿರುವಂಥದ್ದು. ಇದು ಎಲ್ಲ ರೇಷ್ಮೆ ಬೆಳೆಗಾರರಿಗೆ ಬಹಳ ಹೆಚ್ಚಿನ ಮಟ್ಟಕ್ಕೆ ಅಭಿವೃದ್ಧಿಪಡಿಸಿರುವಂಥ ಎಲ್ಲ ತಾಂತ್ರಿಕತೆಗಳ ಬಗ್ಗೆ ಬಹಳಷ್ಟು ವಿಧಾನಗಳನ್ನ ತಿಳಿಸ್ಕೊಟ್ಟಿದೆ. ಹಾಗೆ ನಮ್ಮ ಸಂಶೋಧನೆ ಇನ್ನೂ ಮುಂದುವರಿತಾ ಇದೆ. ಇಂದು ನಾವು ಬೇರೆ ಬೇರೆ ರೀತಿಯ ದ್ವಿತಳಿ ಹೈಬ್ರಿಡ್ಗಳು, ಸಂಕೀರ್ಣಗಳು ಅಂತ ಏನು ಹೇಳ್ತೀವಿ, ಅದ್ರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗಾಗಲೇ ತುಂಬ ಪಾಪ್ಯುಲರ್ ಅಂತ ನೀವು ಹೇಳ್ದಂಗೆ FC1 × FC2, ಯಾವ ಬೆಳೆಗಾರನ್ನ ಕೇಳಿ ನೀವು ರೇಷ್ಮೆ ಬೆಳೆಗಾರನ್ನ, ಅವರು FC1 FC2 ಹೇಳ್ತಾರೆ, ತುಂಬ ಫೇಮಸ್ ಅಂತ. ಅದಲ್ಲದೆ ಮುಂಚಿತವಾಗಿ ಸಿಂಗಲ್ ಹೈಬ್ರಿಡ್ ಅಂತ ಹೇಳಿ ತುಂಬ ಫೇಮಸ್ ಇತ್ತು, ಅಂದರೆ CSR2 × CSR4, ಇದು ಬಂದು ನಮ್ಮ ಬೈವೋಲ್ಟೈನ್ ಅಂದರೆ ಬಿಳಿಗೂಡಂದು ಏನಂತ ಹೇಳ್ತೀವಿ ಅದರಲ್ಲಿ. ಇದರಲ್ಲಿ ನಮಗೇನು ಇಳುವರಿದು ಸಮಸ್ಯೆ ಇತ್ತು ಏನಿತ್ತು ಅಂತೇನಿಲ್ಲ, ಎಲ್ಲ ರೈತರು ಬಹಳ ಸಂತೋಷವಾಗಿದ್ದರು, ಈ ಬೆಳೆಯಲ್ಲಿ ಏನೂ ತೊಂದರೆ ಇರಲಿಲ್ಲ. ಆದರೆ ಈಗ ಒಂದು ಸಿಂಗಲ್ ಹೈಬ್ರಿಡಲ್ಲಿ ಎರಡು ಪೇರೆಂಟ್ಸ್ ಇರ್ತಾರೆ, ಅಂದರೆ ಎರಡು ತಳಿಗಳಿರುತ್ತೆ, ಒಂದು ಓವಲ್ ತಳಿ ಆಗ್ಬೋದು, ಒಂದು ಡಂಬಲ್ ತಳಿ ಆಗ್ಬೋದು. ಸೊ ಈಗ ಒಂದು ಓವಲ್ ತಳಿ ಒಂದು ಡಂಬಲ್ ತಳಿ ನಿಮಗೆ ಹತ್ತತ್ರ 100 ಮೊಟ್ಟೆಗೆ 70-75 kg ಇಳುವರಿ ಕೊಡ್ತಾ ಇದೆ. ಹಾಗಾಗಿ ಇದರಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತೆಲ್ಲ ನಾವು ಹಾಗೆ ಸಂಶೋಧನೆ ನಡೆಸ್ಕೊತಾ ಹೋದ್ವಿ. ಸಮಸ್ಯೆ ಮಟ್ಟ ಆ ಮಟ್ಟಕ್ಕೇನಿಲ್ಲ, ಆದರೆ ಇದನ್ನಿನ್ನೂ ನಾವು ಇಂಪ್ರೂವ್ ಮಾಡ್ಬೋದು, ಸುಧಾರಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಡಬಲ್ ಹೈಬ್ರಿಡನ್ನು ಅಭಿವೃದ್ಧಿಪಡಿಸಿದ್ದು. ಸಿಂಗಲ್ ಹೈಬ್ರಿಡ್ನಲ್ಲಿ ಎರಡು ಪೇರೆಂಟ್ಸ್ ಇತ್ತು ಅನ್ನೋದಾದರೆ, ಡಬಲ್ ಹೈಬ್ರಿಡ್ನಲ್ಲಿ 4 ಪೇರೆಂಟ್ಸ್ ಇರುತ್ತೆ. ಅಂದರೆ ಇಲ್ಲಿ ಮಧ್ಯ ಒಂದು ಸ್ಟೆಪ್ಪು ಫೌಂಡೇಶನ್ ಕ್ರಾಸ್ ಅಂತ ಹೇಳಿ ಮಾಡ್ತೀವಿ. ಅದರಲ್ಲಿ FC1 ಅಂತ ಹೇಳ್ತೀವಲ್ಲ, FC ಅಂದರೆ ಫೌಂಡೇಶನ್ ಕ್ರಾಸ್, FC1 × FC2 ಅಂದರೆ ಮೊಟ್ಟೆ ಆಕಾರದ ಗೂಡಿಗೆ ಒಂದು ಫೌಂಡೇಶನ್ ಮಾಡ್ಕೊತೀವಿ, ಡಂಬಲ್ ಆಕಾರದ ಗೂಡಿಗೆ ಒಂದು ಸೆಪ್ರೇಟ್ ಫೌಂಡೇಶನ್ ಮಾಡ್ಕೊಂಡಿದ್ದೀವಿ, ಇದನ್ನು ಕ್ರಾಸ್ ಮಾಡ್ತೀವಿ. ಈಗ ಏನು ಅದರಿಂದ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ನೀವು ಕೇಳೋದಾದರೆ, ಪೇರೆಂಟಲ್ ತಳಿಗಳಲ್ಲಿ ರೋಗಗಳು ಬರೋವಂಥ ಸೂಕ್ಷ್ಮ ಸ್ವಲ್ಪ ಹೆಚ್ಚಿರಬಹುದು ಅಂತ ನಾವು ತಿಳ್ಕೊತೀವಿ. ಅಂದರೆ ಕಾಲಕ್ರಮೇಣ ಇದರ ಒಂದು ಹೈಬ್ರಿಡ್ ವಿಗರ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗ್ತಾ ಬರ್ಬೋದು ಇಷ್ಟು ವರ್ಷದ ನಂತರ ಅಂತ ಒಂದು ಅಂದಾಜಿನಲ್ಲಿ. ಈ ಡಬಲ್ ಹೈಬ್ರಿಡ್ನಲ್ಲಿ 4 ಪೇರೆಂಟ್ ಇರುತ್ತೆ, 4 ತಳಿಗಳಿದ್ದು ಅದರಲ್ಲಿ ಈ ರೋಗ ಬರುವಂಥ ಸೂಕ್ಷ್ಮಾಣುಗಳು ತುಂಬ ಕಡಿಮೆ ಇರುತ್ತೆ. ಹಾಗಾಗೇ ಈಗ ನಾವು ನೋಡ್ತಾ ಇರುವಂಥ FC1 × FC2, ನಾವು ಯಾವ ರೇಷ್ಮೆ ಬೆಳೆಗಾರರಲ್ಲೂ ಕೇಳಿದ್ರು ಈ ಥರ ಬೆಳೆ ನಾಶ ಆಗಿದೆ ಅಥವಾ ಬೆಳೆ ಕಳಪೆ ಆಯಿತು ಅಂತ ಒಂದು ಎಲ್ಲೂ ನಮಗೆ ಅಷ್ಟಾಗಿ ಕಂಡು ಬಂದಿಲ್ಲ. ಸೊ ಈ ಡಬಲ್ ಹೈಬ್ರಿಡ್ನಲ್ಲಿ ಬಹಳ ಅನುಕೂಲಗಳಿದ್ದಾವೆ. ಇದು ಒಂದು ಅನುಕೂಲ, ಏನು ರೋಗಗಳು ಬರದೇ ಇರೋವಂಥದ್ದು. ಎರಡನೇದಾಗಿ ಈ ಫೌಂಡೇಶನ್ ಕ್ರಾಸ್ ಅಂತ ಏನು ಹೇಳಿದೆ ಅದು ಬಹಳ ಬಲವಾಗಿರುತ್ತೆ, ಅಂದರೆ ಅಷ್ಟು ಈಸಿ ಇಲ್ಲ. ಈಗ ಒಂದು ಹೈಬ್ರಿಡ್ ನಿಮಗೆ 70-75 kg ಕೊಡ್ತಾ ಇದೆ ಅಂದರೆ ಈ ಡಬಲ್ ಹೈಬ್ರಿಡ್ನಲ್ಲಿ ಹತ್ತತ್ರ ನೀವು 80 kg ನೋಡ್ಬೋದು, 90 kg ನೋಡ್ಬೋದು. ನಮ್ಮಲ್ಲಿ ಕೆಲವು ರೈತರಿದ್ದಾರೆ 100 ಮೊಟ್ಟೆಗೆ 103 kg ತೆಗೆದಿರುವಂಥವ್ರು ಕೂಡ ಇದ್ದಾರೆ. ಅಂದರೆ ಇದು ಬಹಳ ಅಭಿವೃದ್ಧಿ ಹೊಂದಿರುವಂಥ ಒಂದು ಡಬಲ್ ಹೈಬ್ರಿಡ್. ನೀವೆಲ್ಲರಿಗೂ ಗೊತ್ತಿದೆ ಇದಕ್ಕೆ ಕೃಷ್ಣರಾಜ ಅಂತ ಹೆಸರು ಹೇಳ್ತೀವಿ. ಕೃಷ್ಣರಾಜ ಒಡೆಯರ್ ಅವರು ಹೇಗೆ ನಮ್ಮ ಸಾಮ್ರಾಜ್ಯನ ಆಳಿ ಬಹಳ ಹೆಸರುವಾಸಿಕೆಯಾಗಿದೆ, ಎಲ್ಲೆಲ್ಲೋ ಅವರು ಇದ್ದಾರೆ, ಅದೇ ರೀತಿ ಈ ನಮ್ಮ ಡಬಲ್ ಹೈಬ್ರಿಡ್ ಕೃಷ್ಣರಾಜನು ಅಷ್ಟೇ ಹೆಸರುವಾಸಿಕೆಯನ್ನು
1: ಪಡೆದಿದೆ.
2: ಹೌದು ಸರ್, ಇದಕ್ಕೆ ನಾವು ಕಾಮನ್ ನೇಮ್ ಬಂದು ಕೃಷ್ಣರಾಜ ಅಂತ ಇಟ್ಟಿದ್ದೀವಿ, ಯಾಕೆಂದರೆ ಇದು ಹಾಗೆ ನಮ್ಮ ರೇಷ್ಮೆ ಬೆಳೆಗಾರನು ಕೂಡ ಅದು ಅಷ್ಟೇ ಚೆನ್ನಾಗಿ ಆಳ್ಕೊತಾ ಇದೆ ಅಂತಲೇ ಹೇಳ್ಬೋದು.
1: ತಳಿಗಳ ಬಗ್ಗೆ ಒಂಚೂರು, ಆರಂಭದಲ್ಲಿ ಯಾವ ತಳಿ ನಾವು ಬೆಳೀತಾ ಇದ್ವಿ, ಆಮೇಲೆ ಆ ತಳಿಯ ಅಭಿವೃದ್ಧಿ ಹೇಗೆ ಸಾಗಿ ಬಂತು, ಅದನ್ನೊಂದು ಕಥನದ ರೀತಿ ಹೇಳಕ್ ಸಾಧ್ಯವೇ?
2: ಹೌದು ಹೌದು. ಮುಂಚಿತವಾಗಿ ಎಲ್ಲರೂ NB42 ಅಂತ ಬೆಳೀತಿದ್ರು. ಈ CSR ಹೈಬ್ರಿಡ್ಸ್ ಬರೋಕ್ಕೂ ಮುಂಚೆ NB42 ಅಂದರೆ ನ್ಯೂ ಬೈ ವೋಲ್ಟೈನ್ ವೆರೈಟಿ, NB4D2 ಡಂಬಲ್ ವೆರೈಟಿ, ಅದನ್ನು NB18 ಜೊತೆ ಕ್ರಾಸ್ ಮಾಡ್ತಿದ್ರು. ಅಂದರೆ ಇದು ಕೂಡ ಚೆನ್ನಾಗಿ ಬರ್ತಿತ್ತು. ಆದರೆ ಮೇನ್ ಸಮಸ್ಯೆ ಏನಾಯಿತು ಅಂದರೆ ರೇಷ್ಮೆಯ ಕ್ವಾಲಿಟಿ ಅಂತ ಏನು ಹೇಳ್ತೀವಿ, ಅಂದರೆ ಫೈಬರ್ ಕ್ವಾಲಿಟಿ, ನೂಲಿನ ಗುಣಮಟ್ಟ ಅಷ್ಟು ಚೆನ್ನಾಗಿರಲಿಲ್ಲ. ಅದು ನಮಗೆ ಗ್ರೇಡಿಂಗ್ ಕೊಟ್ಟರೆ 2A ವರೆಗೂ ರೀಚ್ ಆಗ್ತಿದ್ದಿದೆ ಬಹಳ ಹೆಚ್ಚು. ಈ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಒಂದಿದೆ ಸರ್ ಗ್ರೇಡಿಂಗ್ ಬ್ರೀಡಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದರಲ್ಲಿ ಸ್ಟ್ಯಾಂಡರ್ಡ್ಸ್ ಹೇಗಿರುತ್ತೆ ಅಂದರೆ ನಮ್ಮ ಇಂಡಿಯನ್ ರೇಷ್ಮೆ, ಭಾರತೀಯ ರೇಷ್ಮೆಗೆ 3A-4A ಗ್ರೇಡಿಂಗ್ವರೆಗೂ ಸಿಗ್ತಾ ಇದೆ. ಅದೇ ಈಗ ನಾವು ನೋಡೋ ಪ್ರಕಾರ ಚೈನಾ ಈಗ ಎಲ್ಲ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಏನಕ್ಕೆ ಅಂದರೆ ಅವ್ರದ್ದು ಇಂಟರ್ನ್ಯಾಷನಲ್ ಗ್ರೇಡಿಂಗಲ್ಲಿ ಚೈನೀಸ್ ಸಿಲ್ಕ್ಗೆ 5A-6A ಗ್ರೇಡಿಂಗ್ವರೆಗೂ ಸಿಗ್ತಾ ಇದೆ. ಸೊ ಈ ಒಂದು ಗ್ರೇಡಿಂಗ್ ಗುಣಮಟ್ಟ ಒಂದು ಡಿಫ್ರೆನ್ಸ್ ಇದೆ. ಸೊ ಫಸ್ಟು NB-42 ಮತ್ತು NB-18 ಅಂತ ಏನು ಹೇಳಿದೆ ಅದರಲ್ಲಿ ನಮಗೆ ಗುಣಮಟ್ಟದ ನೂಲು ಸಿಗ್ತಿರಲಿಲ್ಲ.
1: ಅದನ್ನು ಯಾರು ಅಭಿವೃದ್ಧಿಪಡಿಸಿದ್ದು ಮೇಡಮ್? NB-42 ಅಂತ ಏನು ಹೇಳಿದ್ರಲ್ಲ, ಅದು ತುಂಬಾ ಹಳೆ ತಳಿ.
2: ಹೌದು, ತುಂಬಾ ಹಳೆ ತಳಿ ಸರ್. ಹೌದು,
1: ಹಿಂದಿಂದಲೂ ಬೆಳಕಂ
2: ಹಿಂದಿಂದನೂ ಇದೆ. ಅಂದರೆ ಅದನ್ನು ಇಲ್ಲಿ ನಮ್ಮ ಭಾರತೀಯ ವಿಜ್ಞಾನಿಗಳೇ ಬೆಳೆತಿದ್ರು ಅಂತಲೇ ನಾನು ಹೇಳ್ತೀನಿ. ಇದಾದ ನಂತರ ಏನಾಯಿತು ಅಂದರೆ ನಮಗೆ ಇಲ್ಲಿ ಜಪನೀಸ್ ಟೀಮು ಬಂತು ಮೈಸೂರಿಗೆ, CSRTM ಮೈಸೂರಿನಲ್ಲಿ ಸಂಶೋಧನೆ ಮುನ್ನಡೆಸ್ಕೊಂತ ಹೋಗ್ತಾ ಅಲ್ಲಿ ಅವ್ರು ತಂದಿದ್ದಂಥ ಕೆಲವೊಂದು ತಳಿಗಳನ್ನ ನಮ್ಮ ಭಾರತೀಯ ತಳಿಗಳ ಜೊತೆ ಕ್ರಾಸಸ್ ಮಾಡಿ ಸೆಪ್ರೇಟ್ ಲೈನ್ಸ್ಗಳನ್ನ, ರೇಸಸ್ಗಳನ್ನ ಡೆವಲಪ್ ಮಾಡೋರು. ಆ ರೇಸಸ್ಗಳೇ CSR ರೇಸಸ್ಗಳು. CSR ಅಂದರೆ ಸೆಂಟ್ರಲ್ ಸಿರಿಕಲ್ಚರಲ್ ರಿಸರ್ಚ್ ಅಂತ ನಮ್ಮ ಸಂಸ್ಥೆಯ ಹೆಸರಿನಂತರ ಇಟ್ಟಿದ್ದಾರೆ. ಇದರಲ್ಲಿ ಸುಮಾರು ಒಂದು 200-250 ಕಾಂಬಿನೇಷನ್ವರೆಗೂ ಮಾಡಿದ್ರು. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ನಾವು ತಗೊಳ್ಳುವಂಥದ್ದಾದರೆ CSR-2. ಇದು ಒಂದು ಓವಲ್ ಆಕಾರದ್ದು, ಅಂದರೆ ಮೊಟ್ಟೆ ಆಕಾರದ ಗೂಡು. ನೂಲಿನ ಪ್ರತಿಯೊಂದು ಗುಣ ಕೂಡ ಬಹಳ ಚೆನ್ನಾಗಿದೆ. ಈಗ ನಾವು ಒಂದು ಗೂಡು ಎಷ್ಟು ಉದ್ದನೆಯ ನೂಲನ್ನ ತೆಗಿಬೋದು ಅನ್ನೋದಾದರೆ, ಒಂದೀಗ ನಾವು ಹೇಳ್ತೀವಲ್ಲ ತುಂಬ ಸಾಮಾನ್ಯವಾಗಿ ಒಂದು ಉದಾಹರಣೆ ಕೊಡಬೇಕು ಅನ್ನೋದಾದರೆ ನಾವು ತಗೊಳ್ಳೋದ್ರೆ CSR-2, ಯಾಕಂದರೆ ಅದು 1200 ಮೀಟರ್ವರೆಗೂ ಸಿಗುತ್ತೆ. ನಮ್ಮಲ್ಲಿ ಒಂದು ತಳಿ ಇದೆ JPN-7 ಅಂತ ಹೇಳಿಬಿಟ್ಟು, ಅದರದ್ದು ಒಂದು ಹೈಬ್ರಿಡ್ ಕೂಡ ಇದೆ. ಅದರಲ್ಲಿ ನಮಗೆ ರೇಷ್ಮೆ ನೂಲಿನ ಉದ್ದನೆ ಅಳತೆ 1500 ಮೀಟರ್ವರೆಗೂ ಬರುತ್ತೆ. ಸೊ ಅದನ್ನು ತಿಂಡಿ ನಿಯರ್ ಹೈಬ್ರಿಡ್ ಅಂತಲೇ ಹೇಳ್ತೀವಿ.
1: 1.5 ಕಿಲೋಮೀಟರ್
2: ಅದು ಒಂದು ದಾರ. ಏಕೆಂದರೆ ನಾವು ಈ ಗುಣಲಕ್ಷಣಗಳನ್ನ ನೋಡ್ಕೊಂಡು ಹೋಗೋದಾದರೆ ಒಂದು ರೇಷ್ಮೆ ನೂಲು ತುಂಬ ಚೆನ್ನಾಗಿದೆ ಅನ್ನೋದಾದರೆ ಅದರಲ್ಲಿ ಈ ಬ್ರೇಕಬಲ್ ನಾನ್ ಬ್ರೇಕಬಲ್ ಫಿಲಮೆಂಟ್ ಲೆಂತ್ ಅಂತ ಹೇಳ್ತೀವಿ. ಈ ನಮ್ಮ ಬೈವೋಲ್ಟೆನ್ನಲ್ಲಿ ನಾನ್ ಬ್ರೇಕಬಲ್ ಫಿಲಮೆಂಟ್ ಲೆಂತ್ ತುಂಬ ಕಡಿಮೆ, ಅಂದರೆ ಸರಿಸಮಾನವಾಗಿ ಬರ್ತಾನೇ ಇರುತ್ತೆ ನೂಲು, ಅಷ್ಟು ಈಸಿಯಾಗಿ ಅದು ಕತ್ತರಿಸ್ಕೊಳ್ಳಲ್ಲ. ಆದರೆ ಕ್ರಾಸ್ ಬ್ರೀಡಲ್ಲಿ ಅಥವಾ ನಾವು ಈ ಪ್ಯೂರ್ ಮೈಸೂರಲ್ಲಿ ಏನು ಹೇಳ್ತೀವಿ, ಈ ಒಂದು ಫಿಲಮೆಂಟ್ ಕ್ಯಾರೆಕ್ಟರ್ ತುಂಬ ಕಡಿಮೆ ಇದೆ.
1: ಡಾಕ್ಟ್ರೆ, ಈ ಹಳದಿಗೂಡು ಬಿಳಿಗೂಡು ಅಂತಾರಲ್ಲ ಅದೇನು?
2: ಹಳದಿ ಬೀಡು ಅಂದರೆ ಇದು ಮಲ್ಟಿವೋಲ್ಟೈನ್ ಬೇಸ್ಡ್ ಸರ್. ಈ ಬೈವೋಲ್ಟೈನ್ ಮಲ್ಟಿವೋಲ್ಟೈನ್ ಅಂತ ಹೇಳ್ತೀವಿ. ಬೈವೋಲ್ಟೈನ್ ಅಂದರೆ ಒಂದು ವರ್ಷದಲ್ಲಿ ನಾವು 2 ಸಂತತಿಗಳನ್ನ ನೋಡ್ಬೋದು. ಅಂದರೆ ಸಾಮಾನ್ಯವಾಗಿ ನ್ಯಾಚುರಲ್ ಕಂಡೀಷನಲ್ಲಿ ನೋಡೋದಾದರೆ ಒಂದು ವರ್ಷದಲ್ಲಿ ನಾವು 2 ರೇರಿಂಗ್ ಮಾಡ್ಬೋದು. ಈ ಬಯೋಲ್ಟೈನ್ ಏನಾಗುತ್ತೆ, ಹೈಬರ್ನೇಷನ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಅಂದರೆ ಅದು ರೆಸ್ಟಿಂಗ್ ಫೇಸ್ ಅಂತ ಹೇಳ್ತೀವಿ. ಅದು ರೆಸ್ಟಿಂಗ್ ಫೇಸ್ ಬಂದು ಹೈಬರ್ನೇಷನ್ ಲೇಯರ್ ಬಂದು ಕವಚ ಥರ ಬಟ್ಕೊಳ್ಳುತ್ತೆ. ಮತ್ತು ಯಾವಾಗ ನಮಗೆ ವಾತಾವರಣ ಅದಕ್ಕೆ ಅನುಕೂಲ ಆಗುತ್ತೆ ಆ ಟೈಮ್ನಲ್ಲಿ ಅದು ಹ್ಯಾಚಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಮಲ್ಟಿವೋಲ್ಟೈನ್ ಅನ್ನೋದಾದರೆ ನಮಗೆ ಒಂದು ವರ್ಷದಲ್ಲಿ 2 ಜಾಸ್ತಿ, 3 ಆಗ್ಬೋದು 4 ಆಗ್ಬೋದು, ಅದು ರೇಸ್ ಮೇಲೆ ಡಿಪೆಂಡ್ ಆಗಿ ಅಷ್ಟು ಸಂತತಿಗಳನ್ನ ಅದು ಪೂರ್ಣಗೊಳಿಸ್ಬೋದು. ಈಗ ಒಂದು ಮಲ್ಟಿವೋಲ್ಟೈನನ್ನ ಒಂದು ಬೈವೋಲ್ಟೈನನ್ನ ಕ್ರಾಸ್ ಮಾಡಿದ್ರೆ ಸಿಗುವಂಥದ್ದೇ ನಮಗೆ ಕ್ರಾಸ್ ಬ್ರೀಡ್, ಅಂದರೆ ಮಿಶ್ರ ತಳಿ ಅಂತ ಹೇಳ್ತೀವಿ. ಸೊ ಇದು ಹಳದಿ ಬಣ್ಣದ ಗೂಡು. ಇದರಲ್ಲಿ ತುಂಬ ಪ್ರಸಿದ್ಧವಾದದ್ದು ಅಂದರೆ ನಮ್ಮ ಪ್ಯೂರ್ ಮೈಸೂರು, ಇದೇ ಹಳದಿ ಗೂಡು. ಇದನ್ನು ಪ್ಯೂರ್ ಮೈಸೂರನ್ನ ಒಂದು ಬೈವೋಲ್ಟೈನ್ ಜೊತೆ ಕ್ರಾಸ್ ಮಾಡಿ ಈಗ ಎಲ್ಲರೂ ಭಾರತದಲ್ಲೇ ನೋಡೋದಾದರೆ ನಮಗೆ 70% ಇನ್ನೂ CB-ನೇ ಮಾಡ್ತಾ ಇದ್ದಾರೆ. ಅದರಲ್ಲಿ ತುಂಬ ಫೇಮಸ್ ಅಂದರೆ ನಮ್ಮ ಕೋಲಾರ್ ಗೋಲ್ಡ್ PM-CSR-2. ಅದು ಬಿಟ್ಟರೆ ವೆಸ್ಟ್ ಬೆಂಗಾಲ್ ಸೈಡ್ ನಾವು ನೋಡೋಗೋದಾದರೆ ಅಲ್ಲಿ ನಿಸ್ತರಿ SK-6, SK-7 ಅಂತ ಹೇಳ್ತೀವಿ. ಅಲ್ಲಿ ನಿಸ್ತರಿ ಬಂದು ನಿಮಗೆ ಆರೆಂಜ್ ಬಣ್ಣದ್ದು, SK-6, SK-7 ಬಂದು ಬೈವೋಲ್ಟೈನ್ ಬಿಳಿಗೂಡು. ಈ ಕ್ರಾಸ್ ಬ್ರೀಡ್ ವೆಸ್ಟ್ ಬೆಂಗಾಲ್ ಸೈಡ್ ಫೇಮಸ್. ನಮ್ಮ ಸೌತಲ್ಲಿ ನಮಗೆ PM-CSR-2 ತುಂಬ ಫೇಮಸ್, ಕೋಲಾರ್ ಗೋಲ್ಡ್. ಅದಲ್ಲದೆ ಇವಾಗ ಒಂದು ಹೊಸದು ಮಿಶ್ರತಳಿನ ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಾಗಿದೆ. ಇದರ ಹೆಸರು ಬಂದು ಕಾವೇರಿ ಗೋಲ್ಡ್ ಅಂತೇಳಿ, MV-1-S8. ಏನಿದ್ರದ್ದು ವಿಶೇಷತೆ ಅನ್ನೋದಾದ್ರೆ ಮಲ್ಟಿವೋಲ್ಟೈನ್ 1 ಅನ್ನೋದು, ಇದು ಒಂದು ಇಂಪ್ರೂವ್ಡ್ ವೆರೈಟಿ, ಇದು ಸುಧಾರಿತ ತಳಿ. ಅದರಲ್ಲಿ ಮಲ್ಟಿವೋಲ್ಟೈನಲ್ಲಿ S8 ಬಂದು ಇದು ಕೂಡ ಒಂದು ಸುಧಾರಿತ, ಯಾವುದಕ್ಕೆ ಅಂದರೆ ರೋಗ ನಿರೋಧಕ ಶಕ್ತಿ ಅದರಲ್ಲಿ ಸ್ವಲ್ಪ ಹೆಚ್ಚಿರುತ್ತೆ S8 ತಳಿಯಲ್ಲಿ. ಸೊ ಈ MV-1 ಆಲ್ರೆಡಿ ತುಂಬ ಚೆನ್ನಾಗಿದೆ, ಅದಕ್ಕೆ ಈ S8 ತಳಿ ಜೊತೆ ಕ್ರಾಸ್ ಮಾಡಿ ನಾವು ಈಗ ಹೊಸದಾಗಿ ಅಭಿವೃದ್ಧಿಪಡಿಸಿರೋದೆ ಕಾವೇರಿ ಗೋಲ್ಡ್. ಇದರಲ್ಲಿ ಪ್ರಥಮ ಬಾರಿಗೆ ನಮಗೆ CB-ನಲ್ಲಿ ಗ್ರೇಡಿಂಗ್ ಸಿಕ್ಕಿರೋವಂಥ ಒಂದು ಮಿಶ್ರತಳಿ ಇದು. ಇದರಲ್ಲಿ A-2A ಗ್ರೇಡ್ವರೆಗೂ ನಮಗೆ ಸಿಲ್ಕಲ್ಲಿ ಗ್ರೇಡಿಂಗ್ ಸಿಗ್ತಾ ಇದೆ.
1: ಅಂದ್ರೆ ಕೋಲಾರ್ ಗೋಲ್ಡ್ಗೆ ಪ್ರತಿಸ್ಪರ್ಧಿಯಾಗಿ
2: ಅಭಿವೃದ್ಧಿಪಡಿಸಿರೋದು. ಹೌದು, ಹೇಗಂದ್ರೆ ಈಗ ನಾವು ನೋಡ್ದಂಗೆ ಎಲ್ಲೋದ್ರೂ CB-ನಲ್ಲಿ ಬರೀ ಕೋಲಾರ್ ಗೋಲ್ಡ್ ಅಂತಾನೆ ಇದೆ. ಎಲ್ಲ ರೈತರು ನಮ್ಮನ್ನ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ, ಏನು ಈ ವಿಜ್ಞಾನಿಗಳು ಯಾವುದೊಂದು ಹೊಸದಾಗಿ ಅಭಿವೃದ್ಧಿ ಪಡಿಸ್ತಾ ಇಲ್ವಾ, ಏನಾಗಿದೆ ಅಂತ. ಅದಕ್ಕೆ ಇದು ಉತ್ತರ, ನಮ್ಮಲ್ಲಿ ಇರುವಂತಹ ಕಾವೇರಿ ಗೋಲ್ಡ್ PM-CSR-2 ರೀಪ್ಲೇಸ್ ಮಾಡಕ್ ಆಗದೆ ಹೋದ್ರೂ ಅದ್ರ ಜೊತೆ ಕಾಂಪಿಟೇಷನ್ಗಂತೂ ನಿಲ್ಲುತ್ತೆ.
1: ಅಂದ್ರೆ ಈಗಲೂ ಕ್ರಾಸ್ ಬ್ರೀಡ್ ಅನ್ನ ಜನ ಯಾಕೆ ಬೆಳೀತಾ ಇದ್ದಾರೆ?
2: ಹೌದು, ತುಂಬಾ ಪ್ರಮುಖವಾದ ಕಾರಣಗಳಿದ್ದಾವೆ. ಈಗ ಹೇಗೆ ಅಂದರೆ ಎಷ್ಟೋ ಜನ ಈಗ 30-35 ವರ್ಷದಿಂದ ಅವರು ರೇಷ್ಮೆ ಸಾಕಾಣಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅವ್ರಿಗೆ ಯಾವತ್ತೂ ಏನು ತೊಂದರೆ ಅನಿಸಿಲ್ಲ. ಆದರೆ ಈಗ ಸ್ವಲ್ಪ ಜನ, ಈಗ ನಾನು ಹೇಳಿದೆ 30% ಬೈವೋಲ್ಟೈನ್ ಮಾಡ್ತಿದ್ದಾರೆ ಅಂತ, ನಮ್ಮ ಈ ಭಾರತ ಸರ್ಕಾರದ ಬೈವೋಲ್ಟೈನ್ ಪ್ರಮೋಷನ್ ಪ್ರೋಗ್ರಾಮ್ ಅಂತಲೇ ಇದೆ, ಅದರಲ್ಲಿ ನಾವು ಎಲ್ಲ ರೈತರಿಗೂ ಬೈವೋಲ್ಟೈನ್ ಬೆಳೆನೇ ಮಾಡಬೇಕು ಅಂತೇಳಿ ನಾವು ಪ್ರೋತ್ಸಾಹಿಸ್ತಾ ಇದ್ದೀವಿ. ಈಗ ನೀವು ಕೇಳಿದ್ರಿ ಯಾಕೆ ಈ ಸಿಬಿನೇ ಮಾಡ್ತಾ ಇದ್ದಾರೆ ಅಂತ. ಸಿಬಿನಲ್ಲಿ ಗೂಡಿನ ಗುಣಮಟ್ಟ ತುಂಬ ಚೆನ್ನಾಗಿಲ್ಲದೆ ಇರ್ಬೋದು, ಬೈವೋಲ್ಟೈನ್ ಕಂಪೇರ್ ಮಾಡಿಕೊಂಡ್ರೆ ಎಲ್ಲ ಒಂದು ಕ್ಯಾರೆಕ್ಟರಲ್ಲೂ ಚೆನ್ನಾಗಿದೆ. ಆದರೆ ಈ ಕ್ರಾಪ್ ಹೋಯಿತು ಅನ್ನೋ ಒಂದು ಸಿಚುವೇಶನ್ ಯಾವತ್ತೂ ಬಂದಿಲ್ಲ. ಯಾಕೆ ಅಂದರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಹೆಚ್ಚು, ಪರ್ಟಿಕ್ಯುಲರ್ಲಿ ಈ ನಮ್ಮ ಮಲ್ಟಿವೋಲ್ಟೈನ್ ತಳಿನಲ್ಲಿ, ಈ ಪ್ಯೂರ್ ಮೈಸೂರು ಅಂತ ಹೇಳ್ತೀವಿ, ಇದೊಂಥರ ನಾಟಿ ತಳಿ ಇದ್ದಂಗೆ. ಈ ಬೈವೋಲ್ಟೈನ್ಗಳು ಹೇಗೆ ಅಂದರೆ ಡೆವಲಪ್ಡ್ ರೇಸಸ್ ಅಲ್ವಾ, ಇದೊಂದು ಸ್ವಲ್ಪ ಈ ಸಿಟಿ ತಳಿಗಳು ಅಂತ ಹೇಳ್ಕೊತೀವಲ್ವಾ, ಆ ಥರ ಡೆವಲಪ್ಡ್ ರೇಸಸ್ಸು. ಪ್ಯೂರ್ ಮೈಸೂರು ನಾಟಿ ತಳಿ ಅದು ಹೇಗೆ ಅಂದರೆ, ನೀವು ನೋಡಿರ್ತೀರಾ ರೇಷ್ಮೆ ಬೆಳೆಗಾರರು ಈಗ ಸಾಕಾಣಿಕೆ ಮನೆ ಇಲ್ಲ ಅನ್ನೋದಾದರೂ ಮನೆ ಅಂಗಳದಲ್ಲೇ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಅವ್ರು ರೇರಿಂಗ್ ಮಾಡ್ತಿರ್ತಾರೆ. ಈಗ ನಾವಿಷ್ಟೆಲ್ಲ ಹೇಳ್ತೀವಿ ಸಾಕಾಣಿಕೆ ಮನೆಯೇ ಇರಬೇಕು ಅಂತೇಳಿ, ಆದರೂ ಅವ್ರಿಗೆ ಬೆಳೆ ತುಂಬ ಚೆನ್ನಾಗೇ ಬರ್ತಾ ಇದೆ. ಯಾಕೆಂದರೆ ಈ ತಳಿಯಿಂದ ಬಂದಿರುವಂಥ ಈ ಕ್ರಾಸ್ ಬ್ರೀಡಲ್ಲಿ ರೋಗ ನಿರೋಧಕ ಶಕ್ತಿ ಬಹಳ ಹೆಚ್ಚು
1: ಅಲ್ಲ. ಆದರೆ ಅಂತಿಮವಾಗಿ ಗೂಡಿನ ಬೆಲೆ ನಿರ್ಧಾರ ಆಗೋದು ದಾರದ ಗುಣಮಟ್ಟದಿಂದ ತಾನೇ?
2: ಹೌದು,
1: ಹುಳುಗೆಷ್ಟು ರೋಗ ನಿರೋಧಕ ಶಕ್ತಿ ಇದೆ ಅನ್ನೋದ್ರ ಮೇಲೆ ಅಲ್ವಲ್ಲ.
2: ಹೌದು, ಈಗ 100 ಮೊಟ್ಟೆಗೆ ನಿಮಗೆ 35-40 ಕೆಜಿ ಬರ್ತಿದ್ದಂಥ ಸಮಯನೂ ಇತ್ತು, ಆವಾಗಲೂ ಇದು ಮಾಡ್ತಿದ್ರು. ಈಗ ಅದೇ ಸಿಬಿನಲ್ಲಿ ಇವಾಗ 100 ಮೊಟ್ಟೆಗೆ 70-80 ಕೆಜಿನೂ ಬರ್ತಾ ಇದೆ. ಆದರೆ ನಮ್ಮ ಬಯೋಲ್ಟಲ್ ನಾನು ಈಗಾಗಲೇ ಹೇಳಿದೆ ನಿಮಗೆ, 100ಕ್ಕೆ 100 ಬರೋ ಚಾನ್ಸೂ ತುಂಬ ಇದೆ. ಹೇಗೆ ಅಂದರೆ ನಾವು ಕೊಟ್ಟಿರೋ ಒಂದು ತಾಂತ್ರಿಕತೆಗಳನ್ನ ರೈತರು ಕ್ರಮವಾಗಿ ಅನುಸರಿಸ್ಕೊಂಡ್ರೆ ಅವ್ರಿಗೆ 100ಕ್ಕೆ 100 ಮೊಟ್ಟೆ ಬರೋವಂಥ ಚಾನ್ಸಸ್ಸನ್ನು ತುಂಬ ಇದೆ. ನಮ್ಮಲ್ಲಿ ಬಹಳ ಉದಾಹರಣೆಗಳಿದ್ದಾವೆ ಸರ್ ಆ ಥರ ಬಂದಿರೋರು. ಈಗ ನೀವು ಕೇಳಿದ್ರಿ ಏನಕ್ಕೆ ಅದೇ ಜಾಸ್ತಿ ಅಂತ, ನಾನು ಹೇಳ್ತೀನಿ ಕೇಳಿ. ಈಗ ನಾನು ಹೇಳಿದೆ ನೂಲಿನ ಉದ್ದಳತೆ ಒಂದು ಗೂಡಿಗೆ ನಮಗೆ 1200 ಮೀಟರ್ ಅಂತ ಹೇಳಿದ್ವಿ ಯಾವುದರಲ್ಲಿ, ಬೈವೋಲ್ಟೈನಲ್ಲಿ. ಅದೇ ನಿಮಗೆ ಕ್ರಾಸ್ ಬ್ರೀಡ್ ತಗೊಳ್ಳೋದಾದರೆ ಅದರಲ್ಲಿ ನಿಮ್ಗೆ ಹಬ್ಬ ಬಂದರೆ 650-700 ಸಿಗ್ಬೋದು, ಇಲ್ಲ ತುಂಬ ಚೆನ್ನಾಗಿದೆ ಅಂದರೆ 800ವರೆಗೂ ಹೋಗೋದೆ ತುಂಬ ಹೆಚ್ಚು. ಈಗ ನಾವು ಮಾತಾಡ್ತಿರೋದು ಇಳುವರಿ ಇಳುವರಿ ಅಂತ, ಇದು ಒಂದು ಗೂಡು ನಿಮಗೆ 800 ಮೀಟ್ರೇ ಸಿಗೋದು, ಇಲ್ಲಿ 1200 ಮೀಟರ್ ಸಿಗುತ್ತೆ, 400 ಮೀಟರ್ ಒಂದು ಗೂಡಿಗೆ ವ್ಯತ್ಯಾಸ ಆಯಿತು. ಅಂದರೆ ನಮಗೆ ಸಿಗುವಂಥ ಕಚ್ಚಾ ರೇಷ್ಮೆ 400 ಮೀಟರ್ ಒಂದು ಗೂಡಲ್ಲೇ ನಮಗೆ ಲಾಸ್ ಆಯಿತು. ಅಂದರೆ ಓವರಾಲ್ ಹೇಳಬೇಕು ಅಂದರೆ ಹೆಚ್ಚಿನ ರೇಷ್ಮೆ ನಮಗೆ ಸಿಗೋದು ನಮಗೆ ಬೈವೋಲ್ಟೈನಲ್ಲಿ, ಅದು ಹೆಚ್ಚಿನ ಗುಣಮಟ್ಟದ ರೇಷ್ಮೆ ಸಿಗೋದು ಬೈವೋಲ್ಟೈನಲ್ಲಿ. ಮಾರ್ಕೆಟ್ನಲ್ಲಿ ಪ್ರೈಸ್ ಎಷ್ಟು ಸಿಗುತ್ತೆ, ಬೆಲೆ ಎಷ್ಟು ಬರುತ್ತೆ ಅನ್ನೋದಾದ್ರೂ, ಈಗ 1 ಕೆಜಿಗೆ ನನಗೆ ಬೈವೋಲ್ಟೈನ್ಗೆ ಆ್ಯಾವ್ರೇಜ್ ತೊಗೊಳ್ಳೋಣ ಶೇಕಡ ನಿಮಗೆ 550-600 ಸಿಗುತ್ತೆ ಅಂತ ಅಂದ್ಕೊಳ್ಳಿ, ಅದೇ ಮಿಶ್ರತಳಿಗೆ ನಿಮಗೆ ಅಷ್ಟು ಸಿಗೋದಿಲ್ಲ. ಈಗ ಒಂದು ರೇಷ್ಮೆ ಬಿಳಿಗೂಡು ನಮ್ಗೆ 1 ರೂಪಾಯಿ ಇದ್ದಂಗೆ, ಈಗ 1 ಕೆಜಿಗೆ 600 ಗೂಡು ಇರುತ್ತೆ ಅಂದಾಜು, 550-600 ಗೂಡು ಇರುತ್ತೆ ಅಂದರೆ ಒಂದು ಹುಳ ಗೂಡು ಕಟ್ಟಲಿಲ್ಲ ಅಂದರೆ ನಮ್ಗೆ ಅಲ್ಲೇ 1 ರೂಪಾಯಿ ಲಾಸ್ ಆದಂಗೆ ಆಗುತ್ತೆ. ನಾನೊಬ್ಳು ರೈತರಾಗಿದ್ದೀರಿ, ನನಗೆ 1 ರೂಪಾಯಿನೂ ತುಂಬ ಮುಖ್ಯ. ಈಗ ಒಂದು ದಿನಕ್ಕೆ ನನಗೆ 10 ಹುಳ ಹೋಯಿತು, 20 ದಿನಕ್ಕೆ 10 × 20 ಅಂದರೆ 200 ಹುಳ ಹೋಯಿತು ಅಂದರೆ 200 ರೂಪಾಯಿ ನಂಗೆ ಒಂದು ಬೆಳೆಯಲ್ಲಿ ನನ್ನ ಕಣ್ಣು ಮುಂದೆ ಹೋಗೋ ಥರ ಇರುತ್ತೆ. ಇದಕ್ಕೆ ನಾವು ನಮ್ಮ ಸಂಸ್ಥೆ ಕಡೆಯಿಂದ ಯಾವ್ಯಾವ ತಾಂತ್ರಿಕತೆಗಳನ್ನ ಅಳವಡಿಸ್ಕೊಳ್ಳಿ. ಈಗ ನಾವು ಹೇಳ್ತೀವಿ ಸೋಂಕು ನಿವಾರಕ ದ್ರವ್ಯಗಳಿರುತ್ತೆ, ಸೋಂಕು ನಿವಾರಕ ಬೆಡ್ ಡಿಸ್ಇನ್ಫೆಕ್ಟೆನ್ಸ್ ಅಂತ ಏನು ಹೇಳ್ತೀವಿ, ಅದೆಲ್ಲ ಕರೆಕ್ಟಾಗಿ ಕ್ರಮವಾಗಿ ಬಳಸ್ಕೊತ ಹೋದರೆ ಈ ಒಂದು ಲಾಸ್ನ ನಾವು ತಡೆಗಟ್ಟಬಹುದು.
1: ಸುಧಾರಿತ ಮಿಶ್ರತಳಿ ಅಂತಲೂ ಇರಬೇಕಲ್ವ ಮೇಡಮ್?
2: ಇಂಪ್ರೂವ್ಡ್ ಕ್ರಾಸ್ ಬ್ರೀಡ್. ಹೌದು ಸರ್,
1: ಮಾಮೂಲಿ ಕ್ರಾಸ್ ಬ್ರೀಡ್ಗೂ ಈ ಸುಧಾರಿತ ಮಿಶ್ರತಳಿಗೂ
2: ಇಲ್ಲ. ಅದರಲ್ಲಿ ಹೇಗೆ ಅಂದರೆ ಈ ಸುಧಾರಿತ ಮಿಶ್ರತಳಿನಲ್ಲಿ ನಾವು ಈಗ ಬಯೋಟೆಕ್ನಾಲಜಿ ಅಪ್ರೋಚ್ ಯೂಸ್ ಮಾಡಿಬಿಟ್ಟು ಮಾಡಿದ್ದೀವಿ. ಏನಂದರೆ ಈ ಮಿಶ್ರತಳಿಗಳಲ್ಲಿ ಹೆಚ್ಚಾಗಿ ಈ ಡಯಾಪಾಸ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ, ಈ ಒಂದು ಡಯಾಪಾಸ್ ಕ್ಯಾರೆಕ್ಟರ್ನ ತಡೆಗಟ್ಟಿ ಅದು ಹೇಗೆ ಇನ್ನೂ ಹೆಚ್ಚಿನ ಮಟ್ಟಿಗೆ ನಮಗೆ ಈ ಗುಣಮಟ್ಟ ಕೊಡ್ಬೋದು ರೇಷ್ಮೆಗೆ ಅನ್ನೋದಕ್ಕೋಸ್ಕರ ಬೈವೋಲ್ಟೈನ್ ಜೊತೆ ಕ್ರಾಸ್ ಮಾಡೇ ಮಾರ್ಕರ್ ಅಸಿಸ್ಟೆಡ್ ಸೆಲೆಕ್ಟೆಡ್ ರೇಸಸ್ ಅಂತ ಹೇಳ್ತೀವಿ ಮಿಶ್ರತಳಿ, MAS ರೇಸ್ ಅಂತ. ಅದು ಇವಾಗ ನಮಗೆ ಆನ್ ಸ್ಟೇಷನ್ ಟ್ರಯಲ್ ಕಂಪ್ಲೀಟ್ ಆಗಿದೆ, ಆನ್ ಫಾರ್ಮ್ ಟ್ರಯಲ್ ಮಾಡೋದಿದೆ, ಇನ್ನೂ ಅಭಿವೃದ್ಧಿಯ ಒಂದು ಹಂತದಲ್ಲಿದೆ ಸರ್. ಅದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಪ್ರಾಬ್ಲಿ ಇನ್ನೊಂದು 1-2 ವರ್ಷದಲ್ಲಿ ನಾವು ನಿಮಗೆ ಹೆಚ್ಚಾಗಿ ತಿಳಿಸ್ಕೊಡ್ತೀವಿ.
1: ಓಕೆ ಡಾಕ್ಟರ್ ಕುಸುಮ ಅವರೇ, ಈಗ ಮಿಶ್ರತಳಿಗಳಿಗೆ ಬಂದ್ವಿ, ಅದಾದ ಮೇಲೆ ನಮಗೆ ಅಭಿವೃದ್ಧಿ ಆಗಿದ್ದು CSR ತಳಿ ಅಂತ ಹೇಳಿದ್ರಿ. ಈ CSR ತಳಿನೇ ಚೆನ್ನಾಗಿತ್ತಲ್ವಾ, ಮತ್ತೆ ಅದನ್ನ ಮುಂದುವರೆದ ಅಭಿವೃದ್ಧಿ ಕ್ರಮಗಳಿಗೆ ಹೋದ್ರಿ?
2: ಹೌದು, ಇವಾಗ ಅಂದ್ರೆ 1-2 ವರ್ಷದವರೆಗೂ ನಮ್ಗೆ ಚೆನ್ನಾಗಿ ಗುಣಮಟ್ಟ ಸಿಗ್ತಾ ಇದೆ. ಆದ್ರೆ ಇವಾಗ ನಾವು ಕಂಡು ಬಂತಿರೋದು ಏನಂದ್ರೆ ಹೆಚ್ಚಾಗಿ ಈ ವಾತಾವರಣದ ಬದಲಾವಣೆಗಳು, ಈಗ ಎಷ್ಟೋ ಕಡೆ ನೋಡ್ತೀವಿ ಇಲ್ಲಿ ಟೆಂಪರೇಚರ್ ಚೆನ್ನಾಗಿದೆ ಅಂದ್ರೆ ಒಂದು ಕಡೆ ನೋಡೋದು ನಾರ್ತ್ ಕರ್ನಾಟಕ ಅಥವಾ ನಾರ್ತ್ ಇಂಡಿಯಾ ಸೈಡ್ ಎಲ್ಲ ನೋಡೋದಾದ್ರೆ ಟೆಂಪರೇಚರ್ ಬಂದು 40 ಡಿಗ್ರಿವರೆಗೂ ಹೋಗ್ತಾ ಇದೆ. ನಮ್ಮ ರೇಷ್ಮೆ ಹುಳುಗಳು ಈ ವಾತಾವರಣ ಬದಲಾವಣೆಗೆ ಬಹಳ ಸೂಕ್ಷ್ಮ ಸರ್. ಈ ವಾತಾವರಣ ಬದಲಾವಣೆಗೆ ಅವ್ರು ತಡ್ಕೊಳ್ಳೋ ಅಷ್ಟು ಶಕ್ತಿ ಇಲ್ಲ. ಹಾಗಾಗೇ ನಮ್ಮ ಸಂಸ್ಥೆಯಿಂದ ಈ ಒಂದು ಟೆಂಪ್ರೇಚರ್ ಟಾಲರೆಂಟ್, ಉಷ್ಣತೆಯನ್ನು ಹೇಗೆ ನಾವು ಸಹಿಸ್ಕೋಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಹೆಚ್ಚು ಸಂಶೋಧನೆಯನ್ನು ನಡೆಸಿ ಈಗ ನಮಗೆ ಎಲ್ಲ ಕಾಲಕ್ಕಾಗಿ ಉಷ್ಣ ಸಹಿಷ್ಣು ದ್ವಿಸಂಕರಣ ದ್ವಿತಳಿನ ನಾವು ಅಭಿವೃದ್ಧಿಪಡಿಸಿದ್ದೀವಿ. ಅಂದರೆ ಟೆಂಪರೇಚರ್ ಟಾಲರೆಂಟ್ TT21 × TT56 ಅಂತ ನಮ್ಮ ಹತ್ರ ಒಂದು ಡಬಲ್ ಹೈಬ್ರಿಡ್ ಇದೆ. ಇದು ಹೇಗೆ ಅಂದರೆ ಇದು ಬಹಳ ದೃಢವಾದ ಒಂದು ಡಬಲ್ ಹೈಬ್ರಿಡ್. ಅದಲ್ಲದೆ ಬೇಸಿಗೆ ಸೇರಿದಂತೆ ಪ್ರತಿ ಕಾಲದಲ್ಲೂ ಕೂಡ ಇದರ ಸಾಕಾಣಿಕೆನ ನಾವು ನಡೆಸ್ಕೊತ ಒಂದು ಬಹಳ ದೃಢವಾದ ಒಂದು ಡಬಲ್ ಹೈಬ್ರಿಡ್ ಆಗಿದೆ. ಇಳುವರಿ ಬಂದು 70-75 kg 100 ಮೊಟ್ಟೆಗೆ ಸಿಗುತ್ತೆ. ಹಾಗೂ ಪ್ರತಿ ಒಂದು ರೇಷ್ಮೆಯ ಗುಣಮಟ್ಟದ ಲಕ್ಷಣ ಅನ್ನೋದು ಇದರಲ್ಲಿ ತುಂಬ ಚೆನ್ನಾಗಿದೆ. ಗ್ರೇಡಿಂಗ್ ಅಂತ ಹೇಳಿದ್ರು ಇದು 2A - 3A ಗ್ರೇಡಿಂಗ್ ಸಿಗುತ್ತೆ. ರೆಂಡಿಟ ಅಂದರೆ 1 kg ಎಷ್ಟು kgಯಷ್ಟು ಗೂಡು ಬೇಕು ಅಂತ ಹೇಳೋದಾದರೆ 1 kg ರೇಷ್ಮೆ ತೆಗೆಯೋದಕ್ಕೆ ಇದು ಬಂದು 6 ರೆಂಡಿಟ ಸಿಗುತ್ತೆ. 6 ರೆಂಡಿಟ ಇದು ಬಹಳ ಒಳ್ಳೆಯ ಒಂದು ಲಕ್ಷಣವೇ. ಸೊ ಎಷ್ಟೇ ತಾಪಮಾನ ಇತ್ತು ಅನ್ನೋದಾದ್ರೂ ಅಂಥ ಎಷ್ಟೋ ಕಡೆ ರೈತರಿಗೆ ಏನಾರು ಬೆಲೆ ಲಾಸ್ ಆಗುತ್ತೆ ಅನ್ನೋ ಪರಿಸ್ಥಿತಿನಲ್ಲಿ ಅವರು ಈ ನಮ್ಮ TT21 × TT56 ಮಾಡೋದಾದರೆ ಅದರ ಸಾಕಾಣಿಕೆ ಮಾಡೋದ್ರಿಂದ ಅವರು ಬಹಳ ಪ್ರೋಗ್ರೆಸ್ನ ಕಾಣ್ಬೋದು.
1: ಇದು ಈಗ ಸಂದರ್ಭದಲ್ಲಿ
2: ಬಹಳ ಯೋಗ್ಯ, ಬಹಳ ಯೋಗ್ಯ. ಟೆಂಪ್ರೇಚರ್ ಟಾಲರೆಂಟ್ ಅಂತ ಹೆಸರೇ ಹೇಳ್ತಾ ಇದೆ ಅಂದರೆ ಎಷ್ಟೇ ಟೆಂಪ್ರೇಚರ್ ಉಷ್ಣಾಂಶ ಎಷ್ಟೇ ಹೋದ್ರೂ ಅದು ತಡೆಯೋ ಶಕ್ತಿ ಅದಕ್ಕೆ ಇದೆ ಅಂತ ನಾವು ಹೇಳೋದು. ಹತ್ತತ್ರ 40-42 degree ವರೆಗೂ ಇದ್ರು ಮಾಡಿದ್ರು. ಇದು ಬಹಳ ಬಹಳ ಕ್ಷೇತ್ರಗಳಲ್ಲೆಲ್ಲ ನಾವು ಇದನ್ನು ಟ್ರಯಲ್ ಮಾಡಿದ್ದೀವಿ. ಅಲ್ಲಿ ಕೂಡ ಈಗ ಉತ್ತರ ಪ್ರದೇಶ, ಜಾರ್ಖಂಡ್ ಅಲ್ಲೂ ಎಲ್ಲ ನಾವು ಮೊಟ್ಟೆಗಳನ್ನ ನಮ್ಮ ಹೈಬ್ರಿಡ್ ಆಥರೈಸೇಷನ್ ಪ್ರೋಗ್ರಾಮಲ್ಲಿ ಇದನ್ನು ಫ್ರೀಯಾಗಿ ಮೊಟ್ಟೆ ಕೊಟ್ಟು ಅಲ್ಲೆಲ್ಲ ರೇರಿಂಗ್ ಎಲ್ಲ ಮಾಡಿದ್ದೀವಿ. ಅಲ್ಲೂ ಕೂಡ ನಮಗೆ ಒಳ್ಳೆ ಇಳುವರಿನೇ ಬಂದಿದೆ. ಅವರು ಕೂಡ ಬಹಳ ಸಂತಸನ ಕೂಡ ವ್ಯಕ್ತಪಡಿಸಿದ್ದಾರೆ.
1: ರೇಷ್ಮೆ ಗುಣಮಟ್ಟನೂ ಚೆನ್ನಾಗಿದೆ,
2: ತುಂಬಾ ಚೆನ್ನಾಗಿದೆ. 2A - 3A grade ವರೆಗೂ ಸಿಗ್ತಾ ಇದೆ.
1: ಇದು ಕೂಡ ಡಬಲ್ ಹೈಬ್ರಿಡ್.
2: ಇದು ಕೂಡ ಡಬಲ್ ಹೈಬ್ರಿಡ್.
1: ಓಕೆ, ಇನ್ಯಾವ್ಯಾವ್ದಿದಾವೆ ಮೇಡಮ್?
2: ಅಭಿವೃದ್ಧಿ ಪಡಿಸಿರೋದ್ರಲ್ಲಿ ನಮ್ಮಲ್ಲಿ ಇನ್ನೂ ಒಂದು RDI-N1 ಅಂತ ಒಂದಿದೆ ಸರ್. ಅದು ರೆಸಿಸ್ಟೆಂಟ್ ಫಾರ್ ವೈರಲ್ ಡಿಸೀಸ್. ಈ ನಮ್ಮ ಯಾವ ವೈರಲ್ ಪ್ರಾಬ್ಲಮ್ ಬರುತ್ತೆ, ಈಗ ನಾವು ನೋಡ್ದಂಗೆ ಗ್ರಾಸರಿ, ಫ್ಲ್ಯಾಚರಿ ಅಂತೆಲ್ಲ ಹೇಳ್ತೀವಲ್ಲ, ಈ ಎಲ್ಲ ಪ್ರತಿ ಒಂದು ವೈರಲ್ ಡಿಸೀಸ್ಗೆ ನಾವೇ ಅದಕ್ಕೆ ಎಕ್ಸ್ಪೋಸ್ ಮಾಡಿ ಅದರಿಂದ ರೆಸಿಸ್ಟೆನ್ಸ್ ಬಂದಿರೋಂಥ ಒಂದು ಡಬಲ್ ಹೈಬ್ರಿಡ್ ಅಂದರೆ RDI-N1 ಅಂತೇಳಿ. ಅಂದರೆ ಇಟ್ ಈಸ್ ರೆಸಿಸ್ಟೆಂಟ್ ಫಾರ್ DNV, IFV ಆ್ಯಂಡ್ NPV. ಇದು ಕೂಡ ಎಲ್ಲೆಲ್ಲಿ ನಿಮಗೆ ಕಂಪ್ಲೀಟ್ ಏನೋ ಇನ್ಫೆಕ್ಷನ್ ಆಯಿತು, ವೈರಲ್ ಡಿಸೀಸ್ ಬಂತು ಅನ್ನೋ ಒಂದು ಕಾರಣಕ್ಕೆ ಕ್ರಾಪ್ ಲಾಸ್ ಆಯಿತು ಅನ್ನೋ ಕಡೆ, ಇಂಥ ಒಂದು ಈಗ ಯಾರಿಗೋ ಒಬ್ಬರಿಗೆ ರಿಪೀಟೆಡ್ ಕ್ರಾಪ್ ಲಾಸ್ ಆಗಿದೆ, ಕಾರಣಾಂತರದಿಂದ ಆಗಿರುತ್ತೆ, ರೇರಿಂಗೋಸ್ ಕರೆಕ್ಟಾಗಿ ಡಿಸ್ಇನ್ಫೆಕ್ಷನ್ ಮಾಡ್ಕೊಂಡಿಲ್ಲ ಅಥವಾ ಟೆಂಪ್ರೇಚರ್ ಅವ್ರು ಮೇಂಟೈನ್ ಮಾಡಿಲ್ಲ, ಹ್ಯುಮಿಡಿಟಿ ಬ್ಯಾಲೆನ್ಸ್ ಆಗಲಿಲ್ಲ ಅನ್ನೋದಾದರೆ ರೇಷ್ಮೆ ಹುಳುಗಳ ಮೇಲೆ ಒಂದು ರೀತಿ ಪ್ರೆಷರ್ ಬರುತ್ತೆ, ಫಿಸಿಯಾಲಾಜಿಕಲ್ ಪ್ರೆಷರ್ ಬರುತ್ತೆ, ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅಂಥ ಕಡೆ ಅವ್ರಿಗೆ ಕ್ರಾಪ್ ಲಾಸ್ ಕಂಟಿನ್ಯೂಸ್ ಆಗೋವಂಥ ಸಮಯದಲ್ಲಿ ಈ ಒಂದು ಡಬಲ್ ಹೈಬ್ರಿಡ್ನ ಅವರು ತಗೊಂಡು ಟ್ರೈ ಮಾಡ್ಬೋದು. ಅಲ್ಲಿ ರೆಸಿಸ್ಟೆನ್ಸ್ ಈಗ ಕಂಪ್ಲೀಟ್ ಲಾಸ್ ಆಗೋದ್ರ ಬದಲು 60-70% ಅವ್ರಿಗೆ ಇಳುವರಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ನಮ್ಮಲ್ಲಿ ಇನ್ನೊಂದು ಈಗ ಫೈನಲ್ ಆಥರೈಸೇಷನ್ ಟ್ರಯಲ್ ಕಂಪ್ಲೀಟ್ ಆಗಿದೆ.

0: ಈ ಆಥರೈಸೇಷನ್ ಟ್ರಯಲ್ ಅಂದರೆ ನಾವು ಭಾರತದ ಎಲ್ಲ ಕಡೆಯೂ ಹತ್ತತ್ರ 500,000 ರೇಷ್ಮೆ ಮೊಟ್ಟೆಗಳನ್ನ ಟೆಸ್ಟ್ ಮಾಡ್ತೀವಿ, ಟ್ರಯಲ್ ಮಾಡ್ತೀವಿ, ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ, ನಾರ್ತ್ ಈಸ್ಟ್ ಎಲ್ಲ ಕಡೆಯೂ.
1: ನಿಮ್ಮ ಸಂಶೋಧನಾ
0: ನಮ್ಮ ಸಂಶೋಧನೆ ಕೇಂದ್ರದಿಂದ ನಮ್ಮ ಸಬ್ ಯೂನಿಟ್ಸ್ಗಳೆಲ್ಲಿದೆ ಅಲ್ಲೆಲ್ಲ ಕೊಟ್ಟು ಇದು ಪೂರಾ ಭಾರತಾದ್ಯಂತ ನಾವು ಇದರ ಟ್ರಯಲ್ ಮಾಡ್ತೀವಿ. ಅದ್ರ ಬೇಸ್ ಮೇಲೆ ಈಗ ಹೊಸದೊಂದು ಡಬಲ್ ಹೈಬ್ರಿಡ್ ಸದ್ಯಕ್ಕೆ ಅದು ಕಮರ್ಷಿಯಲೈಸೇಷನ್ ಮೋಡಕ್ಕೆ ಬರುತ್ತೆ, BFC-1 × BFC-10 ಅಂತ. ಅಂದರೆ ಇದು ಇಂಡೋ ಬಲ್ಗೇರಿಯನ್ ಪ್ರಾಜೆಕ್ಟ್ ಒಂದಿತ್ತು ನಮ್ಮದು, ಅದರಿಂದ ಅಭಿವೃದ್ಧಿಪಡಿಸಿರುವಂಥ ಒಂದು ಡಬಲ್ ಹೈಬ್ರಿಡ್ BFC-1 × BFC-10. ಇದು ಕೂಡ ಎಲ್ಲೆಲ್ಲಿ ಫ್ರೀ ಟ್ರಯಲ್ಸ್ ಆಗಿದೆ ಅಲ್ಲಿ ರೈತರು ಬಹಳ ಸಂತಸನ ವ್ಯಕ್ತಪಡಿಸಿದ್ದಾರೆ.
1: ಬಲ್ಗೇರಿಯಾದಲ್ಲೂ ಬೆಳೀತಾರೆ ರೇಷ್ಮೆ?
0: ಬಲ್ಗೇರಿಯಾದಲ್ಲೂ ಇದೆ ಸರ್. ಅಲ್ಲಿ ಈಗ ನಮ್ಮ ತಾಂತ್ರಿಕ ನಿರ್ದೇಶಕರು ಯಾರಿದ್ದಾರೆ, ನಮ್ಮ ಡಾಕ್ಟರ್ ಎಸ್ ಮಂದಿರಮೂರ್ತಿ ಅಂತ, ಅವರು ಮತ್ತೆ ಮುಂಚೆ ಇದ್ದಂಥ ನಿರ್ದೇಶಕರು ಡಾಕ್ಟರ್ ಶಿವಪ್ರಸಾದ್ ಅಂತ ಹೇಳಿ ಅವರು ಬಲ್ಗೇರಿಯಾಗೆ ಹೋಗಿ ಅಲ್ಲಿ ನಮ್ಮದು MOU ಇತ್ತು, ಮೆಟೀರಿಯಲ್ ಟ್ರಾನ್ಸ್ಫರ್ ಅಗ್ರಿಮೆಂಟ್ ಮೇಲೆ ಅಲ್ಲಿಂದ ಕೆಲವು ತಳಿಗಳನ್ನ ತಂದಿದ್ರು, ಅದನ್ನು ಇಲ್ಲಿ ಇರುವಂಥ ತಳಿಗಳ ಜೊತೆ ಎಲ್ಲ ಪ್ರಾಸೆಸ್ ಮಾಡಿ ಈ ಒಂದು ಹೈಬ್ರಿಡ್ನ ಡೆವಲಪ್ ಮಾಡಿದ್ರು. ಇದರಲ್ಲಿ BFC-1 × BFC-10 ತುಂಬ ಚೆನ್ನಾಗಿ ಬಂದಿದೆ, ಇವಾಗ ಫೈನಲ್ ಆಥರೈಸೇಷನ್ ಅಲ್ಲಿ ಇದೆ ಸರ್.
1: ಇದರ ವಿಶೇಷತೆ,
0: ಇದರ ವಿಶೇಷ ಹೈ ಸಿಲ್ಕ್ ಕಂಟೆಂಟ್. ಈಗ ಏನು FC-1 FC-2 ಇದೆ ಅಥವಾ ಬೇರೆ ಯಾವ ಡಬಲ್ ಹೈಬ್ರಿಡ್ ಇದೆ ಅದಕ್ಕೆಲ್ಲದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಅದರಲ್ಲಿ ರೇಷ್ಮೆಯ ಗುಣಮಟ್ಟ ಆಗಲಿ ಅಥವಾ ಕಂಟೆಂಟ್ ಆಗಲಿ ಇನ್ನೂ ಹೆಚ್ಚಿದೆ. ಇದು ಕೂಡ 3A ಗ್ರೇಡಿಂಗ್ ವರ್ಗೂ ಇದೆ ಸರ್.
1: ಇದನ್ನು 1800 ಮೀಟರ್ ವರೆಗೂ ಏನಾದರೂ ಬರುತ್ತಾ?
0: ಇಲ್ಲ, ಮುಂದಕ್ಕೆ ನಾವು 1800-2000 ಮೀಟರ್ ವರೆಗೂ ಹೋಗಬೇಕು ಅಂತ ಬಹಳ ಶ್ರಮನ ವಹಿಸ್ತಾ ಇದ್ದೀವಿ. ಇದು ಕೂಡ 1200-1300 ಆವರೇಜ್ ಫಿಲಮೆಂಟ್ ಲೆಂತ್ ಕೂಡ ಕೊಡ್ತಾ ಇದೆ.
1: ಇದು ಓವಲ್ ಶೇಪ್ ಅನ್ನ
0: ಅಂದ್ರೆ ಇದು ಹೈಬ್ರಿಡ್. BFC-1 ಅಂದ್ರೆ ಓವಲ್ ಬರುತ್ತೆ, ಅದು ಕೂಡ ಲೈಕ್ 4 ತಳಿಗಳಿರುತ್ತೆ ಅದರಲ್ಲಿ. ನಮಗೆ BMV-1, BMO-10 ಎರಡು ಓವಲ್ ತಳಿಗಳು, BMFD, BMD-3 ಅಂತೇಳಿ ಡಂಬಲ್ ತಳಿಗಳು. ಸೊ ಇದ್ರದ್ದು ಫೌಂಡೇಶನ್ ಮಾಡಿಕೊಂಡು ಆಮೇಲೆ ಅದ್ರ ಡಬಲ್ ಹೈಬ್ರಿಡ್ ಮಾಡ್ತೀವಿ. ಸೊ ಇದರಲ್ಲಿ ಕೂಡ 4 ತಳಿಗಳಿದೆ ಸರ್ ಡಬಲ್ ಹೈಬ್ರಿಡ್ ಅಲ್ಲಿ. ಈಗ ನಮ್ಮ FC-1 FC-2 CSR-2, CSR-27, CSR-6, CSR-26 ಈ 4 ತಳಿಗಳಿದೆ. ಅದೇ ರೀತಿ ಇದರಲ್ಲೂ ಕೂಡ
1: ಮತ್ತೆ ಬೇರೆ ಇನ್ಯಾವುದಾದ್ರು ತಳಿ
0: ಡಬಲ್ ಹೈಬ್ರಿಡ್ನಲ್ಲಿ ನಮಗೆ ಇನ್ನೊಂದಿದೆ ಅಂದರೆ ಸಬ್ ಆಪ್ಟಿಮಲ್ ಕಂಡೀಷನ್ ಅಂತ ಹೇಳ್ತೀವಿ. ಅಂದರೆ ಎಲ್ಲೆಲ್ಲಿ ನಮಗೆ ಓಕೆ ತುಂಬ ಅನುಕೂಲವಾದಂಥ ವಾತಾವರಣ ಇದೆ ಅಂತ ಹೇಳದೇ ಇದ್ರು ಅಂಥ ಕಡೆಯೂ ಮಾಡುವಂಥದ್ದು ಒಂದು G-11 × G-19 ಅಂತೇಳಿ ಒಂದು ಡಬಲ್ ಹೈಬ್ರಿಡ್ನ ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿದ್ರು. ಇದರ ಒಂದು ವಿಶೇಷತೆ ಏನಿದ್ದಾರೆ, ಈಗಾಗಲೇ ನಾನು ಮುಂಚೆ ಹೇಳಿದೆ TT-2156 ಅಂತ ಹೇಳಿದ್ನಲ್ಲ, ಅದರಲ್ಲೂ ನಾವು ರೆಗ್ಯುಲರ್ ಏನು ಕನ್ವೆನ್ಷನಲ್ ಬ್ರೀಡಿಂಗ್ ಅಪ್ರೋಚ್ ಮಾಡ್ತೀವಿ ಅದಕ್ಕಿಂತ ಬಯೋಟೆಕ್ನಾಲಜಿ ಅಪ್ರೋಚ್ ಯೂಸ್ ಮಾಡಿದ್ವಿ. ಅಂದರೆ ಈ DNA ಮಾರ್ಕರ್ಸ್ ಯೂಸ್ ಮಾಡಿಬಿಟ್ಟು ಅದರಲ್ಲಿ ಈ ರೆಸಿಸ್ಟೆನ್ಸ್ ಇದೆಯಾ ಅಂತ ಚೆಕ್ ಮಾಡಿ ಡೆವಲಪ್ ಮಾಡಿರುವಂಥ ಒಂದು ಡಬಲ್ ಹೈಬ್ರಿಡ್. ಹಾಗೆಯೇ G-11 G-19 ಅಂತ ಒಂದಿದೆ ಡಬಲ್ ಹೈಬ್ರಿಡ್. ಇದು ಕೂಡ ಈ ಮಾರ್ಕರ್ ಅಸಿಸ್ಟೆಡ್ ಸೆಲೆಕ್ಷನ್ ಅಂದರೆ DNA ಮಾರ್ಕರ್ ಪ್ರೆಸೆಂಟ್ ಇದ್ದರೆ ಅದರಲ್ಲಿ ರೆಸಿಸ್ಟೆನ್ಸ್ ಇದೆ ಇಲ್ಲ ಅನ್ನಿಲ್ಲ ಅಂತ ಹಾಗೆ. ಸೊ ಆ ಒಂದು ಹೈಬ್ರಿಡ್ ಮಾರ್ಕರ್ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ನಾವು ಈ ಡಬಲ್ ಹೈಬ್ರಿಡ್ನ ಡೆವಲಪ್ ಮಾಡಿರೋದು. ಈಗ ನೀವು ಕೇಳ್ಬೋದು ಅಷ್ಟೊಂದು ಏನು ವಿಶೇಷತೆ ಮಾರ್ಕರ್ ಯೂಸ್ ಮಾಡಿರೋದ್ರಿಂದ ಏನು ಸಿಕ್ಕಿರ್ಬೋದು ಅಂತ. ಈಗ ಎಲ್ಲ ರೇಷ್ಮೆ ಹುಳುಗಳೂ ಹಿಪ್ಪುನೇರಳೆ ಸೊಪ್ಪೆ ತಿನ್ನೋದು, ಬಟ್ ಎಲ್ಲ ಒಂದೇ ಗುಣಮಟ್ಟದ ರೇಷ್ಮೆನ ಕೊಡ್ತಾ ಇಲ್ಲ. ಹೇಗೆ ಈ ಡಿಫ್ರೆನ್ಸ್ ಇದೆ ಅಂತ ಕೇಳ್ಬೋದು. ಈಗ ನೀವು ನನ್ನನ್ನೇ ಕೇಳ್ಬೋದು, ಒಬ್ಬರು ಇಷ್ಟು ಹೆಲ್ದಿಯಾಗಿದ್ದಾರೆ, ಇಷ್ಟು ಆರೋಗ್ಯವಾಗಿದ್ದಾರೆ, ಇನ್ನೊಬ್ಬರು ಅಷ್ಟು ಆರೋಗ್ಯವಾಗಿಲ್ಲ ಅಂತೇಳಿ. ಸೊ ಇದರಲ್ಲಿ ಏನಾದ್ರು ಒಂದು ಕಾರಣ ಇರಬಹುದಾ ಅಂತ. ಕರೆಕ್ಟು, ನಾವು ಏನು ತಿಂತೀವಿ ಅದನ್ನು ಎಷ್ಟು ಮಟ್ಟಕ್ಕೆ ನಮ್ಮ ದೇಹ ಅದನ್ನು ಅರಗಿಸ್ಕೊಳ್ಳುತ್ತೆ, ಜೀರ್ಣಿಸ್ಕೊಳ್ಳುತ್ತೆ ಅನ್ನೋದ್ರ ಬೇಸ್ ಮೇಲೆ ನಮ್ಮ ಆರೋಗ್ಯನೂ ಇರುತ್ತೆ. ಸೊ ಹಾಗೆ ಈ ರೇಷ್ಮೆ ಹುಳುದನ್ನೆಲ್ಲೂ ನಮ್ಮಲ್ಲಿ ಈ ಡೈಜೆಸ್ಟಿವ್ ಅಮೈಲೇಸ್ ಅಂತ ಒಂದು ಮಾರ್ಕರ್ ಇದೆ ಸರ್. ಸೊ ಪ್ರತಿಯೊಂದು ಇದು ಬಂದು ಈ ಮಲ್ಟಿವೋಲ್ಟೈನ್ ಅಥವಾ ನಾಟಿ ತಳಿಗಳು ಅಂತ ಏನು ಹೇಳ್ತೀವಿ ಅದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಅದೇ ಈ ನಮ್ಮ ಬೈವೋಲ್ಟೈನ್ನಲ್ಲಿ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಅದರಲ್ಲಿರುವಂಥ ಆ ಒಂದು ಅಂಶಗಳನ್ನ ಈ ನಮ್ಮ ಬೈವೋಲ್ಟೈನ್ಗೆ ಇಂಟ್ರಾಗ್ರೆಸ್ ಮಾಡಿ ಡೆವಲಪ್ ಮಾಡಿರುವಂಥ ಒಂದು ಡಬಲ್ ಹೈಬ್ರಿಡ್ ಇದು. ಅದಕ್ಕೆ ಇದಕ್ಕೆ ನಾವು ಜೆನೆಟಿಕ್ ಮಾರ್ಕರ್ ಬೇಸ್ಡ್ ಅಥವಾ ಮಾರ್ಕರ್ ಅಸಿಸ್ಟೆಡ್ ಸೆಲೆಕ್ಷನ್ ಬೇಸ್ಡ್ ಬ್ರೀಡಿಂಗ್ ಅಂತ.
1: ಜೆನೆಟಿಕ್ ಕ್ಯಾರೆಕ್ಟರ್,
0: ಜೆನೆಟಿಕ್ ಕ್ಯಾರೆಕ್ಟರ್ ಸರ್. ಹೌದು,
1: ತಿಂದಿದ್ದನ್ನು
0: ಅರ್ಸ್ಕೊಳ್ಳೋದು ಎಲ್ರಿಗೂ ಅಷ್ಟು ಚೆನ್ನಾಗಿರಲ್ಲ. ಯಾರಲ್ಲಿ ಎಷ್ಟು ಡೈಜೆಸ್ಟಿವ್ ಆಮೇಲೆ ಸ್ಟ್ರಾಂಗ್ ಇರುತ್ತೆ ಅಷ್ಟೇ ಸ್ಟ್ರಾಂಗ್ ನಾವಿರ್ತೀವಿ ಅಂತ. ಆದರೆ ಇದು ಕೂಡ ಹೈಬ್ರಿಡ್ ಆಥರೈಸೇಷನ್ ಆಗಿದೆ, ಆದರೆ ರೈತರಲ್ಲಿ ಅಷ್ಟೊಂದು ಅಳವಡಿಕೆ ಆಗಲಿಲ್ಲ. ಯಾಕೆ ಅಂದರೆ ಈಗೆಲ್ಲರೂ FC-1 FC-2 ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಅಭಿಪ್ರಾಯ ಇದೆ. FC-1 FC-2 ಬಂದು ಮಚ್ಚೆ ಇರುವಂಥ ಹುಳ, ಆದರೆ ನಮ್ಮ ಈ G-11 G-19 ಬಂದು FC-1 FC-2 ಯಾವುದೇ ಕಾರಣದಲ್ಲೂ ಕಡಿಮೆ ಇಲ್ಲ, ಆದರೆ ಹುಳಗಳು ಪ್ಲೇನ್ ಮಚ್ಚೆ ಇಲ್ಲ ಅದರಲ್ಲಿ. ಹಾಗಾಗಿ ರೈತರು ಅಷ್ಟೊಂದು ಅದನ್ನು ಇಷ್ಟಪಡಲಿಲ್ಲ. ಬಟ್ ನಮ್ಮ ಹತ್ರ ಇದೆ, ಯಾರಿಗೆಲ್ಲ ಬೇಕೋ ಅವ್ರಿಗೆ ಏನಾದ್ರು ಇಂಡೆಂಟ್ ಕೊಟ್ಟರೆ ನಾವು ಇವರಿಗೆ ಈ ಮೊಟ್ಟೆಗಳನ್ನ ಕೂಡ ಕೊಡ್ತೀವಿ.
1: ಅಂದರೆ ರೈತರ ಪ್ರಿಫರೆನ್ಸ್ ಎಲ್ಲ ಒಂದು ಕಡೆ ಮುಖ್ಯ ಆಗುತ್ತೆ,
0: ಬಹಳ ಮುಖ್ಯ. ನಮಗೆ ರೈತರು ಏನು ಇಷ್ಟಪಡ್ತಾರೆ ಅನ್ನೋದೇ ಮುಖ್ಯ, ಅವ್ರಿಗೆ ನಾವು ಮನವರಿಸೋದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಾವು ಈ ಎಲ್ಲ ಹೊಸ ಹೊಸ ಹೈಬ್ರಿಡ್ಗಳನ್ನ ನಾವು ಅಭಿವೃದ್ಧಿಪಡಿಸಿದ್ದೀವಿ. ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಈ ನಮ್ಮ TT21 ಮತ್ತು BFC1 × BFC10 ಇದನ್ನೆಲ್ಲ ನಾವು ಮುಂದೆ ತಗೊಂಡು ಹೋಗಬೇಕು ಅಂತ ಇದ್ದೀವಿ.
1: ಈ ತಳಿ ಅಭಿವೃದ್ಧಿ ಹೈಬ್ರಿಡೈಸೇಷನ್ನು ಇದನ್ನೆಲ್ಲ ವಿವರಿಸೋದು ಬಹಳ ಕಷ್ಟ, ಆದ್ರೂ ಒಂದು ತಳಿನ ಅಭಿವೃದ್ಧಿ ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು?
0: ಹೌದು, ಈಗ ಒಂದು ಜನರೇಷನ್ ಅಂತ ಹೇಳ್ತೀವಲ್ವಾ ಸರ್, ಈ ಒಂದು ಡಬಲ್ ಹೈಬ್ರಿಡ್ ಅಥವಾ ಈ ಒಂದು ಹೈಬ್ರಿಡ್ನ ಡೆವಲಪ್ ಮಾಡಬೇಕು ಅಂದರೆ ನಮಗೆ ಎಂಟು ಜನರೇಷನ್ ಕಂಟಿನ್ಯೂಸ್ ಆಗಿ ಸತತವಾಗಿ 8 ಜನರೇಷನ್ವರೆಗೂ ನಾವು ರೇರಿಂಗ್ ಮಾಡಬೇಕು. ಅಲ್ಲಿಗೆ ಅದು ಸುಧಾರಿಸ್ಕೋಬೇಕು. ಸುಧಾರಿಸ್ಕೊಳ್ಳಿಲ್ಲ ಅನ್ನೋದಾದರೆ ಅದನ್ನು ಮತ್ತೆ F12 ವರೆಗೂ ಹೋಗಬೇಕಾಗುತ್ತೆ. ಈಗ ನಾವು ಬೈವೋಲ್ಟೈನ್ ಅನ್ನೋದಾದರೆ ಒಂದು ಜನ್ರೇಷನ್ ಮಾಡೋದಕ್ಕೆ ನಮಗೆ 6 ಅಂತ ಹೇಳ್ಕೊತೀವಿ, ಅಂದರೆ ನ್ಯಾಚುರಲ್ ಕಂಡೀಷನಲ್ಲಿ ಕೊಡ್ತೀವಿ ಅಂತ. ಇವಾಗ ಆ್ಯಸಿಡ್ ಟ್ರೀಟ್ಮೆಂಟ್ ಇದೆ, ಅದೆಲ್ಲ ಇದೆ, ಬಟ್ ಅಭಿವೃದ್ಧಿ ಪಡಿಸುವಂಥ ಸಮಯದಲ್ಲಿ ನಾವು ಅದಕ್ಕೆ ನ್ಯಾಚುರಲ್ ಏನು ನಾವು ನೈಸರ್ಗಿಕವಾಗಿ ಅದಕ್ಕೆ ಸಮಯ ಕೊಡಬೇಕು ಹಾಗೆ ಕೊಡ್ತೀವಿ. ಸೊ ಆ ಥರ ನೋಡೋಕ್ಕಾದರೆ F12 ಅನ್ನೋದಾದರೆ ಹತ್ತತ್ರ 6 ಅಲ್ಲೇ ಆಗೋಯ್ತು. ಒಂದು ಹೊಸ ನಾವು ಒಂದು ಹೈಬ್ರಿಡ್ ಡೆವಲಪ್ ಮಾಡಬೇಕು ಅಥವಾ ಒಂದು ಹೊಸ ತಳಿನ ಡೆವಲಪ್ ಮಾಡಬೇಕಂದ್ರೆ 5-6 ಬೇಕಾಗತ್ತೆ.
1: ಈ ತಳಿಗಳನ್ನು ತಾವು ಗುರುತಿಸುವಾಗ ಈ ತಳಿಯ ಲಕ್ಷಣಗಳೇನಿರ್ತಾವಲ್ಲ,
0: ಹೌದು,
1: ಅದು ಈಗ ನಿಮ್ಮ ಹೈಬ್ರಿಡೈಸೇಷನ್ ಪ್ರೋಸೆಸ್ಸಲ್ಲಿ ಒಂದು ಮೇಲ್ ಕ್ಯಾರೆಕ್ಟರ್ ಆಗಿರ್ಬೋದು, ಇನ್ನೊಂದು ಫಿಮೇಲ್ ಕ್ಯಾರೆಕ್ಟರ್ ಆಗಿರ್ಬೋದು. ಈ ಹೈಬ್ರಿಡೈಸೇಷನ್ ಪ್ರೋಸೆಸ್ನ ಒಂಚೂರು ಜನಸಾಮಾನ್ಯರಿಗೆ ಅರ್ಥ ಆಗೋ ಹಾಗೆ ವಿವರಿಸೋಕೆ ಸಾಧ್ಯವೇ?
0: ಖಂಡಿತ. ಈಗ ಎಲ್ಲ ರೇಷ್ಮೆ ಹುಳುಗಳು ನೋಡೋದಕ್ಕೆ ಒಂದೇ ರೀತಿ ಕಾಣಿಸುತ್ತೆ, ಅದೇನು ಬೇರೆ ಕಾಣೋದಿಲ್ಲ. ಎಲ್ಲೋ ಒಂದಷ್ಟು ಈ ಮ್ಯೂಟೆಂಟ್ಸ್ ಅಂತ ಹೇಳ್ತೀವಿ, ಅದು ಬಿಟ್ಟರೆ ಬೇರೆ ಬಣ್ಣ ಇರುತ್ತೆ, ಅದು ಬಿಟ್ಟರೆ ಹುಳುಗಳೆಲ್ಲ ಒಂದೇ ಥರ ಕಾಣಿಸುತ್ತೆ. ಈಗ ರೇಷ್ಮೆ ಹುಳುಗಳು ಮೊಟ್ಟೆಗಳಲ್ಲಿ ಸ್ಟೇಜಲ್ಲಾಗಲಿ, ಹುಳಗಳ ಸ್ಟೇಜಲ್ಲಾಗಲಿ, ಗೂಡಿನ ಸ್ಟೇಜಲ್ಲಾಗಲಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಅಂದರೆ ಅದನ್ನು ಐಡೆಂಟಿಫೈ ಮಾಡ್ಬೋದು. ಈಗ ಮೊಟ್ಟೆಗಳಲ್ಲಿ ನಮ್ಮಲ್ಲಿ ಒಂದು ಹೊಸದು ಒಂದು ವೆರೈಟಿ ಇದೆ, ಅದಿನ್ನೂ ಅಭಿವೃದ್ಧಿಪಡಿಸುವಂಥ ಸಮಯದಲ್ಲೇ ಇದೆ. ಇದು ಬಂದು ಮೇಲ್ ಸ್ಪೆಸಿಫಿಕ್ ಹೈಬ್ರಿಡ್ ಅಂತ ಹೇಳ್ತೀವಿ. ಯೂಶ್ವಲಿ ಏನಂದರೆ ಈ ರೇಷ್ಮೆ ಹುಳುವಿನ ಮೊಟ್ಟೆ ಬಂದು ಬೂದು ಬಣ್ಣಕ್ಕಿರುತ್ತೆ ಅಂತ. ಈ ನಮ್ಮಲ್ಲಿರುವಂಥ ಒಂದು ಬೂದು ಬಣ್ಣ ಅದಿಲ್ಲ, ಎಲ್ಲ ಮೇಲ್ಸ್ ಅಂದರೆ ಗಂಡು ಮೊಟ್ಟೆ ಎಲ್ಲ ಹಳದಿ ಬಣ್ಣಕ್ಕೆ ಇರುತ್ತೆ. ಅದಾದ ನಂತರ ಯೂಶ್ವಲಿ ಏನಂದರೆ ಎಲ್ಲ ರೇಷ್ಮೆ ಹುಳು ಚಿಟ್ಟೆ ಮೊಟ್ಟೆ ಇಟ್ಟಾಗ ಹಳದಿ ಬಣ್ಣ ಇರುತ್ತೆ, 2 ನಂತರ 36-48 ಅವರ್ಸ್ಗೆ ಅದು ಕಂದು ಬಣ್ಣಕ್ಕೆ ಅಂದರೆ ಗ್ರೇ ಕಲ್ಲರ್ ಚೇಂಜ್ ಆಗುತ್ತೆ. ಬಟ್ ನಮ್ಮಲ್ಲಿರೋ ತಳಿ ಮೇಲ್ ಅಂದರೆ ಗಂಡು ಮೊಟ್ಟೆ ಹಳದಿ ಬಣ್ಣಕ್ಕೆ ಉಳ್ಕೊಳ್ಳುತ್ತೆ, ಇದು ಒಂದು ಸ್ಪೆಷಲ್ ವೆರೈಟಿ. ಆದರೆ ಫೀಮೇಲ್ ಮೊಟ್ಟೆಗಳು ಬಂದು ಬೂದು ಬಣ್ಣಕ್ಕೇ ಚೇಂಜ್ ಆಗುತ್ತೆ. ಸೊ ಇದು ಒಂದು ವೆರೈಟಿ. ಈಗ ಮೊಟ್ಟೆ ಲೆವೆಲಲ್ಲಿ ಇದು ಒಂದು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಹುಳಗಳ ಲೆವೆಲಲ್ಲಿ ನಮ್ಮಲ್ಲಿ ಹೇಗೆ ಅಂದರೆ ಕೆಲವೊಂದು ವೆರೈಟಿನಲ್ಲಿ ಪ್ಲೇನ್ ಮಾರ್ಕ್ ಕೂಡ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಮಚ್ಚೆ ಇದ್ದರೆ ಅದು ಗಂಡು, ಮಚ್ಚೆ ಇಲ್ಲದಿದ್ದರೆ ಅದು ಹೆಣ್ಣು ಅನ್ನೋ ಒಂದು ರೀತಿ ಸೆಕ್ಸ್ ಲಿಮಿಟೆಡ್ ಕ್ಯಾರೆಕ್ಟರ್ ಇದೆ. ಆ ಬ್ರೀಡ್ಸ್ ಕೂಡ ತಳಿಗಳು ಕೂಡ ನಮ್ಮ ಹತ್ರ ಇದೆ. ನೆಕ್ಸ್ಟ್ ಗೂಡಿನಲ್ಲೂ ಅಷ್ಟೇ, ಯೂಶ್ವಲಿ ಎಲ್ಲ ಬಿಳಿ ಗೂಡೇ ಕಟ್ಟಬೇಕು, ಆದರೆ ನಮ್ಮಲ್ಲಿ ಆರೆಂಜ್ ಗೂಡು ಕಟ್ಟುತ್ತೆ. ಅದೇ ಗಂಡು ಹೆಣ್ಣು ಡಿಫ್ರೆನ್ಷಿಯೇಟ್ ಮಾಡ್ಕೋಬೋದು, ಗೂಡು ಲೆವೆಲಲ್ಲೇ ನಾವು ಗಂಡು ಸೆಪ್ರೇಟ್ ಹಾಕಿ ಹೆಣ್ಣು ಸೆಪ್ರೇಟ್ ಹಾಕ್ಬೋದು. ಇದೆಲ್ಲ ಅಂದರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಆದರೆ ಇದೇನಂದರೆ ಒಂದು ಕ್ಯಾರೆಕ್ಟರ್ ಹೆಚ್ಚಿದ್ರೆ ಇನ್ನೊಂದು ಕ್ಯಾರೆಕ್ಟರ್ ಕಡಿಮೆ ಇರುತ್ತೆ. ಇದೆಲ್ಲ ನಾವು ಹೇಳ್ದಂಗೆ ಅಷ್ಟು ಇಳುವರಿ ಹೆಚ್ಚು ಸಿಗದೆ ಇರ್ಬೋದು, ಆದರೆ ಸ್ಪೆಷಲ್ ವೆರೈಟಿ ನಮ್ಮಲ್ಲಿ ಸಂಶೋಧನೆ ಲೆವೆಲ್ಗೆ ನಮ್ಮ ಹತ್ರ ಇದೆ.
1: ಮೇಡಮ್, ಅದೇ ಈಗ ನೀವೇ ಹೇಳ್ತಿದ್ದೀರಲ್ವಾ, ಆಹಾರ ತಿನ್ನೋ ಗುಣ, ಆಮೇಲೆ ತಿಂದದ್ದನ್ನು ಗೂಡಾಗಿ ಪರಿವರ್ತನೆ ಮಾಡೋ ಗುಣ, ಆಮೇಲೆ ಗೂಡಿನ ಗುಣಮಟ್ಟ, ರೇನ್ ಡೇಟಾ, ಎಳೆಯ ಉದ್ದ, ಇವೆಲ್ಲ ಫೀಮೇಲ್ ಕ್ಯಾರೆಕ್ಟರ್ ಮೇಲ್ ಕ್ಯಾರೆಕ್ಟರ್? ಮೇಡಮ್, ಅದನ್ನ ಹೇಗೆ ನಿರ್ಧಾರ ಮಾಡ್ತೀರಿ?
0: ಆ್ಯಕ್ಚುಲಿ ಇದರೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದೆಲ್ಲ ಫೀಮೇಲ್ ಕ್ಯಾರೆಕ್ಟರ್. ಈ ನಮ್ಮ ರೇಷ್ಮೆ ಇದರಲ್ಲಿ ನಾವು ಒಂದು ಕ್ರಾಸ್ ಸೆಟಪ್ ಮಾಡ್ತೀವಿ ಅನ್ನೋದಾದ್ರೆ ಮೊದಲನೇದು ಫೀಮೇಲ್ ಬರ್ಕೊತೀವಿ. ಬೇರೆ ಯಾವುದೇ ಆರ್ಗ್ಯಾನಿಸಮಲ್ಲಿ, ಒಂದು ಈಗ ಹಸುಗಳಲ್ಲಾಗಲಿ ಅಥವಾ ಶೀಪ್ಗಳಲ್ಲಾಗಲಿ ಯಾವುದರಲ್ಲೇ ಬರೋದಾದ್ರು ಫಸ್ಟು ಮೇಲ್ ಬರಿತೀವಿ, ಆಮೇಲೆ ಫೀಮೇಲ್ ಬರ್ಕೊತೀವಿ. ಆದರೆ ನಮ್ಮ ರೇಷ್ಮೆ ಹುಳುನಲ್ಲಿ ಏನಂದರೆ ಮೊದಲು ಫೀಮೇಲು, ಅದಕ್ಕೆ ಸ್ಪೆಸಿಫಿಕ್ ಮೇಲ್ನ ಕ್ರಾಸ್ ಮಾಡ್ಕೊತೀವಿ. ಈಗ CSR2 ಅಂತ ಏನು ಹೇಳ್ತೀವಿ, ಅದರಲ್ಲಿ ನಮಗೆ ರೇಷ್ಮೆ ಗುಣಮಟ್ಟದ ಎಲ್ಲ ಕ್ಯಾರೆಕ್ಟರು ತುಂಬ ಚೆನ್ನಾಗಿದೆ, ಅದನ್ನು ಫೀಮೇಲ್ ಆಗಿ ತಗೊಂಡು ಅಂದರೆ ಪ್ರೊಡಕ್ಟಿವ್ ಇಳುವರಿ ಚೆನ್ನಾಗಿ ಬರಬೇಕು. ಅದಕ್ಕೆ ಯಾವುದು CSR4 ಅಂತ ಏನು ಕ್ರಾಸ್ ಮಾಡ್ಕೊತೀವಿ, ಅದು ಡಂಬಲ್ಲು. ಡಂಬಲ್ಗಳಲ್ಲಿ ಹೇಗೆ ಅಂದರೆ ಸ್ವಲ್ಪ ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ ಬೈವೋಲ್ಟನ್ನಲ್ಲೇ ಅಂತ. ಸೊ ಮೇಲ್ಸ್ ಬಂದು ನಮ್ಮಲ್ಲಿ ಡಿಸೀಸ್ ರೆಸಿಸ್ಟೆಂಟ್ ಸ್ವಲ್ಪ ರೆಸಿಸ್ಟೆನ್ಸ್ ಕ್ಯಾರೆಕ್ಟರ್ ಇರುವಂಥ, ಫೀಮೇಲ್ಸಲ್ಲಿ ಸಿಲ್ಕ್ ಕ್ವಾಲಿಟಿ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ, ಮೇಲ್ಸ್ನಲ್ಲಿ ರೆಸಿಸ್ಟೆನ್ಸ್ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ನಾವು ನೋಡಿದಂದೆ ಒಂದು ಓವಲ್ ಆಲ್ವೇಸ್ ಹೇಗೆ ಅಂದರೆ ಗುಣಮಟ್ಟ ಚೆನ್ನಾಗಿರುತ್ತೆ, ರೇಷ್ಮೆಯ ಗುಣಮಟ್ಟ ಚೆನ್ನಾಗಿರುತ್ತೆ, ಡಂಬಲ್ಸ್ಗಳಲ್ಲಿ ರೆಸಿಸ್ಟೆನ್ಸ್ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಯಾವತ್ತೂ ಒಂದು ಓವಲ್ನ ಒಂದು ಡಂಬಲ್ ಜೊತೆ ಕ್ರಾಸ್ ಮಾಡ್ತೀವಿ.
1: ಅದನ್ನು ಫಿಮೇಲ್ ಕ್ಯಾರೆಕ್ಟರ್ ಅಂತ ಹೇಳಿ ನೀವು ಡಿಸೈಡ್ ಮಾಡಿದ್ದೀರಿ, ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಉಲ್ಟಾ ಮಾಡಿ ನೋಡ್ತೀರಾ?
0: ಮಾಡಿದ್ದಾರೆ ಸರ್, ಮಾಡಿದ್ದಾರೆ ಇಲ್ಲ ಅಂತಲ್ಲ. ಈಗೇನು ಆ್ಯಕ್ಚುಲಿ ನಾವು FC1 FC2 ಹೇಳ್ತೀವಿ, FC1 ಬಂದು ಡಂಬಲ್ಲು ಆಯಿತಾ, FC2 ಬಂದು ಓವಲ್. ಬಟ್ ನಾವು ಕೊಡ್ತಿರೋದು FC2 into FC1. ಯಾವತ್ತು ಓವಲ್ ಕ್ರಾಸ್ ಟು ಡಂಬಲ್ ಅಂದರೆ ನಮ್ಮ ಸಿಲ್ಕೋಮಲ್ಲಿ ಓವಲ್ನ ಒಂದು ಡಂಬಲ್ನ ಕ್ರಾಸ್ ಮಾಡ್ತೀವಿ. ಸೊ ಆ ಥರ ನೋಡೋಕ್ಕಾದ್ರೆ FC2 into FC1 ಏನು ಡಿಫ್ರೆನ್ಸ್ ಬರ್ಬೋದು ಡಂಬಲ್ನ ಓವಲ್ ಕ್ರಾಸ್ ಮಾಡಿದ್ರೆ ಅನ್ನೋದಾದರೆ ಏನಿಲ್ಲ, ಸ್ವಲ್ಪ ಮಟ್ಟಕ್ಕೆ ಈ ಅನ್ಫರ್ಟಿಲೈಸ್ಡ್ ಎಗ್ಸ್ ಅಂತ

0: ಏನು ಹೇಳ್ತೀವಲ್ಲ ಅದು ಒಂದು 5-10% ಬರೋ ಚಾನ್ಸಸ್ ಇರುತ್ತೆ. ಈಗ ಎಷ್ಟೋ ಗ್ರೇನ್ ಎಜಸ್ಗಳಲ್ಲಿ ಏನಾಗುತ್ತೆ, ಅದು ಚಿಟ್ಟೆ ಉಳುಕು ಅಂತೂ ಅದ್ರ ಕ್ರಾಸ್ ಮಾಡು ಅಂತಾರೆ, ಅಂತ ಕಡೆ ಈ ಒಂದು ಸಮಸ್ಯೆಯನ್ನು ನೀವು ಕಾಣ್ಬೋದು. ಸೊ ಹಾಗಾಗಿ ನಮ್ಮ ಜೆನೆಟಿಕ್ ಕ್ರಾಸಲ್ಲಿ ಯಾವತ್ತೂ ಮೊದಲು ಫೀಮೇಲ್ ಓವಲ್ ಇರಬೇಕು, ಡಂಬಲ್ಸ್ ಮೇಲ್ಸ್ ಇರಬೇಕು.
1: ಈಗ ನಿಮ್ಮ ಡಬಲ್ ಹೈಬ್ರಿಡ್ಗಳಂತ ಏನು ಕೊಡ್ತಿರಲ್ಲ, ಇದನ್ನ ಮತ್ತೆ F1 ಜನರೇಷನ್ ಮಾಡಕ್ ಬರಲ್ಲ?
0: ಇಲ್ಲ ಇಲ್ಲ, ಡಬಲ್ ಹೈಬ್ರಿಡ್. ಈಗ ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯಲ್ಲಿ ನಾವು ಒಂದು ಕ್ರಮನ ಅನುಸರಿಸ್ಕೊತಾ ಇದ್ದೀವಿ, ಒನ್ ವೇ ಸಿಸ್ಟಮ್ ಆಫ್ ಮಲ್ಟಿಪ್ಲಿಕೇಶನ್ ಅಂತ. ಅಂದರೆ ಈ ನಮ್ಮ CSRTA ಮೈಸೂರಲ್ಲೇ ನಮ್ಮ ಹತ್ರ ಏನು ಬಿತ್ತನೆ ಗೂಡು ಅಂತ ಏನು ಎಲ್ಲರೂ ಹೇಳ್ತೀವಿ, ಬ್ರೀಡರ್ಸ್ ಸ್ಟಾಕ್ ಅಂತ ಹೇಳ್ತೀವಿ, ಅದು ಇಡೀ ಇಂಡಿಯಾಗೆ ಮೈಸೂರಿನಲ್ಲಿ ಮಾತ್ರ ನಮಗೆ ಈ ಬಿತ್ತನೆ ಗೂಡಿನ ಒಂದು ಸೆಂಟರ್ ಇರೋದು, ಬ್ರೀಡರ್ಸ್ ಸ್ಟಾಕ್ ಇನ್ CSRTA ಮೈಸೂರು. ಅಲ್ಲಿಂದ ನೆಕ್ಸ್ಟ್ ಲೆವೆಲ್ ಅದನ್ನು ಹೆಚ್ಚು ಮಾಡ್ಕೊಬೇಕಂದ್ರೆ P4 ಸ್ಟೇಷನ್ ಅಂತ ಹಾಸನಲ್ಲಿದೆ, ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಅದಾದ ನಂತರ P3 ಸ್ಟೇಷನ್ಸ್ಗಳಿದೆ ನಮ್ಮಲ್ಲಿ ಸುಮಾರು. ಆ P3 ಸ್ಟೇಷನಿಂದ P2 ಫಾರ್ಮ್ಗೆ ಹೋಗುತ್ತೆ, P2 P1 ಗ್ರೇನೇಜಸ್ಗೆ ಹೋಗುತ್ತೆ. ಅಲ್ಲಿಂದ ಅದು ರೈತರಿಗೆ ಸಿಗೋ ಅಂತ ಒಂದು ಸೌಲಭ್ಯ ಇದೆ. ಯಾವುದೇ ಒಂದು ಹಂತದಲ್ಲೂ ನಾವು P1 to P2 ಮೊಟ್ಟೆ ಕೊಡೋದಿಲ್ಲ, P2 to P3 ಹೋಗಲ್ಲ. ಏನಂದರೆ ಒಂದೊಂದು ಹಂತದಲ್ಲೂ ಒಂದು ಬೆಂಚ್ ಮಾರ್ಕ್ ವ್ಯಾಲ್ಯೂ ಅಂತ ಇರುತ್ತೆ, ಆ ಬೆಂಚ್ ಮಾರ್ಕ್ ವ್ಯಾಲ್ಯೂ ಸ್ಯಾಟಿಸ್ಫೈ ಆದರೆ ಮಾತ್ರ ಆ ಮೊಟ್ಟೆಗಳನ್ನ ನಾವು ತಗೊತೀವಿ. ಇಲ್ಲ ಅಂದರೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಗೂಡಿನ ಇಳುವರಿ ಕಡಿಮೆ ಆಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಹಾಗಾಗಿ ಆ ಕ್ಯಾರೆಕ್ಟರ್ನ ನಾವು ಬ್ಯಾಲೆನ್ಸ್ ಮಾಡಲೇಬೇಕು. ಈ ಒನ್ ವೇ ಸಿಸ್ಟಮ್ ಆಫ್ ಮಲ್ಟಿಪ್ಲಿಕೇಶನ್ನ ಫಾಲೋ ಮಾಡ್ಕೊತಾ ಹೋಗ್ತಾ ಇದ್ದೀವಿ.
1: ಅಂದ್ರೆ ಈಗ ಮೂಲಭೂತವಾಗಿ ಎಲ್ಲಾ ತಳಿಗಳ ಜರ್ಮ್ ಪ್ಲಾಸಮ್ ನಮ್ಮಲ್ಲಿದೆ
0: ಅಲ್ವಾ,
1: ನೀವು ಅದನ್ನ ಹೇಗೆ ಅಭಿವೃದ್ಧಿ ಮಾಡಿ ಕೊಡ್ತೀರಾ, ಅದು ಒಂದೇ ಲೈನ್ ಅಲ್ಲಿ ಹೋಗ್ಬೇಕು.
0: ಖಂಡಿತ ಖಂಡಿತ.
1: ಓಕೆ, ಈಗ ಅಂತಿಮವಾಗಿ ಗ್ರೈನೇಜ್ ಗಳಂತ ಏನ್ ಹೇಳ್ತೀವಿ ಅಲ್ಲಿ ಮೊಟ್ಟೆ ಸಿಗೋದು.
0: ಹೌದು, SSPC ಸೀಡ್ ಪ್ರೊಡಕ್ಷನ್ ಸೆಂಟರ್ ಅಂತ ಏನ್ ಹೇಳ್ತೀವಿ ಸರ್, ಅಲ್ಲಿ
1: ಖಾಸಗಿ ಅವರದ್ದು ಗ್ರೈನೇಜ್ ಗಳು ಇರ್ತಾವಲ್ಲ
0: ಇದೆ, ಪ್ರೈವೇಟ್ ಗ್ರೈನೇಜಸ್ ಕೂಡ ಇದೆ.
1: ಅಂತವರ್ಗೂ ನೀವು ಕೊಡ್ತೀರಾ ಮೊಟ್ಟೆಗಳನ್ನ?
0: ಅಂದರೆ ಅವ್ರಿಗೆ ಸಿಗುತ್ತೆ ಸರ್, ಅವರು ತಗೋಬೋದು. ಬಟ್ ಹೆಚ್ಚಾಗಿ ನಾವು ನಮ್ಮ ಗೌರ್ಮೆಂಟ್ ಸಂಸ್ಥೆಯಿಂದಲೇ ಏನಿದೆ ಅಲ್ಲಿಂದನೇ ನಾವು ರೈತರಿಗೆ ಮೊಟ್ಟೆಗಳನ್ನ ತಗೊಳ್ಳಿ ಅಂತ ಹೇಳಿ ಹೇಳ್ತಿದ್ದೀವಿ.
1: ಈಗ ರೇಷ್ಮೆ ತಳಿಗಳು ಅಭಿವೃದ್ಧಿ ಆದಂಗೆ ಗುಣಮಟ್ಟ ಜಾಸ್ತಿ ಆಗ್ತಾ ಹೋದಂಗೆ ಅವುಗಳ ಸಾಕಣೆ ಮಾಡೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ರೈತರು ಹೇಳ್ತಾರೆ.
0: ಹೌದು ಹೌದು.
1: ಈ ಡಬಲ್ ಹೈಬ್ರಿಡ್ಗಳನ್ನು ಸಾಕೋದು ಸುಲಭ ಅಂತಿರೋ ಅಥವಾ ಕಷ್ಟ ಅಂತಿರೋ, ಹೇಗೆ ನಿಮ್ಮ ಅನುಭವ?
0: ಹಿಂದಿನ ಕಾಲದಲ್ಲಿ ಸ್ವಲ್ಪ ಕಷ್ಟ ಇತ್ತು, ಅವರೇ ಮೊಟ್ಟೆ ಮಾಡಿಕೊಂಡು ಅವರೇ ಸಾಕಾಣಿಕೆ ಮಾಡೋದಾಗಿದ್ದರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಇವಾಗ ನಮಗೆ ಈ ಚಾಕಿ ರೇರಿಂಗ್ ಸೆಂಟರ್ಸ್ ಅಂತ ಬಂದಿದೆ, ರೈತರ ಕೆಲಸನ ಬಹಳ ಸುಲಭ ಮಾಡಿಕೊಟ್ಟಿದೆ. ಅಂದರೆ ಮೊದಲನೇ ಹಂತ, ಎರಡನೇ ಹಂತ, ಎರಡನೇ ಜ್ವರದ ನಂತರ ರೈತರು ಹೋಗಿ ಹುಳಗಳನ್ನ ತರ್ಬೋದು. 3, 4, 5 ಈ ಪ್ರೌಢ ಸ್ಟೇಜಸ್ ಅಂತ ಏನು ಹೇಳ್ತೀವಲ್ವ, ಲೇಟೇಜ್, ಆ ರೇರಿಂಗ್ ಮಾತ್ರ ಅವ್ರು ಅಂದರೆ 15-16 ದಿನದ ಶ್ರಮ ಮಾತ್ರ ರೈತರು ಪಡ್ಬೋದು. ಅದ್ರ ಜೊತೆಗೆ ಈ ಶೂಟ್ ರೇರಿಂಗ್ ಟೆಕ್ನಾಲಜಿ ಅಂತ ಹೇಳಿ ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿದ್ದಾರೆ. ಅಂದರೆ ನಿಮಗೆ ಪ್ರತಿಯೊಂದು ದಿನದ ನಂತರ ಒಂದು ಅಥವಾ ಒಂದು ಸ್ಟೇಜ್ ನಂತರ ಹೇಗೆ ಬೆಡ್ ಕ್ಲೀನಿಂಗ್ ಮಾಡಬೇಕು ಅನ್ನೋದೆಲ್ಲ ಕ್ರಮಗಳಿತ್ತು, ಅದೆಲ್ಲ ಇಲ್ಲ. ಪೂರ್ತಿ ಎಲ್ಲ ಮುಗಿದು ಹುಳ ಗೂಡು ಕಟ್ಟಿದ ನಂತರ ಗೂಡನ್ನು ನೀವು ಹಾರ್ವೆಸ್ಟ್ ಮಾಡಿದ ಮೇಲೇ ಒಂದು ಫಾರ್ ಆಲ್ ಕ್ಲೀನಿಂಗ್ ಮಾಡ್ಬೋದು. ಆ ಥರ ನೋಡೋಕೆ ಹೋದರೆ ಈಗ ರೇಷ್ಮೆ ಸಾಕಾಣಿಕೆ ಬಹಳ ಸುಲಭವಾಗಿದೆ.
1: ಅಲ್ಲ, ನಾನು ಕೇಳಿದ್ದು ಅದಲ್ಲ ಮೇಡಮ್, ಈಗ ನಿಮ್ಮ ತಳಿ ಏನಿದೆಯಲ್ಲ, ಈ ತಳಿಯಲ್ಲಿ ಯೂಶುವಲಿ ಕೃಷಿಯಲ್ಲಿ ಯಾವುದೇ ಹೈಬ್ರಿಡ್ ತಳಿ ತಗೊಳ್ಳಿ, ಅದು ನಾಟಿ ತಳಿಗಳನ್ನು ಸಾಕೋದಕ್ಕೂ ಹೈಬ್ರಿಡ್ ತಳಿಗಳನ್ನು ಸಾಕೋದಕ್ಕೂ ಸ್ವಲ್ಪ ಕಷ್ಟ ಇರುತ್ತೆ. ಹಾಗಾಗೇನೆ ಎಷ್ಟೋ ಜನ ಹೈಬ್ರಿಡ್ ಸವಾಸನೆ ಬೇಡಪ್ಪ ಅಂತಾರೆ. ಹಾಗೆ ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ, ಅಥವಾ ಏನೋ ಎಡಗೈನಲ್ಲಿ ಹಾಕಿದ್ರು ಬೆಳೆ ಬರುತ್ತಪ್ಪ ಆ ಲೆವೆಲ್ಗೆ ಈ ತಳಿಗಳನ್ನು ಮುಂದಿನ ದಿನದಲ್ಲಿ ತಗೊಂಡೋಗೋ ಸಾಧ್ಯತೆ ಇದೆಯಾ, ಅಥವಾ ಮುಂದಿನ ನಿಮ್ಮ ರಿಸರ್ಚ್ ಮ್ಯಾಂಡೇಟ್ಸ್ ಏನು?
0: ಇಲ್ಲ, ಈಗಾಗಲೇ ಹೇಳದಂತೆ ಈಗ ಒಂದು ಡಬಲ್ ಹೈಬ್ರಿಡ್ ನಾಲ್ಕು ತಳಿ ಇರುತ್ತೆ ಅಂತ ಹೇಳ್ತೀವಿ, ಸಿಂಗಲ್ ಹೈಬ್ರಿಡಲ್ಲಿ ಎರಡೇ ತಳಿ, ಎರಡರಲ್ಲಿ ಒಂದು ಡಂಬಲ್ ಕ್ಯಾರೆಕ್ಟರಲ್ಲಿ ನಿಮ್ಗೆ ಏನಾದ್ರು ರೋಗ ಬರುವಂತ ಚಾನ್ಸಸ್ ಇತ್ತು ಅನ್ನೋದಾದ್ರೆ ಅದನ್ನ ಕಾಂಬ್ಯಾಟ್ ಮಾಡಕ್ಕೆ ಅಂತ ಹೇಳಿ ಈ ಡಬಲ್ ಹೈಬ್ರಿಡಲ್ಲಿ ಎರಡು ತಳಿಗಳಿರುತ್ತೆ. ಎರಡು ತಳಿಗಳಿದ್ದಂಥದ್ರಲ್ಲಿ ಈ ರೋಗ ನಿರೋಧಕ ಶಕ್ತಿಗಳು ಸ್ವಲ್ಪ ಹೆಚ್ಚಿದೆ. ಹಾಗಾಗಿ ಯಾವುದೇ ಒಂದು ಕಾರಣಕ್ಕೂ ನಾವು ಕೊಟ್ಟಿರುವಂಥ ಒಂದು ಕಂಡೀಷನ್ನ ಅವರು ಕರೆಕ್ಟಾಗಿ ಫಾಲೋ ಮಾಡ್ಕೊತ ಹೋದರೆ ಎಲ್ಲೂ ಈ ಥರ ಸಮಸ್ಯೆ ಬರುವಂಥ ಚಾನ್ಸಸ್ಸು ಇಲ್ಲ. ಈ ಡಬಲ್ ಹೈಬ್ರಿಡ್ ಇಟ್ ಇಸ್ ಹೈಲಿ ರೆಸಿಸ್ಟೆಂಟ್. ನಾನು ಹೇಳ್ದಲ್ವ ಸರ್, ಹೇಗೆ ಎಲ್ಲೆಲ್ಲಿ ನೋಡು ಕೃಷ್ಣರಾಜರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಹಾಗೆ ಈ ನಮ್ಮ FC1 FC2 ಕೂಡ ಎಲ್ಲೂ ಆ ಥರ
1: ವರ್ಷಪೂರ್ತಿ ಬೆಳಿಬಹುದು ಕೃಷ್ಣರಾಜ?
0: ಖಂಡಿತ ವರ್ಷ ಪೂರ್ತಿ ಬೆಳಿಬಹುದು. ಇನ್ನೊಂದು ಮುಖ್ಯವಾದ ಅಂಶ ನಾನು ನಿಮ್ಗೆ ಹೇಳಿರಲಿಲ್ಲ, ಈ ನಮ್ಮ ಸಿಂಗಲ್ ಹೈಬ್ರಿಡ್ಗೂ ಈ ಡಬಲ್ ಹೈಬ್ರಿಡ್ಗೂ ಏನು ತುಂಬಾ ಮುಖ್ಯವಾದದ್ದು ಅಂದ್ರೆ 10-20% ಮೊಟ್ಟೆ ಇಳುವರಿ ಜಾಸ್ತಿ ಇದೆ, 20% ಎಗ್ ರಿಕವರಿ ಜಾಸ್ತಿ ಇದೆ. ಬ್ರೀಡ್ ಲೆವೆಲಲ್ಲಿ FC ಲೆವೆಲಲ್ಲಿ ನೋಡ್ಕೊಂಡು ಹೋಗೋದಾದ್ರೆ, ಅದೇ ನಮ್ಮ ಡಬಲ್ ಹೈಬ್ರಿಡಲ್ಲಿ ನೋಡೋದಾದ್ರೆ 20% ಮೊಟ್ಟೆ ಜಾಸ್ತಿ ಬರುತ್ತೆ. ತುಂಬಾ ಮುಖ್ಯವಾದ ಬೆನಿಫಿಟ್ ರೈತರಿಗೆ ಏನಂದ್ರೆ ಈ ನಮ್ಮ ಡಬಲ್ ಹೈಬ್ರಿಡಲ್ಲಿ ಎಗ್ ರಿಕವರಿ 20% ಜಾಸ್ತಿ ಇದೆ. ಅದಕ್ಕೆ ಈ ಡಬಲ್ ಹೈಬ್ರಿಡ್ ತುಂಬಾ ಚೆನ್ನಾಗಿ ಎಲ್ಲ ಕಡೆ ಪಾಪ್ಯುಲರ್ ಆಗಿದೆ.
1: ಓಕೆ, ಯಾರೇ ರೇಷ್ಮೆ ಬೆಳೆದ್ರು ಕೃಷ್ಣರಾಜನೇ ಬೆಳೀರಿ ಅಂತ ಹೇಳ್ತಿರತ್ತೆ.
0: ಕೃಷ್ಣರಾಜರನ್ನ ಮುಂದಿಟ್ಕೊಂಡು ಈ ನಮ್ಮ TT 2156 ಕೂಡ ಇದೆ. ಅದ್ ಬಿಟ್ರೆ ಮುಂದಕ್ಕೆ BFC 1 × BFC 10 ಕೂಡ ಬರಲಿದೆ, G11 G19 ಕೂಡ ಇದೆ. ಎಲ್ಲಾನು ತಗೊಂಬೇಕು. ಎಲ್ಲ ರಾಜ್ಯಗಳಿಗೂ ಎಲ್ಲ ವಾತಾವರಣಗಳ ಅನುಕರಣೆಯಾಗಿ ಈ ಡಬಲ್ ಹೈಬ್ರಿಡ್ಗಳನ್ನ ಇವರು.
1: ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಕುಸುಮ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ?
0: ಖಂಡಿತ ಸರ್, ನನ್ನ ಮೊಬೈಲ್ ಸಂಖ್ಯೆ 9480364262.
1: ಇನ್ನೊಮ್ಮೆ ಹೇಳ್ತೀರಾ?
0: 9480364262.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟರ್ ಕುಸುಮ ಅವರೇ.
0: 9480364262.
1: ಒಳ್ಳೆಯದು ಡಾಕ್ಟರ್ ಕುಸುಮ ಅವರೇ, ಇದುವರೆಗೂ ರೇಷ್ಮೆ ಹುಳುಗಳ ತಳಿಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಹೊಸ ರೇಷ್ಮೆ ಹುಳು ಹೈಬ್ರಿಡ್ಗಳ ಮತ್ತು ಜನಪ್ರಿಯ ಡಬಲ್ ಹೈಬ್ರಿಡ್ನ ಪ್ರಯೋಜನಗಳನ್ನು ಕುರಿತು ಇದುವರೆಗೂ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಎಲ್ ಕುಸುಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮುಂದಿನ ಬುಧವಾರ ಇದೇ ಸರಣಿಯಲ್ಲಿ ಸಂಜೆ 6:50 ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ವಿಷಯ ಕರ್ನಾಟಕಕ್ಕೆ ಸೂಕ್ತವಾದ ಹಿಪ್ಪುನೇರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳು. ಭಾಗವಹಿಸ್ತಾ ಇದ್ದಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಹಾಗೂ ಡಾಕ್ಟರ್ ಮಂಜಪ್ಪ ಅವರು.
3: ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ ರೇಷ್ಮೆ ರಂಗ ಈವರೆಗೆ ಆಲಿಸಿದೆ.

0: ಸಹಯೋಗ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರು.
1: ಸಂಕಲನ ಜಿಎನ್ ಮಂಜುನಾಥ್.
0: ನಿರ್ಮಾಣ ಎನ್ ಕೇಶವಮೂರ್.

0: ಕೃಷಿ ಗೀತೆ ಆಲಿಸಿದಿರಿ.
1: ಕೃಷಿ ನಿರಂತರ
2: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೇಳಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತು ಬಾನುಲಿ ಸರಣಿ. ಹುಣಸೂರು ತಾಲೂಕಿನಲ್ಲಿ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿಗೆ ಇರುವ ವಿಫಲ ಅವಕಾಶಗಳು ಈ ಕುರಿತು ಹುಣಸೂರು ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾ ಎಚ್ ನಾಗರಾಜ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೂ ಕೃಷಿ ರಂಗದಲ್ಲಿ ರೇಷ್ಮೆ ರಂಗ ಪ್ರಸಾರವಾಯಿತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ಮೊದಲಿಗೆ ಪ್ರಕಟಣೆ, ಅನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪಡಿತರ ವಿತರಣಾ ವ್ಯವಸ್ಥೆ, 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕಾನೂನು ಬದ್ಧತೆಯನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನಸಭೆ. ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ಪಡಿತರ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಹಾಗೂ ನಿಖರವಾಗಿಸಲು 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯು ಆಹಾರ ಧಾನ್ಯಗಳು ರಾಜ್ಯದ ಒಳಗಿನ ಸಾಗಾಣಿಕೆ ರಾಜ್ಯ ಸಂಸ್ಥೆಗಳಿಗೆ ನೆರವು ನೀಡುತ್ತದೆ, ನ್ಯಾಯಯುತ ನ್ಯಾಯಬೆಲೆ ಅಂಗಡಿಗಳನ್ನು ಬೆಂಬಲಿಸುತ್ತದೆ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಆಧುನೀಕರಣಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಇದು ನಿರ್ಮಲ್, ಆಶಾ ಮತ್ತು ಸಕ್ಷಮ್ ಎಂಬ 3 ಪ್ರಮುಖ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಮಾದರಿಗಳನ್ನು ಹೊಂದಿರುತ್ತದೆ. ನಿರ್ಮಲ್ ಎಐ ಚಾಲಿತ ನೈಜ ಸಮಯದ ಪಿಡಿಎಸ್ ಫಲಾನುಭವಿ ನೋಂದಣಿ, ಆಶಾ ಬಹುಭಾಷಾ ಕೃತಕ ಬುದ್ದಿಮತ್ತೆ ಕುಂದುಕೊರತೆ ಮತ್ತು ನಾಗರಿಕ ತೊಡಗಿಸಿಕೊಳ್ಳುವಿಕೆ ವೇದಿಕೆ ಮತ್ತು ಸಕ್ಷಮ್ ವಾಹನ ಟ್ರ್ಯಾಕಿಂಗ್ನೊಂದಿಗೆ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಪೂರೈಕೆ ಸರಪಳಿ ವೇದಿಕೆಯಾಗಿದೆ ಎಂದು ವಿವರಿಸಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯದ ಒಳಗಿನ ಸಾಗಾಣೆ, ಆಹಾರ ಧಾನ್ಯಗಳ ನಿರ್ವಹಣೆ ಮತ್ತು ನ್ಯಾಯಬೆಲೆ ಅಂಗಡಿಗಳ ವಿತರಕರ ಲಾಭಾಂಶ ನಿರ್ವಹಣೆ ಮತ್ತು ಕೇಂದ್ರದ ನೆರವಿನ ಅಸ್ತಿತ್ವದಲ್ಲಿರುವಂತಹ ನಿಧಿಯ ಮಾದರಿಯ ಮುಂದುವರಿಕೆಗಾಗಿ ಕೇಂದ್ರದ ನೆರವಿನ ಮಾನದಂಡಗಳನ್ನು ಪರಿಷ್ಕರಿಸಲು ಸಿಸಿಇಎ ನಿರ್ಧರಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಬರುವ 81,35,00,000 ಜನರಿಗೆ ಸರ್ಕಾರದ ಬದ್ಧತೆಯನ್ನು ಪೂರೈಸುವ ನಿಟ್ಟಿನಲ್ಲಿ ಈ ಯೋಜನೆ ಕೆಲಸ ಮಾಡುತ್ತದೆ. ಈ ಯೋಜನೆಯು ಅಸ್ತಿತ್ವದಲ್ಲಿರುವಂತಹ ಪಿಡಿಎಸ್ ಯೋಜನೆಯ ಬದಲಿಯಲ್ಲ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಸ್ಪಷ್ಟಪಡಿಸಿದ್ದಾರೆ. ಭಾರತದ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕಾನೂನು ಬದ್ಧತೆಯನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಯಾದಂಥ ಜಾಯ್ ಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡಂತಹ ನ್ಯಾಯಪೀಠ ಮತದಾರರ ಪಟ್ಟಿ ಪರಿಷ್ಕರಣೆ ಅಸಂವಿಧಾನಿಕ ಕಾರ್ಯವಲ್ಲ, ಕಾನೂನುಬದ್ಧವಾಗಿ ಸಮರ್ಥನೀಯವಾಗಿದೆ ಎಂದು ಹೇಳಿದೆ. ಭಾರತ ಸಂವಿಧಾನದ ಜನಪ್ರತಿನಿಧಿ ಕಾಯ್ದೆ 1950 ವಿಧಿಯ ಅಡಿಯಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ತೀವ್ರ ಪರಿಷ್ಕರಣೆ ನಡೆಸುವ ಅಧಿಕಾರವನ್ನು ಹೊಂದಿದೆ. ಯಾವುದೇ ಸಮಯದಲ್ಲೂ ಈ ಕಾರ್ಯವನ್ನು ಆಯೋಗ ಕೈಗೊಳ್ಳಬಹುದು. ಪಾರದರ್ಶಕ ಮತ್ತು ನ್ಯಾಯಯುತ ಚುನಾವಣೆ ನಡೆಸಲು ಎಸ್ಐಆರ್ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಚುನಾವಣಾ ಆಯೋಗವು ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದೆ ಎನ್ನುವ ವಾದವನ್ನು ನ್ಯಾಯಾಲಯ ತಳ್ಳಿಹಾಕಿತು. ಚುನಾವಣಾ ಆಯೋಗ ಕೈಗೊಂಡಿರುವ ಎಸ್ಐಆರ್ ಪ್ರಶ್ನಿಸಿ ದೇಶದಾದ್ಯಂತ ಹಲವು ಚರ್ಚೆಗಳು ಸಲ್ಲಿಕೆಯಾಗಿದ್ದವು. ಇವುಗಳ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿತ್ತು. ಮತದಾರರ ಪಟ್ಟಿಯನ್ನು ಕಾಲಕಾಲಕ್ಕೆ ಪರಿಷ್ಕರಣೆ ನಡೆಸುವುದರ ಮುಕ್ತ ಮತ್ತು ಪಾರದರ್ಶಕ ಚುನಾವಣೆ ನಡೆಸಲು ಸಾಧ್ಯ ಎಂದು ಹೇಳಿದೆ. ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯವನ್ನು ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನ ಆರಂಭ ಮಾಡಲಾಗಿತ್ತು. ಇದೀಗ ವಿವಿಧ ಹಂತಗಳಲ್ಲಿ ದೇಶದ ಎಲ್ಲೆಡೆ ನಡೆಸಲಾಗುತ್ತಿದೆ. ಪ್ರತಿ ಸ್ಲಿಪ್ನಲ್ಲಿ ಮತ ಚಲಾಯಿಸುವ ನಿಖರವಾದ ಸಮಯವನ್ನು ತೋರಿಸಲು ವಿವಿಪ್ಯಾಟ್ ಮಾರ್ಗಸೂಚಿಗಳಲ್ಲಿ ಬದಲಾವಣೆಗಳನ್ನು ಕೋರಿ ಸಲ್ಲಿಸಲಾದ ಅರ್ಜಿಯ ಕುರಿತು ನಿರ್ಧಾರ ತೆಗೆದುಕೊಳ್ಳುವುದನ್ನು ಸುಪ್ರೀಂಕೋರ್ಟ್ ಇಂದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರದ್ದ ನ್ಯಾಯಪೀಠ ಈ ವಿಷಯವು ತಾಂತ್ರಿಕ ಸ್ವರೂಪದ್ದಾಗಿದೆ ಮತ್ತು ಚುನಾವಣಾ ಆಯೋಗದ ವ್ಯಾಪ್ತಿಗೆ ಬರುತ್ತದೆ ಎಂದು ಹೇಳಿದೆ. ವಿವಿಪ್ಯಾಟ್ ಸ್ಲಿಪ್ಗಳಲ್ಲಿ ಸಮಯದ ಮುದ್ರತೆಯನ್ನು ಸೇರಿಸುವುದನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಪರಿಶೀಲನೆ ಮತ್ತು ಲೆಕ್ಕ ಪರಿಶೋಧನೆಯನ್ನು ಸುಧಾರಿಸುತ್ತದೆ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಸಿಬಿಎಸ್ಇ ನೀತಿಯನ್ನು ಪ್ರಶ್ನಿಸುವ ಅರ್ಜಿಯನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಇಂದು ಸಮ್ಮತಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದಂಥ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿಪುಲ್ ಎಂ ಪಂಚೋಲಿ ಅವರಿದ್ದ ನ್ಯಾಯಪೀಠ ಕೇಂದ್ರ ಸರ್ಕಾರ ಸಿಬಿಎಸ್ಇ ಮತ್ತು ಎನ್ಸಿಇಆರ್ಟಿಗೆ ನೋಟಿಸ್ ಜಾರಿಗೊಳಿಸಿದ್ದು 2 ವಾರಗಳಲ್ಲಿ ಪ್ರಕ್ರಿಯೆಗಳನ್ನು ಕೋರಿದೆ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ಹೊರಡಿಸಿದ ಇತ್ತೀಚಿನ ಸುತ್ತೋಲೆಯ ಪ್ರಕಾರ ಜುಲೈ 1 ಪ್ರಾರಂಭವಾಗುವ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳೂ ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಕ್ರಮವು ಸಿಬಿಎಸ್ಇ ತನ್ನ ಅಧ್ಯಯನ ಯೋಜನೆಯನ್ನು ರಾಷ್ಟೀಯ ನೀತಿ ಶಿಕ್ಷಣ 2020 ಮತ್ತು ಶಾಲಾ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಪಠ್ಯಕ್ರಮ 2023ರೊಂದಿಗೆ ಜೋಡಿಸುವ ಭಾಗವಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. 2026 ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಇಂದು ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ಒಟ್ಟು 13 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ದೆಹಲಿ, ಜೈಪುರ, ಗುರುಗ್ರಾಮ, ನಾಸಿಕ್, ಪುಣೆ, ಲಾತೂರ್ಗಳಲ್ಲಿ ಈ ಹಿಂದೆ ಹಲವರನ್ನು ಸಿಬಿಐ ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂತೆ ದೇಶದ 49 ವಿವಿಧ ಸ್ಥಳಗಳಲ್ಲಿ ಸಿಬಿಐ ಶೋಧ ಕಾರ್ಯಾಚರಣೆ ನಡೆಸಿತ್ತು. ಮೊಬೈಲ್, ಲ್ಯಾಪ್ಟಾಪ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಲಾತೂರ್ ಮೂಲದ ಡಾ ಮನೋಜ್ ಶಿರೂರೆ ಪ್ರಕರಣದ ಪ್ರಮುಖ ಆರೋಪಿ ಎಂದು ಸಿಬಿಐ ತಿಳಿಸಿದೆ. ಕೇರಳ ಮಾಜಿ ಮುಖ್ಯಮಂತ್ರಿ ಪಿಣರಾಯ್ ವಿಜಯನ್ ಅವರ ನಿವಾಸ ಸೇರಿದಂತೆ ಕೇರಳದ ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಶೋಧ ಕಾರ್ಯಾಚರಣೆ ಕೈಗೊಂಡಿದೆ. ತಿರುವನಂತಪುರಂನಲ್ಲಿರುವಂತಹ ಪಿಣರಾಯ್ ವಿಜಯನ್ ಅವರ ನಿವಾಸ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಬೆಳಗ್ಗೆಯಿಂದ ತಪಾಸಣೆ ಆರಂಭ ಮಾಡಿದೆ. ಕೇರಳದಾದ್ಯಂತ 10 ಹೆಚ್ಚು ಸ್ಥಳಗಳಲ್ಲಿ ತಪಾಸಣೆ ನಡೆಸಲಾಗುತ್ತಿದೆ. ಆದರೆ ಕಾರ್ಯಾಚರಣೆಗಳ ಬಗ್ಗೆ ಜಾರಿ ನಿರ್ದೇಶನಾಲಯ ಹೆಚ್ಚಿನ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ. ಅಸ್ಸಾಂ ವಿಧಾನಸಭೆ ಇಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಅಂಗೀಕರಿಸಿದೆ. ಅಸ್ಸಾಂ ಈ ಶಾಸನವನ್ನು ಅಳವಡಿಸಿಕೊಂಡ ದೇಶದ 3ನೇ ರಾಜ್ಯವಾಗಿದೆ. ಸದನದಲ್ಲಿ ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ಅವರು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಪರವಾಗಿ ಮಸೂದೆಯನ್ನು ಮಂಡಿಸಿದರು. ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ ಮತ್ತು ಲಿವಿನ್ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯದ ಎಲ್ಲಾ ನಿವಾಸಿಗಳಿಗೆ ಒಂದೇ ನಾಗರಿಕ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲು ಈ ಶಾಸನವು ಪ್ರಯತ್ನಿಸುತ್ತದೆ. ದೇಶದ ಒಟ್ಟಾರೆ ಪ್ರಗತಿಗೆ ಈಶಾನ್ಯದ ಅಭಿವೃದ್ಧಿ ಅತ್ಯಗತ್ಯ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಗ್ಯಾಂಗ್ಟಾಕ್ನಲ್ಲಿರುವ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ನಾವೀನ್ಯತೆ, ಆಲೋಚನೆಗಳು ಮತ್ತು ಪರಸ್ಪರ ನಂಬಿಕೆಯ ಮೂಲಕ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇದಕ್ಕೂ ಮುನ್ನ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಗ್ಯಾಂಗ್ಟಾಕ್ನಲ್ಲಿ ಆಮ್ ದೀದಿ ಬಹಿನಿ ಬಸ್ ಸೇವೆ ಎಂಬ ಮಹಿಳಾ ಕೇಂದ್ರಿತ ಸಾರ್ವಜನಿಕ ಸಾರಿಗೆ ಸೇವೆಗೆ ಚಾಲನೆಯನ್ನು ನೀಡಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಟೊರೊಂಟೋದಲ್ಲಿ ಕೆನಡಾ ಸಚಿವ ಮಣಿಧರ್ ಸಿಧು ಅವರೊಂದಿಗೆ ಕೆನಡಾ ಭಾರತ ಹೂಡಿಕೆ ದುಂಡು ಮೇಜಿನ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕೆನಡಾದ ಪ್ರಮುಖ ಹೂಡಿಕೆದಾರರು, ಕೆನಡಾ ಭಾರತ ವ್ಯವಹಾರ ಮಂಡಳಿಯ ಸದಸ್ಯರು ಹಾಗೂ ಇತರ ಪಾಲುದಾರರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 50 ಶತಕೋಟಿ ಅಮೆರಿಕನ್ ಡಾಲರ್ಗೆ ವಿಸ್ತರಿಸುವ ಮತ್ತು ವರ್ಷದಾದ್ಯಂತ ವೇಳೆಗೆ ಸಿಇಪಿಎ ಮಾತುಕತೆಗಳನ್ನು ಮುಕ್ತಾಯಗೊಳಿಸುವ ತಮ್ಮ ಹಂಚಿಕೆ ಉದ್ದೇಶವನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದ್ದಾರೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದ್ದು ಗೆದ್ದ ತಂಡ 2ನೇ ಕ್ವಾಲಿಫೈಯರ್ಗೆ ಮುನ್ನಡೆ ಪಡೆಯಲಿದೆ. ಸಿಂಗಾಪುರ ಓಪನ್ನಲ್ಲಿ ಬ್ಯಾಡ್ಮಿಂಟನ್ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತೀಯ ಶಟ್ಲರ್ HS ಪ್ರಣಯ್ ಇಂದು ಇಂಡೋನೇಷ್ಯಾದ ಜೋನಾಥನ್ ಕ್ರಿಸ್ಟಿ ಅವರನ್ನು 10-21, 21-12, 21-18 ಸೆಟ್ಗಳಿಂದ ಸೋಲಿಸಿದ್ದಾರೆ. ಇನ್ನೊಂದೆಡೆ ಮತ್ತೊಂದು ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಸಿಂಗಾಪುರದ ಲೋಹ್ ಕೀನ್ ಯು ವಿರುದ್ಧ 20-22, 21-19, 17-21 ಅಂತರದಲ್ಲಿ ಸೋಲನ್ನು ಅನುಭವಿಸಿದರು. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಧ್ರುವ್ ಕಪಿಲ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಮೊದಲ ಸುತ್ತಿನಲ್ಲಿ ಮಲೇಷ್ಯಾದ ಜೋಡಿಯಾದ ವಾಂಗ್ ಟಿಎನ್ ಸಿ ಮತ್ತು ಲಿಮ್ ಚಿವ್ ಸಿಯೆನ್ ಅವರನ್ನು 21-14, 20-22, 21-13 ಸೆಟ್ಗಳಿಂದ ಪರಾಭವಗೊಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಡಿತರ ವಿತರಣಾ ವ್ಯವಸ್ಥೆ 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕಾನೂನುಬದ್ಧತೆಯನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನಸಭೆ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿರುವ ದೇವತ ಮನುಷ್ಯ ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್ ಅವರದು. ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ಕನ್ನಡ ಭಾರತಿ. ರಷ್ಯನ್ ಭಾಷೆಗೆ ಅನುವಾದಗೊಂಡ ಕನ್ನಡದ ವಚನಗಳು ಈ ಕುರಿತು ಹಿರಿಯ ವಿದ್ವಾಂಸರಾದ ಪ್ರೊಫೆಸರ್ HS ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲಿಮಾ ಅವರೊಂದಿಗಿನ ಚರ್ಚೆ.
1: ಪುರುಷನ ಮುಂದೆ ಮಾಯೆ, ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡುವುದು.
2: ಉಳ್ಳವರು ಶಿವಾಲಯವ ಮಾಡುವರು, ನಾನೆನ್ನ ಮಾಡುವ ಬಡಾವಣೆಯ ಎನ್ನ ಕಾಲ ಕಂಬ ದೇಹಲ ದೇಗುಲ ಶಿರ ಹೊನ್ನ ಕಲಸವಯ್ಯ ಕುಡ ಸಂಗಮ ದೇವ ಕೇಲಯ ಸ್ಥಾವರಕ್ಕೆ ಅಲ್ಲಿವಂತು ಜನಗಾಮಕ್ಕೆ ಅಲ್ಲಿವಿಲ್ಲ.
1: ಲೋಕವೆಂಬ ಮಾಯೆಗೆ ಚರಣ ಚಾರಿತ್ರ ಮರುಳಾಗಿ ತೋರುವುದು.
0: ಕೇಳಿ ಆಕಾಶವಾಣಿ ಮೈಸೂರು FM 100.6 ಕನ್ನಡ ಭಾರತಿ ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ.
3: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ಇಳಯರಾಜ ಅವರ ಸಂಗೀತವಿರುವ ಆದಿನಗಳು ಚಿತ್ರದ ಗೀತೆ. ಡಿ ಸುಮನ ಕಿತ್ತೂರು ಅವರ ಸಾಹಿತ್ಯ ಗೀತೆಯನ್ನು ಹಾಡಿದ್ದಾರೆ ವಿಜಯ್ ಯೇಸುದಾಸ್ ಹಾಗೂ ನಂದಿತಾ.

0: ಇದುವರೆಗೂ ಇಳೆಯರಾಜ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿದ್ದ ಆ ದಿನಗಳು ಚಿತ್ರದ ಗೀತೆ ಕೇಳಿದಿರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರ ಸಂಗೀತವಿತ್ತು.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಆಲಿಸುತ್ತಿರುವ ಗೀತೆ ಎಪಿ ಅರ್ಜುನ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿರುವ ಅದ್ಧೂರಿ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ವಾಣಿ ಹರಿಕೃಷ್ಣ.

ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಕೆಲವು ಚಿತ್ರಗೀತೆಗಳನ್ನು ಆಲಿಸಿದಿರಿ. ಮತ್ತೆ 8:30 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 8:00. ಈಗ ಕೇಳೋಣ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಲಾಲ್ಗುಡಿ ಜಿ ಜಯರಾಮನ್ ಅವರ ವಯೋಲಿನ್ ಹಾಗೂ ಉಸ್ತಾದ್ ಅಮ್ಜಾದ್ ಅಲಿ ಖಾನ್ ಅವರ ಸರೋದ್ ವಾದನದ ಜುಗಲ್ಬಂದಿ ಕೇಳಿ, ಹಿಂದೂಸ್ತಾನಿ ಶೈಲಿಯ ರಾಗ್ ಭೂಪಾಲಿ, ಕರ್ನಾಟಕ ಶೈಲಿಯ ಮೋಹನ ರಾಗ.

ಇದುವರೆಗೂ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಲಾಲ್ಗುಡಿ ಜಿ ಜಯರಾಮನ್ ಅವರ ವಯೋಲಿನ್ ಹಾಗೂ ಉಸ್ತಾದ್ ಅಮ್ಜಾದ್ ಅಲಿ ಖಾನ್ ಅವರ ಸರೋದ್ ವಾದನದ ಜುಗಲ್ಬಂದಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಗಮನಿಸಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿರ್ಮಲಾ ರಾಜಶೇಖರ್ ಅವರ ವೀಣಾ ವಾದನ ಪ್ರಸಾರವಾಗಲಿದೆ. ರಾತ್ರಿ 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಾದ್ಯವೃಂದ, ನಿರ್ದೇಶನ ತಿರುವಾರೂರು ಭಕ್ತವತ್ಸಲಂ. ಆಕಾಶವಾಣಿ ಮೈಸೂರು FM 100.6. ಸಮಯ 8:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿರುವ ಸಾಗರ್ ಚಿತ್ರದ ಈ ಗೀತೆ.

0: ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ಕನ್ನಡ ಭಾರತಿ. ರಷ್ಯನ್ ಭಾಷೆಗೆ ಅನುವಾದಗೊಂಡ ಕನ್ನಡದ ವಚನಗಳು ಈ ಕುರಿತು ಹಿರಿಯ ವಿದ್ವಾಂಸರಾದ ಪ್ರೊಫೆಸರ್ ಎಚ್ ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲಿಮಾ ಅವರೊಂದಿಗಿನ ಚರ್ಚೆ.
1: ಪುರುಷನ ಮುಂದೆ ಮಾಯೆ, ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡುವುದು.
2: ಉಳ್ಳವರು ಶಿವಾಲಯವ ಮಾಡುವರು, ನಾನೆನ್ನ ಮಾಡುವ ಬಡಾವಣೆಯ ಎನ್ನ ಕಾಲ ಕಂಬ ದೇಹಲ ದೇಗುಲ ಶಿರ ಹೊನ್ನ ಕಲಸವಯ ಕುಡಲ ಸಂಗಮ ದೇವ ಕೇಲಯ ಸ್ಥಾವರಕ್ಕೆ ಅಲ್ಲಿವಂತು ಜನಗಾಮಕ್ಕೆ ಅಲ್ಲಿವಿಲ್ಲ.
1: ಲೋಕವೆಂಬ ಮಾಯೆಗೆ ಚರಣ ಚಾರಿತ್ರ್ಯ ಮರುಳಾಗಿ ತೋರುವುದು.
0: ಕೇಳಿ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಕನ್ನಡ ಭಾರತಿ ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ.
3: ಕೇಳುಗರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಗಮನಿಸಿ, ನಾಳೆ ಸಂಜೆ 4:30 ಕನ್ನಡ ಭಾರತಿ ಮಹಿಳಾ ಕಾವ್ಯಾನುಸಂಧಾನ, ಈ ಕುರಿತು ಲೇಖಕಿ ಡಾ ಸಬಿತಾ ಬನ್ನಾಡಿ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿರುವ ಮಾಸೂಮ್ ಚಿತ್ರದ ಗೀತೆ. ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆರ್ ಡಿ ಬರ್ಮನ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಆಲಿಸುತ್ತಿರುವ ಗೀತೆ ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿರುವ ಆಂಧಿ ಚಿತ್ರದ್ದು.

0: ఆకాశవాణి క్రీడాలోక సాప్తాహిక క్రీడా సంచికే.
1: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರು ಹಾಗೂ ವಿಶೇಷ ಒಲಿಂಪಿಕ್ಸ್ ಭಾರತದ ಆಯ್ಕೆ ಸಮಿತಿಯ ಸದಸ್ಯರಾದ ನಾಗಳ್ಳಿ ಅನಿಲ್ ಕುಮಾರ್ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೇಟಿಂಗ್ ತರಬೇತುದಾರರಾದ ನಾಗಳ್ಳಿ ಅನಿಲ್ ಕುಮಾರ್ ಅವರು. ನಾಗಳ್ಳಿ ಅನಿಲ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಧನ್ಯವಾದಗಳು.
1: ಸರ್, ಸ್ಕೇಟಿಂಗ್ ಕ್ರೀಡೆಯತ್ತ ಆಸಕ್ತಿ ಹೇಗ್ ಬೆಳೀತು? ನಿಮ್ಮ ಹಿನ್ನೆಲೆಯನ್ನ ನೋಡೋದಾದ್ರೆ,
2: ನಾನು 13 ವರ್ಷದಿಂದ ಈ ಲೈನ್ ಅಲ್ಲಿ ಬಂದಿದ್ದೀನಿ. ಅದ್ರ ಬಿಫೋರ್ ನಾನು ಬಳ್ಳಾರಿಯವನು, ಅಲ್ಲಿ ನಂದು ಪ್ರಿಂಟಿಂಗ್ ಅಡ್ವರ್ಟೈಸಿಂಗ್ ಆತರ ಲೈನ್ ಇತ್ತು. ನನಗೆ ಸ್ವಲ್ಪ ಕಾರಣಾಂತರಗಳಿಂದ ಹೆಲ್ತ್ ಸ್ವಲ್ಪ ಇಶ್ಯೂ ಆಗೋಯ್ತು. ನಾನು ಬೆಂಗಳೂರಿಗೆ ಶಿಫ್ಟ್ ಆದೆ. ಬೆಂಗಳೂರು ಶಿಫ್ಟ್ ಆದಾಗ ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಪೀಸ್ಫುಲ್ ಆಗಿರ್ಬೇಕು, ಜಾಸ್ತಿ ಸ್ಟ್ರೆಸ್ ತಗೋಬಾರ್ದು ಅಂತ. ಒಂದು ಗ್ರೌಂಡ್ ಅಲ್ಲಿ ಹೋಗ್ತಾ ಇದ್ದೆ, ಅಲ್ಲಿ ನೋಡಿ ಚಿಕ್ಕ ಚಿಕ್ಕ ಪುಟಾಣಿಗಳು ಮಾಡೋದನ್ನ ನೋಡ್ತಾ ಇದ್ದೆ. ಬಟ್ ಅದಕ್ಕಿಂತ ಮುಂಚೆ ನಾನು ಬಳ್ಳಾರಿಯಲ್ಲಿ ಇದ್ದಾಗೆ ನನಗೆ ಸ್ಕೇಟಿಂಗ್ ಮೇಲೆ ಒಂದು ಪ್ಯಾಷನ್ ಇತ್ತು. ಬಳ್ಳಾರಿಯಲ್ಲಿ ಈ ತರ ಸವಲತ್ತು ಇದ್ದಿಲ್ಲ, ರಿಂಕ್ ಆಗ್ಲಿ ಇನ್ನೊಂದಾಗ್ಲಿ. ಅಲ್ಲಿ ಪೊಲೀಸ್ ಜಿಮ್ಖಾನ ಅಂತ ನಮ್ಮ ನಿಂಬೇಲ್ಕರ್ ಸರ್ ಮಾಡಿಸಿದ್ರು, ಎಲ್ಲಾರನ್ನ ಬಿಸ್ನೆಸ್ ಪೀಪಲ್ ನ ಕರೆದು ಬಿಟ್ಟು. ಬಟ್ ಅದಾದ ಚಿಕ್ಕದಾಗಿ ಮಾಡಿದ್ವಿ, ಅಲ್ಲಿ ಕಲೀಲಿಕ್ಕೆ ಸಾಧ್ಯ ಇದ್ದಿಲ್ಲ. ಇಲ್ಲಿ ಮತ್ತೆ ನಾನು ಅದ್ರ ಮೇಲೆ ಫೋಕಸ್ ಮಾಡಿದೆ. ಹೌದಲ್ಲ, ಇದು ಚೆನ್ನಾಗಿ ಅನ್ಸುತ್ತೆ, ಮನಸ್ಸಿಗೆ ಶಾಂತಿ ಸುಖ ಕೊಡುತ್ತೆ, ಎಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ನಾನು ಸ್ಕೇಟಿಂಗ್ ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ಸ್ವತಃ ಕಲ್ತ್ಕೊಂಡೆ. ನಾನು ಎಲ್ಲಾ ಕ್ಲಬ್ಸ್ ಅಲ್ಲಿ ಹೋಗ್ಬಿಟ್ಟು, ಬಿಕಾಸ್ ಒಂದು ಕ್ಲಬ್ ಒಂದ್ ಜಾಗ ಬೇಕು. ಬೆಂಗಳೂರಲ್ಲಿ ಬಳ್ಳಾರಿಯಿಂದ ಬಂದಿರೋರಿಗೆ ಯಾರು ತಕ್ಕಂತ ಇಲ್ಲಿ ರಿಂಕ್ ಇದೆ ಮಾಡ್ಕೊಳ್ಳಿ ಅಂತ ಯಾರು ಏನು ಕೊಡಲ್ಲ. ಅದಕ್ಕಾಗಿ ನಾನು ಒಂದು 4-5 ಕ್ಲಬ್ಸ್ ಕೇಳ್ಕೊಂಡೆ, ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ. ಬಟ್ ಒಬ್ಬರು ಬಸವೇಶ್ವರ ನಗರ ಸ್ಪೋರ್ಟ್ಸ್ ಕ್ಲಬ್ ಅಂತ ಶಾಂತಲಾ ಮೇಡಮ್ ಅಂಡ್ ಸತೀಶ್ ಸರ್ ಅಂತ ಇದ್ರು, ಅವರು ನನಗೆ ಅವಕಾಶ ಮಾಡಿಕೊಟ್ರು. ಅವಾಗ ಅವರು ಕ್ಲಬ್ ಅಲ್ಲಿ ಕೋಚಿಂಗ್ ಇನ್ಸ್ಟ್ರಕ್ಟರ್ ಆಗಿ ಜಾಯ್ನ್ ಆದೆ. ನನಗೆ ಟೆಕ್ನಿಕಲ್ ಆಗಿ ಓದ್ಕೊಂಡು ಎಲ್ಲಾ ಡೆಪ್ತ್ ಅಲ್ಲಿ ನೋಡ್ಕೊಂಡು ಇದ್ರ ಬಗ್ಗೆ ಎಲ್ಲಾ ಫಾರಿನ್ ವಿಡಿಯೋಸ್, ಇಂಡಿಯಾ ಗೇಮ್ಸ್ ಎಲ್ಲಾದು ನೋಡಿ ನೋಡಿ ನೋಡಿ ತಿಳ್ಕೊಂಡು ಬುಕ್ಸ್ ಸ್ವಲ್ಪ ರೆಫರ್ ಮಾಡ್ಕೊಂಡು ನಾನು ಒಂದು ಮಟ್ಟಕ್ಕೆ ರೆಡಿ ಆಗಿದ್ದೆ. ಬಟ್ ಅದನ್ನ ಸ್ಕಿಲ್ ತೋರಿಸಲಿಕ್ಕೆ ನನಗೊಂದು ಜಾಗ ಅಂತ ಸಿಕ್ಕಿದ್ದಿಲ್ಲ. ಅಲ್ಲಿ ಅವಾಗ ಅವ್ರ ಹತ್ರ ಒಂದು 10-15 ಸ್ಟೂಡೆಂಟ್ ಇದ್ರು. ನನ್ನ ಶಕ್ತಿ ನನ್ನ ಟೆಕ್ನಿಕಲಿ ನಾನು ಏನೆಲ್ಲ ನೋಡ್ಕೊಂಡಿದ್ದೆ ಕಲ್ತಿದ್ದೆ ಅದನ್ನೆಲ್ಲ ಅಲ್ಲಿ ಬಳಸಿದೆ. ಸೊ ಒಂದು 3-4 ತಿಂಗಳಲ್ಲಿ ವಿ ರೀಚ್ಡ್ ಅರೌಂಡ್ 120 ಸ್ಟ್ರೆಂತ್ ಬರತರ ಮಾಡ್ಕೊಂಡೆ. ಅದು ಆ ಕ್ಲಬ್ನ ಚರಿತ್ರೆಯಲ್ಲೇ ಹೈಯೆಸ್ಟ್ ಸ್ಟ್ರೆಂತ್. ಸೊ ಒಂದು ತಾಸು ಒಂದೂವರೆ ತಾಸಲ್ಲಿ ನೀವು 100 ಮಕ್ಕಳನ್ನ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಹಂಗೆ ಬರುತ್ತೆ. ನನ್ನ ಸ್ಕಿಲ್ ಇಂದ ನಾನು ಡಿಫ್ರೆಂಟ್ ಆಗಿ ಯೂಸ್ ಮಾಡಿ ಎಲ್ಲಾ ಮಕ್ಕಳನ್ನ ಉತ್ತೀರ್ಣ ಆಗಿ ಮಾಡ್ತಾ ಇದ್ದೆ, ಮೆಡಲ್ಸ್ ತರಿಸ್ತಾ ಇದ್ದೆ, ಅಲ್ಲಿವರೆಗೂ ಮಕ್ಕಳು ರೆಡಿ ಆಗ್ತಾ ಇದ್ರು. ಇನ್ನೊಂದು ಏನಾಯ್ತಂದ್ರೆ ಆ ಮಕ್ಕಳಲ್ಲಿ ನಗು, ಆ ಸಂತೋಷ, ಅದು ನೋಡ್ಬಿಟ್ಟು ನನಗೆ ಸಂತೋಷ ಆಗುತ್ತೆ. ಬಿಕಾಸ್ ಆಫ್ ದಟ್ ಹ್ಯಾಪಿನೆಸ್ ಏನಾಗುತ್ತೆ, ನಾವು ಇಷ್ಟೇ ಸಂಪಾದನೆ ಮಾಡಿ ಏನೇ ಮಾಡಿದ್ರು ಒಂದು ಮಗು ಮುಖದಲ್ಲಿ ಬರೋ ನಗುನ ನೋಡ್ಬಿಟ್ರೆ ನಿಮಗೂ ಆಗ್ಲಿ ಯಾರಿಗೆ ಆಗ್ಲಿ ಎಷ್ಟೋ ಸಂತೋಷ ಆಗುತ್ತೆ. ನನಗದು ಸಿಕ್ತು, ಓ ನನ್ನ ದೇವರು ಮಾಡಿದ್ದು ಇದಕ್ಕೆ ಅಂತ ಅವತ್ತು ಫಿಕ್ಸ್ ಆಗ್ಬಿಟ್ಟು ನಾನು ಫುಲ್ ಟೈಮ್ ಕೋಚಿಂಗ್ ಗೋಸ್ಕರನೇ ನಿಂತ್ಕೊಂಡ್ಬಿಟ್ಟೆ ನಾನು ಅವತ್ತಿಂದ. ಸೊ ಅವತ್ತಿಂದ ನಂದು ಜರ್ನಿ ಸ್ಟಾರ್ಟ್ ಆಯ್ತು 2013. ಹಂತ ಹಂತವಾಗಿ ಬೆಳೀತಾ ಬೆಳೀತಾ ಬಂದು ಒಂದು 2019 ಅಲ್ಲಿ ನಮ್ದೇ ಸ್ವಂತ ಅಕಾಡೆಮಿನ ಇಟ್ವಿ, ಅದು ಆರ್ಯನ್ ಸ್ಕೇಟರ್ಸ್ ಅಂತ. ಅಂಡ್ ನಾನು ಹೆಮ್ಮೆ ಪಡ್ತೇನೆ, ನನ್ನ ಮಗ ಸ್ಪೆಷಲ್ ಚೈಲ್ಡ್, ಹೂಸ್ ನೇಮ್ ಇಸ್ ಆರ್ಯನ್ ಅಂತ. ಅವನು ಸ್ಪೆಷಲ್ ಚೈಲ್ಡ್ ಆಗಿ ಹುಟ್ಟಿದ್ದಕ್ಕೆ ಏನಪ್ಪ ದೇವ್ರೆ ಅಂತ ನಾನು ಯಾವತ್ತು ಚಿಂತೆ ಪಟ್ಟಿಲ್ಲ. ಅವನಿಗೆ ಒಂದು ಅವಕಾಶ ಎಲ್ಲೋ ಇರುತ್ತೆ, ಏನೋ ಒಂದು ಕೊಟ್ಟಿರ್ತಾನೆ, ಇಲ್ಲ ಅಂದ್ರೆ ನನಗೆ ಈ ಮಗನ ದೇವರು ಸುಮ್ಮನೆ ಕೊಟ್ಟಿಲ್ಲ ಅನ್ನೋದೊಂದು ಕ್ವಶನ್ ಮಾರ್ಕ್ ಇತ್ತು. ಬರ್ತಾ ಬರ್ತಾ ಗೊತ್ತಾಯ್ತು ಏನು ಅಂತ, ಬಿಕಾಸ್ ಅವನ್ನ ಎಲ್ಲಾರು ಅವಾಯ್ಡ್ ಮಾಡಿದ್ರು. ಒಂದು ಸ್ಕೂಲಿಂದನೂ ಇಲ್ಲ, ಇವನು ಇಲ್ಲಿ ಓದಕ್ಕಾಗಲ್ಲ, ನೀವು ಬೇರೆ ಕಡೆ ಹಾಕ್ಬೇಕು, ಅನ್ನೋ ಸ್ಪೆಷಲ್ ಸ್ಕೂಲ್ಗೆ ಹಾಕ್ಬೇಕು, ಇಲ್ಲಿ ಇನ್ನೊಂದ್ ಕಡೆ ಹಾಕ್ಬೇಕಂತ ಎಲ್ಲಾ ಪ್ರಯತ್ನಗಳು ಪಟ್ವಿ, ಎಲ್ಲಿ ಸಕ್ಸಸ್ ಅನ್ನೋದು ರೀಚ್ ಆಗಿಲ್ಲ. ಲಾಸ್ಟ್ಗೆ ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇದ್ದಾಗ ಮನೆಯಲ್ಲಿ ಅವನ್ಗೆ ಏನ್ ಇಂಟ್ರೆಸ್ಟ್ ಅದ್ರ ಮೇಲೆ ಫೋಕಸ್ ಮಾಡೋಣ ಅಂತ ಮಾತಾಡ್ತಾ ಇದ್ವಿ. ಸುರೇಶ್ ರಾವ್ ಅವರು ಅಂತ ತಜ್ಞರು ಇದಕ್ಕೆ, ಅವರು ಅದೇ ಮಾತಂದ್ರು, ಅವನಿಗೆ ಏನ್ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಫೋಕಸ್ ಮಾಡಿ, ಓದೋದು ಬರೆಯೋದು ಅವನಿಗೆ ಸಾಧ್ಯ ಇಲ್ಲ, ಕಷ್ಟ ಇದೆ ಅಂತಂದ್ರು. ಸರಿ ಅಂತ ಹೇಳ್ಬಿಟ್ಟು ಇನ್ನು ಅವತ್ತು ನಾನು ಸ್ಟೆಪ್ ತಗೊಂಡೆ. ಅವನಿಗೆ ಅವತ್ತಿಂದ ನಾವು ಸ್ಕೇಟಿಂಗ್ ಮೇಲೆ ಫೋಕಸ್ ಮಾಡಿಸ್ತಾ ಕಲಿಸ್ತಾ ಬಂದ್ಕೊಂಡ್ವಿ. ಸೊ ಸತತವಾಗಿ 8 ವರ್ಷ ಪ್ರಾಕ್ಟೀಸ್ ಕೊಟ್ಟ ಮೇಲೆ ಈ ಬಿಕಮ್ ಎ ಪ್ರೊಫೆಷನಲ್ ಸ್ಕೇಟರ್ ತರ ರೆಡಿ ಆದ. ಅದೇ ತರ ನಾವು ಇನ್ನೂ ಬೇರೆ ಸ್ಪೆಷಲ್ ಮಕ್ಕಳಿಗೂ ಕಲಿಸ್ತೀವಿ, ಅದು ನಮ್ದು ಸ್ಪೆಷಾಲಿಟಿ. ಯಾಕೆ ಅಂದ್ರೆ ವಿ ಆರ್ ಟ್ರೈನ್ಡ್ ಬೈ ಸ್ಪೆಷಲ್ ಒಲಿಂಪಿಕ್ಸ್. ನಾವು ಟ್ರೈನಿಂಗ್ ತಗೊಂಡಿರೋದು ಒಂದು ಸ್ಪೆಷಲ್ ಒಲಿಂಪಿಕ್ ಇಂದ ತಗೊಂಡಿದೀವಿ. ಅಲ್ಲಿ ಬರೀ ಈ ಸ್ಪೆಷಲ್ ಮಕ್ಕಳಿಗೆ ಮಾತ್ರ, ಸ್ಪೆಷಲ್ ಮಕ್ಕಳು ಅಂದ್ರೆ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಇರೋಂತ ಮಕ್ಕಳಿಗೆ,
1: ವಿಶೇಷ
2: ಚೇತನ ಮಕ್ಕಳು ಅಂತ ಮಕ್ಕಳಿಗೆ ಮಾತ್ರ ಆ ಫೆಡರೇಷನ್ ಇದೆ. ಅಲ್ಲಿ ಇಂಟರ್ನ್ಯಾಷನಲ್ ಬೋರ್ಡ್ ಇಂದಾನೂ ನಾನು 5 ರೌಂಡ್ ಈ ತರ ಇರುತ್ತೆ, ಎಲ್ಲಾ ಎಕ್ಸಾಮ್ಸ್ ಪಾಸ್ ಆಗಿ ಐ ಆಮ್ ಎ ಸರ್ಟಿಫೈಡ್ ಕೋಚ್ ಆಫ್ ಸ್ಪೆಷಲ್ ಚಿಲ್ಡ್ರನ್ಸ್ ಗೆ, ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಕೋಚ್ ಅಂತ ನನ್ನ ತಗೊಂಡ್ರು. ಬಿಕಾಸ್ ಒಂದೊಂದು ಹಂತದಲ್ಲಿ ಒಬ್ಬೊಬ್ಬರು ಹೆಲ್ಪ್ ಮಾಡ್ತಾನೆ ಬಂದಿದ್ದಾರೆ. ಎಕ್ಸಾಂಪಲ್, ನಮಗೆ ಅಫಿಷಿಯಲ್ ಆಗಿ ಬಂದಾಗ ಪಿ ಕೆ ಸಿಂಗ್ ಅಂತ ನಮ್ಮ ಇಂಡಿಯಾ RSFI ಚೇರ್ಮನ್ ಎಸ್ ಟಿ ಸಿ ಟೆಕ್ನಿಕಲ್, ಅವರು ನಮ್ಮ ಸ್ಟೇಟ್ ಗೆ ಬಂದಾಗ ರವೀಶ್ ಸರ್ ಅಂತ, ಅದಾದ್ಮೇಲೆ ಜೇಮ್ಸ್ ಸರ್ ಅಂತ. ನಾನು ಒಂದು ಹೆಮ್ಮೆ ಏನ್ ಪಡ್ತೀನಿ ಅಂದ್ರೆ, ನಾನು ಅಫಿಷಿಯಲ್ ಆಗಿ ಕೆಲಸಕ್ಕೆ ಬರ್ತೀನಿ ಅಂದ್ರೆ ಈಗ ಕೋಚಿಂಗ್ ಬೇರೆ ಅಫಿಷಿಯಲ್ ವರ್ಕ್ ಬೇರೆ, ನನ್ನ ಫಸ್ಟ್ ರೆಕಗ್ನೈಸ್ ಮಾಡಿ ನಿಂದ್ರಿಸಿ ಸ್ಟಾರ್ಟರ್ ಪೊಸಿಷನ್ ಕೊಟ್ಟಿದ್ದು ದೇವನ್ನೇ ಸ್ಟಾರ್ಟರ್ ಕೊಟ್ಬಿಡ್ತಾರೆ, ಯಾರು ಕೊಡಲ್ಲ ಲೈಫಲ್ಲಿ ಸ್ಟಾರ್ಟರ್ ಪೊಸಿಷನ್, ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಕೊಡ್ತಾರೆ ಅಂತದ್ದು. ಜೇಮ್ಸ್ ಸರ್ ನನಗೆ ಫಸ್ಟ್ ಟೈಮ್ ಫಸ್ಟ್ ಕಾಂಪಿಟೇಷನ್ ನಿಂದ್ರಿಸಿ ವಿಸಿಲ್ ಹಾಕಕ್ ಕೊಟ್ರು.
1: ವಿಶಿಷ್ಟ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾಗಿ ಇದುವರೆಗೆ 1500ಕ್ಕೂ ಹೆಚ್ಚು ಸ್ಕೇಟರ್ ಗಳಿಗೆ ತರಬೇತಿಯನ್ನ ನೀಡಿದ್ದೀರಿ, ಈ ಕುರಿತಾಗಿ ಹೇಳಿ.
2: ನಾನು ಅಕಾಡೆಮಿ ಅಂತಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ 13 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ 1500ಕ್ಕಿಂತ ಮೇಲೆ ಮಕ್ಕಳನ್ನ ರೆಡಿ ಮಾಡಿದೀನಿ. ಅದರಲ್ಲಿ ನಾರ್ಮಲ್ ಮಕ್ಕಳಿದ್ದಾರೆ, ವಿಶೇಷ ಚೇತನ ಮಕ್ಕಳಿದ್ದಾರೆ, ಎಲ್ಲಾ ತರದ ಮಕ್ಕಳಿದ್ದಾರೆ. ಅವ್ರನ್ನೆಲ್ಲರದಲ್ಲಿನೂ ಒಂದು ಉನ್ನತ ಪ್ರೊಫೆಷನಲ್ ಸ್ಟೇಟಸ್ ಅನ್ನೋದು ಮಾಡಿದೀನಿ. ಆಮೇಲೆ ನ್ಯಾಷನಲ್ ಪ್ಲೇಸ್ ಮಾಡಿದೀನಿ, ಡಿಸ್ಟಿಕ್ ಮಾಡಿದೀನಿ, ಸ್ಟೇಟ್ ಮಾಡಿದೀನಿ, ಇಂಟರ್ನ್ಯಾಷನಲ್ ಮಾಡಿದೀನಿ. ಇದರಲ್ಲಿ ನನಗೆ ಸಮಾಧಾನ ಆಗಿರೋದು ಜೀವನದಲ್ಲಿ ಹುಟ್ಟಿ ಸಾರ್ಥಕ ಆಗಿದ್ದಪ್ಪ ಅಂತ. ಈ ವಿಶೇಷ ಚೇತನ ಮಕ್ಕಳಿಗೆ ಕಲ್ಸದೆ ದೊಡ್ಡ ಕಷ್ಟ ಅಂತ ಎಲ್ಲರೂ ಭಾವನೆ ಮಾಡ್ತಾರೆ.
1: ಹೌದು ಸರ್, ಯಾಕಂದ್ರೆ ಸಾಮಾನ್ಯ ಮಕ್ಕಳಿಗಾದ್ರೆ ನೀವು ಹೇಳಿಕೊಟ್ಬಿಡ್ಬೋದು, ಅವರಿಗೊಂಥರ ವಿಶೇಷವಾದ ತರಬೇತಿನೇ ಬೇಕಾಗುತ್ತೆ. ಯಾವ ರೀತಿ ಅವರಿಗೆ ತರಬೇತಿ ಕೊಟ್ರಿ? ಈಗ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲ ಇದಾರೆ ನಿಮ್ಗೆ ವಿಶೇಷ ಚೇತನರು, ಯಾವ ರೀತಿ ತರಬೇತಿ ಕೊಟ್ರಿ, ಮತ್ತೆ ನೀವು ಅವರಿಗೆ ಕಲಿಸುವಾಗ ಏನು ಸಮಸ್ಯೆಗಳನ್ನ ಎದುರಿಸಿದ್ರಿ?
2: SOBK ಅಂದ್ರೆ ಸ್ಪೆಷಲ್ ಒಲಿಂಪಿಕ್ ಭಾರತ್ ಕರ್ನಾಟಕ ಅಂತ ಇದೆ, ಅದರಲ್ಲಿ ಅಮರೇಂದ್ರ ಸರ್ ಅಂತ ಸ್ಪೋರ್ಟ್ಸ್ ಡೈರೆಕ್ಟರ್ ಆಗಿದ್ರು, ಈಗ ಏರಿಯಾ ಡೈರೆಕ್ಟರ್ ಆಗಿದ್ದಾರೆ. ಅವರು ತುಂಬಾ ಇನ್ಪುಟ್ಸ್ ಕೊಡ್ತಾ ಇದ್ರು, ನೀನ್ ಈ ತರ ಬಿಹೇವ್ ಮಾಡ್ಬೇಕು, ಈ ತರ ಟ್ರೈನ್ ಮಾಡ್ಬೇಕು, ಹಿಂಗೆಲ್ಲ ಇರಬೇಕು ಅಂತ ತುಂಬಾ ಗೈಡೆನ್ಸ್ ಆ ಮಕ್ಕಳಿಗೆ ಕೊಟ್ಟಿದ್ದಾರೆ. ರಾಜಶೇಖರ್ ಸರ್ ಅಂತ ಒಬ್ರು ಇದಾರೆ, ಹರಿಪ್ರೀತ್ ಸಿಂಗ್ ಅಂತ ಇದಾರೆ, DG ಚೌಧರಿ ಸರ್ ಅಂತಿದ್ದಾರೆ, ಮಲ್ಲಿಕಾ ನಡ್ಡಾ ಮ್ಯಾಮ್, ನಡ್ಡಾ ಸರ್ ಏನಿದ್ದಾರೆ ಅವ್ರ ವೈಫ್, ಅವರು ನಮ್ಮ ಸ್ಪೆಷಲ್ ಒಲಿಂಪಿಕ್ ಭಾರತ್ ಪ್ರೆಸಿಡೆಂಟ್ ಆಗಿದ್ದಾರೆ ಈಗ. ಅವರೆಲ್ಲರ ಸಹಾಯದಿಂದ ನಾನು ಈ ಮಕ್ಕಳಿಗೆ ಕಲಿಸೋದಕ್ಕೆ ಮಾಡಿದೆ. ಬಿಕಾಸ್ ಏನು ಅಂದ್ರೆ ಆ ಪ್ಲಾಟ್ಫಾರ್ಮ್ ಡಿಫ್ರೆಂಟ್, ನಿಮಗೆ ಆನ್ಲೈನ್ ಅಲ್ಲಿ ಕ್ಲಾಸಸ್ ನಡೆಯುತ್ತೆ, ಆ ಮಕ್ಕಳನ್ನ ಯಾವ ತರ ಹ್ಯಾಂಡಲ್ ಮಾಡಬೇಕು, ಏನ್ ಸಮಸ್ಯೆಗಳು ಬರುತ್ತೆ, ನೀವ್ ಯಾವ ತರ ಎಲ್ಲ ಅವ್ರನ್ನ ರೆಕ್ಟಿಫೈ ಮಾಡಬಹುದು. ಬಿಕಾಸ್ ಒಂದೊಂದ್ ಮಗುಗೂ ಒಂದೊಂದು ಇಶ್ಯೂ ಇರುತ್ತೆ. 4-5 ವರ್ಷ ನನಗೆ ಸತತವಾಗಿ ಟ್ರೈನಿಂಗ್ ಕೊಟ್ಟಮೇಲೆ ನನ್ನ ಕ್ವಾಲಿಫೈಡ್ ಕೋಚ್ ಅಂತ ಕರೀತಾರೆ. ಅದರಿಂದ ನಾನು ಇಂಡಿಯಾ ಟೀಮ್ ಹೆಡ್ ಕೋಚ್ ಆಗಿ ಹೋದೆ. ನನ್ನ ಅಂಡರ್ 4 ಕೋಚಸ್ ಇರ್ತಾರೆ ಮತ್ತೆ. ಸೊ ಇದೆಲ್ಲ ತಗೊಂಡು 16 ಮಕ್ಕಳನ್ನ ನಾನು 2023 ಅಲ್ಲಿ

0: ಲೋಕಲ್ ಸಮ್ಮರ್ ಗೇಮ್ ಬರ್ಲಿನ್ ಜರ್ಮನಿಗೆ ಕರ್ಕೊಂಡೋದ್ರು. ನಾನು ಆಸ್ ಎ ರೆಪ್ರೆಸೆಂಟೆಡ್ ಇಂಡಿಯನ್ ಟೀಮ್ ಹೆಡ್ ಕೋಚ್ ಆಗಿ, ನಾವು ಹೋಗಿರೋ ಕಡೆ ನಮಗೆ ಒಲಿಂಪಿಕ್ ಅಲ್ಲಿ ಎಷ್ಟು ಗೇಮ್ಸ್ ಇರುತ್ತೋ ಆತರ ಇದರಲ್ಲಿಯೂ ಅಷ್ಟೇ ಗೇಮ್ಸ್ ಇರುತ್ತೆ. ಅದರಲ್ಲಿ ಸ್ಕೇಟಿಂಗ್ಗೆ ನಾನು ಹೆಡ್ ಕೋಚ್ ಆಗಿ ಹೋಗಿದ್ದೆ ಇಂಡಿಯನ್ ಟೀಮ್ಗೆ. ಅಲ್ಲಿ 16 ಮಕ್ಕಳನ್ನ ಕರ್ಕೊಂಡೋಗಿ 31 ಮೆಡಲ್ ತಗೊಂಡ್ಬಂದೆ ಇಂಡಿಯಾಗೆ. ಅದು ಆ ಟೋಟಲ್ ಇಂಡಿಯನ್ ಕಾಂಟಿಂಜೆಂಟ್ ಬಂದಿರೋ ಎಲ್ಲಾ ಗೇಮ್ಸ್ ಅಲ್ಲಿನೂ ಸ್ಕೇಟಿಂಗ್ ಇಸ್ ದ ಹೈಯೆಸ್ಟ್. ಅದನ್ನ ESPN ಚಾನೆಲ್ ಅಲ್ಲಿ, ಎಲ್ಲಾ ಮೀಡಿಯಾದಲ್ಲಿ, ದೂರದರ್ಶನ ಅಲ್ಲಿ, ಎಲ್ಲದರಲ್ಲಿ ಹೈಲೈಟ್ ಮಾಡಿದ್ರು. ಅಂಡ್ ನಮ್ಮ ಮಕ್ಕಳು, ಭಾರತೀಯ ಮಕ್ಕಳು ಎಲ್ಲಿ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅದು ವಿಶೇಷ ಮಕ್ಕಳ ಚೇತನ ಕಮ್ಮಿನೇ ಅಲ್ಲ ಅಂತ ತೋರಿಸೋದಕ್ಕೆ ದೇವರು ಅವಕಾಶ ಮಾಡಿಕೊಟ್ರು. ಆ ಮಕ್ಕಳು ಮೆಡಲ್ ಮಾಡಿರೋರು ಆದ್ರೆ ಒಬ್ಬೊಬ್ಬರು ಲೈಫ್ ಕೇಳ್ಬಿಟ್ರೆ ನೀವು, ಒಬ್ರು ಪಾನಿಪುರಿ ಮಾರ್ಕೊಳ್ಳೋ ಅಂತ ಮಕ್ಕಳು, ಒಬ್ರು ಬಡವರು, ಇಂಥವ್ರಿಗೋಸ್ಕರ ಮಲ್ಲಿಕಾರ್ಜುನ ದೇವ್ರ ತರ ನಿಂತಿದ್ದಾರೆ. ನಿಮಗೆ ಆ ಮಕ್ಕಳಿಗೆ ಒಂದು ಪ್ಲಾಟ್ಫಾರ್ಮ್, ಅವರಿಗೆ ಅಂತ ಒಂದು ಕಾಸು ಅಂದ್ರೆ ಒಂದ್ ಮೆಡಲ್ ತಗೊಂಡ್ಬಂದ್ರೆ 5 ಲಕ್ಷ ರೂಪಾಯಿ ಬರುತ್ತೆ. ಪಾನಿಪುರಿ ಮಾರ್ಕಳ ಮಕ್ಕಳಿಗೆ 5 ಲಕ್ಷ ರೂಪಾಯಿ ಬಂದ್ರೆ ಲೈಫ್ ಸೆಟ್ಲ್ ತಾನೆ. ತಂದೆ
1: ಅಂದ್ರೆ ಅವ್ರ ತಂದೆ ತಾಯಿ ಎಲ್ಲ ಆರ್ಥಿಕವಾಗಿ ಬಹಳ ಕಳಮಟ್ಟದಲ್ಲಿದ್ರು, ಅಂತ ಮಕ್ಕಳನ್ನ ನೀವು ಆರಿಸಿ ಇದು ಮಾಡ್ತೀರ. ತರಬೇತಿ ಹೇಗಿದೆ?
0: ತರಬೇತಿ ಹೆಂಗಿರುತ್ತೆ ಅಂದ್ರೆ ಬೇಸಿಕ್ಸ್ ಅವ್ರವ್ರ ಸ್ಟೇಟ್ ಅಲ್ಲಿ ಅವ್ರವ್ರದ್ದು ನಡೆಯುತ್ತೆ. ನಮಗೆ ನ್ಯಾಷನಲ್ ಕ್ಯಾಂಪ್ ಅಂತ ಕಂಡಕ್ಟ್ ಮಾಡ್ತಾರೆ, ಅಲ್ಲಿ ಬಂದಾಗ ನಾನು ಬರ್ತೇನೆ. ನಾನು ಆ ಮಕ್ಕಳನ್ನೆಲ್ಲ ಟ್ರೈನ್ ಮಾಡಿಕೊಂಡು ಲಾಸ್ಟ್ 2 ಇಯರ್ಸ್ ಕಂಟಿನ್ಯೂಸ್ ಆಗಿ ನನಗೆ ಅವ್ರಿಗೆ ಸಂಪರ್ಕ ಇರುತ್ತೆ. ಡೈಲಿ ಕ್ಲಾಸಸ್, ವಿಡಿಯೋ ಕಾಲ್, ಆಡಿಯೋ, ಅವ್ರ ಏನ್ ಮಾಡಿದಾರೆ ಇವತ್ತು, ವಿಡಿಯೋ ತೋರಿಸ್ಕೊಳ್ಳೋದು, ನಾನು ಇದನ್ನೆಲ್ಲ ಹಿಂಗ್ ಮಾಡಿ ಅಂತ ಹೇಳೋದು, ಜೂಮ್ ಕಂಡಕ್ಟ್ ಮಾಡೋದು, ಅವ್ರ ಫುಡ್ ಏನ್ ತಿನ್ಬೇಕು, ಈ ತರ ಪ್ರತಿ ಒಂದು ನಾನು ಗೈಡ್ ಮಾಡ್ಕೊಂತ ಬರ್ತಿರ್ತೀನಿ. ಅದನ್ನ ಲಾಸ್ಟ್ 2 ಇಯರ್ಸ್ ಸತತವಾಗಿ ಕ್ಯಾಂಪ್ ಕಂಡಕ್ಟ್ ಮಾಡಿ ಫುಲ್ ಫ್ಲೆಡ್ಜ್ ಅಲ್ಲಿ ನಮ್ ಕಂಟ್ರೋಲ್ ಅಲ್ಲಿ ಇದ್ದು ನಾವು ಮಾಡ್ಕೊಂಡು ರೆಡಿ ಮಾಡಿಬಿಟ್ಟು ಅವ್ರನ್ನ ಸ್ಪೆಷಲ್ ಒಲಿಂಪಿಕ್ ಥ್ರೂ ಇಂದ ವರ್ಲ್ಡ್ ಸಮ್ಮರ್ ಗೇಮ್ ಗೆ ಕರ್ಕೊಂಡು ಹೋಗ್ತೀವಿ. ಅವಾಗ ಆ ಸಾಧನೆ.
1: ನೀವು ಬರ್ಲಿನ್ ಹೋಗಿ ಮೆಡಲ್ ತಗೊಂಡ್ಬಂದ್ರಲ್ಲ, ಸೊ ಆ ಮಕ್ಕಳನ್ನ ನೀವು 16 ಮಕ್ಕಳನ್ನ ಕರ್ಕೊಂಡು ಹೋಗಿದ್ರಲ್ಲ, ಅವ್ರನ್ನ ಹೇಗೆ ಆರಿಸಿದ್ರಿ? ಅಂದ್ರೆ ಇಡೀ ಇಂಡಿಯಾದಿಂದ ರ್ಯಾಂಕಿಂಗ್ ಅಲ್ಲಿದ್ದ ಮಕ್ಕಳ ಹೇಗೆ ಅಂತ?
0: ಪ್ರತಿಯೊಂದು ಡಿಸ್ಟಿಕ್ ತಾಲೂಕು ಪಾಸ್ ಆಗಿ ಸ್ಟೇಟಿಗೆ ಬರ್ತಾರೆ, ಆ ಸ್ಟೇಟ್ ಇಂದ ಇಷ್ಟು ಮಕ್ಕಳು ಅಂತ ಬರ್ತಾರೆ. ಹಂಗೆ ಸುಮಾರು 230 ಮಕ್ಕಳು ಇಂಡಿಯಾದಿಂದ ಬಂದಿದ್ರು. ಅದರಲ್ಲಿ ಫಿಲ್ಟರ್ ಆಗ್ತಾರೆ, 16 ಮಂದಿಗೆ ಬರ್ತಾರೆ ಲಾಸ್ಟ್ ಗೆ. ಒಂದು ಫಸ್ಟ್ ಕ್ಯಾಂಪ್ ಅಲ್ಲಿ ಇಷ್ಟು ಫಿಲ್ಟರ್ ಆಗ್ತಾರೆ, ಸೆಕೆಂಡ್ ಕ್ಯಾಂಪ್ ಅಲ್ಲಿ ಇಷ್ಟು ಫಿಲ್ಟರ್ ಆಗ್ತಾರೆ, ಮೂರನೇ ಕ್ಯಾಂಪ್ ಅಲ್ಲಿ ಮ್ಯಾಕ್ಸಿಮಮ್ ಫಿಲ್ಟರ್ ಆಗ್ತಾರೆ. ಸೊ ಆತರ ಫಿಲ್ಟರ್ ಆಗಿ ಬಂದಾಗ ಲಾಸ್ಟ್ ಗೆ 16 ಮಕ್ಕಳು ಉಳಿತಾರೆ. ಆ 16 ಮಕ್ಕಳಿಗೆ ನಾನು ಫೋಕಸ್ ಮಾಡಿ ಕಲಿಸಬೇಕಾಗುತ್ತೆ. ಹಂಗೆ ನಮ್ಮ ಸ್ಟೇಟ್ ಇಂದ ನಾನು ಕೋಚ್ ಇದ್ದೆ, ಸ್ಟೇಟ್ ಕೋಚ್ ಆಗಿದ್ದೆ. ಅವಾಗ ಎಲ್ಲ ಮಕ್ಕಳನ್ನ ಟ್ರೈನ್ ಮಾಡಿ ಇಲ್ಲಿಂದ 30-40 ಮಕ್ಕಳು ಕರ್ಕೊಂಡೋಗಿದ್ದೆ. ಬಟ್ ಆ 30 ಮಕ್ಕಳು ಮಂಗಳೂರಿಂದ ಸ್ವಲ್ಪ, ಹುಬ್ಳಿಯಿಂದ ಸ್ವಲ್ಪ, ಹಿಂಗೆ ಆತರ ಎಲ್ಲ ಡಿಸ್ಟಿಕ್ ಇಂದ ಬಂದಿದ್ರು. ನಾವು ಸ್ಟೇಟ್ ಲೆವೆಲ್ ಮಾಡಿದಾಗ ನಾನು ನೋಡ್ಕೊಂಡಿದ್ದೆ, ಎಲ್ಲಾ ಕೋಚಸ್ ಸೇರಿ ಎಲ್ಲ ಮಕ್ಕಳ ಮೇಲೆ ಫೋಕಸ್ ಮಾಡಿ ಟ್ರೈನ್ ಮಾಡ್ತೀವಿ. ಅದಾದ್ಮೇಲೆ ಅದರಲ್ಲಿ ಕ್ವಾಲಿಫೈ ಆಗಿರೋರ್ನ ನ್ಯಾಷನಲ್ ಕಳಿಸ್ತೀವಿ. ಎಕ್ಸಾಂಪಲ್, ನಮ್ಮ ಸ್ಟೇಟ್ ಇಂದ ಒಂದು 20 ಜನ ಕಳಿಸ್ತೀವಿ. ಆತರ ಬಂದಿರೋ ಕೋಟಾ ಇರುತ್ತೆ, ಇಷ್ಟು ಜನ ಬರಬೇಕು ನಿಮ್ ಸ್ಟೇಟ್ ಇಂದ ಅಂತ. ಆ ಕೋಟಾ ಪ್ರಕಾರ ಮಕ್ಕಳನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ಅಲ್ಲಿ ಅವರು ಟೋಟಲ್ ಬಂದಿರೋ ಸ್ಟ್ರೆಂತ್ ಅಲ್ಲಿ ಪರ್ಫಾರ್ಮೆನ್ಸ್, ಟೈಮಿಂಗ್ ಎಲ್ಲ ನೋಡಿಕೊಂಡು ಅದ್ರ ಪ್ರಕಾರ ಒಬ್ಬೊಬ್ಬರನ್ನ ಫಿಲ್ಟರ್ ಮಾಡ್ಕೊಂತ ಬರ್ತಾರೆ. ಹಂಗೆ ನಮಗೆ ಒಂದು ಪ್ರಾಸೆಸ್ ಬಹಳ, ಅದು ಒಂದು ಉನ್ನತ ಮಟ್ಟ ಇದು. ನಾನು ನೀವು ಇನ್ನೊಂದು ಎಲ್ಲ ಸಾಫ್ಟ್ವೇರ್ ಬೇಸ್ಡ್, ಅವ್ರದ್ದು ಟೈಮಿಂಗ್ ಎಂಟರ್ ಮಾಡಿಬಿಟ್ರೆ ಅವ್ರ IQ, ಅವ್ರದ್ದು ಟೈಮಿಂಗ್, ಅವ್ರ ಬಿಹೇವಿಯರ್ ಎಲ್ಲ ನೋಡ್ತಾರೆ. ನಾಟ್ ಓನ್ಲಿ ಟೈಮಿಂಗ್, ಎಷ್ಟೊಂದು ಆಸ್ಪೆಕ್ಟ್ಸ್ ಅಲ್ಲಿ ಆ ಮಕ್ಕಳನ್ನ ಸೆಲೆಕ್ಟ್ ಮಾಡ್ತಾರೆ. ಎಕ್ಸಾಂಪಲ್, ಅವ್ರ ಬಟ್ಟೆ ಅವ್ರು ಎತ್ತಿಟ್ಕೊಳ್ತಾರ, ಅವ್ರ ಬ್ರಷ್ ಅವ್ರು ಮಾಡ್ತಾರ, ಬೇರೆಯವ್ರಿಗೆ ಹಾರ್ಮ್ ಮಾಡಲ್ವಾ, ಹೆಂಗಿರ್ತಾರೆ. ಬಿಕಾಸ್ ಎಲ್ಲಾ ಮಕ್ಕಳು ಒಂದೇ ತರ ಇರಲ್ಲ. ಈ ತರ ಚಿಕ್ಕ ಚಿಕ್ಕದನ್ನು ಕ್ರಾಸ್ ಚೆಕ್ ಮಾಡಿ ಟೈಮ್ ತಗೊಂಡು 4 ವರ್ಷಕ್ಕೆ ಒಂದ್ಸತಿ ವರ್ಲ್ಡ್ ಗೇಮ್ಸ್ ಅಂತ ಬರುತ್ತೆ. ಅದಕ್ಕೆ ಆ ಮಕ್ಕಳು ಆಯ್ಕೆ ಆಗಿ ಬರ್ತಾರೆ. ಹೆಡ್ ಕೋಚ್ ಆಗಿ ಹೋಗಿದ್ದಕ್ಕೆ ತುಂಬಾ ಅದೃಷ್ಟ ಮಾಡ್ಕೊಂಡಿದ್ದೀನಿ. ನನ್ನ ತಂದೆ ತಾಯಿ ಆಶೀರ್ವಾದ, ಈ ಎಲ್ಲಾ ಅಸೋಸಿಯೇಷನ್ಸ್ ಆಶೀರ್ವಾದ, ಎಸ್ಪೆಷಲಿ ಈ ಮಕ್ಕಳು ಇದ್ದಿದ್ದಕ್ಕೆ ನಾನು ಇವತ್ತು ಈ ಸ್ಥಾನಕ್ಕೆ ಬಂದೆ. ಈ ಮಕ್ಕಳೇ ಇಲ್ಲ ಅಂದ್ರೆ ನಾನಿಲ್ಲ. ಈ ಸ್ಪೆಷಲ್ ಮಕ್ಕಳೇ ನನಗೆ ಒಂದು ಎಕ್ಸಾಂಪಲ್, ಅವರಿಂದಾನೇ ನಾನು ಇಷ್ಟು ನಾನು ಹೇಳೋಕೆ ಇಷ್ಟಪಡ್ತೇನೆ.
1: ಸರ್, ಈಗ ಬಹಳಷ್ಟು ಜನರಿಗೆ ಅವರಿಗೆ ಯಾವ ರೀತಿ ತರಬೇತಿ ಕೊಡೋದು ಅನ್ನೋದು ಗೊತ್ತಿರಲ್ಲ. ಸ್ಪೋರ್ಟ್ಸ್ ಅಲ್ಲಿ ಹಾಕೋದೇ ಇಲ್ಲ ವಿಶೇಷ ಚೇತನ ಮಕ್ಕಳು. ಈಗ ನೀವು ಸ್ಪೋರ್ಟ್ಸ್ ಅಲ್ಲಿ ಆ ಮಕ್ಕಳನ್ನ ತಗೊಂಡ್ಬರ್ಬೇಕು, ವಿಶೇಷವಾಗಿ ಸ್ಕೇಟಿಂಗ್ ಅಲ್ಲಿ ಅಂತಂದ್ರೆ, ಈಗ ಒಬ್ಬ ಮಗು ನಿಮ್ ಹತ್ರ, ವಿಶೇಷ ಚೇತನ ಮಗು ನಿಮ್ ಹತ್ರ ಬಂದಿದೆ, ಮೊದಲೇದಾಗಿ ಏನ್ ನೋಡ್ತೀರಾ ಆ ಮಗುನ ಹತ್ರ?
0: ನಾನು ಹೇಳ್ತಿರೋದು, ವಿಶೇಷ ಚೇತನ ಮಕ್ಕಳಿಗೆ ಬೇರೆ ಏನೇ ಕಲ್ಸಿದ್ರು ಸ್ಪೋರ್ಟ್ಸ್ ನ ಸಪೋರ್ಟ್ ಮಾಡಿ. ಯಾಕೆ ಅಂದ್ರೆ ಫೋಕಸಿಂಗ್ ಅನ್ನೋದು ಡೆವಲಪ್ ಆಗುತ್ತೆ. ಲೆಂತ್ ಅಂಡ್ ಲೈನ್ ಅಂತ ಏನ್ ಕರಿತೀವಿ ನಮ್ ಫೋಕಸಿಂಗ್, ಶಾರ್ಪ್ ಆಗೋದು. ಎಷ್ಟೊಂದ್ ಮಕ್ಕಳು ಡಾಕ್ಟರ್ಸ್ ನನ್ನ ಕರ್ಕೊಂಡ್ ಬಂದಿದ್ದಾರೆ, ಈ ಮಗು ಮನೆಯಲ್ಲೇ ಇದ್ದಿಂಗ್ ಆಗೋಗಿದೆ, ಇಲ್ಲ ನಮ್ಮ ಮಗ ಸ್ಪೆಷಲ್ ಚೈಲ್ಡ್, ಅವನಿಗೇನು ಗೊತ್ತಾಗ್ತಿಲ್ಲ, ಈ ತರದ್ದೇ ನನ್ನ ಹತ್ರ ಟ್ರೈನಿಂಗ್ ತಗೊಂಡಿದ್ದಾರೆ. ಸೊ ನನ್ನ ಹತ್ರ ಬಂದು ಚೇಂಜ್ ಆಗಿ ನಾರ್ಮಲ್ ಮಕ್ಕಳಿಗೆ ಕನ್ವರ್ಟ್ ಆಗಿರೋರು ಇದಾರೆ, ಒಂದು ಮಟ್ಟಕ್ಕೆ ಚೇಂಜ್ ಆಗಿರೋರು ಇದಾರೆ. ಆಮೇಲೆ ಅವರು ಹಠ ಮನೆಯಲ್ಲಿ ಜಾಸ್ತಿ ಹಠ ಮಾಡ್ತಿರ್ತಾರೆ, ಅಂತದೆಲ್ಲ ಬಿಟ್ಟಿದ್ದಾರೆ. ನಾನು ಅದಕ್ಕೆ ಹೇಳ್ತೀನಿ, ಯಾವಾಗಾದ್ರೂ ನನ್ನ ಹತ್ರ ಜಾಯಿನ್ ಆಗಕ್ ಬಂದಾಗ ಊಟ ಮಾಡಲ್ಲ, ನಾಲ್ಕತ್ರ ಮಿಂಗಲ್ ಆಗಲ್ಲ, ಓದಲ್ಲ, ಹಠ ಮಾಡ್ತಾರೆ, ಏನು ಕಂಟ್ರೋಲ್ ಸಿಗ್ತಾ ಇಲ್ಲ. ಇಂಥವ್ ಏನೇ ಸಬ್ಜೆಕ್ಟ್ಸ್ ಇದ್ರು ಒಂದ್ ಕಡೆ ಪೇಪರ್ ಅಲ್ಲಿ ಬರ್ಕೊಳ್ಳಿ, ಒಂದೂವರೆ ತಿಂಗಳು ನನಗೆ ಟೈಮ್ ಕೊಡಿ, ನಿಮ್ ಮಗುವಲ್ಲಿ ನೀವ್ ಏನೇನ್ ಚೇಂಜಸ್ ಮಾಡಿದ್ರೆ ನನಗೆ ಬಂದ್ ಹೇಳಿ ಅಂತ. ಈ ಗೇಮ್ ಏನಾಗುತ್ತೆ ಅಂದ್ರೆ ಮೈಂಡ್ ಅಂಡ್ ಬಾಡಿ ಬೋತ್. ಈಗ ನೀವ್ ಯಾವ್ದೇ ಸ್ಪೋರ್ಟ್ಸ್ ತಗೊಳ್ಳಿ, ಎಲ್ಲದಕ್ಕಿಂತ 10x ಜಾಸ್ತಿ ಇದು. ಯಾಕೆ ಅಂದ್ರೆ ಈಗ ಕ್ರಿಕೆಟ್ ಆಡಿದ್ರೆ ಕೈ ಮೇಲೆ ಜಾಸ್ತಿ, ಕಾಲ್ ಮೇಲೆ ಅಷ್ಟೇ, ಚೆಸ್ ತಗೊಂಡ್ರೆ ನಮ್ ಬ್ರೈನ್ ಗೇಮ್ ಹಂಗೆ. ಬಟ್ ಇದು ಬಂದ್ಬಿಟ್ಟು ಬ್ರೈನ್ ಅಂಡ್ ಬಾಡಿ ಎಲ್ಲಾನು ಸಿಂಕ್ ಆಗಿರ್ಬೇಕು. ಹಂಗಾಗಿ ಮಕ್ಕಳು ಓವರ್ ಆಲ್ ಡೆವಲಪ್ಮೆಂಟ್ ನ ನೀವು ನೋಡೋದು ಈ ಸ್ಪೋರ್ಟ್ ಅಲ್ಲೇ. ಬೇರೆ ಸ್ಪೋರ್ಟ್ ಇದೆ, ಇದು ಇನ್ ಸ್ವಲ್ಪ ಜಾಸ್ತಿ
1: ಅಂದ್ರೆ ಬ್ಯಾಲೆನ್ಸಿಂಗ್ ಗೇಮ್, ಲೈಫ್ ನು ಬ್ಯಾಲೆನ್ಸ್ ಮಾಡಬಹುದು.
0: ಎಕ್ಸಾಂಪಲ್, ಒಂದ್ ದಾರದ ಮೇಲೆ ನಿಂತ್ಕೊಳ್ಳೋದು, ನಾನು ಎಷ್ಟು ಹೇಳ್ಕೊಟ್ರು ನಿಂದ್ರವನಿಗೆ ಗೊತ್ತು ನೋವು ಹೆಂಗಿರುತ್ತೆ ಅಂತ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಗೇಮ್. ಸೊ ಅದಕ್ಕೆ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಈ ಮಕ್ಕಳ ಚೇಂಜಸ್ ಅನ್ನೋದನ್ನ ಈ ಗೇಮ್ ಅಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ ಇದೆ. ಬಹಳಷ್ಟು ಮಕ್ಕಳು ನಮ್ಮ ಮಗು ಸ್ಪೆಷಲ್ ಸೈಡ್ ಅವ್ನು ಎಲ್ಲಿ ನಿಂತ್ಕೊಳ್ತಾನೆ, ಎಲ್ಲಿ ಮಾಡ್ತಾನೆ ಅಂತ, ಅದನ್ನ ಬಿಟ್ಬಿಡಿ. ಧೈರ್ಯ ತಗೊಂಡ್ಬನ್ನಿ, ನನ್ನ ಮಗ ಎಲ್ಲಾದ್ರೂ ಸಾಧನೆ ಮಾಡ್ತಾನೆ, ಅವನ್ ಏನಾದ್ರೂ ಮಾಡಬಲ್ಲ ಅನ್ನೋ ಧೈರ್ಯ ಫಸ್ಟ್ ನಿಮ್ಮಲ್ಲಿ ಬರ್ಲಿ, ಅದನ್ನ ಅವ್ರನ್ನ ಮುಂದಕ್ಕೆ ಕರ್ಕೊಂಡ್ ಬಂದ್ರೆ ಇಟ್ ವಿಲ್ ಬಿ ವೆರಿ ಗುಡ್ ಮೂವ್ ಫ್ರಮ್ ದ ಪೇರೆಂಟ್. ಸೊ ನಿಮಗೆ ಫಸ್ಟ್ ನಂಬಿಕೆ ಬಂದ್ರೆ ಆ ಮಗುಗೂ ಆಟೋಮೆಟಿಕ್ ನಂಬಿಕೆ ಬರುತ್ತೆ.
1: ಸರ್, ಈಗ 2023 ಬರ್ಲಿನ್ ನಲ್ಲಿ ನೀವು ಒಲಿಂಪಿಕ್ಸ್ ವಿಶ್ವ ಬೇಸಿಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರಲ್ಲ, ಅಲ್ಲಿ ಎಷ್ಟು ರಾಷ್ಟ್ರದವರು ಬಂದಿದ್ರು, ಮತ್ತೆ ವಿಶೇಷ ಚೇತನ ಮಕ್ಕಳನ್ನ ಕರ್ಕೊಂಡು ಹೋದಾಗ ಅಲ್ಲಿ ಏನೇನ್ ಸಮಸ್ಯೆ ಎದುರಾಯ್ತು ನಿಮ್ಗೆ?
0: ಅಲ್ಲಿ 198 ದೇಶ ಬಂದಿದ್ದು, ಅದಾದ್ಮೇಲೆ ಎಲ್ಲಾ ದೇಶದವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಬಟ್ ಇಯರ್ ಐ ವಿಲ್ ಸೇ ಥ್ಯಾಂಕ್ ಯು ಫಾರ್ ಮೋದಿಜಿ, ಬಿಕಾಸ್ ಅವರು ಹೋಗಕ್ ಮುಂಚೆ ಬರಕ್ ಮುಂಚೆ ನಮಗೆ ಟ್ವೀಟ್ ಮುಖಾಂತರ ಒಂದು ಮೆಸೇಜ್ ಕಳ್ಸಿದ್ರು. ಬಟ್ ಅವ್ರ ಸ್ಪೋರ್ಟ್ಸ್ ಗೆ, ಈ ಮಕ್ಕಳಿಗೆ ಏನೆಲ್ಲ ಬೇಕು ನಂಬ್ತಿರ ಇಲ್ಲ, ಯಾವ ಸ್ಪೋರ್ಟ್ಸ್ ಅಲ್ಲಿ ನಾನು ಕಂಡಿಲ್ಲ. ಅವ್ರ ಮನೆ ಆಟೋ ಹತ್ತದ್ರಿಂದ ಮತ್ತೆ ಮನೆಗೆ ರೀಚ್ ಆಗೋವರೆಗೆ 1 ರೂಪಾಯಿ ಪೇರೆಂಟ್ ಇಂದ ಖರ್ಚು ಮಾಡಕ್ ಬಿಡಲ್ಲ. ಪ್ರತಿ ಒಂದು ಸ್ಪೆಷಲ್ ಒಲಿಂಪಿಕ್ ಭಾರತ್, ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಗವರ್ಮೆಂಟ್ ಆಫ್ ಇಂಡಿಯಾ, ಇವರೆಲ್ಲ ಸಹಯೋಗದಿಂದ ಬಹಳಷ್ಟು ಸ್ಪಾನ್ಸರ್ಸ್ ಮುಂದೆ ಬರ್ತಾರೆ. ಹಂಗೆ ಎಲ್ಲರನ್ನ ಸೇರ್ಕೊಂಡು ಆ ಮಕ್ಕಳನ್ನ ಕರ್ಕೊಂಡೋಗಿ ಕರ್ಕೊಂಡ್ ಬಂದಿದೀವಿ. ಫ್ಲೈಟ್ ಅನ್ನದೇ ನೋಡಿರಲ್ಲ, ಎಷ್ಟು ಫ್ಲೈಟ್ಸ್ ಹೆಚ್ಚಿದೀವಿ ಎಷ್ಟು ಸತಿ. ಆಮೇಲೆ ನಾಟ್ ಓನ್ಲಿ ಫಾರ್ ದ ಇಂಟರ್ನ್ಯಾಷನಲ್ ಐ ಆಮ್ ಸೇಯಿಂಗ್, ಈಗ ನಾನು ಬೆಂಗಳೂರು, ನಾನು ಡೆಲ್ಲಿಯಲ್ಲಿ ಕ್ಯಾಂಪ್ ಇರುತ್ತೆ, 24 hours ಮೇಲೆ ತಾನೆ. ಸೊ ಕಂಪಲ್ಸರಿ ಫ್ಲೈಟ್ ಬೆಂಗಳೂರಿಗೆ. ನನ್ನ ಮನೆಯಿಂದ ಕ್ಯಾಬ್ ಅವರೇ ಕೊಡ್ತಾರೆ, ಕ್ಯಾಬ್ ಫ್ಲೈಟ್ ಅವರೇ ಮಾಡ್ತಾರೆ, ಟಿಕೆಟ್ ಅವರೇ ಮಾಡಿ ಮನೆಗೆ ಕಳಿಸ್ತಾರೆ, ಎಲ್ಲ ಅವರೇ ಮಾಡ್ತಾರೆ. ಎಲ್ಲಿ 1 ರೂಪಾಯಿ ಆ ಮಕ್ಕಳಿಗಾಗ್ಲಿ ಆ ಪೇರೆಂಟ್ ಗಾಗ್ಲಿ ಬರ್ಡನ್ ಅನ್ನೋದಿಲ್ಲ. ಮಾಡಿದ್ರೂ ಬಿಲ್ಸ್ ಕೊಡಿ, ಇಮಿಡಿಯೇಟ್ ಪೇಮೆಂಟ್ ಆಗ್ಬಿಡುತ್ತೆ. ಅಷ್ಟು ಬ್ಯೂಟಿ ಇದೆ ಸ್ಪೆಷಲ್ ಒಲಿಂಪಿಕ್ ಭಾರತ್ ಅಲ್ಲಿ. ದಿಸ್ ಇಸ್ ವಾಟ್ ಐ ಫೆಲ್ಟ್ ವೆರಿ ಗ್ರೇಟ್ ಅಬೌಟ್ ದ ಸ್ಪೋರ್ಟ್ ಅಂಡ್ ದ ಸಪೋರ್ಟ್ ಫಾರ್ ದ ಸ್ಪೆಷಲ್ ನೀಡ್ಸ್.
1: ಈಗ ಬೆಂಗಳೂರು ಓಕೆ ಎಲ್ಲ ನಡೆಯುತ್ತೆ, ಸಿಟಿ ಎಲ್ಲಾದ್ರೆ ಸ್ಕೆಟಿಂಗ್ ಅನ್ನೋದು ಬಹಳ ಪ್ರಚಲಿತದಲ್ಲಿದೆ, ಆದ್ರೆ ಗ್ರಾಮೀಣ ಭಾಗದಲ್ಲೂ ಬಹಳಷ್ಟು ಪ್ರತಿಭೆಗಳಿದಾರಲ್ಲ, ಅವ್ರು ಯಾವ ರೀತಿ ಮುನ್ಗಡೆ ಬರಬೇಕು?
0: ಈಗ ಏನಾಗಿದೆ, ಕ್ಲಸ್ಟರ್ಸ್ ಅಂತ ಮಾಡಿದ್ದಾರೆ. ಈಗ ನಮ್ಮ ಸ್ಟೇಟ್ ಬಾಡಿ, ಒಂದು ಡಿಸ್ಟಿಕ್ ಬಾಡಿ, ಡಿಸ್ಟಿಕ್ ಅಸೋಸಿಯೇಷನ್, ಅಲ್ಲಿಂದ ತಾಲೂಕ್ ಅಸೋಸಿಯೇಷನ್ ಅಂತ ಇದೆ. ಸೊ ಯಾವುದೇ ಎಲ್ಲೇ ಹೋದ್ರು ಆಯಾ ತಾಲೂಕಿಗೆ ಒಂದು ಸ್ಪೆಷಲ್ ಸ್ಕೂಲ್ ಅಂತ ಇರುತ್ತೆ, ಇಲ್ಲಾಂದ್ರೆ ನಮ್ಮ ಫಿಸಿಕಲಿ ಚಾಲೆಂಜಿಂಗ್ ಡಿಪಾರ್ಟ್ಮೆಂಟ್ ಅವರೂ ಎಷ್ಟೊಂದು ಆಗ್ತಾ ಇರ್ತಾರೆ, ಸರ್ಕ್ಯುಲರ್ಸ್ ಆಗ್ತಾ ಇರ್ತಾರೆ, ಅವ್ರ ಆಫೀಸಿಗೆ ಭೇಟಿ ಆಗ್ಬೇಕು. ಬಹಳ ಮಂದಿಗೆ ಅದು ಗೊತ್ತಿಲ್ಲ, ಇದಕ್ಕೊಂದು ಡಿಪಾರ್ಟ್ಮೆಂಟ್ ಇದೆ, ನಾವು ಈ ತರ ಭೇಟಿ ಆಗ್ಬೇಕು, ಇಷ್ಟೆಲ್ಲ ಸ್ಕೀಮ್ಸ್ ಇದೆ ಅಂತ. ಎಷ್ಟು ಜನ ಸ್ಕೀಮ್ಸ್ ನ ಯುಟಿಲೈಸೇ ಮಾಡ್ಕೊಳ್ತಿಲ್ಲ. ಸಬಲೀಕರಣ ಇಲಾಖೆ ಅವರು ನೀವು ನಾನು ನ್ಯಾಷನಲ್ ಸೆಲೆಕ್ಟ್ ಆಗ್ತಾನೆ ಇಲ್ಲ ಈ ತರ ಸ್ಪೋರ್ಟ್ಸ್ ಹೋಗ್ತಾ ಇದ್ದೀನಿ ಅಂತ ಮೊದಲೇ ಹೋಗಿ ಇಂಟಿಮೇಟ್ ಮಾಡಿದ್ರೆ 50,000 ರೂಪಾಯಿ ವರೆಗೂ ಸಪೋರ್ಟ್ ಸಿಗುತ್ತೆ ಅವರಿಂದ. ಖರ್ಚುಗಳಿಗೆ, ನಿಮ್ ಶೂಗೆ, ಬಟ್ಟೆಗೆ, ನಿಮ್ ಗೇಮ್ಗೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. DDW ಆಫೀಸರ್ ಅಂತ ಇರ್ತಾರೆ, ಪ್ರತಿಯೊಂದು ಡಿಸ್ಟಿಕ್ಗೂ ಇರ್ತಾರೆ. ಆ ತಂದೆ ತಾಯಿಗಳು ಯಾರು ಅಂತ ತಿಳ್ಕೋಬೇಕು, ಅಲ್ಲಿಂದ ಬರಬೇಕು. ಇಲ್ಲ ಅಂದ್ರೆ ಅವ್ರ ತಾಲೂಕಲ್ಲಿ ಸ್ಪೆಷಲ್ ಸ್ಕೂಲ್ಸ್ ಇದ್ರೆ ಆ ಸ್ಕೂಲ್ ಥ್ರೂ ಅಪ್ರೋಚ್ ಆದ್ರೆ ಸ್ಕೂಲ್ ಅವರೇ ಮಾಡಿಕೊಡ್ತಾರೆ. ಈಗ ಹಾಸ್ಟೆಲ್ಸ್ ಆಗಿದೆ, ಸ್ಕೂಲ್ಸ್ ಆಗಿದೆ. ಈಗ ಮಲ್ಲಿಕಾ ನಡ್ಡಾಜಿ ಅವ್ರದ್ದು ಒಂದೇ ಟಾರ್ಗೆಟ್ ಇದ್ದಿದ್ದು, ನಮ್ಮ ಇಂಡಿಯಾದಲ್ಲಿ 750 ಸೆಂಟರ್, ಸ್ಪೋರ್ಟ್ಸ್ ಸೆಂಟರ್ ಈ ಸ್ಪೆಷಲ್ ಮಕ್ಕಳಿಗೋಸ್ಕರ ಮಾಡಬೇಕು ಅಂತ. ಫ್ರೀ ಆಫ್ ಕಾಸ್ಟ್ ಟ್ರೈನಿಂಗ್ ಪ್ರತಿಯೊಂದು ಡಿಸ್ಟಿಕ್ ಆಗಿರ್ಲಿ, ತಾಲೂಕ್ ಆಗಿರ್ಲಿ, ಒಂದೊಂದು ಸ್ಟೇಟ್ ವೈಸ್ ಆಲ್ ಓವರ್ ಇಂಡಿಯಾ ಸೇರ್ಬಿಟ್ಟು ಇಷ್ಟು ಮಾಡಬೇಕು ಅಂತ ಆಯ್ತು. ಈಗ ಹಿಮಾಚಲ್ ಪ್ರದೇಶ ಅಲ್ಲಿ ಸ್ಟಾರ್ಟ್ ಆಗಿದೆ, ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಉತ್ತರ ಪ್ರದೇಶ ಅಲ್ಲಿ ಆಯ್ತು ಮೊನ್ನೆ. ಹಿಂಗೆ ಕಂಟಿನ್ಯೂ ಎಲ್ಲಾ ಕಡೆನೂ ಮುಂದುವರಿಸ್ತಾ ಬರ್ತಾ ಇದೆ. ಬಟ್ ಜಾಸ್ತಿ ದಿವಸ ಇಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಸ್ಪ್ರೆಡ್ ಆಗೋದು, ಅದರದ್ದು ಒಂದು ವಿಸ್ತೀರ್ಣವಾಗಿ ಬೆಳೆಯುವಂತ ದಿನಗಳು ತುಂಬಾ ದೂರ ಇಲ್ಲ.
1: ಸರ್, ಈಗ 4 ಗಿನ್ನಿಸ್ ವಿಶ್ವ ದಾಖಲೆಯನ್ನ ಮಾಡಿದ್ರಿ, ಹಾಗೆ 24 ಏಷ್ಯಾ ಮತ್ತು ಭಾರತ ಪುಸ್ತಕ ದಾಖಲೆಗಳು ಆಗಿದೆ, ಈ ಕುರಿತಾಗಿ ಹೇಳಿ ಸರ್.
0: ಇದೊಂಥರ ಗೋಲ್ಡನ್ ಆಪರ್ಚುನಿಟಿ ಅಂತ, ನಮ್ ಲೈಫ್ ಅಲ್ಲಿ ಸಿಕ್ಕಾಗ ನಾವು ಬಳಸ್ಕೊಂಡ್ ಬಿಡ್ಬೇಕು. ಒಂದ್ ಸತಿ ಬ್ಯಾಂಗ್ಳೂರಲ್ಲಿ ನಮಗೆ ಬೇರೆ ಸ್ಟೇಟ್ ಗಳಿಂದ ಕಾಲ್ ಬಂತು, ಈ ತರ ನಡೀತಾ ಇದೆ, ಇದರಲ್ಲಿ ನಿಮ್ಮ ಮಕ್ಕಳು ಭಾಗವಹಿಸಿದ್ರೆ ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಬರುತ್ತೆ ಅಂತ. ಎಕ್ಸಾಂಪಲ್, ಒಂದು ನಾನ್ ಸ್ಟಾಪ್ ಸ್ಕೇಟಿಂಗ್ ಅಂತ ಬರುತ್ತೆ, ಫಾರ್ ಎಕ್ಸಾಂಪಲ್ 72 hours, 36 hours ಅಂತ ಹೇಳಿ ಬರುತ್ತೆ. ಅದನ್ನ ಒಂದು ಯಾವ್ದೋ ಒಂದು ಸಂಸ್ಥೆ ಆರ್ಗನೈಸ್ ಮಾಡುತ್ತೆ, ಬಿಕಾಸ್ ಇದು ತುಂಬಾ ದುಡ್ಡಿಂದ ಬಂದಿರೋದು ಅಂತ, ಅದ್ರಲ್ಲಿ ನಾವು ಹೋಗಿ ಜಾಯಿನ್ ಆಗ್ತೀವಿ. ಸೊ ಹಂಗೆ ನಾವು ನಮ್ಮ ಮಕ್ಕಳನ್ನ ಅಲ್ಲಿ ಕಳಿಸ್ಬಿಟ್ಟು ಇಟ್ ಈಸ್ ಇನ್ ದ ಬಿಗಿನಿಂಗ್ ಆಫ್ ದ ಮೈ ಜರ್ನಿ. ನಾನು ಆತರ ಮಾಡಿ ಆ ಮಕ್ಕಳಿಗೆ ಅಲ್ಲಿ ಭಾಗವಹಿಸ್ಬಿಟ್ಟು ಗಿನ್ನಿಸ್ ವರ್ಲ್ಡ್ ಬುಕ್ ರೆಕಾರ್ಡ್ ಸಾಧನೆ ಮಾಡಿದ್ದೆ. ಅದೇ ತರ ರೋಲ್ ಬಾಲ್ ಅಂತ ಹೊಸ ಗೇಮ್, ತುಂಬಾ ಪ್ರಸಿದ್ಧವಾದಂತ ಗೇಮ್ ಆಗಿತ್ತು. ಒಂದೇ ದಿವಸ ಒಂದೇ ಟೈಮ್ ಅಲ್ಲಿ ಎಲ್ಲಾ ಕಡೆ ಆ ಗೇಮ್ ನ ಆಡ್ತಾ ಇರಬೇಕು.

0: ಒಂದು ಸೆರೆಮನಿ ಮಾಡಿ ಅವಾರ್ಡ್ ಮಾಡಿಕೊಟ್ರು. ದಟ್ ಈಸ್ ದ ಗ್ರೇಟ್ ಐ ಫೀಲ್ ಒಂದು. ಇನ್ನು ಮಿಕ್ಕಿದ್ದು ಹಲವಾರು ಇದೆ
1: ಸರ್. ಇಲ್ಲಿವರೆಗೆ ನಿಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ತರಬೇತಿಗೊಳಿಸಿದ ಎಷ್ಟು ಜನ ಕ್ರೀಡಾಪಟುಗಳು ಇದ್ದಾರೆ
0: ಇಂಟರ್ನ್ಯಾಷನಲ್ ಗೆ ಅಂತಂದ್ರೆ? ಅದೇ 16 ಸ್ಕೇಟರ್ಸ್ ಏನಿದ್ರು ಅವರು ನನ್ನ ಟ್ರೈನಿಂಗ್ ಅಲ್ಲಿ ಬಂದಿರೋದು. ನಮ್ಮ ಸ್ಟೇಟ್ ಪರವಾಗಿ ನೋಡ್ಕೊಂಡ್ರೆ ನನ್ನ ಅಕಾಡೆಮಿಯಿಂದಾನೇ ಇಬ್ರು ಸೆಲೆಕ್ಟ್ ಆಗಿದ್ದು, ಬೇರೆ ಮಕ್ಕಳು ಬಂದಿದ್ರು ಸ್ಟೇಟ್ ಇಂದ. ಬಟ್ ಆಗಿರೋದು ನಮ್ಮ ಇಬ್ರು ಆರ್ಯನ್ ಮತ್ತೆ ದಿಪೇನ್ ಅಂತ. ಆರ್ಯನ್ 2 ಗೋಲ್ಡ್ ಮೆಡಲ್ ತಂದ, ದಿಪೇನ್ ನನ್ನ ಹುಡುಗ 3 ಗೋಲ್ಡ್ ಮೆಡಲ್ ತಂದ. ಸೊ ಇಬ್ರು ಇಂಟರ್ನ್ಯಾಷನಲ್ ಆಗಿ ರೆಡಿ ಆಗಿ ಬಂದ. ಬಿಕಾಸ್ ಇಟ್ಸ್ ನಾಟ್ ಎ ಈಸಿ ಥಿಂಗ್ ಟು ರೀಚ್ ದೇರ್. ಸೊ ತುಂಬಾ ವರ್ಷಗಳು ಕಷ್ಟಪಟ್ಟರೆ ಇಂಟರ್ನ್ಯಾಷನಲ್ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಅವ್ರನ್ನ ರೆಡಿ ಮಾಡೋದಕ್ಕೆ 8-9 ವರ್ಷ ತಗೊಳುತ್ತೆ. ಅಲ್ಲಿಂದಾನು ಲೆಕ್ಕ ಹಾಕಿದ್ರು ರೆಡಿ ಆದ ಕೂಡಲೇ ವಿತಿನ್ 4 ಇಯರ್ಸ್ ಐ ಗಾಟ್ ಎ ಗೋಲ್ಡನ್ ಆಪರ್ಚುನಿಟಿ ಆ ತರ ಮಾತ್ರ. ಬಟ್ ಈಗಲೂ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಕರ್ನಾಟಕದಲ್ಲಿ, ಒಂದು ಡೆಡಿಕೇಟೆಡ್ ಟೈಮ್ ಸ್ಲಾಟ್ ಅಂಡ್ ಸೆಂಟರ್ ಅನ್ನೋ ತರ. ಶ್ರೀ ಗೋಪಾಲಯ್ಯಜಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಎಂಎಲ್ಎ ಆಗಿರುವಂತ ಇವರ ಸಹಯೋಗದಲ್ಲಿ ಆಶಾ ಸ್ಕೂಲ್ ಅಂತ ಒಂದು ಸ್ಪೆಷಲ್ ಸ್ಕೂಲ್ ಇದೆ. ಆ ಸ್ಕೂಲ್ ಅವರು ಇಬ್ಬರು ಸಪೋರ್ಟ್ ಇಂದ ನಾವು ಒಂದು ಸ್ಪೆಷಲ್ ಮಕ್ಕಳಿಗೆ, ಒಂದು 20 ಮಕ್ಕಳಿಗೆ ಟ್ರೈನಿಂಗ್ ಕೊಡೋ ತರ ಮಾಡ್ತಾ ಇದೀವಿ. ಅವರು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಆದಷ್ಟು ಕಷ್ಟಪಡ್ತಾ ಇದೀನಿ, ನೋಡೋಣ. ದೇವರಿದ್ದಾರೆ, ಆ ಮಕ್ಕಳು ಸಪೋರ್ಟ್ ಚೆನ್ನಾಗಿ ಮಾಡ್ತಿದ್ದಾರೆ. ನಮಗೀಗ ಪೇರೆಂಟ್ ಸಪೋರ್ಟ್ ಬೇಕಾಗುತ್ತೆ, ಬಿಕಾಸ್ ಅವರೆಲ್ಲ ಸ್ವಲ್ಪ ಎಂಪ್ಲಾಯೀಸ್ ರೆಗ್ಯುಲರ್ ಆಗಿ ಬರಕ್ ಆಗಲ್ಲ, ಒಂದ್ ದಿವಸ ಬರ್ತಾರೆ ಒಂದ್ ದಿವಸ ಈಗಲ್ಲ. ಅದನ್ನ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ. ಮಗು ಚೆನ್ನಾಗಿ, ಒಂದ್ 4-5 ಜನ ತುಂಬಾ ಚೆನ್ನಾಗಿದ್ದಾರೆ. ಅವ್ರಿಗೆ ಹೇಳಿದೀವಿ ಪರ್ಸನಲ್ ಆಗಿ, ಮ್ಯಾಮ್ ನೀವು ಮಿಸ್ ಮಾಡಬೇಡಿ, ದಯಮಾಡಿ ನೀವು ಬನ್ನಿ, ನಿಮ್ ಮಕ್ಕಳು ಇವತ್ತಲ್ಲ ನಾಳೆ ಏನಾದ್ರೂ ಅಚೀವ್ ಆಗ್ಬಹುದು. ಅವ್ರಿಗೂ ತುಂಬಾ ಖುಷಿ ಇರುತ್ತೆ ಬಂದಾಗ, ಅವ್ರು ಮಿಸ್ಸೇ ಮಾಡಲ್ಲ.
1: ಸರ್, ಈಗ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈಗ ಒಂದು ಮಗು ಸ್ಕೇಟಿಂಗ್ ಕಲಿಬೇಕಂದ್ರೆ ಭವಿಷ್ಯ ಬೇಕು, ಅದಕ್ಕೆ ಯಾವ ರೀತಿ ಭವಿಷ್ಯ ಇದೆ ಸ್ಕೇಟಿಂಗ್ ಅಲ್ಲಿ?
0: ನಾವು ಭವಿಷ್ಯ ಅನ್ನಕ್ಕಿಂತ ಅಡ್ವಾಂಟೇಜಸ್ ಆಫ್ ಸ್ಕೇಟಿಂಗ್ ನಾನು ಹೇಳಕ್ಕೆ, ಫಸ್ಟ್ ನಿಮ್ ಬಾಡಿ, ನಿಮ್ ಮೈಂಡ್, ನಿಮ್ ಹೆಲ್ತ್ ತುಂಬಾ ಸೂಪರ್ ಆಗಿರುತ್ತೆ ಫಸ್ಟ್. ಅದು ನೀವು ಎಷ್ಟು ಲಕ್ಷ ಇಟ್ಟರು ಅದನ್ನ ಕಾಪಾಡ್ಕೊಳ್ಳದೆ ಇವತ್ತಿನ ದಿವಸದಲ್ಲಿ ಬರ್ತಿರೋ ಹೆಲ್ತಿ ಫುಡ್ ಅದು ಇದು ಎಲ್ಲ ನೋಡಿದ್ರೆ ಅವರು ಶಾರ್ಪ್ ಆಗಿರ್ಬೇಕು. ಇವತ್ತಿನ ಮಕ್ಕಳು ಅವೆಲ್ಲ ಚೆನ್ನಾಗಿ ಆಗ್ಬೇಕಂದ್ರೆ ದಿಸ್ ಇಸ್ ದ ಬ್ಯೂಟಿ ನಮ್ಮ ಸ್ಪೋರ್ಟ್ ಅದು ಸ್ಕೇಟಿಂಗ್. ಒಂದು ಸೆಕೆಂಡ್ ಥಿಂಗ್, ನಿಮ್ಗೆ ವೈಡ್ ರೇಂಜ್ ಆಫ್ ಗೇಮ್ಸ್ ಇದೆ. ಈಗ ಒಂದೇ ಡಿಸಿಪ್ಲಿನ್ ಇಲ್ಲ, ಸ್ಪೀಡ್ ಸ್ಕೇಟಿಂಗ್, ರೋಲರ್ ಸ್ಕೇಟಿಂಗ್, ರೋಲರ್ ಹಾಕಿ, ಇನ್ಲೈನ್ ಹಾಕಿ, ಡೌನ್ ಹಿಲ್, ಆಲ್ಪೈನ್, ಫ್ರೀ ಸ್ಟೈಲ್, ಸ್ಕೇಟ್ ಬೋರ್ಡಿಂಗ್, ಸ್ಕೂಟರ್, ಆರ್ಟಿಸ್ಟ್, 11 ಡಿಸಿಪ್ಲಿನ್, ವೈಲ್ಡ್ ರೇಂಜ್ ಆಫ್ ಪ್ಲಾಟ್ಫಾರ್ಮ್ ಫಾರ್ ದ ಕಿಡ್ಸ್. ನಾನು ಇದ್ರಲ್ಲಿ ಸೆಟ್ ಆಗಿಲ್ಲ ಅಂದ್ರೆ ಫಸ್ಟ್ ವೀಲ್ ಮೇಲೆ ನಿಂತ್ಕೊಳ್ಳೋದು ಬಂದ್ಬಿಟ್ರೆ ಅವರೆಲ್ಲಾದ್ರೂ ಶಿಫ್ಟ್ ಆಗ್ಬೋದು. ಹಂಗೆ ಈಗ ಎಕ್ಸಾಂಪಲ್, ನಾನು ಯಾವ್ದೋ ಒಂದು ಗೇಮ್ ತಗೋತೀನಿ, ಫುಟ್ಬಾಲ್ ಆಡೋನು ಫುಟ್ಬಾಲ್ ಆಡ್ಬೋದು, ಫುಟ್ಬಾಲ್ ಅಲ್ಲಿ ಸಪರೇಟ್ ಮತ್ತೆ ಇನ್ನೇನು ಕ್ಯಾಟಗರೀಸ್ ಇಲ್ಲ ಆಡ್ಲಿಕ್ಕೆ. ಬಟ್ ಅದೇ ಸ್ಕೇಟಿಂಗ್ ಅಲ್ಲಿ ಬಂದಾಗ ಸ್ಕೇಟಿಂಗ್ ಅಲ್ಲಿ ಡಿಫ್ರೆಂಟ್ ಆಡ್ಬೋದು. ಅವ್ನಿಗೆ ಸ್ಕೇಟಿಂಗ್ ಗೊತ್ತಿದ್ರೆ ಸೊ ಅದು ನನಗೆ ಯಾಕೋ ಅಡ್ವಾಂಟೇಜ್ ಅಂತ ಅನಿಸ್ತು.
1: ಈ ಸ್ಪೋರ್ಟ್ಸ್ ಕೋಟಾ ಎಲ್ಲ ಸಿಗ್ಬೋದಾ ಈ ಸ್ಕೇಟಿಂಗ್ ಅಲ್ಲಿ, ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಮಾಡಿದ್ರೆ?
0: ಆಗ್ತಾ ಇದೆ ಮ್ಯಾಮ್, ಈಗ ಡೆವಲಪಿಂಗ್ ಗೇಮ್ ಆಗಿರೋದ್ರಿಂದ ನಮಗೆ ಸಿಇಟಿ ಸಿಇಟಿಗೂ ಸ್ಪೋರ್ಟ್ಸ್ ಕೋಟಾ ಅಂತ ಕೊಡ್ತಾ ಇದಾರೆ. ಸಿಬಿಎಸ್ಇ ಅವರು ಬೋರ್ಡ್ ಇಂದ ಅನೌನ್ಸ್ ಮಾಡಿದ್ರು ಸ್ಪೋರ್ಟ್ಸ್ ಅಂತಾನೆ, ಅದಕ್ಕೆ ಒಂದು ದೊಡ್ಡ ಪೀಠ ಹಾಕ್ತಾ ಇದೀವಿ, ಅವ್ರಿಗಂತಾನೆ ಸಪರೇಟ್ ಅಲೋಕೇಶನ್ ಮಾಡ್ತಾ ಇದೀವಿ. ಸೆಕೆಂಡ್ ಥಿಂಗ್, ನಮಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಜಾಬ್ಸ್ ಬರೋದ್ರಲ್ಲಿನ ಒಂದೊಂದ್ ಕಡೆ ಈಗ ರೋಲ್ ಬಾಲ್ ಅಂತೇಳಿ ಇನ್ನೊಂದಂತೇಳಿ ಹಾಕ್ತಾ ಇದ್ದಾರೆ. ರೋಲರ್ ಸ್ಕೇಟಿಂಗ್ ಬಗ್ಗೆ ಬರ್ತಾ ಇದೆ ಕರ್ನಾಟಕದು ಅಷ್ಟೇ, ಹೈಯೆಸ್ಟ್ ಏಕಲವ್ಯ ಅವಾರ್ಡ್ ಅವೆಲ್ಲ ಬಂದಿದೆ. ನಮ್ಮಲ್ಲಿ ತುಂಬಾ ಸ್ಕೇಟರ್ಸ್ ದೊಡ್ಡ ದೊಡ್ಡವರು ಹಲವರು ತುಂಬಾ ಜನ ತಗೊಂಡಿದ್ದಾರೆ. ಬಟ್ ಈಗ ಸದ್ಯ ಏಕಲವ್ಯ ಅವಾರ್ಡ್ ಇಲ್ಲ, ಬಟ್ ಇನ್ ಫ್ಯೂಚರ್ ಮತ್ತೆ ಬರುತ್ತೆ ನಮ್ಗೆ ಅಂತ ಆಸೆಯಿಂದ ಇದೀವಿ.
1: ಒಲಿಂಪಿಕ್ಸ್ ಅಲ್ಲಿ ಇಲ್ಲಲ್ಲ ಸರ್?
0: ಇಲ್ಲ, ಒಲಿಂಪಿಕ್ಸ್ ಅಲ್ಲಿ 2 ಗೇಮ್ ಬಂದಿದೆ, ಆರ್ಟಿಸ್ಟಿಕ್ ಅಂತ ಒಂದು, ಆಮೇಲೆ ಸ್ಕೇಟ್ ಬೋರ್ಡಿಂಗ್. ಈ 2 ಗೇಮ್ ಅದರಲ್ಲಿ ಬಂದಿದೆ.
1: ಖೇಲೋ ಇಂಡಿಯಾದಲ್ಲಿ?
0: ಖೇಲೋ ಇಂಡಿಯಾದಲ್ಲಿನೂ ನಾವು ಹೋಗಿದ್ವಿ, ಅದರಲ್ಲಿ ಲಾಸ್ಟ್ 1 ಇಯರ್ ಬಿಫೋರ್ ಏನೋ ತೆಗೆದಿದ್ದಾರೆ, ಮತ್ತೆ ಅದ್ ಪ್ರಪೋಸಲ್ ಇಟ್ಟಿದ್ದಾರೆ ನಮ್ಮ ಅಸೋಸಿಯೇಷನ್ ಅವರು. ಗೋಯಿಂಗ್ ಆನ್, ಡಿಸ್ಕಷನ್ಸ್ ಆರ್ ಗೋಯಿಂಗ್ ಆನ್. ಖೇಲೋ ಇಂಡಿಯಾಗೆ ನಮ್ಮ ಈಗಿನ ಜಾಯಿಂಟ್ ಸೆಕ್ರೆಟರಿ ಆಫ್ RSFI ಕರ್ನಾಟಕ ಜನರಲ್ ಸೆಕ್ರೆಟರಿ ಆಗಿರುವಂತ ಇಂದುಧರ್ ಸೀತಾರಾಮ್, ಆಶಾ ಮೇಡಮ್ ಅಂತ ಅವರು ಇಬ್ಬರು ಗಂಡ ಹೆಂಡತಿ ಎಷ್ಟು ಸ್ಪೋರ್ಟ್ಸ್ ಗೆ ಸಪೋರ್ಟ್ ಮಾಡಿ ಆ ಖೇಲೋ ಇಂಡಿಯಾಗೆ ಎಷ್ಟು ತಿರುಗಿ ನಮ್ಮನ್ನ ಇನ್ವಾಲ್ವ್ ಆಗೋ ತರ ಮಾಡಿದ್ರು ಅನ್ನೋದು ನನಗೆ ಪರ್ಸನಲಿ ಗೊತ್ತು. ನಮ್ಮ ಕರ್ನಾಟಕ ಮಕ್ಕಳು ಖೇಲೋ ಇಂಡಿಯಾದಲ್ಲಿ ಬರಬೇಕು ಅಂತ ಅಲ್ಲಿ ಹೋಗಿ ಆಡಿ ಬಂದಿದ್ದಾರೆ. ನಮ್ಮ ಸ್ಟೇಟ್ ಇಂದ ಫಾಸ್ಟೆಸ್ಟ್ ಇಂಡಿಯನ್ ಪ್ಲೇಯರ್ ಅಂತ ಏನ್ ಕರಿತೀವಿ ನಮ್ಮ ಧನುಷ್ ಬಾಬು ಅಂತ, ಖೇಲೋ ಇಂಡಿಯಾದಲ್ಲಿ ಎಂಟ್ರಿ ತಗೊಂಡೋಗಿ ಮಾಡಿ ತುಂಬಾ ಹೆಲ್ಪ್ ಮಾಡಿದ್ದಾರೆ.
1: ಒಳ್ಳೇದು ಅನಿಲ್ ಕುಮಾರ್ ಅವರೇ, ಇಲ್ಲಿವರೆಗೆ ನಿಮ್ಮ ಕ್ರೀಡಾ ಸಾಧನೆ ಕುರಿತಾಗಿ ಸವಿಸ್ತಾರವಾಗಿ ಹೇಳಿದ್ರಿ. ಧನ್ಯವಾದಗಳು. ನಮಸ್ಕಾರ ಸರ್. ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರು ಹಾಗೂ ವಿಶೇಷ ಒಲಿಂಪಿಕ್ಸ್ ಭಾರತದ ಆಯ್ಕೆ ಸಮಿತಿಯ ಸದಸ್ಯರಾದ ನಾಗಳ್ಳಿ ಅನಿಲ್ ಕುಮಾರ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ, ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾದ ಅನಿಲ್ ಕುಮಾರ್ ಅವರಿಂದ ತರಬೇತಿ ಪಡೆದ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಸ್ಕೇಟಿಂಗ್ ಕ್ರೀಡಾಪಟುಗಳ ಅನಿಸಿಕೆಗಳು.
2: ನನ್ನ ಹೆಸರು ಇಶಾನ್ ಅಂತ. ನಾನು ಸ್ಕೇಟಿಂಗ್ ಶುರು ಮಾಡಿದ್ದು ನನಗೆ 4 ವರ್ಷ ಇದ್ದಾಗ. ಸುಮಾರು 13 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಾನು

0: ಸ್ಕೇಟಿಂಗ್ ಯಾಕೆ ಮಾಡ್ತೀನಿ ಅಂದ್ರೆ, ನಂಗೆ ಸ್ಕೇಟಿಂಗ್ ಮಾಡಿದಾಗ ಒಂದ್ ಟೈಪ್ ಆಫ್ ಖುಷಿ ಇರುತ್ತೆ ನಂಗೆ. ಮತ್ತೆ ನಾನ್ ಯಾವಾಗ ಸ್ಕೇಟಿಂಗ್ ಶುರು ಮಾಡಿದ್ರು ನಂಗೆ ನಿಲ್ಲಿಸಬಾರ್ದು, ಮಾಡ್ತಾನೆ ಇರ್ಬೇಕು. ನಂಗೆ ಸ್ಕೇಟಿಂಗ್ ಅಂದ್ರೆ ಫುಲ್ ಇಷ್ಟ. ನಾನು ಚಿಕ್ಕವನಿದ್ದಾಗಿಂದಾನು ಸ್ಕೇಟಿಂಗ್ ಮಾಡ್ತಾನೆ ಇದ್ದೆ. 8 times ನ್ಯಾಷನಲ್ ಪ್ಲೇಯರ್ ನಾನು. ಮತ್ತೆ ಮೊನ್ನೆ 24th April ಚಂಡೀಗಢ್ ಅಲ್ಲಿ ನಮ್ಗೆ ನ್ಯಾಷನಲ್ ಕಾಂಪಿಟಿಷನ್ ನಡೆದಿತ್ತು. ಅಲ್ಲಿ ನಾವು ಕರ್ನಾಟಕ ಟೀಮ್ ಗೆ ಬ್ರಾಂಜ್ ಮೆಡಲ್ ತಗೊಂಡ್ಬಂದಿದೀವಿ. ಮತ್ತೆ ನಾನು ನ್ಯಾಷನಲ್ ಪ್ಲೇಯರ್ ಸುಮಾರು ಡಿಸಿಪ್ಲಿನ್ಸ್ ಅಲ್ಲಿ ಇದೀನಿ. ಸ್ಪೀಡ್ ಸ್ಕೇಟಿಂಗ್ ಅಲ್ಲಿ, ರೋಲರ್ ದರ್ಬಿಯಲ್ಲಿ, ಇನ್ಲೈನ್ ಫ್ರೀ ಸ್ಟೈಲ್ ಅಲ್ಲಿ, ಇನ್ಲೈನ್ ಡೌನ್ ಹಿಲ್ ಅಲ್ಲಿ, ಇನ್ಲೈನ್ ಆಲ್ಪೈನ್ ಅಲ್ಲಿ, ಐಸ್ ಸ್ಕೇಟಿಂಗ್ ಅಲ್ಲಿ, ರೋಲ್ ಬಾಲ್ ಅಲ್ಲಿ, ಈ ತರ ತುಂಬಾ ಅದರಲ್ಲಿ ನಾನು ನ್ಯಾಷನಲ್ ಪ್ಲೇಯರ್. ನನಗೆ 13 ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ನಾನು ಇಲ್ಲಿ ಬಹಳ ಮಕ್ಕಳಿಗೆ ಟ್ರೈನ್ ಮಾಡ್ತೀನಿ, ಗೈಡೆನ್ಸ್ ಕೊಡ್ತೀನಿ. ನಾನು ಇಂಡಿಯಾನ ರೆಪ್ರೆಸೆಂಟ್ ಮಾಡಬೇಕು. ನಾನು 2 ನ್ಯಾಷನಲ್ಸ್ ಹೋಗಿದ್ದೀನಿ, ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದೀನಿ, ಕರ್ನಾಟಕಗೆ ಮೆಡಲ್ ತಗೊಂಡ್ಬಂದಿದ್ದೀನಿ. ಇವಾಗ ನನ್ನ ಗುರಿ ನಾನು ಪ್ರಾಕ್ಟೀಸ್ ಮಾಡ್ತಿರೋದು ಎಲ್ಲಾ ಇಂಡಿಯಾನ ರೆಪ್ರೆಸೆಂಟ್ ಮಾಡೋದಕ್ಕೆ.
1: ನನ್ನ ಹೆಸರು ನಿತಿನ್, ನಾನು 7th standard ಇವಾಗ. ಸ್ಕೇಟಿಂಗ್ ನ 7 ಇಂದ ಮಾಡ್ತಾ ಇದ್ದೀನಿ. ನಾನು ಡಿಸ್ಟ್ರಿಕ್ಟ್ಸ್ ಅಲ್ಲಿ 20 ಮಾಡಿದೀನಿ, ಸ್ಟೇಟ್ ಅಲ್ಲಿ 32 ಮಾಡಿದೀನಿ, ನ್ಯಾಷನಲ್ಸ್ ಅಲ್ಲಿ 14 ಮಾಡಿದೀನಿ. ಅನಿಲ್ ಸರ್ ನನ್ನ ಮೇನ್ ಕೋಚ್. ನನ್ಗೆ ಸ್ಕೇಟಿಂಗ್ ಮಾಡಿದ್ರೆ ನಂಗೆ ಒಂಥರ ಎನರ್ಜೆಟಿಕ್ ಫೀಲ್ ಕೊಡುತ್ತೆ. ನಂಗೆ ಇಷ್ಟು ಸ್ಟ್ಯಾಮಿನಾ ಬಿಲ್ಡ್ ಮಾಡಿದೆ, ಇದು ನನ್ಗೆ ಫುಲ್ ಫಿಟ್ ಆಗಿ ಇರೋಕೆ ನಂಗೆ ತುಂಬಾ ಹೆಲ್ಪ್ ಮಾಡಿದೆ. ನಾನು ಇವಾಗ ನ್ಯಾಷನಲ್ಸ್ ಅಲ್ಲಿ ಇಷ್ಟು ಮೆಡಲ್ ಮಾಡಿದೀನಿ. ಒಂದ್ಸತಿ ಆದ್ರೂ ಇಂಟರ್ನ್ಯಾಷನಲ್ಗೆ ಹೋಗ್ಬೇಕಂತ ನನ್ನ ಗುರಿ.
2: ನನ್ನ ಹೆಸರು ಅಮೃತ, ನಾನು ಇವಾಗ 1st standard. 1 ಸ್ಕೇಟಿಂಗ್ ಮಾಡಕ್ ಶುರು ಮಾಡಿದೀನಿ. ನನ್ನ ಹತ್ರ 10 medals ಇದೆ ಡಿಸ್ಟ್ರಿಕ್ಟ್ ಲೆವೆಲ್. ಸ್ಟೇಟ್ ಲೆವೆಲ್ ಅಲ್ಲಿ ನನ್ಗೆ 4 medals ಗೆದ್ದಿದ್ದೀನಿ. ನಾನು ನ್ಯಾಷನಲ್ಸ್ ಗೂ ಹೋಗಿದ್ದೀನಿ.
3: ನನ್ನ ಹೆಸರು ನಿಶಾ ಗಡಡಿ, ನಾನು ಈಗ 6th class ಓದ್ತಿದ್ದೀನಿ. 2.5 ಸ್ಕೇಟಿಂಗ್ ಆಡುತ್ತಿದ್ದೇನೆ. ನಾನು ಇಂಟರ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ 16 medals ಗೆದ್ದಿದ್ದೀನಿ. ಸ್ಟೇಟ್ ಮತ್ತು ನ್ಯಾಷನಲ್ಸ್ ಅಲ್ಲಿ ಭಾಗವಹಿಸಿದ್ದೇನೆ. ಸ್ಪೀಡ್ ಸ್ಕೇಟಿಂಗ್ ಜೊತೆಗೆ ಒಂದು ಹೊಸ ಡಿಸಿಪ್ಲಿನ್ ಅನ್ನು ಅಭ್ಯಾಸ ಮಾಡುತ್ತಿದ್ದೇನೆ. ನಂಗೆ ಸ್ಕೇಟಿಂಗ್ ಇಷ್ಟ ಯಾಕಂದ್ರೆ ಅದ್ ನಂಗೆ ಫೋಕಸ್ಡ್ ಆಗಿ ನಂಗೆ ಮಾಡಕ್ಕೆ ಕೊಡತ್ತೆ, ಮತ್ ನನ್ಗೆ ಮೈಂಡ್ ಫ್ರೆಶ್ ಆಗಿ ಮಾಡುತ್ತೆ.
4: ನನ್ನ ಹೆಸರು ಪುನರ್ವಿ ಎಸ್ ಕುಮಾರ್, ನಾನು 9. ನಾನು 3 ಸ್ಕೇಟಿಂಗ್ ಅನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಆರ್ಯನ್ ಸ್ಕೇಟರ್ಸ್ ಇಂದ. ನಾನು ಐಸ್ ಹಾಕಿ, ನಾರ್ಮಲ್ ಹಾಕಿ ಮತ್ತೆ ಸ್ಕೇಟಿಂಗ್ ಮಾಡ್ತಾ ಇದ್ದೀನಿ. ನಾನು ಐಸ್ ಹಾಕಿಲಿ 1 gold ಮತ್ತೆ ಹಾಕಿಲಿ 1 bronze ಮತ್ತೆ ನಾನು ಸ್ಕೇಟಿಂಗ್ ಅಲ್ಲಿ 32 total medals ಆಗಿದೆ. ಸ್ಟೇಟ್ ಅಲ್ಲಿ 4 medals, ನನಗೆ ಇಂಟರ್ ಡಿಸ್ಟ್ರಿಕ್ಟ್ ಅಲ್ಲಿ 25 medals.
5: ನನ್ನ ಹೆಸರು ನಾಗಳ್ಳಿ ಮುರುಗನ್, ನಾನು ಒಂದು ನ್ಯಾಷನಲ್ ಚಾಂಪಿಯನ್. ಮತ್ತು ನಾನು ನನ್ನ ಸ್ಕೇಟಿಂಗ್ ಜರ್ನಿನಲ್ಲಿ ನಾನು ಟೋಟಲ್ 13 ನ ಸ್ಪೆಂಡ್ ಮಾಡಿದ್ದೆ. ಥ್ರೂ ಔಟ್ ಮೈ 13 ಆಫ್ ಸ್ಕೇಟಿಂಗ್ ಜರ್ನಿ ನಾನು ಐಸ್ ಸ್ಕೇಟಿಂಗ್ ಆಡಿದ್ದೆ, ಸ್ಪೀಡ್ ಸ್ಕೇಟಿಂಗ್ ಆಡಿದ್ದೆ, ರೋಲರ್ ಹಾಕಿ ಆಡಿದ್ದೆ, ರೋಲರ್ ದರ್ಬಿ ಆಡಿದ್ದೆ, ರೋಲ್ ಬಾಲ್ ಆಡಿದ್ದೆ, ಇನ್ನು ಹಲವಾರು ಮಲ್ಟಿ ಡಿಸಿಪ್ಲಿನ್ಸ್ ಆಡಿದ್ದೆ. ನಾನು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅನ್ನು ಪಡೆದಿದ್ದೇನೆ. ಹಲವಾರು ಡಿಸ್ಟ್ರಿಕ್ಟ್ ಮತ್ತು ಸ್ಟೇಟ್ ಮೆಡಲ್ಸ್ ಅನ್ನು ನಾನು ಗೆದ್ದಿದ್ದೀನಿ. ರೀಸೆಂಟ್ ಆಗಿ ನಾನು ಇಂಡಿಯಾ ಸ್ಟೇಟ್ ಗೇಮ್ಸ್ ಅಲ್ಲಿ ಬ್ರಾಂಜ್ ಮೆಡಲ್ ಅನ್ನು ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ ಗೆದ್ದಿದ್ವಿ. ರೋಲರ್ ದರ್ಬಿ ಅನ್ನೋ ಡಿಸಿಪ್ಲಿನ್ ಅಲ್ಲಿ ನಾವು ವಿನ್ ಮಾಡಿದ್ದೀವಿ. ಲಾಸ್ಟ್ 2 ಇಂದ ನಾನು ಕರ್ನಾಟಕ ಟೀಮ್ ಕ್ಯಾಪ್ಟನ್ ಆಗಿ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಂಡರ್ ಮೈ ಕರ್ನಾಟಕ ಕ್ಯಾಪ್ಟನ್ಸಿ ನಾನು ಈ ಬ್ರಾಂಜ್ ಮೆಡಲ್ ಅನ್ನು ಗೆದ್ದಿ ತರಲಿಕ್ಕಾಯ್ತು. ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ರೋಲರ್ ಸ್ಕೇಟಿಂಗ್, ಕರ್ನಾಟಕ ರೋಲರ್ ಸ್ಕೇಟಿಂಗ್, ರೋಲರ್ ಸ್ಕೇಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ, SOB ಭಾರತ್ ಅಂಡ್ ಸಾಯ್ ಸ್ಪೋರ್ಟ್ಸ್, ಇವೆಲ್ಲರೂ ನನಗೆ ಕಾನ್ಸ್ಟೆಂಟ್ ಸಪೋರ್ಟ್ ಕೊಡೋದ್ರಿಂದ ನಾನು ಇಷ್ಟೊಂದು ಅಚೀವ್ ಮಾಡೋದಕ್ಕೆ ಪಾಸಿಬಲ್ ಆಯ್ತು ನನಗೆ. ಸ್ಕೇಟಿಂಗ್ ನಲ್ಲಿ ಇಂಡಿವಿಜುವಲ್ ಗೇಮ್ ಒಂದೇ ಅಂತಲ್ಲ, ಇದರಲ್ಲಿ ಗ್ರೂಪ್ ಗೇಮ್ಸ್ ಇದಾವೆ. ಗ್ರೂಪ್ ಗೇಮ್ಸ್ ಅಲ್ಲಿ ಅಂತಂದ್ರೆ ನಾನು ಸದ್ಯಕ್ಕೆ ಪಾರ್ಟಿಸಿಪೇಟ್ ಮಾಡಿರೋದ್ರಲ್ಲಿ ರೋಲರ್ ಹಾಕಿ ಮತ್ತೆ ರೋಲರ್ ದರ್ಬಿ ಅಂತ. ರೋಲರ್ ಹಾಕಿ ನಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಫಾರ್ವರ್ಡ್ 4 players ಇರ್ತಾರೆ ಮತ್ತೆ ಒಂದು ಗೋಲ್ ಕೀಪರ್ ಇರ್ತಾನೆ. ಸೊ ಅದರಲ್ಲಿ 5 members ಅಟ್ ಎ ಟೈಮ್ ಆಡ್ತಿರ್ತಾರೆ. ಸೊ ಕರ್ನಾಟಕ ಒಂದ್ ಟೀಮ್ ಮತ್ತೆ ಆಪೋಸಿಟ್ ಇನ್ನೊಂದು ಸ್ಟೇಟ್ ಇಂದ ಬೇರೆ ಟೀಮ್ ಇರ್ತಾರೆ. ಈ ತರ ಒಂದು ಯೂಸಿಂಗ್ ಸ್ಟಿಕ್ ಅಂಡ್ ಬಾಲ್ ಗೋಲ್ಸ್ ನ ಸ್ಕೋರ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ. ಯಾರಿಗೆ ಹೆಚ್ಚು ಗೋಲ್ಸ್ ಅನ್ನೋದು ಸ್ಕೋರ್ ಆಗಿರುತ್ತೆ ಅವ್ರಿಗೆ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತಾರೆ. ಇದೇ ತರ ನಾವು ಸ್ಕೇಟ್ಸ್ ಹಾಕೊಂಡು ಹಾಕಿ ಆಡೋದನ್ನ ರೋಲರ್ ಹಾಕಿ ಅಂತ ಕರಿತೀವಿ. ಇದೇ ತರ ರೋಲರ್ ದರ್ಬಿ ಅಂತ ಇದೆ. ರೋಲರ್ ದರ್ಬಿ ನಲ್ಲಿ ಹೆಂಗೆ ಅಂತಂದ್ರೆ 5 members ಪ್ಲೇ ಮಾಡ್ತೀವಿ ಒಳಗಡೆ 2 teams, ಟೋಟಲ್ 10 members ಗೇಮ್ ಅದು. ಕರ್ನಾಟಕದಿಂದ 5 members, ಬೇರೆ ಸ್ಟೇಟ್ ಇಂದ 5 members ಆಡ್ತಾ ಇರ್ತೀವಿ. ಅದರಲ್ಲಿ ಅದ್ರಲ್ಲಿ ಹೆಂಗೆ ಅಂತಂದ್ರೆ ನಮ್ಮ ಜಾಮರ್ ಅಂತ ಒಬ್ರು ಹಿಂದೆ ನಿಂತಿರ್ತಾರೆ, ಮಧ್ಯದಲ್ಲಿ ಬ್ಲಾಕರ್ಸ್ ಅಂತ ಇರ್ತಾರೆ, ಮುಂದೆ ಪಿವಟ್ ಅಂತ ಇರ್ತಾರೆ. ಜಾಮರ್ ಗೆ ನಾವು ಬ್ಲಾಕರ್ಸ್ ಆಗಿ ನಮ್ಮ ಓನ್ ಜಾಮರ್ ಗೆ ನಾವು ಸ್ಪೇಸ್ ಮಾಡಿಕೊಡ್ಬೇಕಾಗತ್ತೆ. ಅದೇ ತರ ಪ್ಯಾರಲಲ್ ಆಗಿ ಅಪೋಸಿಟ್ ಬ್ಲಾಕರ್ಸ್ ನ ನಮ್ಮ ಜಾಮರ್ ನ ಬ್ಲಾಕ್ ಮಾಡ್ತಾ ಇರ್ತಾರೆ. ಕರ್ನಾಟಕ ಜಾಮರ್ ಬಂದ್ಬಿಟ್ಟು ತಪ್ಪಿಸ್ಕೊಂಡು ಹೋಗಿ ಪಾಯಿಂಟ್ಸ್ ಚೇಸ್ ಮಾಡಿಕೊಂಡು ಓವರ್ ಲ್ಯಾಪ್ ಮಾಡಿದಾಗ ಅವರೆಷ್ಟು ಜನ ಹಿಂದೆ ಹಾಕಿ ಕ್ಲೋಸ್ ಮಾಡ್ತಾರೋ ಜಾಮ್ ನ ಅಷ್ಟು ಪಾಯಿಂಟ್ಸ್ ಅನ್ನು ಗೆಲ್ತಾರೆ. ಇದೇ ತರ ರೋಲರ್ ದರ್ಬಿ ಅಂತ ಇರುತ್ತೆ. ಸೊ ಸ್ಕೇಟಿಂಗ್ ಅಲ್ಲಿ ಇಂಡಿವಿಜುವಲ್ ಗೇಮ್ ಒಂದೇ ಅಂತಲ್ಲ, ಗ್ರೂಪ್ ಗೇಮ್ಸ್ ಹಲವಾರು ಇದಾವೆ.
6: ಇದುವರೆಗೆ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾದ ಅನಿಲ್ ಕುಮಾರ್ ಅವರಿಂದ ತರಬೇತಿ ಪಡೆದ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಸ್ಕೇಟಿಂಗ್ ಕ್ರೀಡಾಪಟುಗಳ ಅನಿಸಿಕೆಗಳನ್ನ ಕೇಳಿದ್ರಿ. ಪ್ರಸ್ತುತಿ ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೆಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಡಾ ಕುಲದೀಪ್ ಎನ್. 8:30 ನಾ ಕಸ್ತೂರಿ ಅವರ ಪಾತಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು. ಪ್ರಸ್ತುತಿ ಉಮೇಶ್ ಎಸ್ಎಸ್. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಿ ಅರ್ಚನಾ ಆರ್ಯ. ಈಗ ಸಮಯ 10:00.
7: ಆಕಾಶವಾಣಿ ಮೈಸೂರು.
8: ಚಿಕ್ಕ ದೊಡ್ಡಮ್ಮ ಚಿನ್ನದಂಗಡಿ ಗೋದ ಏನೋ ಬೇಕಮ್ಮ ನಿನಗೆ.
9: ಹಳ್ಳಿ ಹಾಡು
10: ಹಳ್ಳಿ ಹಾಡು
9: ಹಳ್ಳಿ ಹಾಡು.
8: ನಂಚನ ಸೇರೆ ಸೊರಗೋ ಬಂಗಾರ ಓವೇ ಬೇಕಮ್ಮ ನಿನಗೆ.
7: ಜನಪದ ಗಾಯಕರ
9: ಪದ
7: ಪಾದ
9: ಪದ
7: ಪಾದ
9: ಪದ ಪಾದ.
8: ದೇವರೇ ಮಾತಾಡ ದೇವೀಂದ್ರ ಮಾತಾಡ ಆ ಸಾಗರ ಒಳಿಯಲ್ಲಿ ಸಾಲುಗೆ ಜಯ ದೇವರೇ ಮಾತಾಡ.
9: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

0: ಲಕ್ಷ್ಮಮ್ಮ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
1: ನಮಸ್ತೆ ಸರ್.
0: ಲಕ್ಷ್ಮಮ್ಮ, ಹಿರಿಯರಿದ್ದೀರಿ ತಾವು, ಯಾಚೇನಹಳ್ಳಿ ಅವರೇ. ಯಾಚೇನಹಳ್ಳಿನಲ್ಲಿ ಇಂಥ ಜನಪದ ಗೀತೆಗಳನ್ನು ಹಾಡುವಂಥವರು ತುಂಬ ಜನ ಇದ್ದಾರೆ, ಅದರಲ್ಲಿ ತಾವು ಕೂಡ ಒಬ್ಬರು. ತಾವು ಯಾರಿಂದ ಈ ಗೀತೆಗಳನ್ನು ಕಲ್ತ್ಕೊಂಡ್ರಿ?
1: ದೊಡ್ಡಮ್ಮ ಅಂತ ಇದ್ರಲ್ಲ ಸರ್, ಅವರು ಹಿರಿಯರು, ಅವ್ರು 20-30-40 ವರ್ಷದಿಂದ ಆಡಿದ್ರು. ಅವ್ರ ತಮ್ಮ ನಮ್ಮನ್ನು ಸ್ವಲ್ಪ ಕೇಳ್ಕೊಂಡು ಕಳೆ ಕಂಬಳ್ಕೋದು ತಮ್ಮ ಕಲ್ತ್ಕೊಂಡು, ಇವರ ನಮ್ಮ ಜೊತೆಗೆ ಹಾಕೊಂಡು ಸೊಲ್ಲೇಳೂರಿಗೆ ಬರ್ರಿ ಅಂತ ಕರ್ಕೊಂಡು ನಾಮನ ಸ್ವಲ್ಪ ಕಲ್ತ್ಕೊಂಡು, ಅವರು ನಮ್ಮ ಜೊತೆಗೆ ಹಾಕಿದ್ಮ ಸ್ವಾಮಿ ದೊಡ್ಡಮ್ಮ ಅನ್ನೋರ, ಅವ್ರು ತೀರೋಗ್ಬಿಟ್ರು. ಅವ್ರು ತೀರೋ ಇತ್ತಲೇ ನಮ್ದೇ ಬಂದು ಕರ್ಕೊಂಡು ಇವರಿಬ್ರು ಸೇರಿಸ್ಕೊಂಡು ಆಡಮ್ಮ ಬರ್ರಿ ಅಂದ್ಬಿಟ್ಟು ಸೇರಿಸ್ಕೊಂಡು.
0: ಈ ದೊಡ್ಡಮ್ಮ ಅನ್ನೋರು ಯಾಚೇನಹಳ್ಳಿ ಅವರೇನಾ? ನೀವು ಯಾಚೇನಹಳ್ಳಿಯಲ್ಲಿ ಹುಟ್ಟಿದ್ದ ಅಥವಾ ಬೇರೆ ಊರಿಂದ?
1: ಬೇರೆ ಊರಿಂದ ಹುಟ್ಟಿ ಅಲ್ಲಿಗೆ ಮದುವೆಯಾಗಿರೋದು ಸರ್.
0: ಯಾವ ಊರು ಹಾಗಾದ್ರೆ?
1: ನಮ್ಮೂರದು ತಳಿ ಬೆಟ್ಟಳ್ಳಿ ಅಂತಾವೆ, ಬನ್ನೂರು ತಳಿ ಬೆಟ್ಟಳ್ಳಿ.
0: ಏನು ಬೆಟ್ಟಳ್ಳಿಲಿ ಏನೇನು ದೇವರುಗಳವೆ?
1: ಅಲ್ಲೂ ಒಡ್ಗಲ್ ರಂಗಸ್ವಾಮಿ ಅದೆ, ಮಾರಮ್ಮ ಅವರೇ, ಎಲ್ಲ ದೇವರು ಅಲ್ವೇ ನಮ್ಮೂರ್ನಲ್ವ ಅದೇ ಸರ್.
0: ಒಡ್ಗಲ್ ರಂಗಸ್ವಾಮಿ ಮೇಲೂ ಆಡ್ತಾರಲ್ವಾ?
1: ಆಡ್ತಾರೆ ಸರ್,
0: ಆಡ್ತಾರೆ. ಈ ಪದ ಹಾಡೋದನ್ನ ತಮ್ಮ ಮನೆಯವರು ಕೇಳಿದಾಗ, ಅಂದ್ರೆ ನಿಮ್ಮ ಗಂಡ ಈ ಪದ ಹೇಳೋದನ್ನ ಕೇಳಿದಾಗ, ಯಾಕೆ ಹಾಡ್ತೀಯಾ, ಯಾಕೆ ಊರೂರು ತಿರುಗ್ತೀಯ ಅಂತ ಏನಾದ್ರು?
1: ಏನು ಅನ್ನೋದಿಲ್ಲ ಸರ್, ನಮ್ಮ ಯಜಮಾನರು ತಿರೋಗಿ 20 ವರ್ಷ ಮೇಲಾಯ್ತು ಸರ್. ನಮ್ಮ ಮಕ್ಕಳು ಏನು ಅನ್ನೋದಿಲ್ಲ.
0: ಮಕ್ಕಳು ಏನು ಮಾಡ್ಕೊಂಡವ್ರೆ ಲಕ್ಷ್ಮಮ್ಮ?
1: ಮಕ್ಕಳು ಒಬ್ಬ ಬೆಂಗಳೂರಿನವನು ಸಹ ಪ್ಯಾಟ್ರಿಗೆ ಹೋಯ್ತದೆ, ಇಲ್ಲೊಬ್ಬ ಅವನು.
0: ಏನು ಮಾಡ್ಕೊಂಡವ್ರೆ?
1: ಅವರು ಏನು ಆರಂಭ ಸಾರಂಭ ಕೆಲಸಕ್ಕೆ ಹೋಯ್ತಾರೆ, ಗದ್ದೆ ಕೆಲಸಕ್ಕೆ.
0: ಯಾಚೇನಹಳ್ಳಿನಲ್ಲಿ ದೊಡ್ಡಮ್ಮ ಅವ್ರ ಹತ್ರ ತಾವು ಈ ಹಾಡುಗಳನ್ನ ಕಲ್ತ್ಕೊಂಡ್ರಿ, ಏನೇನು ಹಾಡ್ತಿದ್ರು ದೊಡ್ಡಮ್ಮ?
1: ಅವರು ಶೋಭನ ಪದ ಆಡ್ತಿದ್ರು, ತಾಯಮ್ಮನ ಮೇಲೆ ಹೇಳ್ತಿದ್ರು, ದೇವ್ರಗಳ ಮೇಲೆಲ್ಲ ಹೇಳ್ತಿದ್ರು ಸರ್. ಚುಂಚನಗಿರಿಯನ ಮೇಲೆ, ಮಹದೇಶ್ವರನ ಮೇಲೆ, ಈ ಹೆಣ್ಣು ದೇವ್ರಗಳ ಮೇಲೆಲ್ಲ ಅವರು ಹೇಳ್ತಿದ್ರು.
0: ನೀವು ಭಾಳ ಗಮನ ಇಟ್ಟು ಕೇಳ್ತಾ ಇದ್ರ?
1: ಕೇಳ್ತಿದ್ರು.
0: ಹೊಂಬಳಮ್ಮ, ಈ ದೊಡ್ಡಮ್ಮ ಅವ್ರ ಬಗ್ಗೆ ಹೇಳ್ತಿದ್ರ ಲಕ್ಷ್ಮಮ್ಮ ಅವರು, ಏನಾಗಬೇಕು ದೊಡ್ಡಮ್ಮ ನಿಮಗೆ?
2: ನಮ್ಗೆ ಅತ್ತೆ ಆಗಬೇಕು ಸರ್.
0: ಅತ್ತೆ ಅಂದರೆ?
2: ಅತ್ತೆ ಅಂದರೆ ಈಗ ಅಕ್ಕಪಕ್ಕದಲ್ಲಿ ಮನೇಲಿ ಇದ್ವಲ್ಲ, ಅವರು ನಮ್ಮ ಅಮ್ಮ ತೀರೋಗ್ಬಿಟ್ರು, ಮಕ್ಕಳು ಮಕ್ಕಳು ಅಂತಿದ್ರು ನಮ್ಮ ಯಜಮಾನ್ರ, ನಾವು ಇವ್ರನ್ನೇ ಅತ್ತ ಅಂತ ಹಚ್ಕೊಂಡು ನಾವು ಅತ್ತೆ ಅಂತಲೇ ಮಾವ ಅಂತಲೇ ಕರಿತಿದ್ದವರು.
0: ಅಷ್ಟೆಲ್ಲ ಗೀತೆಗಳನ್ನ ಹಾಡ್ತಾ ಇದ್ರು ಅಂತ ಲಕ್ಷ್ಮಮ್ಮ ಅವರು ಹೇಳಿದ್ರು. ಈಗ ಅತ್ತೆ ಅಂತ ನೀವು ಒಪ್ಕೊಂಡ್ಬಿಟ್ಟಿದ್ರಿ ದೊಡ್ಡಮ್ಮ ಅವ್ರನ್ನ, ಹಾಗಾದ್ರೆ ಲಕ್ಷ್ಮಮ್ಮ ಅವ್ರಿಗಿಂತ ಜಾಸ್ತಿ ನೀವು ಕಲ್ತಿರ್ಬೇಕು ಅಲ್ವಾ?
2: ಹೌದು. ನಾನು ಹೇಳಿದ ಅತ್ತತ ಕಲ್ತ್ಕೊಂಡೇ ಇವ್ರಿಗೆ ಹೇಳ್ಕೊಟ್ಟದ್ದು.
0: ನೀವೇ ಹೇಳ್ಕೊಟ್ಟಿದ್ದೆ ಇವ್ರಿಗೆಲ್ಲ, ತುಂಬಾ ಸಂತೋಷ. ನೀವು ಯಾಚೇನಹಳ್ಳಿ ಅವರೇ?
2: ಹೌದು, ರಮ್ನಳ್ಳಿಯಿಂದ ಯಾಚೇನಹಳ್ಳಿಗೆ ಆಗಿರುತ್ತೆ.
0: ಯಾವ ರಮ್ನಳ್ಳಿ?
2: ಇದು ಮೈಸೂರು ರಮ್ನಳ್ಳಿ. ನಾನು ಚಿಕ್ಕದ್ರಲ್ಲಿ ಕಳಗ ಬೈತಿದ್ದಿಲ್ಲಿ, ಇಲ್ಲಿ ಏನು ಅಂತಲೇ ನಮ್ಗೆ ಆಕಸ್ಮಾಡಿದ್ದು ಏನು ಅಂತಲೇ ನಮಗೆ ಗೊತ್ತಿಲ್ಲ ಸರ್. ಯಾಚೇನಹಳ್ಳಿಗೆ ಮದುವೆ ಆದಮೇಲೆ ಕಳೆಗೆ ಹೋಗೋದು, ನಾಟಿಗೆ ಹೋಗೋದು, ಹಿಂಗೆ ಮಾಡೋದು. ಆಗ ನನಗೆ ಹೇಳಬೇಕು ಅನ್ನಿಸ್ತು, ಬೇರೆಯವ್ರ ಜೊತೆ ಹೇಳೋದು, ನಾನು ಹೇಳೋದು ಜಾಸ್ತಿ ಹೇಳಿದೆ.
0: ರಮ್ನಳ್ಳಿ ಅಂತಂದರೆ ಮೈಸೂರು ಸಿಟಿಗೆ ಭಾಳ ಹತ್ತಿರ.
2: ಹತ್ತಿರ
0: ಏನಾದರೂ ಸ್ಕೂಲ್ ಗಿಲ್ಗೆ?
2: ಹಾಗೆ ಸ್ಕೂಲ್ಗೆ ಇಲ್ಲ ಸರ್.
0: ಓದ್ದೇ ಇಲ್ವಾ ನೀವು?
2: ಅದೇ ಒಂದು 3ನೇ ಕ್ಲಾಸ್ ಓದಿನಿ ಅಷ್ಟೇ ಸರ್, ಸೈನ್ ಮಾಡ್ತೀನಿ, ಇನ್ನೇನು ಬರಲ್ಲ ಸರ್.
0: ಆದರೆ ಹಾಡು ಮಾತ್ರ
2: ಹಾಡ್ತೀನಿ.
0: ಎಷ್ಟು ಹೊತ್ತು ಆಡ್ತೀರಿ?
2: ನಾನು 2 ಗಂಟೆ ಬೇಕಾದ್ರೆ ಆಡ್ತೀನಿ ಸರ್.
0: ಏನೇನು ಗೀತೆಗಳು ಆಡ್ತೀರಿ?
2: ನಾನು ಮಾದಪ್ಪನ ಮೇಲೆ ಹೇಳ್ತೀನಿ, ಈ ದುರ್ಗಮ್ಮನ ಮೇಲೆ ಹೇಳ್ತೀನಿ, ಚುಂಚನಗಿರಿಯನ ಮೇಲೆ ಹೇಳ್ತೀನಿ.
0: ಲಕ್ಷ್ಮಮ್ಮವ್ರನ್ನ ಕರ್ಕೊಂಡು ನಿಮ್ ಸಂಗಡಗಾರ್ತಿನೆಲ್ಲ ಕರ್ಕೊಂಡು ಎಲ್ಲೆಲ್ಲ ಹೋಗಿ ಆಡಿದಿರಿ ತಾವು?
2: ನಾವು ಕಲಮಂದ್ರಕ್ಕೆ ಹೋಗಿವಿ, ಮೈಸೂರು ಹೋಗಿವಿ, ರಾಮನಗರ್ಕ್ ಹೋಗಿವಿ, ಎಲ್ಲಿ ಪ್ರೋಗ್ರಾಮ್ ಅಂತಾರ ಸಹ ಅಲ್ಲೆಲ್ಲ.
0: ಬಹಳ ಸಂತೋಷ ಹೊಂಬಾಳಮ್ಮ ಅವ್ರೆ. ಮಾದೇವಮ್ಮ, ತಾವ್ ಹೇಳಿ, ತಮ್ಮೂರು ಯಾಚೇನಹಳ್ಳಿನೇ? ಅಲ್ಲೇ ಹುಟ್ಟಿದ್ದು?
3: ಹುಟ್ಟಿದ್ದ ಅಲ್ಲೇ ಸ್ವಾಮಿ.
0: ಮದುವೆ ಆಗಿದ್ದು?
3: ಒನಗ್ನಹಳ್ಳಿಗಾಗಿದ್ದು, ಅಲ್ಲಿ ಇರ್ನಿಲ್ಲ ಸ್ವಾಮಿ, 2 ವರ್ಷಕ್ಕೆ ಯಾಚೇನಹಳ್ಳಿಲೇ ಇರೋದು. ನಾವು ಅವಾಗಿಂದ್ಲೂ ಇಲ್ಲಿ ಯಾಚೇನಹಳ್ಳಿಲೇ ಇರೋದು ಸ್ವಾಮಿ.
0: ಯಾಕೆ ಒನಗ್ನಹಳ್ಳಿ ಬಿಟ್ಬಿಟ್ರಿ?
3: ಏನೋ ಜಗಳದ ಮೇಲೆ ಹಾಕಿ ಅವ್ರಂಗ ಅವ್ರವ್ರ ನಮ್ಮಂಗ ನಾವಿವಿ, ನಾವಿಲ್ಲೇ ಇರುತ್ತೆ ಸ್ವಾಮಿ.
0: ಯಾಕೆ, ಏನಾಯ್ತು ಮಾದೇವಮ್ಮ?
3: ಒಂದು ಪಾಪು ಆಯ್ತು ಸ್ವಾಮಿ. ಪಾಪು ಆದ್ಮೇಲೆ ಹೆಣ್ಣು ಆಯ್ತು ಅಂದ್ಬಿಟ್ಟು ಜಗಳ ಆಡ್ಕೊಂಡು ಅನ್ಯಾರ್ಕ ಅವರು ಹಂಗೆ ಅವ್ರೆ ನಾವು ಇಲ್ಲೇ ಇವಿ, ಮಗಳು ಓದಿಸ್ಕೊಂಡು ಯಾಚೇನಹಳ್ಳಿಲೇ ಇವಿ.
0: ಎಷ್ಟು ವರ್ಷ ಆಯ್ತು?
3: 30 ವರ್ಷ ಆಯ್ತು.
0: ಒನಗ್ನಹಳ್ಳಿ ಬಿಟ್ಟು ನೀವು?
3: 2 ವರ್ಷ ಸ್ವಾಮಿ ಇದ್ದದ್ದಲ್ಲಿ.
0: 30 ವರ್ಷದಿಂದ ಮಗಳನ್ನ ಸಾಕೊಂಡು?
3: ಮಗಳು ಸಾಕ.
0: ಹೇಗೆ ಜೀವನ ಸಾಗಿಸ್ತೀರಿ ನೀವು?
3: ಕೂಲಿ ಮಾಡ್ಕೊಂಡಿವಿ.
0: ಏನು ಕೂಲಿ ಅಂದ್ರೆ? ಏನು ಮಾಡ್ಕೊಂಡಿದ್ರಿ?
3: ಭತ್ತ ಕುಯ್ಯೋದು, ನಾಟಿ ಹಾಕೋದು, ಕಳೆ ಕೀಳೋದು, ಅದನ್ನ ಮಾಡ್ಕೊಂಡು ಮಗಳು ಓದಿಸ್ಕೊಂಡು ಅಪ್ಪನ ಮನೇಲೆ.
0: ಅಪ್ಪನ ಮನೆ
3: ಯಾಚೇನಹಳ್ಳಿ.
0: ಸಂತೋಷವಾಗಿ ನೋಡ್ಕೊಳ್ತಾರ ಅವರೆಲ್ಲ?
3: ನೋಡ್ಕೊತಾರ.
0: ಅಪ್ಪ ಈಗಲೂ ಇದಾರ?
3: ಅಪ್ಪ ಸ್ಥಿರೋದ್ರು, ಅಮ್ಮ ಅವ್ರೆ, ಮಗಳಿಗೂ ಓದ್ತಾವ್ರೆ.
0: ಏನ್ ಮಾಡ್ತಾ ಇದ್ದಾಳೆ ಮಗಳು?
3: ಎಂ ಕಾಂ ಓದ್ತಾರೆ.
0: ಎಲ್ಲಿ?
3: ಹಾಸನದಲ್ಲಿ.
0: ಹಾಸನದಲ್ಲಿ ಎಂ ಕಾಂ ಮಾಡ್ತಾ ಇದ್ದಾರೆ.
3: ಎಂ ಕಾಂ ಮಾಡೋರು ಇಲ್ಲಿ ಇದು ಮಾಡ್ತಾ ಇದ್ರು, ಆಡಿಟರ್ಗೆ ಇದು ವರ್ಕ್ ಹೋಯ್ತಾ ಇದ್ರು.
0: ಚೆನ್ನಾಗಿ ಓದ್ತಾರ ಮಗಳು?
3: ಚೆನ್ನಾಗಿ ಓದ್ತಾರೆ.
0: ಸಂತೋಷವನ್ನ ನೀಡುವಂತ ಜೀವ ಅಂದ್ರೆ ಮಗಳೇ.
3: ಮಗಳೇ ಸರ್.
0: ಆಯ್ತು ಎಲ್ಲ ಮುಗ್ದೋಯ್ತು, ಮಗಳು ಬೆಳೆದಿದ್ದಾಳೆ ಬಾ ಸಂಸಾರ ಮಾಡವ ಅಂತ ಏನಾದ್ರು ಯಾವತ್ತಾದ್ರು
3: ಬರಲ್ಲ ಸಮಯ ಅವರು ಬರಲ್ಲ ಹಠ ಅವ್ರು ಇನ್ ಬರಲ್ಲ ನಾವು ಹೋಗುವಲ್ಲ ಸಮಯ
0: ಯಾವತ್ತು ನೀವು ನಾನು ಗಂಡನ ಮನೆಗೆ ಸೇರ್ಕೋಬೇಕು ಅಂತ ಅನ್ನಿಸ್ಲಿಲ್ವ
3: ಹೋಗಲ್ಲ ಸರ್ ನಮ್ಮ ಒಯ್ತೀವಿ ಅಂದ್ರೆ ಅವ್ರು ಸೇರಿಸ್ಕೊಳಲ್ಲ
0: ಈ ಹಾಡುಗಳನ್ನ ಯಾರಿಂದ ಕಲ್ತ್ರಿ ನೀವು
3: ಅದೇ ದೊಡ್ಡಮ್ಮರಿಂದ ಇವರು ಚಿಕ್ಕಮ್ಮ ಆಗಬೇಕು
0: ಯಾರು ಲಕ್ಷ್ಮಮ್ಮ ಚಿಕ್ಕಮ್ಮ ಆಗಬೇಕು
3: ಇವರು ಅತ್ತಿಗೆ ಆಗಬೇಕು ಅವ್ರಿಗೂ ಎಲ್ಲರ ಜೊತೆಲಿ ಕಳೆಗೆ ಹೋಗಾಗ ಕಲಿಸ್ಕೊಟ್ಟು ಪಪ್ಪ ಇವಳು ಹಿಂಗೆ ಆಗವಳೆ ಅಂತ ಅಂದ್ಬಿಟ್ಟು ಇವ್ರು ಕರ್ಕೊಂಡು ಒಂದು ಕರ್ಕೊಂಡ್ರು
0: ಅಲ್ಲ ಅಪ್ಪ ಅವ್ವ ಇರೋವ್ರಿಗೆ ಮಾತ್ರ ತಂದೆ ಮನೆ ಅಥವಾ ತಾಯಿ ಮನೆ ಅವ್ರಿಲ್ಲ ಅಂತಂದ್ರೆ ಹೆಣ್ಣಿಗೆ ಆಶ್ರಯ ಯಾವುದು
3: ಏನು ಮಾಡೋಕ್ಕಾಗಲ್ಲ ಸರ್ ನನ್ನ ಅಣ್ಣ ಬರ
0: ಆದರೂ ಕಷ್ಟಪಟ್ಟು ದುಡಿತೀರಿ
3: ದುಡಿತೀವಿ
0: ಮಗಳನ್ನ ಇಲ್ಲಿ ತನಕ ಓದಿಸಿದೀರಿ ಮತ್ತೆ ಮಗಳನ್ನ ಇನ್ನೇನ್ ಮಾಡಬೇಕು ಅಂತ ಅನ್ಕೊಂಡಿದ್ರಿ
3: ಮದುವೆ ಮಾಡಬೇಕು ಡ್ಯೂಟಿಗೆ ಸೇರಿಸಬೇಕು
0: ಆಯ್ತು ಮಾದೇವಮ್ಮ ಅವರೇ ಸಾಕಮ್ಮ ನೀವು ಹೇಳಿ ಈ ಹಾಡುಗಳನ್ನ ಕಲಿಬೇಕು ಅಂತ ತಮ್ಗೆ ಯಾಕೆ ಅನ್ನಿಸ್ತು
2: ಹೇಳೋರೊಂದು ಹೇಳಿ ನಾವು ಹೋಗ್ಬೇಕು ನಾಲ್ಕಾರ ಕಡೆ ಒಳಗಲ್ಲಿ ಪ್ರಪಂಚ ಏನು ಅಂತ ಗೊತ್ತಿಲ್ಲ ಮದುವೆ ಆದ್ಮೋ ಗಂಡನ ಮನೇಲಿ ಅಡುಗೆ ಮಾಡ್ಕೋದು ಮಕ್ಕಳು ನೋಡ್ಕೋದು ಬರೀದೆ ನಮ್ಮೇನು ಓದು ಬರಹ ಬರಲ್ಲ ಹಾಡಕ್ಕೆ ಹೋದ್ರೆ ಹೋಗ್ಬೋದು ಎಲ್ಲರ ಜೊತೆಲೂ ಬೆರಿಬೋದು ಒಂದು ಹೊರಗಡೆ ಹೋದಾಗ ಒಂಚೂರು ನೆಮ್ಮದಿಯಿಂದ ಬರ್ಬೋದು ಅನ್ನಿಸ್ತು ಸ ಖುಷಿ ಆಯಿತು ಅದಕ್ಕೆ ಕಲ್ತ್ಕಂದು ಹಾಡಬೇಕು ಅನ್ನಿಸ್ತು
0: ನಿಮ್ಮ ಜೊತೆ ಈಗ ಲಕ್ಷ್ಮಮ್ಮ ಇದ್ದಾರೆ ಹೊಂಬಾಳಮ್ಮ ಇದ್ದಾರೆ ಮಾದೇವಮ್ಮ ಇದ್ದಾರೆ ಜಯಮ್ಮ ಇದ್ದಾರೆ ಇವರೆಲ್ಲ ಏನಾಗಬೇಕು ನಿಮಗೆ
2: ಸರ್ ಅಕ್ಕ ಅವರು ಒಂಬಳಮ್ಮ ಅವ್ರು ಅಕ್ಕ ಆಗಬೇಕು ಇವರು ಅತ್ತೆ ಆಗಬೇಕು
0: ಲಕ್ಷ್ಮಮ್ಮ ಹಾಂ
2: ಸರ್ ಮಾದೇವಮ್ಮ ನಾದಿನಿ ಆಗಬೇಕು ಸರ್
0: ಇವರು ಜಯಮ್ಮ
2: ಅವರು ಚಿಕ್ಕಮ್ಮ ಆಗಬೇಕು ಸರ್
0: ಎಲ್ಲ ಒಂದೇ ಮನೆಯವರಿಗೇ
3: ಇಲ್ಲ ಸರ್
2: ಬೇರೆ ಬೇರೆ ಸರ್ ಆದರೆ ಒಂದು ಊರು ಆದಮೇಲೆ ನಾವು ಚಂದಳಿಯಿಂದ ಮದುವೆಗಿರೋದು ಸರ್ ಯಾ ಚಂದಳಿಗೆ ಟಿ ನರ್ಸಪ್ಪ ಪಕ್ಕ ತಳಕಡ್ತೋ ಚಂದಳಿ ಅಂತದೆ ಆದರೆ ಊರಿಗೆ ಬಂದಮೇಲೆ ಅಣ್ಣ ತಮ್ದಿರು ಅವರು ನಮ್ಮ ಗಂಡನ ಅವರು ಇವರೆಲ್ಲ ಅಣ್ಣ ತಮ್ದಿರು ಅದರಿಂದ ಹಂಗೆ ಅತ್ತೆ ಚಿಕ್ಕಪ್ಪ ಅಕ್ಕ ಅಂತ ಕರಿತೀವಿ ಸರ್
0: ಎಲ್ಲ ಸಂಬಂಧಿಕರಾಗಿದ್ರಿ ಆದ್ರೆ ಮಾದೇವಮ್ಮವ್ರನ್ನ ಯಾಕೆ ಒಂಟಿ ಮಾಡ್ಬಿಟ್ರಿ ಎಲ್ಲರೂ ಸೇರ್ಕೊಂಡು
2: ಏನ್ ಮಾಡ ಸರ್ ಅವಳ ಹಣೆ ಬರ ಸರ್ ಏನು ಮಾಡೋಕ್ಕಾಗಲ್ಲ ಭಗವಂತ ಯಾರ್ಯಾರ ಹಣಲ್ಲಿ ಏನೇನಂತ ಬರ್ದಿದ್ದಾನ ತಪ್ಸಕ್ಕದ ಸರ್ ನಾವು ಅವನ ನೇಮಕಿ ಅದು
0: ಆದ್ರೆ ಅವ್ರಿಗೆ ಒಂದು ಒಳ್ಳೆ ಜೀವನ ಸಿಕ್ಲಿಲ್ಲ ಆದ್ರೆ ಒಳ್ಳೆ ಹಾಡುಗಾರ್ತಿಯರ್ ಅವ್ರ ಜೊತೆ ಸಿಕ್ಕಿದ್ದಾರೆ ಸಂತೋಷವಾಗಿ ಇರ್ತಾರ ಅವರು
2: ಇರ್ತಾರ ಬಿಡಿ ಸರ್
0: ಸಂತೋಷವಾಗಿದ್ದಾರೆ ಆಯ್ತು ತುಂಬಾ ಸಂತೋಷ ಸಾಕಮ್ಮ ಅವ್ರೆ ಜಯಮ್ಮ ಈಗ ಇವ್ರ ಜೊತೆ ಎಲ್ಲ ಹಾಡ್ಕೊಂಡು ತಾವು ಬರ್ತಾ ಇದ್ದೀರಿ ಹಿರಿಯರಿದ್ರಿ ನೀವು ದೊಡ್ಡಮ್ಮ ಹಾಡ್ತಾ ಇದ್ರಲ್ಲ ಆ ಹಾಡುಗಳನ್ನ ಯಥಾವತ್ತಾಗಿ ನೀವು ಹಾಡ್ತೀರಾ ಅಂದ್ರೆ ಅವ್ರು ಹಾಡ್ತಾ ಇದ್ದ ಹಾಗೆ ಹಾಡ್ತೀರಾ ಏನಾದ್ರು ಬದಲಾವಣೆಗಳು ಮಾಡ್ಕೊಂಡು ಹಾಡ್ತಾ ಇದ್ದೀರಾ
2: ಬದಲಾವಣೆ ಇಲ್ಲ ಸ್ವಾಮಿ ನಮ್ಮ ಚಿಕ್ಕಮ್ಮನೇ ಅವರು ನಮ್ಗೆ ಚಿಕ್ಕವನೇ ಆಗಬೇಕು ದೊಡ್ಡಮ್ಮ ಅವ್ರದೇ ನಾವು ಕಲ್ತ್ಕೊಂಡವರು ನಾವು ಕೊಟ್ಟವ್ರ ಕಲ್ತ್ಕೊಂಡಿದ್ವಿ ಸರ್
0: ನೀವೇನು ಮಾಡ್ಕೊಂಡಿದ್ದೀರಿ
2: ನಾವು ಕೂಲಿನೇ ಸ್ವಾಮಿ ಕಳೆಗೆ ಹೋಯ್ತೀವಿ ಗದ್ದೆ ಕೊಯ್ಯಕ್ಕೆ ಹೋಯ್ತೀವಿ ನಾಟಿಗೆ ಹೋಯ್ತೀವಿ ಸರ್ ನಾವು ಕೆಲಸಕ್ಕೆಲ್ಲ ಹೋಯ್ತೀವಿ
0: ಅಲ್ಲ ಎಲ್ಲ ಕಾಲದಲ್ಲೂ ಅದು ಸಿಗಲ್ಲ ಕಳೆ ಕೀಳೋದಾಗಿರಲಿ ನಾಟಿ ಹಾಕೋದಾಗಿರಲಿ ಇನ್ನು ಮುಳಿದ ದಿನಗಳು ಏನು ಮಾಡ್ತೀರಿ
2: ಅದೇ ಸ್ವಾಮಿ ಅಷ್ಟೇ ಮಾಡೋದು ಇನ್ನೆಲ್ಲೂ ಹೋಗಲ್ಲ ಸ್ವಾಮಿ ತರಕಾರಿ ಕೆಲ್ಸಕ್ಕೆ ಹೋಯ್ತೀವಿ ಕರೆದ ದಿವಸಕ್ಕೆ ಮನೇಲಿ ಇರ್ತೀವಿ
0: ಈ ವರ್ಷ ಪೂರ್ತಿ ಕೆಲಸ ಸಿಗುತ್ತಾ
2: ಸಿಕ್ಕುತ್ತೆ ಸ್ವಾಮಿ
0: ಸಿಗುತ್ತೆ ಮಕ್ಕಳೇನು ಮಾಡ್ತಾ ಇದ್ದಾರೆ
2: ಮಕ್ಕಳು ಕೆಲಸಕ್ಕೆ ಹೋಯ್ತಾರೆ ಸ್ವಾಮಿ ಅವರು
0: ಈಗ ನೀವು ಯಾರು ಓದ್ಲಿಲ್ಲ
2: ಇಲ್ಲ ಸ್ವಾಮಿ ನಾವು ಓದಿಲ್ಲ
0: ಆದ್ರೆ ಮಕ್ಕಳನ್ನ ಓದಿಸ್ಬೇಕಲ್ಲ ಮಾದೇವಮ್ಮಂತಾರ
2: ಅವರು ಓದೋರ ಸ್ವಾಮಿ ಸ್ವಲ್ಪ ಸ್ವಲ್ಪ ಓದ್ಬಿಟ್ರು ಎಲ್ಲ ಯಾರು ಪಾಸ್ ಆಗ್ಲಿಲ್ಲ ಸ್ವಾಮಿ ಎಸ್ ಎಸ್ ಲಿಗೆ ಫೇಲ್ ಆಗೋದ್ರು
0: ಆಯ್ತು ಜಯಮ್ಮರೇ ಒಳ್ಳೇದಾಗ್ಲಿ ನಿಮ್ಗೆಲ್ಲ ಈಗ ಹಾಡನ್ನ ಕೇಳೋಣ ಕೇಳುಗರೆ ಈಗ ಲಕ್ಷ್ಮಮ್ಮ ಹಾಗೂ ಸಂಗಡಿಗರು ಜನಪದ ಗೀತೆಗಳನ್ನ ಹಾಡ್ತಾರೆ ಕೇಳೋಣ ಹೊಂಬಳಮ್ಮ ಅವರೇ ಈಗ ಮೊದಲು ಯಾವ ಹಾಡು ಹಾಡ್ತೀರಿ ನೀವು
2: ದುರ್ಗಮ್ಮನ ಹಾಡು ಹಾಡ್ತೀನಿ ಸರ್
0: ಯಾರು ಈ ದುರ್ಗಮ್ಮ
2: ದುರ್ಗಮ್ಮ ಯಾರು ಅಂದ್ರೆ ಗದ್ದಲ್ಲಿ ಒಂದು ಕಲ್ಲು ಬಿದ್ದಿತ್ತು ಆ ಕಲ್ಲು ಹೋಗೋರು ಬರೋರ್ಗೆಲ್ಲ ತಾಕ್ತಿತ್ತು ಇದೇನು ಅಂತ ಎತ್ತಿ ಗದ್ದೊಳಕ್ಕೆ ಎಸ್ತುಬಿಟ್ರಂತೆ ಗದ್ದೊಳಕ್ಕೆ ಎಸ್ತುಬಿಡ್ತಲೆ ಗದ್ದೆವನ್ನ ಏನು ಮಾಡ್ದ ಅಲ್ಲಿಲ್ಲೆಲ್ಲ ತೆಗೆದು ನಮ್ಮಲ್ಲಿ ಕೆಸ್ತವ್ರೆ ಅಂತ ಅವನು ಎಸೆಯಕ್ಕೆ ಮಾಡಿದಂತೆ ಕಲ್ಲು ಏಳ್ದೆ ಬೈತಂತೆ ಇದೇನಪ್ಪ ಎಲ್ಲರೂ ತಾವು ಅಲ್ಲಿ ಇಲ್ಲಿ ಇಟ್ಟಾಡ್ ಬಂದು ನಮ್ಮ ಗದ್ದೆಗೆ ಬಂದು ಎಸ್ತ್ಮೇಲೆ ಇದು ಕೂತ್ಕತ್ತಲ್ಲ ಅಂದ್ಬಿಟ್ಟು ಎಲ್ಲ ಪುರೋಹಿತರು ಹೋಗಿ ಕೇಳಿದ್ರಂತೆ ಕಲ್ಲಲ್ಲ ಅದು ನಿಮ್ಗೆ ಒಂದು ದೇವತೆ ಮನೆಗೆ ಬಂದಿರೋದು ಅದ ಮಕ್ಕಳ ಆಗಿರೋದ ನೆಟ್ಟಗೆ ಮಾಡಿ ಪೂಜೆ ಮಾಡಿ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಂತೆ ಅದು ಇವಾಗ ದೊಡ್ಡ ದೇವಸ್ಥಾನನೇ ಆಯಿತು ಸರ್ ಆ ಗದ್ದನೇ ಬಿಟ್ಬಿಟ್ರು ಅವರು ಮನೆಯವರು
0: ಈಗ ದೇವಸ್ಥಾನದಲ್ಲಿ ಏನೇನೆಲ್ಲ ಮಾಡ್ತಾರೆ ಪೂಜೆ ಪುನಸ್ಕಾರ ಎಲ್ಲ
2: ಎಲ್ಲನೂ ಮಾಡ್ತಾರೆ ಸರ್ ಮರಿನ ಕುಯ್ತಾರೆ ರಸನ್ನೇ ಮಾಡ್ತಾರೆ ಕೆಲವರು ಏನು ಅವ್ರ ಮನಸ್ಸಿಗೆ ಏನು ಅನ್ನಿಸ್ತದೆ ಎಲ್ಲ ಮಾಡ್ತಾರೆ ಸೀರೆ ತಗೋ ಗುಡಿಸ್ತಾರೆ ಬೇರೆ ಬೇರೆ ಕಡೆ ಎಲ್ಲ ಒಳ್ಳೇದಾಗಿರೋರೆಲ್ಲ ದೊಡ್ಡದಾಗಿ ದೇವಸ್ಥಾನನೇ ಮಾಡಿಸೋರೆ ಆ ಮನೇಲಿ ಇಬ್ರು ಹುಡುಗಿರು ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ಅವರೇ.
0: ಅಂದರೆ ದುರ್ಗಮ್ಮನ ಪೂಜೆ ಮಾಡೋರು
2: ಹುಡುಗಿರೇ, ಇಬ್ಬರು ಹುಡುಗಿರೇ. ಅವ್ರ ಮನೇಲಿ ಹುಡುಗಿರನ್ನೇ ಕೇಳ್ತಂತೆ, ಹುಡುಗಿರೇ ಮಾಡೋರು ಇಬ್ಬರು ದೇವಸ್ಥಾನದಲ್ಲಿ. ಅವ್ರ ಅಮ್ಮ ಅವ್ರ ಅಪ್ಪ ಇಲ್ಲ, ಒಂದು ಎಕರೆ ಅದಕ್ಕೆ ಬಿಟ್ಬಿಟ್ಟವ್ರ
0: ಆ ಹುಡುಗಿಯವರು. ಆ ಊರಿನವ್ರೇನಾ?
2: ಆ ಊರಿನವ್ರೆ, ಆ ಮನೆಯವರೇ, ಹಿಟ್ನಳ್ಳಿಯವರು.
0: ಈ ಆಚನಳ್ಳಿಗೂ ಹಿಟ್ನಳ್ಳಿಗೂ ಎಷ್ಟು ದೂರ?
2: 30-40 ಕಿಲೋಮೀಟರ್ ಆಯ್ತು ಸರ್.
0: ನಿಮ್ಮೂರವರು ಆ ದೇವತೆಗೆ ನಡ್ಕೊಳ್ತಾರ ದುರ್ಗಮ್ಮ?
2: ಎಲ್ಲರೂ ಒಯ್ತಾರ ಸರ್, ನಾಮೇ ಅಂತೇನಿಲ್ಲ, ಎಲ್ಲರವರು ಬರ್ತಾರ ಸರ್. ಅವ್ರವರು ಜಾಸ್ತಿ ಅವ್ರ ಮನೇಲಿ ಮಾಡೋದವರು, ಬೇರೆ ನಮ್ಮಂಥವ್ರು ಅವ್ರ ಚಕ್ರ ಪೂಜೆ ಮಾಡಿಸೋರೆಲ್ಲ ಮಾಮೂಲಿ ಮಾಡಿಸ್ತಾರೆ.
0: ದೇವಸ್ಥಾನದ ಒಳಗಡೆ ಬರೀ ಕಲ್ಲಿದೆಯೋ ಅದಕ್ಕೇನಾದರೂ?
2: ಏನಿಲ್ಲ, ಬರೀ ಕಲ್ಲೇನೆ ಸರ್. ಆ ಕಲ್ಲಿಗೆ ಅವರು ಎಲ್ಲ ಅಭಿಷೇಕ ಮಾಡಿ ಆ ಎಳ್ನೀರು ಹಾಕಿ ಬಾಳೆಹಣ್ಣಲ್ಲಿ ತೊಳೆದು ಹಾಲಲ್ಲಿ ತೊಳೆದು ಮಜ್ಜಿಗೆಲ್ಲ ತೊಳೆದು ಏನೇನು ವಿಚಿತ್ರ ಎಲ್ಲ ಎಲ್ಲ ದೇವ್ರಿಗೆ ಹೆಂಗೆ ಮಾಡ್ತಾರೆ ಅದರ ಅಭಿಷೇಕ ಮಾಡ್ತಾರೆ ಅವರು.
0: ಯಾವ ದಿನಗಳಲ್ಲಿ ಆ ದೇವಿಗೆ ಪೂಜೆ?
2: ಮಂಗಳವಾರ, ಶುಕ್ರವಾರ, ಗುರುವಾರ.
0: ದುರ್ಗಮ್ಮನಿಗೆ ಏನಾದರೂ ಜಾತ್ರೆ ಉತ್ಸವ ಏನಾದ್ರು ನಡೆಯುತ್ತಾ?
2: ಅದೇ 3 ವಾರ ಬಿಟ್ಟು ಇನ್ನು ನಿಶ್ಚಪೂಜೆ.
0: ಆಯಿತು ಹೊಂಬಾಳಮ್ಮ ಅವರೇ, ಈಗ ದುರ್ಗಮ್ಮನ ಹಾಡನ್ನು ನಮ್ಮ ಕೇಳುಗರೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಶುರು ಮಾಡಿ.

0: ಕೇಳುಗರೆ, ನೀವು ಇದೀಗ ಆಲಿಸಿದ ಗೀತೆ ದುರ್ಗಮ್ಮನ ಗೀತೆ. ಈಗ ಲಕ್ಷ್ಮಮ್ಮ ಹಾಗೂ ಸಂಗಡಿಗರು ಭೈರವೇಶ್ವರನನ್ನ ಕುರಿತಂತಹ ಹಾಡನ್ನ ಹಾಡ್ತಾರೆ. ಹೊಂಬಾಳಮ್ಮ ಅವರೇ, ಈ ಭೈರವೇಶ್ವರನ ಗುಡಿ ತಮ್ಮೂರಲ್ಲಿ ಏನಾದ್ರು ಇದೆಯಾ?
1: ಊರಲ್ಲಿಲ್ಲ, ಚುಂಚನಗಿರಲಿದ್ದೆ. ನಮ್ಮ ಮನೇಲಿ ಬಿಡಿಸಿದೀವಿ ಸರ್, ಎಲ್ಲ ಬಿಡಿಸಿದ್ದೀವಿ ಮಕ್ಕಳುಗಳಿಗೆ.
0: ಜೋಗಿ ಬಿಡಿಸುವಾಗ ಏನೇನೆಲ್ಲ ಆಚರಣೆಗಳಿರ್ತದೆ?
1: ಆಚರಣೆಗಂದ್ರೆ ಸಹ ಅವ್ರಿಗೆ ಹೊಸ ಬಟ್ಟೆ ತೆಗಿಬೇಕು, ತಲೆಕೂದಲೆಲ್ಲ ತೆಗಿಬೇಕು, ಮುದ್ರ ಮಾಡಿಸ್ಬೇಕು, ಕತ್ತಿಗೆ ಬೆಳ್ಳಿದ್ದು ಸಿಂಗ್ಲತ ಮಾಡಿಸ್ಬೇಕು. ಅವರು ಒಂದು 10-15 ಜನ ಜೋಗಗಳು ಸೇರಿ ಹಸ್ತಿದ್ದು ಮೀಸಲು ನೀರು ತಂದು ಅವರು ಪುರುಷನ ಬಿಡಿಸುವಾಗ ಎಲ್ಲ ಸದ್ಭಕ್ತಿಯಿಂದ ಮಾಡಿ ಅವ್ರಿಗೆ ಪುರುಷನ ಬಿಡಿಸ್ತೀವಿ. ಅದು ಬಿಡಿಸೋ ಆದಮೇಲೆ ಮೀಸಲು ನೀರು ತಂದು ಮರಿ ಕೂದು ಊಟಕ್ಕೆ ಹಾಕ್ತೀವಿ.
0: ಈಗ ಜೋಗಿ ಬಿಡಿಸ್ಕೊಂಡು ಹುಡುಗ ಹೇಗೆ ಅಲ್ಲಿ ಎಲ್ಲ ಇರಬೇಕಾಗುತ್ತೆ?
1: ಹೇಗೆಲ್ಲ ಇರಬೇಕಾಗತ್ತೆ ಅಂದರೆ, ಪುರುಷನ ಬಿಡಿಸಿದ್ಮೇಲೆ ಒಬ್ರು ಎಂಜಲು ತಿನ್ನಬಾರ್ದು, ಒಂದು ಕೆಟ್ಟದ್ದು ಮಾಡಬಾರ್ದು. ಅವರೊಂದು ನಮ್ಮಂಥವ್ರು ಬೋದ್ರು, ಅವರು ಅನ್ನಿಯವರು, ಅವರು ಬೈಬಾರ್ದು. ನಮ್ಮ ತಂದೆ ತಾಯ ಚೆನ್ನಾಗಿ ಗೌರವಿಸ್ಬೇಕು, ಮಾತಾಡಿಸ್ಬೇಕು. ಅವರು ದೇವ್ರ ಮೇಲೆ ಸತ್ಭಕ್ತಿಯಾಗಿದ್ದು ವಾರ ವಾಪತ್ ಮಾಡಬೇಕು. ಹಂಗಿದ್ರೆ ಅವರು ಒಳ್ಳೇದಾಗುತ್ತೆ.
0: ಯಾವ್ಯಾವ ವಾರ ಪೂಜೆ?
1: ಗುರುವಾರ ಭಾನುವಾರ.
0: ಜೋಗಿ ಬಿಡಿಸ್ಬೇಕಾದ್ರೆ ಚುಂಚನಗಿರಿಗೆ ಹೋಗಿ ಕರ್ಕೊಂಡು
1: ಮನೇಲೇ ಬಿಡಿಸ್ಬೋದು, ಇಲ್ಲೇ ಬಿಡಿಸ್ಬೋದು.
0: ಮನೇಲಿ ಬಿಡಿಸೋದಿರಿ, ಯಾರು ಬಿಡಿಸ್ತಾರೆ ಅದನ್ನು?
1: ಎಲ್ಲ ನಮ್ಮೂರಲ್ಲಿದ್ದಾರೆ ಗುರುಗಳು, ದೊಡ್ಡ ಗುರುಗಳು. ಅವರು ಇನ್ನು ಬೇರೆ ಗುರುಗಳು ಕರ್ಕೋಗಿ ಅವ್ರ ಹತ್ರ ನಮ್ಮ ಮಕ್ಕಳುಗಳು ಬಿಡಿಸೋದು. ಅಲ್ಲಿಗೋದ್ರೆ ಜಾಸ್ತಿ ಖರ್ಚಾಗುತ್ತೆ, ತುಂಬ ಬಡವರು ಅನ್ನೋರು ಇಲ್ಲೇ ಬಿಟ್ಕೊಡ್ತಾರೆ. ನಾವು ಕೋಳಿ ಕೂದರೂ ಆಯ್ತದೆ, ಮರಿ ಕೂದರೂ ಆಯ್ತದೆ, ನಮ್ಮ ಶಕ್ತಿ ಹೆಂಗದೆ ಅಷ್ಟ್ರಲ್ಲಿ ಮಾಡ್ಕೊಂಡ್ರು ಓಕೆ, ಮಾಡ್ಬೋದು.
0: ಆಯಿತು ಹೊಂಬಾಳಮ್ಮ ಅವರೇ, ಈಗ ಭೈರವೇಶ್ವರನ ಹಾಡನ್ನು ಹಾಡಿ.
1: ಹಂಗೆ

0: ಚುಂಚನಗಿರಿ ಭೈರವನನ್ನ ಕುರಿತಂತಹ ಗೀತೆ. ಇದುವರೆಗೂ ಹಳ್ಳಿ ಹಾಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥವರು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಯಾಚೇನಹಳ್ಳಿಯ ಲಕ್ಷ್ಮಮ್ಮ ಹಾಗೂ ಸಂಗಡಿಗರು. ಲಕ್ಷ್ಮಮ್ಮ ಅವರ ಜೊತೆಯಲ್ಲಿ ಹಾಡಿದ ಕಲಾವಿದೆಯರು ಹೊಂಬಾಳಮ್ಮ, ಮಾದೇವಮ್ಮ, ಸಾಕಮ್ಮ ಹಾಗೂ ಜಯಮ್ಮ.
1: ಜನಪದ ಗಾಯಕರ
2: ಪದ
1: ಪಾದ
2: ಪದ
1: ಪಾದ ಹಳ್ಳಿ ಹಾಡು ಕೇಳಿದಿರಿ.
3: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.
1: ನೆರವು
3: ಜಿ ಎನ್ ಮಂಜುನಾಥ್
1: ಮತ್ತು ಎನ್ ನಂದಿನಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಸಮಯ 10:30. ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಎಂ ರಂಗರಾವ್ ಅವರ ಸಂಗೀತವಿರುವ ದೇವರು ಕೊಟ್ಟ ವರ ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್ ಅವರದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

ಕೆಳುಗರೆ ಗಮನಿಸಿ, ನಾಳೆ ಸಂಜೆ 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತು ಬಾನುಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹುಣಸೂರು ತಾಲೂಕಿನಲ್ಲಿ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿಗೆ ಇರುವ ವಿಫಲ ಅವಕಾಶಗಳು, ಈ ಕುರಿತು ಹುಣಸೂರು ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಎಚ್ ನಾಗರಾಜ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳೋಣ ಒಲವು ಗೆಲುವು ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಕೇಳುಗರೆ ಗಮನಿಸಿ, ಇದೇ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಜೀರ್ಣಾಂಗ ವ್ಯೂಹ ತಜ್ಞರಾದ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇದ್ರೆ ಮಂಜುನಾಥ್. ಮರೆಯದೆ ಕೇಳಿ, ಇದೇ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಆರೋಗ್ಯ ಕಾರ್ಯಕ್ರಮ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ? ಇನ್ನು ಮುಂದೆ ಕೇಳಿ, ಶ್ರಾವಣ ಬಂಧು ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ರಚನೆ ಚಿ ಉದಯಶಂಕರ್ ಅವರದು, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ನಾಳೆ ಸಂಜೆ 4:30 ಕೇಳಿ ಕನ್ನಡ ಭಾರತಿ ಮಹಿಳಾ ಕಾವ್ಯಾನುಸಂಧಾನ. ಈ ಕುರಿತು ಲೇಖಕಿ ಡಾಕ್ಟರ್ ಸಬಿತಾ ಬನ್ನಾಡಿ ಅವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನಾ. ರಾತ್ರಿ 8:00 ಯುವವಾಣಿ ಕವನಮಾಲೆ, ಯುವಕವಿಗಳಿಂದ ಸ್ವರಚಿತ ಕವನಗಳ ವಾಚನವಿದೆ. ಬಬ್ರುವಾಹನ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆ, ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸ್ವರಕಲ್ಪನೆ ಟಿಜಿ ಲಿಂಗಪ್ಪ.

ಇದೀಗ ಆಲಿಸುತ್ತಿರುವ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ರಾಮ ಲಕ್ಷ್ಮಣ ಚಿತ್ರದ್ದು. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಕೇಳುಗರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಗಮನಿಸಿ, ಇದೇ ಭಾನುವಾರ ಬೆಳಿಗ್ಗೆ 9:40 ಗೆ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ

ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ಈ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಬಾಯಿಯ ಆರೋಗ್ಯ ಈ ಕುರಿತು ಜೆಎಸ್ಎಸ್ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ವಸಡು ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಅರವಿಂದ್ ಬಿಎಸ್ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ನಾಳೆ ಸಂಜೆ 4 ಗಂಟೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಜಿ ಗುರುರಾಜ್ ಮತ್ತು ಸಂಗಡಿಗರಿಂದ ಮಂಟೇಸ್ವಾಮಿ ಕಾವ್ಯದಲ್ಲಿ ಒಕ್ಕಲಿಗರ ಮದ್ದವನ ಪ್ರಸಂಗ ಪ್ರಸಾರವಾಗಲಿದೆ. ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಡಾ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಜಿ ಉದಯಶಂಕರ್ ಅವರದು. ಸಂಗೀತ ನಿರ್ದೇಶಿಸಿದ್ದಾರೆ ರಾಜನ್ ನಾಗೇಂದ್ರ.

ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 11 ಗಂಟೆ. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಡಾಕ್ಟರ್ ಸೈಯದ್ ಜಮೀರುಲ್ಲಾ ಶರೀಫ್ ಅವರಿಂದ ಚಿಂತನ ಕಾರ್ಯಕ್ರಮ, ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ, ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಕಲಬುರಗಿಯ ಸುಂದರ ನಗರದ ಶ್ರೀಮತಿ ಅಂಬೂಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆಯ ಪ್ರವೇಶಾತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀಮತಿ ಅಂಬೂಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಸುಂದರ ನಗರ, ಕಲಬುರಗಿ. 7:20 ಭಾವಗೀತೆಗಳು, ಸೇವಾ ವಾಹಿನಿ 7:30. ನಾಳೆ ಬೆಳಿಗ್ಗೆ 7:45, 12:45, 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳು. 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ಎಸ್. ನಂತರ ಚಿತ್ರಗೀತೆಗಳು. ಬೆಳಿಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿರ್ಮಲಾ ರಾಜಶೇಖರ್ ಅವರ ವೀಣಾವಾದನ. 10:30 3:00 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಪ್ರಸ್ತುತಿ ಅರ್ಚನಾ ಆರ್ಯ. 12:05 ವನಿತಾ ವಿಹಾರ. ಬಕ್ರೀದ್ ಅಥವಾ ಈದ್ ಉಲ್ ಅಜಾ ಪ್ರಯುಕ್ತ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಸಂಘಟನೆಯ ಲಜಾನಾ ಇಮಾಯಿಲ್ ಅವರ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ, ನಿರ್ವಹಣೆ ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1:20 ಜುಬೇದಾ ಬಾಯಿ ಸವಣೂರು ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. ನಾಳೆ ಸಂಜೆ 4:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಜಿ ಗುರುರಾಜ್ ಮತ್ತು ಸಂಗಡಿಗರಿಂದ ಮಂಟೇಸ್ವಾಮಿ ಕಾವ್ಯದಲ್ಲಿ ಒಕ್ಕಲಿಗರ ಮುದ್ದವ್ವನ ಪ್ರಸಂಗ. ಸಂಜೆ 4:30 ಕನ್ನಡ ಭಾರತಿ ಮಹಿಳಾ ಕಾವ್ಯಾನುಸಂಧಾನ. ಈ ಕುರಿತು ಲೇಖಕಿ ಡಾಕ್ಟರ್ ಸವಿತಾ ಬನ್ನಾಡಿ ಅವರೊಂದಿಗಿನ ಸಂದರ್ಶನದ 2ನೆಯ ಭಾಗ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನ. 6:30 ಜಿಲ್ಲಾ ವಾರ್ತಾಪತ್ರ. ನಾಳೆ ಸಂಜೆ 6:50 ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ. ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತು ಬಾನುಲಿ ಸರಣಿ. ಹುಣಸೂರು ತಾಲೂಕಿನಲ್ಲಿ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿಗೆ ಇರುವ ವಿಫಲ ಅವಕಾಶಗಳು. ಈ ಕುರಿತು ಹುಣಸೂರು ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಎಚ್ ನಾಗರಾಜ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ನಾಳೆ ರಾತ್ರಿ 8:00 ಯುವವಾಣಿ ಕವನಮಾಲೆ, ಯುವ ಕವಿಗಳಿಂದ ಸ್ವರಚಿತ ಕವನಗಳ ವಾಚನ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಾದ್ಯವೃಂದ, ನಿರ್ದೇಶನ ತಿರುವಾರೂರು ಭಕ್ತವತ್ಸಲಂ. ನಾಳೆ ರಾತ್ರಿ 10:00 ನಾಟಕ ಗಡಿ ದಾಟಿದಾಗ, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಾಠ್, ರಚನೆ ಡಾಕ್ಟರ್ ಎಚ್ ರಾಚಪ್ಪ. ನಾಳೆ ರಾತ್ರಿ 10:30 ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.
ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.